ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ. 90 ಚುಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026ನೇ ಸವಿಯ ಜುಲೈ ತಿಂಗಳ 3ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ.

8:25 ವಿಘ್ನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮ. ಒಂಬತ್ತು ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಆಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾನು ನೋಡಿದಂತ ಒಬ್ಬ ವ್ಯಕ್ತಿ. ಆಕೆ ಹೆಸರು ವಾಸಕ್ಕ ಅಂತ. ಪೂರ್ತಿ ಹೆಸರು ಏನಿತ್ತೋಪ್ಪ, ಬಹುಶಃ ವಾಸಂತಿ ಅಂತ ಇದ್ದಿರ್ಬೋದು. ಆದ್ರೆ ಆಕೆನ ಯಾರು ಬೇರೆ ಹೆಸರನ್ನು ಕರೆದದ್ ನೋಡ್ಲೇ ಇಲ್ಲ ನಾನು. ಆಕೆನ ವಾಸಕ್ಕ ವಾಸಕ್ಕ ಅಂತ ಇದ್ರು. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ವಾಸಕ್ಕ. ಆಕೆ ಸಂಬಂಧದಲ್ಲಿ ನನ್ನ ಅಜ್ಜನ ಸಹೋದರತ್ತೆ ಮಗಳು. ದೈವ ಹೇಗಿರುತ್ತೆ, ಆಗಿನ ಕಾಲ ಹೇಗಿತ್ತು ನೋಡಿ ಸ್ನೇಹಿತರೆ. ವಾಸಕ್ಕನಿಗೆ 3-4 ವರ್ಷ ಆಗಿದ್ದಾಗ ಆಕೆಗೆ ಮದುವೆ ಆಯ್ತಂತೆ. ಆ ಗಂಡನಿಗೂ 1-2 ವರ್ಷ ಇರಬೇಕು ಆ ಹುಡುಗನಿಗೆ. ಬೊಂಬೆ ಆಟದ ಥರ ಮದುವೆ ಆಗೋಯ್ತು. ಪಾಪ ಹುಡುಗಿಗೆ ಏನು ಗೊತ್ತು, ಹೊಸ ಬಟ್ಟೆ ಹಾಕ್ಕೊಂಡು ಕುಣಿದಾಡಿದ್ದಂತೆ. ಪುಟ್ಟ ವಾಸಕ್ಕ ಇನ್ನೂ ದೊಡ್ಡವಳಾಗಿಲ್ಲ ಅಂತ ಮನೇಲಿ ಇಟ್ಕೊಂಡಿದ್ರು ತಾಯಿ ಮನೇಲಿ. ಒಂದು ದಿವಸ ಅಲ್ಲೆಲ್ಲೋ ಆಟ ಆಡ್ತಿದ್ದ ವಾಸಕ್ಕನ ಯಾರೋ ಎತ್ಕೊಂಡು ಮನೆಗೆ ಕರ್ಕೊಂಬಂದ್ರಂತೆ. ಆ ಹುಡುಗಿ 6 ವರ್ಷ ಇರಬೇಕು ಅವಾಗ. ಎತ್ಕೊಂಡು ಮನೆಗೆ ಬಂದ್ರಂತೆ. ಆಕೆ ತಾಯಿ ಓಡಿ ಬಂದು ವಾಸಕ್ಕನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರಂತೆ. ವಾಸಿ, ನಿನ್ನ ಗಂಡ ಸತ್ತು ಹೋದಂತೆ, ನಿನ್ನ ಗಂಡ ಸತ್ತು ಹೋದಂತೆ, ಏನು ಕರ್ಮವೇ ನಿಂದು ಅಂತ ಅಳೋಕೆ ಶುರು ಮಾಡಿದ್ರು. ವಾಸಕ್ಕನ ಗಂಡ ಅಂದ್ರೆ ಹುಡುಗ, 6-8 ವರ್ಷ ಹುಡುಗ, ಬಯಲಲ್ಲಿ ಆಡೋಕೆ ಹೋದಾಗ ಹಾವು ಕಚ್ಚಿ ಸತ್ತೋಗಿದ್ದ. ಪುಟ್ಟ ಹುಡುಗಿ 6 ವರ್ಷ ಹುಡುಗಿಗೆ ಸಾವು ಅಂದ್ರೆ ಏನು ತಿಳಿದಿತ್ತು ಆಕೆಗೆ? ಆಕೆ ಏನು ಮಾಡಿದ್ಲು ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಆಕೆ ಜೋರ ನಕ್ಕೊಂಡು ಹೇಳಿದ್ಲಂತೆ, ಹೋಗ್ಲಿ ಬಿಡು, ಅವ ಕರಿ ಇದ್ದ, ಇನ್ನು ಬಿಳಿ ಗಂಡ ಸಿಗ್ತಾನೆ ಅಂತ. ಅಷ್ಟು ಮುಗ್ಧದ ಮನಸ್ಸು ಆಕೆದು. ವಾಸಕ್ಕ ದುರ್ದೈವ, ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ದು ಆಕೆ. ಹಿರಿಯರೆಲ್ಲ ಸೇರಿ ಅದ್ಯಾವ ಶಾಸ್ತ್ರನೋ, ಶಾಸ್ತ್ರದ ಪ್ರಕಾರ ಆಕೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ತಮ್ಮ ಕರ್ತವ್ಯ ಪೂರೈಸಿದ್ದೀವಿ ಅಂತ ಸಂಭ್ರಮ ಪಟ್ಟರು. 6 ವರ್ಷದ ಪುಟ್ಟ ವಿಧವೆ ವಾಸಕ್ಕ. ಆಕೆ ಜೀವನದಲ್ಲಿ ಏನು ಗುರಿ ಇದ್ದಿದ್ದಿತ್ತು ಸ್ನೇಹಿತರೆ? ತನ್ನದಾದ ಜೀವನ ಇಲ್ಲ, ಯಾರದೋ ಮನೆಯಲ್ಲಿ ಹೆರಿಗೆ ಆದರೆ ಹೋಗಬೇಕು, ಯಾರ ಮನೆಯಲ್ಲಿ ಸಾವಾದರೆ ಹೋಗಬೇಕು, ಯಾರದೋ ಮನೆ ಪೂಜೆ ಅಂತ ಹೋಗಬೇಕು, ಅಡುಗೆ ಮಾಡಬೇಕು, ಆ ಎಲ್ಲ ಮನೆಗಳಿಗೆ ವಾಸಕ್ಕನ್ನು ಸೇವೆ ನಡಿಬೇಕು, ಯಾರದೋ ಮಕ್ಕಳನ್ನು ಆಡಿಸ್ಬೇಕು, ಅದರಲ್ಲೇ ತೃಪ್ತಿ. ಜೀವನಕ್ಕೊಂದು ದಿಸೆ ಇಲ್ಲ, ತನ್ನ ಗುರಿ ಇಲ್ಲ, ತನ್ನದು ಅನ್ನೋದು ಯಾವುದೂ ಇಲ್ಲಲ್ಲ. ಹೇಗೋ ಜೀವನ ಸವಸೋದೇ ಒಂದು ಗತಿ ಆಕೆ. ಕೆಳಗ್ರೆ ಎಷ್ಟೋ ಸಲ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ವಾಸಕ್ಕ ಹಾಗೆ ದೀರ್ಘವಾಗಿ 78 ವರ್ಷ ಸವಿಸಿದ್ಲು. ಸ್ವಾಮಿ, ಜೀವಾವಧಿ ಶಿಕ್ಷೆ ಕೂಡ 14 ವರ್ಷ. ಈ ತಾಯಿ 78 ವರ್ಷ ಬದುಕಿಸಿದ್ಲು. ಆಕೆ ಮನಸ್ಸಿನಲ್ಲಿ ಏನು ತುಮಲಾಯಿತು, ಕಷ್ಟ ಆಯಿತು ಅನ್ನೋದನ್ನು ಯಾರೂ ದಾಖಲೆ ಮಾಡಲಿಲ್ಲ. ನನಗೆ ಈ ಘಟನೆ ಸ್ಪಷ್ಟ ನೆನಪಿದೆ. ನನ್ನ ಅಜ್ಜ ತೀರ್ಕೊಂಡಾಗ

ವಾಸಕ್ಕನಿಗೆ 75-76 ವರ್ಷ ಇರಬೇಕು. ದುಃಖ ತಪ್ತೆ ಆದಂತಹ ನನ್ನ ಅಜ್ಜಿಗೆ ಸಾಂತ್ವನ ಹೇಳಲಿಕ್ಕೆ ವಾಸಕ್ಕ ಬಂದಿದ್ಲು. ನಾನು ನೋಡಿದಾಗ ನನ್ನ ಕಣ್ಣು ತುಂಬ ಅಂತ ಕೇಳಿದ ಮಾತು ನೋಡಿದಾಗ ನನ್ನ ಅಜ್ಜಿ ಕೈ ಹಿಡ್ಕೊಂಡು, ರಾಧಕ್ಕ ದುಃಖ ಪಡಬೇಡವಾ, ಸಮಾಧಾನ ಮಾಡ್ಕೊ, ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗೋದೆ, ಆದರೆ ಇಷ್ಟು ವರ್ಷ ಆದರೂ ಗಂಡನ ಜೊತೆಗಿದ್ದೆಯಲ್ಲ, ಅದು ನೆನೆಸ್ಕೊಂಡು ಸಂತೋಷ ಪಡು. ಆಕೆ ಹೇಳಿದ ಮಾತು ಎಂಥ ದೊಡ್ಡದು, ತತ್ವಜ್ಞಾನಿ ಮಾತು ಅಂತೀರಿ. ಆಕೆ ಹೇಳ್ತಾಳೆ, ರಾಧಕ್ಕ ಕಾರ್ನಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ಲದವ್ರು ನೋಡಿ ಸಮಾಧಾನ ಪಡಬೇಕವ್ವ. ದಯವಿಟ್ಟು ನೋಡಿ, ಶಾಲೆ ಮುಖವನ್ನೇ ನೋಡದಂಥ ವಾಸಕರಿಂದ ಎಂಥ ಅನುಭವದ ಜ್ಞಾನದ ಮಾತಿದು. ಬಹುಶಃ ತನ್ನ ಮನಸ್ಸಲ್ಲಿ ತನ್ನ ಜೀವನವನ್ನು ಇಟ್ಕೊಂಡು ಹೇಳಿದ್ದಿರಬೇಕು. ನನ್ನ ಅಜ್ಜಿ ಗಂಡ ನೋಡಿ ನಾನು 60 ವರ್ಷ ಸಂಸಾರ ಆದರೂ ಮಾಡಿದ್ಲು, ಆದರೆ ವಾಸಕ್ಕ ಗಂಡ ಅಂದ್ರೇನು, ಸಂಸಾರ ಅಂದ್ರೇನು, ತನ್ನ ಮನೆ ಅನ್ನೋದು ಮೊದಲಿಗೆ ಎಲ್ಲವೂ ಮುರುಟಿ ಹೋಗಿತ್ತಲ್ಲ, ಕೊರಗೆ ಹೋಗಿತ್ತು. ತನ್ನನ್ನು ನೋಡಿ ಅಜ್ಜಿ ತನ್ನ ದುಃಖ ಕಡಿಮೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ವಾಸಕ್ಕ ಹೇಳಿದಂಥ ಮಾತದು. ಈ ಮಾತು ಎಷ್ಟು ಸತ್ಯ ಅಲ್ವೇ ಕೇಳಿದ್ರೆ. ನಾವು ಯಾವಾಗಲೂ ನಮಗಿಂತ ಮೇಲ್ಮಟ್ಟಕ್ಕಿರೋರನ್ನು ಹೊಂದಿಸ್ಕೊಂಡು ಹೋಲಿಸ್ಕೊಂಡು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ದುಃಖ ಪಡ್ತೇವೆ. ಅದು ನಮಗಿಂತ ಕಡಿಮೆ ಭಾಗ್ಯವಂತರೊಡನೆ ಹೋಲಿಸ್ಕೊಂಡು ತೃಪ್ತಿ ಪಡೋದು ಒಳ್ಳೇದಲ್ವೇ. ಡಿವಿಜಿ ಹೇಳ್ತಾ ಇದ್ರು, ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೆನೆ ಬಾರೆನೆಂಬುದನ್ನು ಬಿಡು, ಹರುಷಕದೆ ದಾರಿಯಲೋ ಮಂಕುತಿಮ್ಮ. ಯಾವುದಿಲ್ಲ ಅಂತ ನೋಡ್ಕೊಂಡು ನೋಡ್ಕೊಂಡು ಕೊರಗೋದಕ್ಕಿಂತ ಯಾವುದಿದೆ ಅಂತ ಸಂತೋಷ ಪಡ್ಬೇಕಲ್ಲಪ್ಪ. 100 ಒಳ್ಳೇದ್ರೊಳಗೆ 2 ಕೆಟ್ಟದಿದೆ ಅಂತ ಹುಡುಕಾಡೋದಕ್ಕಿಂತ 100 ಕೆಟ್ಟದ್ರೊಳಗೆ 2 ಒಳ್ಳೇದಿದೆಯಪ್ಪ ಅಂತ ನೋಡಿ ಸಂತೋಷ ಪಡೋದು ಒಳ್ಳೆ ಅಲ್ವಾ. ಜೀವನದಲ್ಲಿ ತೃಪ್ತಿ ಬರೋದು ಇಂಥ ನೋಟದಿಂದ, ಇಂಥ ಚಿಂತನೆಯಿಂದ, ಹಾಗೆ ಮನಸ್ಸನ್ನು ಸಿದ್ಧಿ ಮಾಡಿಕೊಳ್ಳೋದ್ರಿಂದ.

0: ಸಮಾಚಾರ ಓದುತ್ತಿರುವವರು
1: ಹರ್ಷವರ್ಧನ್ ಶ್ರೀವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆ ಇದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ

0: ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ.
1: ನಮ್ಮ ವಾಯುವ್ಯ ಸಾರಿಗೆ ಬಸ್ಸುಗಳಲ್ಲಿ ಯುಪಿಎ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಎ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಯುಪಿಎ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟತಾ ಇದ್ದೀವಿ. ನಮ್ಮ ವಾಯುವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಸ್ಥರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಫ್ರೆನ್ಸಿಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದಿರ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26 ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2,186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು 25%ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು 10%ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು 5%ಕ್ಕೆ ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟು ಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026 ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ

0: ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
1: ನಾನು ಸುನಂದ ಭಟ್ ಅಂತ. ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ನು ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
0: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ಧ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 64 ಕುರಿತು. SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
6: ಬಹುವಾಗಲೆಳಿಸಿತಾನ್
7: ಬಹುವಾಗಲೆಳಿಸಿತಾನ್
6: ಒಬ್ಬಂಟಿ ಬೊಮ್ಮ
7: ಒಬ್ಬಂಟಿ ಬೊಮ್ಮ
6: ನಿಜ ಮಹಿಮೆಯಿಂ ಸೃಜಿಸಿ
7: ನಿಜ ಮಹಿಮೆಯಿಂ ಸೃಜಿಸಿ
6: ವಿಶ್ವವನ್ ಅಲ್ಲಿ ನೆಲೆಸಿ
7: ವಿಶ್ವವನ್ ಅಲ್ಲಿ ನೆಲೆಸಿ
6: ವಹಿಸಿ ಜೀವತೆಯ ಮಾಯೆಯ
7: ವಹಿಸಿ ಜೀವತೆಯ ಮಾಯೆಯ
6: ಸರಸ್

0: ಸವಿರಸದಲ್ಲಿ
1: ಸರಸ ವಿರಸದಲ್ಲಿ
0: ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ
1: ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ.
0: ಸೃಷ್ಟಿಯ ಪ್ರಾರಂಭದ ಕಥೆಯನ್ನು ನಾವು ಕೇಳ್ತಾ ಇದ್ವಿ ಹಿಂದಿನ ಮುಕ್ತಕಗಳಲ್ಲಿ. ಈ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ರು ಟಿ ವಿ ಜಿಯವರು. ಹೇಗೆ ಬೀಜ ಮರವಾಗುತ್ತೆ, ಬೀಜ ಕಾಣಿಸಲ್ಲ ಮರ ಕಾಣಿಸುತ್ತೆ ಇತ್ಯಾದಿಗಳನ್ನು ಕೇಳಿದ್ವಿ. ಅದನ್ನೇ ಮುಂದುವರಿಸ್ತಾ ಇಲ್ಲಿ ಉಪನಿಷತ್ತಿನ ಮಾತುಗಳನ್ನು ಮತ್ತೆ ನಮಗೆ ನೆನಪಿಸಿ ವಿವರಣೆಯನ್ನು ಕೊಡ್ತಿದ್ದಾರೆ. ಏಕಮೇವ ಮೊದಲಿದ್ದದ್ದು, ಮೊದಲಿದ್ದದ್ದು ಒಂದೇ, ಅದು ಬಹುವಾಗಲೆಣಿಸಿತು. ಬಹು ಬಹುಸ್ಯಾಂ ಇತಿ ಸಹ ಅಕಾಮಯತ ಅಂತ ಹೇಳುತ್ತೆ ಉಪನಿಷತ್. ಆ ಇದ್ದಂಥ ಒಂದು ಶಕ್ತಿ ನಾನು ಜಾಸ್ತಿ ಆಗ್ತೀನಿ, ನಾನು ಬಹು ಆಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಂತೆ. ಆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇ ಮಾಯೆ ಅನ್ನೋದನ್ನು ನಾವು ನೋಡಿದ್ವಿ. ಸ್ವಾರಸ್ಯವಾದಂಥ ಒಂದು ವಿಷಯ ಏನಂದರೆ, ನಾನು ಮೊನ್ನೆ ಕೂಡ ಹೇಳಿದ್ದೆ, ಈಗಿನ ವೈಜ್ಞಾನಿಕ ಸಿದ್ಧಾಂತಗಳನ್ನು ನಾವು ನೋಡಿದಾಗ, ಆರಿಜಿನ್ ಆಫ್ ದಿ ಯೂನಿ

ಎಲ್ಲರೂ ಒಪ್ಕೊಳ್ಳುವಂಥ ಒಂದು ಸಿದ್ಧಾಂತ ಅಂತಂದರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ. ಬಿಗ್ ಬ್ಯಾಂಗ್, ಬ್ಯಾಂಗ್ ಅಂದ್ರೇನು? ಒಂದು ದೊಡ್ಡದಾಗಿ ಒಂದು ವಿಸ್ಫೋಟ ಆಗುವಂಥದ್ದು, ಬಿಗ್ ಅದು. ಸೊ ದೊಡ್ಡದಾದಂಥ ವಿಸ್ಫೋಟ ಆಯಿತು. ಸೊ ಇಡೀ ವಿಶ್ವದ ಸೃಷ್ಟಿ, ಕ್ರಿಯೇಷನ್ ಆಫ್ ದಿ ಯೂನಿವರ್ಸ್ ಆಗೋದಕ್ಕೆ ಒಂದು ಬಿಗ್ ಬ್ಯಾಂಗ್ ಆಯಿತು. ಆ ಬಿಗ್ ಬ್ಯಾಂಗ್ ಆದದ್ದೇ ಈ ಎಲ್ಲ ನಮಗೆ ಕಾಣ್ತಾ ಇರುವಂಥ ಈಗ ಭೂಮಿ ಇರ್ಬೋದು, ಭೂಮಿಯ ಸುತ್ತ ಸುತ್ತಾ ಇರೋ ಚಂದ್ರ, ಭೂಮಿ ಯಾವ ಸೂರ್ಯನ ಸುತ್ತಾ ಇದೆಯೋ ಆ ಸೂರ್ಯ, ಮತ್ತು ಸೂರ್ಯ ಮಂಡಲದಲ್ಲಿರುವಂಥ ಎಲ್ಲವೂ, ಹೀಗೆ ಎಲ್ಲವೂ ಕೂಡ ಬಿಗ್ ಬ್ಯಾಂಗಿಂದ ಬಂತು ಅಂತ ಇವಾಗ ವಿಜ್ಞಾನಿಗಳು ಹೇಳ್ತಾ ಇರುವಂಥ ಒಂದು ಸಿದ್ಧಾಂತ. ಇದು ಕೂಡ ಸ್ವಾರಸ್ಯಕರವಾಗಿ ಡೆವಲಪ್ ಆಯಿತು. ಪ್ರಾರಂಭದಲ್ಲಿ ಅಂದರೆ ಅಂದಾಜು 1920 ಸಮಯದಲ್ಲಿ ಈ ಒಂದು ಆಲೋಚನೆಗಳು ಹೆಚ್ಚು ಪ್ರಚುರವಾಗೋಕ್ಕೆ ಪ್ರಾರಂಭ ಆಯಿತು. ಮೊದಲನೇದಾಗಿ ವಿಜ್ಞಾನಿಗಳು ಕಂಡುಕೊಂಡಿದ್ದೇನೆಂದರೆ, ನಮಗೆ ಇವಾಗ ಏನೆಲ್ಲ ವಿಶ್ವದಲ್ಲಿ ಕಾಣ್ತಾ ಇದೆಯೋ, ಅಲ್ಲೆಲ್ಲೋ ದೂರದಲ್ಲಿರುವಂಥ ಗ್ರಹಗಳು, ನಕ್ಷತ್ರಗಳು, ಅವೆಲ್ಲ ಅದೆಲ್ಲ ವಿಸ್ತಾರ ಆಗ್ತಾನೇ ಇದೆ ಅಂತ. ಅಂದರೆ ಇಟ್ಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಎಲ್ಲ ದಿಕ್ಕಿನಲ್ಲೂ ವಿಸ್ತಾರವಾಗಿ ಬೆಳೀತಾ ಇದೆ, ಇನ್ನೂ ದೊಡ್ಡ ದೊಡ್ಡದಾಗಿ ಬೆಳೀತಾನೇ ಇದೆ ಅಂತ. ಅಂದರೆ ಈಗ ಒಂದು ಬೆಲೂನ್ ತಗೊಂಡು ಆ ಬೆಲೂನಲ್ಲಿ ನಾನು ಉಫ್ ಅಂತ ಗಾಳಿ ಊದಿದಾಗ ಆ ಬೆಲೂನು ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗುತ್ತೆ. ಯಾವುದೋ ಒಂದು ದಿಕ್ಕಿನಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗೆ ಈ ವಿಶ್ವ ಎಲ್ಲ ದಿಕ್ಕಿನಲ್ಲೂ ಹಿಂಗೆ ದೊಡ್ಡದಾಗ್ತಾ ಇದೆ ಅಂತ ಕಂಡಿಡ್ಕೊಂಡ್ರು. ಅದು ಕಂಡಿಡ್ದ ತಕ್ಷಣ ಏನನ್ನಿಸ್ತು, ಓಕೆ ಇವಾಗೇನೋ ದೊಡ್ಡದಾಗ್ತಾ ಇದೆ. ಈಗ ದೊಡ್ಡದಾಗ್ತಿದೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಉಲ್ಟಾ ಮಾಡಿದರೆ, ಈ ಕಾಲಗಣನೆಯನ್ನು ರಿವರ್ಸ್ ಮಾಡಿದರೆ ಏನಾಗುತ್ತೆ, ಇದಕ್ಕಿಂತ ಚಿಕ್ಕದಾಗಿತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಚಿಕ್ಕದಾಗಿತ್ತು ಅನ್ನೋದು ಆಲೋಚನೆ. ಈಗ ದೊಡ್ಡದಾಗ್ತಾ ಇದೆ, ಆ ದೊಡ್ಡದಾಗ್ತಾ ಇರೋದರ ಪ್ರಕ್ರಿಯೆ ಪ್ರಾರಂಭದಲ್ಲಿ ಅದು ಚಿಕ್ಕದಿತ್ತು. ಸೊ ಅದು ನಂತರ ವಿಜ್ಞಾನಿಗಳಿಗೆ ಆಲೋಚನೆ ಶುರುವಾಯಿತು. ಸೊ ಆ ಆಲೋಚನೆ ಬೆಳೆಸ್ತಾ ಬೆಳೆಸ್ತಾ ಕೆಲವು ವಿಜ್ಞಾನಿಗಳು ಈ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅನ್ನೋಂಥದ್ದನ್ನು ನಮ್ಮ ಮುಂದೆ ಇಟ್ಟಂಥ ಫ್ರೀಡ್ಮನ್ ಅನ್ನೋಂಥವನ್ನು, ಫ್ರೀಡ್ಮನ್ ಈಕ್ವೇಷನ್ಸ್ ಅದೆಲ್ಲ ಏನೇನೋ ಬರುತ್ತೆ. ಸೊ ಎಡ್ವಿನ್ ಹಬಲ್ ಅನ್ನೋಂಥ ಒಬ್ಬ ವಿಜ್ಞಾನಿ ಈ ರೀತಿಯ ಒಂದು ಸಣ್ಣದಾಗಿದ್ದಂಥ ಒಂದು ಯಾವುದೋ ಒಂದು ಅಂಶ ಇತ್ತು, ಅದು ಸ್ಫೋಟವಾಗಿ ಬ್ಯಾಂಗ್ ಅನ್ನೋಂಥ ರೀತಿಯಲ್ಲಿ ಒಂದು ಬ್ಯಾಂಗ್ ಆಯಿತು, ಒಂದು ವಿಸ್ಫೋಟವಾಯಿತು, ಎಕ್ಸ್ಪ್ಲೋಷನ್. ಅದು ಇವಾಗ ಬೆಳೀತಾ ಇರುವಂಥ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಬೇರೆ ಜಾರ್ಜ್ ಲುಮೇಟರ್ ಅನ್ನೋಂಥ ವಿಜ್ಞಾನಿ, ಅವರುಗಳೆಲ್ಲ ಇದನ್ನು ಬೆಳೆಸ್ತಾ ಬೆಳೆಸ್ತಾ ಕೆಲವು ಬಹಳ ಸ್ವಾರಸ್ಯಕರವಾಗಿ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳಿರೋವಂಥ ರೀತಿಯಲ್ಲೇ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಮೊದಲನೇ ಅಂಶ ಅವರೇನು ಹೇಳಿರೋದು ಅಂತಂದರೆ, ಪ್ರಾರಂಭದಲ್ಲಿ ಇದ್ದದ್ದು ಸಿಂಗ್ಯುಲ್ಯಾರಿಟಿ ಅಂತ. ಅವರು ಉಪಯೋಗಿಸೋ ಪದ, ವೈಜ್ಞಾನಿಕ ಪದ ಸಿಂಗ್ಯುಲ್ಯಾರಿಟಿ, ಒಂದೇ. ಏಕಮೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಹೇಳಿದ್ದು ಉಪನಿಷತ್ತು. ಮುಂದೆ ಇದ್ದದ್ದು ಈ ಜ್ಞಾನ ಕೂಡ ಅದೇ ಹೇಳ್ತಿದೆ, ಸಿಂಗ್ಯುಲ್ಯಾರಿಟಿ, ಒಂದೇ ಇದ್ದದ್ದು ಅಂತ. ಸ್ವಾರಸ್ಯ ಅಂದರೆ ಇತ್ತೀಚಿನ ನಂತರದ ಬೆಳವಣಿಗೆಯಲ್ಲಿ ಬಂದಂಥ ಇನ್ನೊಂದು ವೈಜ್ಞಾನಿಕವಾದ ಒಂದು ಪದ, ಒಂದು ಟರ್ಮಿನಾಲಜಿ ಅಂತಂದರೆ ದಿ ಕಾಸ್ಮಿಕ್ ಎಗ್ ಅಂತ ಹೇಳ್ತಾರೆ. ದಿ ಕಾಸ್ಮಿಕ್ ಎಗ್ ಅಂದರೆ, ಎಗ್ ಅಂದರೆ ನಮ್ಗೆ ಗೊತ್ತಲ್ವಾ, ಮೊಟ್ಟೆ. ಸೊ ಇಡೀ ವಿಶ್ವಕ್ಕೆ ಒಂದು ಮೊಟ್ಟೆ ಇತ್ತು ಅಂತ. ನಮ್ಮಲ್ಲೂ ಕೂಡ ಅದೇ ರೀತಿಯ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಬ್ರಹ್ಮಾಂಡ ಅಂತ. ಸೊ ಹಾಗೆ ವಿಜ್ಞಾನ ಏನು ಹೇಳ್ತಾ ಇದೆ, ಮೊದಲು ಒಂದಿತ್ತು, ಸಣ್ಣದಾಗಿತ್ತು, ಎಲ್ಲವೂ ಅದರಲ್ಲಿ ಅಡಕವಾಗಿತ್ತು, ಈಗ ಅದು ವಿಸ್ಫೋಟ ಆದ ನಂತರ ಎಲ್ಲ ಕಡೆ ಅದು ಬೆಳೀತಾ ಇದೆ, ಬೆಳೀತಾ ಬೆಳೀತಾ ಬೆಳೀತಾ ಹೊಸ ಹೊಸದು ಸೃಷ್ಟಿಯಾಗ್ತಾ ಇದೆ ಅಂತ. ಈಗ ಹೊಸದೇನೋ ಸೃಷ್ಟಿಯಾಗ್ತಾ ಇದೆ ಅಂದರೆ ಅದು ಬೇರೆ ಎಲ್ಲಿಂದನೋ ಬಂದದ್ದಲ್ಲ, ಆ ಮೊದಲು ಸಿಂಗ್ಯುಲ್ಯಾರಿಟಿನಲ್ಲಿ ಯಾವ ವಸ್ತು ಇತ್ತೋ ಅದೇ ವಸ್ತುವಿನ ಒಂದು ರೂಪ ಇವಾಗ ನಾವು ನೋಡ್ತಾ ಇದ್ದೀವಿ ಅಂತ. ನಮ್ಮಲ್ಲಿ ಬೆಳೆದು ಬಂದಿರೋವಂಥ ನಂಬಿಕೆ, ವಿಶ್ವದ ಸೃಷ್ಟಿಯ ನಂಬಿಕೆ, ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು ಕೂಡ, ದೇವರ ಒಂದು ಒಂದು ಪರಿಕಲ್ಪನೆ ನಮ್ಮಲ್ಲಿರುವಂಥದ್ದು ಕೂಡ ಅದೇ ರೀತಿಯದ್ದು. ಈಗ ಈ ಮುಕ್ತಕದಲ್ಲೂ ಕೂಡ ಡಿ ವಿ ಜಿಯವರು ಹೇಳ್ತಾ ಇರುವಂಥದ್ದು ಅದನ್ನೇ. ಬಹುವಾಗಲೆಣಿಸಿ ತಾನು ಒಬ್ಬಂಟಿ ಬೊಮ್ಮ ನಿಜ ಮಹಿಮೆಯಿಂ ವಿಶ್ವವನ್ನು ಸೃಷ್ಟಿಸ್ದ. ಸೊ ಅದು ಸೃಷ್ಟಿಸ್ದ, ಸೃಷ್ಟಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಲಿಲ್ಲ, ನೀನು ಬೇರೆ ನಾನು ಬೇರೆ ಅಂತ ಅಲ್ಲ. ಹೇಗೆ ಆ ಸಿಂಗ್ಯುಲ್ಯಾರಿಟಿನಲ್ಲಿದ್ದಂಥ ವಸ್ತುಗಳಿಂದಲೇ ಇಡೀ
ವಿಶ್ವ ಸೃಷ್ಟಿ

ಆಗ್ತಾ ಇದೆಯೋ ಹಾಗೆ ತಾನು ಅಲ್ಲಿ ನೆಲೆಸಿದ. ಸೊ ಒಂದನ್ನ ಸೃಷ್ಟಿ ಮಾಡಿ ಅದನ್ನ ಬೇರೆಯಾಗಿ ಬಿಡದೆ ಹೊರಗಿನಿಂದ ತಾನೇ ಮಾಡಿದ್ದು, ಅದರ ಒಳಗೂ ಕೂಡ ತಾನೇ ಇದ್ದಾನೆ, ತಾನೇ ನೆಲೆಸಿದ. ಸೊ ಹಾಗಾಗಿ ಜೀವತೆ ಆ ವಸ್ತುವಿನಲ್ಲಿರುವಂಥ ಚೈತನ್ಯ ಬೇರೆ ಯಾವುದೂ ಅಲ್ಲ, ಅದೂ ಕೂಡ ಭಗವಂತನ ಒಂದು ಒಂದು ಭಾಗವೇ, ಒಂದು ಅಂಶವೇ. ಸೊ ಜೀವತೆ ಮಾಯೆ, ಮಾಯೆ ಅಂತಂದರೆ ನಾವು ಮೊನ್ನೆ ಕೂಡ ನೋಡಿದ್ವಿ, ನಮ್ಗೆ ಯಾವುದು ವಿವರಿಸೋದಕ್ಕೆ ಅರ್ಥ ಆಗಲ್ವೋ ಅದನ್ನು ನಾವು ಮಾಯೆ ಅಂದ್ಬಿಡ್ತೀವಿ. ಸೊ ನಮ್ಮಲ್ಲಿ ಬರುವಂಥ ಎಲ್ಲ ಒಂದು ಡೌಟ್ಸ್ ಇರ್ಬೋದು, ಸಂದೇಹಗಳು ಇತ್ಯಾದಿಗಳೆಲ್ಲ ಏನಿದೆಯೋ ಅದು ಮಾಯೆ ಅಂತ. ಸೊ ಹಾಗೆ ಸರಸ ವಿರಸಗಳು ಬರ್ತಾ ಇರ್ತವೆ, ಒಳ್ಳೆಯದಾಗತ್ತೆ ಕೆಟ್ಟದ್ದಾಗತ್ತೆ, ಇವೆಲ್ಲವೂ ಮನಸ್ಸಿನಲ್ಲಿ ಉದ್ಭವ ಆಗುವಂಥ ಭಾವನೆಗಳಾಗ್ಬೋದು, ವ್ಯವಹಾರದಲ್ಲಿ ಬರುವಂಥ ನೋವು ನಷ್ಟಗಳಿರ್ಬೋದು, ಇವೆಲ್ಲವೂ ಆಗ್ತಾ ಇದೆ. ಇವೆಲ್ಲವೂ ಆಗುವಂಥ ಒಂದು ಪ್ರಕ್ರಿಯೆ ಏನಿದೆಯೋ ಅದು ಕೂಡ ಭಗವಂತನಿಗೆ ಹೊರತಲ್ಲ, ಬೇರೆಯದ್ದಲ್ಲ. ಯಾಕೆ? ಒಳಗಡೆ ಇರುವಂಥ ಒಂದು ಚೈತನ್ಯವೂ ಕೂಡ ಆ ಪರಮಾತ್ಮನ ಒಂದು ಸ್ವರೂಪ, ಒಂದು ಪರಮಾತ್ಮನ ಒಂದು ಅಂಶ, ಒಂದು ಭಾಗ. ಇಲ್ಲಿ ಇದನ್ನು ವಿವರಿಸೋದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ಮತ್ತೊಂದು ಬಹಳ ಸುಂದರವಾದಂಥ ಉಪಮೆ ಹೋಲಿಕೆಯನ್ನು ಕೊಡ್ತಾರೆ. ಈಗ ಒಂದು ಮಡಕೆ, ಮಡಿಕೆ ಇದೆ, ಮಡಿಕೆ ನಮಗೆಲ್ಲ ಗೊತ್ತು, ನೋಡಿದ್ದೀವಿ. ಯಾವುದರಿಂದ ಮಾಡಿದರು ಮಡಿಕೆ? ಮಣ್ಣಿನಿಂದ ಮಾಡಿದಂಥ ಮಡಿಕೆ. ಮಡಿಕೆ ಒಡೆದೋದ್ರೆ ಮಡಿಕೆ ಈಗಿದೆಯಾ? ಈಗ ಮಡಿಕೆ ಇಲ್ಲ, ಈಗೇನಿದೆ? ಮಣ್ಣಿದೆ. ಸೊ ಮಡಿಕೆಗೆ ಮೂಲ ವಸ್ತು ಮಣ್ಣು. ಆ ಮಡಿಕೆಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಮಾಡ್ಬೋದು, ಗುಂಡುಗೆ ಮಾಡ್ಬೋದು, ಉದ್ದುದಕ್ಕೆ ಮಾಡ್ಬೋದು, ಹೂಜಿ ಥರ ಮಾಡ್ಬೋದು, ಪಾಟ್ ಥರ ಮಾಡ್ಬೋದು, ಬೇರೆ ಬೇರೆ ರೀತಿ ಒಂದು ಸಣ್ಣ ಲೋಟ ಥರ ಮಾಡ್ಬೋದು, ಎಲ್ಲ ರೀತಿಯಲ್ಲಿ ಮಾಡ್ಬೋದು. ಮಡಿಕೆ ಒಡೆದ್ರೆ ಮಡಿಕೆ ಇಲ್ಲ ಅಂತಾಯ್ತು, ಹೂಜಿ ಒಡೆದ್ರೆ ಹೂಜಿ ಇಲ್ಲ ಅಂತಾಯ್ತು. ಆದರೆ ಮಡಿಕೆ ಒಡೆದಾಗ್ಲೂ ಅಷ್ಟೇ, ಹೂಜಿ ಒಡೆದಾಗ್ಲೂ ಅಷ್ಟೇ, ಇದ್ದದ್ದೇನು? ಮಣ್ಣು. ಸೊ ಆ ಮಣ್ಣು ಅನ್ನುವಂಥದ್ದು ಮೂಲ ವಸ್ತು, ಮೂಲ ಸಾಮಗ್ರಿ. ಮಣ್ಣು ಮೂಲ ಸಾಮಗ್ರಿಯಾಗಿ ಇತ್ತು, ಅದು ಮಡಿಕೆ ಹೇಗಾಯಿತು? ಒಬ್ಬ ಮಣ್ಣಿನಲ್ಲಿ ಕೆಲಸ ಮಾಡುವಂಥ ಕುಂಬಾರ ಬಂದ, ಅವನಿಗೆ ಏನೋ ಒಂದು ಜ್ಞಾನ ಬಂತು, ಸಾಮರ್ಥ್ಯ ಬಂತು. ಆ ಸಾಮರ್ಥ್ಯವನ್ನು ಅವನು ಉಪಯೋಗಿಸ್ಕೊಂಡು ಮಣ್ಣನ್ನು ಒಂದು ರೀತಿಯಲ್ಲಿ ಪರಿಷ್ಕರಣೆ ಮಾಡ್ದ, ಹೊಸ ಶಕ್ತಿಯನ್ನು ಮಣ್ಣಿಗೆ ಕೊಟ್ಟ, ತನ್ನ ಬುದ್ಧಿಶಕ್ತಿಯಿಂದ ತನ್ನ ಊಹಾಶಕ್ತಿಯಿಂದ ಮಡಿಕೆ ಈ ರೀತಿ ಮಾಡಬಹುದು, ಅದರಿಂದ ಇದು ಪ್ರಯೋಜನ ಆಗತ್ತೆ ಅಂತ ತನ್ನ ಕ್ರಿಯಾಶಕ್ತಿಯಿಂದ ಮಣ್ಣನ್ನು ಮಡಿಕೆಯಾಗಿ ಮಾಡಿದ. ಸೊ ಈ ಎರಡು, ಈಗ ಮಡಿಕೆ ಬರಬೇಕು ಅಂತಂದರೆ ಮೂಲ ವಸ್ತು ಮಣ್ಣು ಕೂಡ ಇರಬೇಕು, ಅದನ್ನು ಉಪಾದಾನ ಕಾರಣ ಅಂತ ಕರಿತೀವಿ. ಜೊತೆಗೆ ಮಣ್ಣನ್ನು ಮಡಿಕೆ ಮಾಡಬೇಕಾದ್ರೆ ಕುಂಬಾರನೂ ಇರಬೇಕು, ಅವನನ್ನು ನಿಮಿತ್ತ ಕಾರಣ ಅಂತ ಕರಿತೀವಿ. ಸೊ ಉಪಾದಾನ ಕಾರಣ, ನಿಮಿತ್ತ ಕಾರಣ ಇವೆರಡೂ ಕೂಡ ಇದ್ದಾಗ ಮಾತ್ರ ಮಣ್ಣು ಮಡಿಕೆಯಾಗೋದಕ್ಕೆ ಸಾಧ್ಯ. ಇಲ್ಲಿ ಮಡಿಕೆಯ ಉದಾಹರಣೆಯನ್ನು ನಾವು ತಗೊಂಡಾಗ ಮಣ್ಣು ಬೇರೆ, ಮಡಿಕೆ ಬೇರೆ, ಕುಂಬಾರ ಬೇರೆ, ಒಂದು ಸಿದ್ಧ ವಸ್ತು ಬೇರೆ, ಅದಕ್ಕೆ ಉಪಾದಾನ ಕಾರಣವಾದಂಥ ಮಣ್ಣು ಬೇರೆಯಾಗಿ ನಮಗೆ ಕಾಣಿಸುತ್ತೆ, ನಿಮಿತ್ತ ಕಾರಣನಾದಂಥ ಚೈತನ್ಯ ಸ್ವರೂಪಿ ಕುಂಬಾರ ಅವನು ಬೇರೆ, ಅವನು ಬೇರೆಯಾಗಿ ಕಾಣಿಸ್ತಾನೆ. ಸ್ವಾರಸ್ಯಕರವಾದ ವಿಚಾರ ಏನಂದರೆ ಸೃಷ್ಟಿಯಲ್ಲಿ, ಜಗತ್ ಸೃಷ್ಟಿಯಲ್ಲಿ, ಜಗತ್ ಸೃಷ್ಟಿಗೆ ಭಗವಂತನೇ ಉಪಾದಾನ ಕಾರಣ, ಮೂಲ ಕಾರಣ. ಯಾಕೆ? ಆ ಸಿಂಗ್ಯುಲ್ಯಾರಿಟಿನಲ್ಲಿ ಇತ್ತಲ್ಲ ಮೊದಲು ವಸ್ತು, ಅದೇ ವಸ್ತುವಿನಿಂದಲೇ ಜಗತ್ತು ಸೃಷ್ಟಿಯಾಗಿರೋದು. ಸೊ ಆ ಮೂಲ ಬ್ರಹ್ಮಾಂಡದ ಅಂಡಾಣುವಿನಲ್ಲಿದ್ದಂತಹ ಶಕ್ತಿಯೇ ಈಗ ಪ್ರಕಟ ಆಗ್ತಾ ಇರುವಂಥದ್ದು. ಯಾರು ಮಾಡಿದ್ದು? ಬಹುವಾಗಲೇ ಎಣಿಸಿದ್ದು ಯಾರು? ಅದು ಕೂಡ ಭಗವಂತನೇ. ಹಾಗಾಗಿ ನಿಮಿತ್ತ ಕಾರಣ, ಚೈತನ್ಯ ಸ್ವರೂಪಿ ಕಾರಣವೂ ಕೂಡ ಭಗವಂತನೇ. ಸೊ ನಿಮಿತ್ತ ಕಾರಣ, ಉಪಾದಾನ ಕಾರಣಗಳೆರಡೂ ಕೂಡ ಇಲ್ಲಿ ಆ ಪರಬ್ರಹ್ಮ ವಸ್ತುವೆ. ಸೃಷ್ಟಿಯಾದಂಥ ಮಡಿಕೆ ಅದು ಇವೆರಡಕ್ಕಿಂತ ಹೊರತಾಗಿದೆಯಾ ಅಂತಂದರೆ ಅವೆರಡು ಹೊರತಾಗಿಲ್ಲ. ಎರಡಕ್ಕೆ ಹೇಗೆ ಒಂದೇ ಅಂತ ಹೇಳಿದ್ವೋ, ಅವೆರಡರಿಂದ ತಯಾರಾದಂತಹ ನಮಗೆ ಬೇರೆ ಬೇರೆಯಾಗಿ ಕಾಣಿಸ್ತಾ ಇರೋವಂತಹ ಆ ಮಡಿಕೆ ಅದೂ ಕೂಡ ಭಗವಂತನ ಒಂದು ಸ್ವರೂಪವೇ. ಸೊ ಇವೆಲ್ಲದರಲ್ಲಿ ಭಗವಂತ ವಿಹರಿಸ್ತಾ ಇದ್ದಾನಂತೆ. ಆದರೆ
ತಾನು ಮಾತ್ರ

0: ನಿರ್ಲಿಪ್ತ. ಮಡಕೆ ಒಡೆದ್ರು ಅವನಿಗೇನು ಬೇಜಾರಿಲ್ಲ, ಮಣ್ಣಿನಿಂದ ಸುಂದರವಾದಂಥ ಒಂದು ವಿಗ್ರಹ ಮಾಡಿದರೂ ಅವನಿಗೇನು ಖುಷಿ ಇಲ್ಲ. ಸೊ ಹಾಗೆ ತಾನು ನಿರ್ಲಿಪ್ತನಾಗಿದ್ದಾನೆ, ಇಡೀ ಸೃಷ್ಟಿಗೆ ಉಪಾದಾನ ಕಾರಣವೂ ಅವನೇ, ನಿಮಿತ್ತ ಕಾರಣವೂ ಅವನೇ, ಸೃಷ್ಟಿಯಾದಂತಹ ವಸ್ತುವಿನ ಕರ್ತೃವೂ ಅವನೇ, ಅದರ ಒಳಗಡೆ ಇರುವಂಥ ಚೈತನ್ಯವೂ ಅವನೇ ಅಂತ ನಾವು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 64 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡುಹ ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡು ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಒಂದು ದಿನ ಖುಷಿ ಮನುಷ್ಯನನ್ನು ಪ್ರಶ್ನಿಸಿತು. ನೀನು ನನ್ನನ್ನು ಇಲ್ಲಿ ಹುಡುಕುತ್ತಿದ್ದೀಯ? ಮನುಷ್ಯ ತಕ್ಷಣ ಉತ್ತರಿಸಿದ, ಹಣದಲ್ಲಿ, ಹುದ್ದೆಯಲ್ಲಿ, ಯಶಸ್ಸಿನಲ್ಲಿ, ಜನರ ಮೆಚ್ಚುಗೆಯಲ್ಲಿ ಖುಷಿ ನಕ್ಕಿತು. ನಾನು ಅಲ್ಲಿ ಇದ್ದಿದ್ದರೆ ಎಲ್ಲವನ್ನು ಪಡೆದವರು ಏಕೆ ಇನ್ನು ನನ್ನನ್ನು ಹುಡುಕುತ್ತಿದ್ದಾರೆ ಎಂದು ಕೇಳಿತು. ಹೌದು, ಈ ಪ್ರಶ್ನೆಯೇ ನಮ್ಮ ಇಂದಿನ ಜಗತ್ತಿನ ವೈರುಧ್ಯವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಕೈಯಲ್ಲಿ ಸ್ಮಾರ್ಟ್ಫೋನ್, ಮನೆಯಲ್ಲೆಲ್ಲ ಯಂತ್ರಗಳು, ಜಗತ್ತಿನ ಮಾಹಿತಿ ಬೆರಳ ತುದಿಯಲ್ಲಿ, ಆದರೂ ನಮ್ಮ ಮನಸ್ಸು ಮಾತ್ರ ನೆಮ್ಮದಿಯಾಗಿಲ್ಲ. ಆತಂಕ, ಖಿನ್ನತೆ, ಒಂಟಿತನ ಮತ್ತು ಅತೃಪ್ತಿಯ ಗೂಡಾಗಿದೆ ನಮ್ಮ ಮನಸ್ಸು. ಹಾಗಾದರೆ ನಾವು ಕಳೆದುಕೊಂಡಿರುವುದಾದರೂ ಏನನ್ನು? ಏಕೆ ನಮ್ಮಿಂದ ಖುಷಿಯಾಗಿರಲು ಸಾಧ್ಯವಾಗುತ್ತಿಲ್ಲ? ಯೋಚಿಸಿದರೆ ಉತ್ತರ ಇಷ್ಟೇ: ಬಹುಶಃ ನಮಗೆ ಖುಷಿಯ ಸರಿಯಾದ ವಿಳಾಸವೇ ತಿಳಿದಿಲ್ಲ. ಪ್ರಸ್ತುತ ಕಾಲವಂತೂ ಸಾಧನೆ ಯುಗ. ಆದರೆ ಈ ಸಾಧನೆಯ ಹುಚ್ಚು ಓಟದಲ್ಲಿ ನಾವು ಒಂದು ಮುಖ್ಯ ವಿಚಾರವನ್ನೇ ಮರೆತು ಬಿಟ್ಟಿದ್ದೇವೆ. ಅದುವೇ ನಾವು ಖುಷಿಯಾಗಿರಲು ನಿಜವಾಗಿಯೂ ಬೇಕಾಗಿರುವುದು ಏನು ಎಂಬುದೇ ಆಗಿದೆ. ಅನೇಕರು ಜೀವನದಲ್ಲಿ ಸಾಧನೆ ಆದಿಯಲ್ಲಿ ಮುನ್ನುಗ್ಗಿಸಾಗಿ ಯಶಸ್ಸಿನ ಮೆಟ್ಟಿಲುಗಳನ್ನು ಹೇರುತ್ತಾರೆ. ಆದರೆ ಶಿಖರದ ತುತ್ತ ತುದಿಯನ್ನು ತಲುಪಿದಾಗಲೇ ಅಲ್ಲಿಯೂ ಯಾವುದೇ ಸಂತೋಷ ಕಾದಿಲ್ಲ ಎಂಬುದು ಅವರಿಗೆ ವೈದ್ಯವಾಗುತ್ತದೆ. ಏಕೆಂದರೆ ಬದುಕಿನಲ್ಲಿ ಖುಷಿ ಎಂಬುದು ನಾವು ತಲುಪಬೇಕಾದ ಗಮ್ಯವಲ್ಲ. ಅದು ನಾವು ಬದುಕಿ ಬಾಳಬೇಕಾದ ಸ್ಥಿತಿ. ಅದರಲ್ಲೂ ನಾವು ಬಳಲುತ್ತಿರುವ ಸಾಮಾಜಿಕ ಜಾಲತಾಣಗಳು ಖುಷಿಯ ಹೊಸ ಹೊಸ ಮುಖವಾಡಗಳನ್ನು ಸೃಷ್ಟಿಸಿವೆ. ನಗುವಿನ ಚಿತ್ರಗಳು, ಸಂಭ್ರಮದ ವಿಡಿಯೋಗಳು, ಐಷಾರಾಮಿ ಬದುಕಿನ ಪ್ರದರ್ಶನಗಳು, ಇವೆಲ್ಲವೂ ಜೀವನದ ಪರಿಪೂರ್ಣ ಚಿತ್ರವಲ್ಲ. ಆದರೆ ನಾವು ಇತರರ ಈ ತೋರ್ಪಡಿಕೆಯ ಅತ್ಯುತ್ತಮ ಕ್ಷಣಗಳನ್ನು ನಮ್ಮ ಸಾಮಾನ್ಯ ದಿನಗಳೊಂದಿಗೆ ಹೋಲಿಸುತ್ತೇವೆ. ಪರಿಣಾಮವಾಗಿ ನಮ್ಮ ಬದುಕೆ ಅಪೂರ್ಣ ಎನಿಸುತ್ತದೆ. ವಾಸ್ತವವಾಗಿ ಖುಷಿ ಬದುಕಿನ ಯಾವುದೋ ದೊಡ್ಡ ದೊಡ್ಡ ಸಾಧನೆಗಳಲ್ಲಿ ಇಲ್ಲ. ಬದಲಿಗೆ ಬೆಳಗಿನ ಜಾವದಲ್ಲಿ, ಹುಲಿಯುವ ಹಕ್ಕಿಯ ಹಾಡಿನಲ್ಲಿ, ತಾಯಿಯ ಮಮತೆಯ ಮಾತಿನಲ್ಲಿ, ಸ್ನೇಹಿತನ ನಿಷ್ಕಲ್ಮಶ ನಗುವಿನಲ್ಲಿ, ಮಳೆಯ ಹನಿಗಳ ಸಂಗೀತದಲ್ಲಿ, ದಣಿದ ಮನಸ್ಸಿಗೆ ಸಿಕ್ಕ ವಿಶ್ರಾಂತಿಯಲ್ಲಿ ಅದು ಅಡಗಿರುತ್ತದೆ. ಆದರೆ ದೊಡ್ಡ ದೊಡ್ಡ ಸಂತೋಷಗಳ ಹಿಂದೆ ಬೆನ್ನತ್ತಿ ಓಡುತ್ತಿರುವ ನಾವು ಈ ಸಣ್ಣ ಪುಟ್ಟ ಸಂತೋಷಗಳನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಬದುಕಿನಲ್ಲಿ ಖುಷಿ ಯಾವುದೇ ಬಹಿರಂಗದ ಪರಿಸ್ಥಿತಿಗಳ ಫಲವಲ್ಲ, ಅದು ನಮ್ಮ ಅಂತರಂಗದ ಮನೋಭಾವದ ಪ್ರತಿಫಲನ. ಕೃತಜ್ಞತೆಯ ಮನಸ್ಸುಳ್ಳವನು ಇರುವುದರಲ್ಲೇ ತನ್ನ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ಅದೇ ಅತೃಪ್ತ ಮನಸ್ಸುಳ್ಳವನು ಅಪಾರ ಸಂಪತ್ತಿನಲ್ಲೂ ಕೊರತೆಯನ್ನು ಅನುಭವಿಸುತ್ತಾನೆ. ಆದ್ದರಿಂದ ಖುಷಿಯ ಬಾಗಿಲಿನ ಕೀಲಿಕೈ

0: ಹೊರಗಿಲ್ಲ, ಅದು ನಮ್ಮ ಅಂತರಂಗದ ಒಳಗೇ ಇದೆ. ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತೊಂದು ಹೀಗಿದೆ: ತೃಪ್ತಿಯೇ ಪರಮಸುಖ. ಇದು ಕೇವಲ ಮಾತಲ್ಲ, ಇದು ಬದುಕಿನ ತತ್ವ. ಇಂದಿನ ಗ್ರಾಹಕ ಸಂಸ್ಕೃತಿಯು ನಮಗೆ ಇನ್ನಷ್ಟು ಬೇಕು ಎಂದು ಕಲಿಸುತ್ತದೆ. ಆದರೆ ಜೀವನದ ನಿಜವಾದ ಜ್ಞಾನ ಇರುವುದನ್ನು ಸವಿಯಲು ಕಲಿಸುತ್ತದೆ. ಹಾಗೆ ನೋಡಿದರೆ ಹೆಚ್ಚು ಸಂಪತ್ತಿನೊಡಗೂಡಿ ಐಷಾರಾಮಿ ಬದುಕು ನಡೆಸುತ್ತಿರುವವನು ಶ್ರೀಮಂತನಲ್ಲ, ಇರುವುದರಲ್ಲಿ ಸಂತೋಷ ಪಡುವವನೇ ನಿಜವಾದ ಶ್ರೀಮಂತ. ನಿಜವಾದ ಖುಷಿ ಎಂದರೆ ದುಃಖವಿಲ್ಲದ ಬದುಕಲ್ಲ, ಜೀವನದ ಏರಿಳಿತಗಳ ನಡುವೆಯೇ ಸಮತೋಲನ ಕಾಯ್ದುಕೊಳ್ಳುವ ಸಾಮರ್ಥ್ಯ. ಬಿರುಗಾಳಿಯ ಮಧ್ಯೆಯೂ ಬೇರುಗಳಿಂದ ಮಣ್ಣನ್ನು ಗಟ್ಟಿಯಾಗಿ ಹಿಡಿದು ನಿಂತ ಮರದಂತೆ ಸಂಕಷ್ಟಗಳ ನಡುವೆಯೂ ಭರವಸೆಯನ್ನು ಉಳಿಸಿಕೊಳ್ಳುವ ಮನಸ್ಸು ನಿಜವಾದ ಸಂತೋಷದ ಮೂಲ. ಅದರಲ್ಲೂ ಈ ಖುಷಿ ಎನ್ನುವುದು ಹುಡುಕಬೇಕಾದ ವಸ್ತುವಲ್ಲ, ಅರಿಯಬೇಕಾದ ಅನುಭವ. ಅದು ಭವಿಷ್ಯದಲ್ಲಿ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟ್ರೀಯ ಕಾರ್ಯಾಗಾರ, ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ, ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ, ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್, 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯ ಪದ್ಧತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾಕ್ಟರ್ ಜಿತೇಂದ್ರ

0: ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28ರಂದು ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಗಢ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲೆಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32ನೇ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ

0: ಆಸ್ಟ್ರಿಯಾವನ್ನ 3-0 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು, ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15ರಿಂದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23ರಿಂದ ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟ್ರೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎಂಬ ವಿಷಯದ ಕುರಿತು ಧಾರವಾಡ ಜಿಲ್ಲೆಯ ಗಾಂಧಿ ಪರಂಪರೆಯ ಗ್ರಾಮಾಭಿವೃದ್ಧಿ ಸಾಧಕರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

0: ಸಾಧನೆ ಸಫಲತೆಯ ಕಡೆಗೆ ತೋಳ ನೀಡುವುದು ತಾನ್ ಆ ನಾಡಿನಲ್ಲಿ. ಎಲ್ಲಿ ನೀನೆಮ್ಮ ಚಿಂತನವನುದ್ಯಮವನು ವಿಶಾಲತೆಯ ಕಡೆಗೆ ಕೊಂಡೊಯ್ಯುವೆ ಅಲ್ಲಿ ಅಲ್ಲಿ ಆ ಬಂಧನರಹಿತ ಸುಖದ ಸ್ವರ್ಗದಲ್ಲಿ ಓ ತಂದೆ ನನ್ನ ನಾಡಿದು ಕಣ್ ತೆರೆಯಲಿ.
1: ಎಲ್ರಿಗೂ ನಮಸ್ಕಾರ. ಈ ವಿಷಯ ಸ್ವಲ್ಪ ಮೇಲ್ಮಟ್ಟದ ವಿಷಯ ಆದ್ರೂ ನಿಮಗೆ ತುಂಬಾ ಸಂಬಂಧಿತವಾದ್ರಿಂದ ನಿಮಗೆ ಅರ್ಥ ಆಗುವಾಗ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುವುದರಿಂದ ನಿಮಗೆ ಇದು ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿಗಳು ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ದೇಶಕ್ಕೆ ಹಳ್ಳಿಗಳ ದೇಶ ಅಂತಲೇ ಕರೀತಾರೆ. ಯಾಕೆಂದ್ರೆ ನಮ್ಮ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಈಗ ಇರುವಂತ 140 ಕೋಟಿಗೂ ಮಿಕ್ಕಿದ ಜನಸಂಖ್ಯೆಯಲ್ಲಿ 65% ಹೆಚ್ಚು ಜನ ಹಳ್ಳಿಗಳಲ್ಲಿ ಇದ್ದಾರೆ. ಅಂದ್ರೆ ಸುಮಾರು 90 ಕೋಟಿಗೆ ಮೇಲ್ಪಟ್ಟು ಜನ ಹಳ್ಳಿಯಲ್ಲಿದ್ದಾರೆ. ಹಾಗಾಗಿ ಭಾರತ ದೇಶ ಅಂತಂದ್ರೆ ನೀವು ದಿಲ್ಲಿಯನ್ನೋ ಬೆಂಗಳೂರನ್ನೋ ಇವನ್ ಧಾರವಾಡ ಹುಬ್ಬಳ್ಳಿಯನ್ನು ನೆನೆಸ್ಕೊಳ್ಳೋದಲ್ಲ, ನಮ್ಮ ಹಳ್ಳಿಗಳನ್ನು ನೆನೆಸ್ಕೊಳ್ಳೋದು. ನಮ್ಮ ದೇಶದ ಅಭಿವೃದ್ಧಿ ಅಂತಂದ್ರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆದ್ರೆ ಮಾತ್ರ ಆಗುವಂತಹದ್ದು. ಆದ್ರೆ ಏನ್ ಮಾಡೋಣ ಹೇಳಿ, ಹಳ್ಳಿಗಳ ವಿಷಯದಲ್ಲಿ ನಾವು ಬಹಳ ತಪ್ಪು ತಪ್ಪಾಗಿ ಯೋಚಿಸ್ತೇವೆ, ತಪ್ಪು ತಪ್ಪಾಗಿ ಕೆಲಸ ಮಾಡ್ತೇವೆ, ತಪ್ಪು ತಪ್ಪಾಗಿ ಹಳ್ಳಿಗಳ ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ನಾನು ಸುಮಾರು 45 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಗ್ರಾಮೀಣಾಭಿವೃದ್ಧಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಹಳ್ಳಿಗಳು ಚೆನ್ನಾಗಿ ಇರುವ ಹಾಗೆ, ಹಳ್ಳಿಗಳ ಜನ ಹೆಚ್ಚು ಅನುಕೂಲದಿಂದ, ಹೆಚ್ಚು ಸುಖದಿಂದ, ಹೆಚ್ಚು ಸಂತೋಷದಿಂದ ಬದುಕುವಾಗ ಆಗ್ಬೇಕು. ಹಳ್ಳಿಯ ಜನಕ್ಕೆ ಆದಾಯ ಇರಬೇಕು, ಹಳ್ಳಿಯ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಇರಬೇಕು, ಹಳ್ಳಿಯ ಜನಕ್ಕೆ ಆರೋಗ್ಯದ ವ್ಯವಸ್ಥೆ ಇರಬೇಕು, ಹಳ್ಳಿಯ ಜನಕ್ಕೆ ಕುಡಿಯುವ ನೀರು ಇತ್ಯಾದಿಗಳಿಗೆ ಎಲ್ಲ ಸೇರಿ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಅಂತೀವಿ, ಒಳ್ಳೆಯ ಗುಣಮಟ್ಟದ ಜೀವನವನ್ನ ಒಟ್ಟಲ್ಲಿ ಹಳ್ಳಿಯವರು ಬದುಕುವಾಗ ಆಗ್ಬೇಕು.

ಹಾಗೂ ಅವರ ಆರ್ಥಿಕತೆ ಆದಾಯವು ಚೆನ್ನಾಗಿರಬೇಕು. ಇದು ಹಳ್ಳಿಯ ಅಭಿವೃದ್ಧಿಯ ಅರ್ಥ. ಆದರೆ ಸ್ವಾತಂತ್ರ್ಯ ಬಂದ ಎಷ್ಟು ಹತ್ತತ್ರ 80 ವರ್ಷದ ಹತ್ರ ಬರ್ತಾ ಇದ್ದೀವಿ ನಾವೀಗ. ಎಲ್ಲ ಸಮಯದಲ್ಲಿ ನನಗೆ ಬಹಳ ಬೇಸರ ಆಗೋದು ಅಂತಂದ್ರೆ, ಹಳ್ಳಿಗಳ ಕೆಲವು ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ರೂ ಹಳ್ಳಿಗಳಲ್ಲಿರುವ ಕೆಲವು ಮಹತ್ವದ ವಿಷಯವನ್ನ ಕಳ್ಕೊಂಡಿದ್ದೇವೆ ಅಂತ. ಏನು ಅಂತ ನೋಡೋಣ. ಮೊದಲನೇದಾಗಿ, ಹಳ್ಳಿಗೂ ನಗರಗಳಿಗೂ, ಸಿಟಿ ಟೌನ್ ಎಲ್ಲ ಐತಿಯಲ್ಲ, ಇವುಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಳ್ಳಿಯ ಹಳ್ಳಿತನ ಅಂದ್ರೆ ಏನು, ಅದು ಸಿಟಿಗಳಿಂದ ಹೇಗೆ ಬೇರೆ ಅಂತ ಅರ್ಥ ಮಾಡ್ಕೊಂಡ್ರೆ ಹಳ್ಳಿಗಳ ಅಭಿವೃದ್ಧಿ ಹೇಗೆ ಆಗ್ಬೇಕಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಹಳ್ಳಿ ಅಂದ್ರೆ ಅಲ್ಲಿರುವ ಜನ ಬರೀ ಒಂದಿಷ್ಟು ಜನ ಅಲ್ಲ, ಅದಕ್ಕೆ ಸಮುದಾಯ ಅಂತ ಹೇಳ್ತೀವಿ. ಹಳ್ಳಿಯಲ್ಲಿರುವ ಜನಕ್ಕೆ ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂತಂದ್ರೆ ಏನು ಅಂತಂದ್ರೆ, ಅದೊಂದು ಜನರ ಗುಂಪು ಅಲ್ಲ. ಈಗ ಜಾತ್ರೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ನೀವು ಸಂತೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ಹಾಗಲ್ಲ ಹಳ್ಳಿ ಅಂತಂದ್ರೆ. ಹಳ್ಳಿ ಅಂತಂದ್ರೆ ಪರಸ್ಪರಾವಲಂಬನೆ ಇರುವಂತಹ ಜನರು ವಾಸಿಸುವ ಪ್ರದೇಶ. ಏನು ಪರಸ್ಪರಾವಲಂಬನೆ ಅಂದ್ರೆ, ಹಳ್ಳಿಯ ಜನ ತಮ್ಮಷ್ಟಕ್ಕೆ ತಾವು ಯಾರ ಸಂಬಂಧವೂ ಇಲ್ಲದೆ ಬದುಕುತ್ತಾ ಇರುವುದಿಲ್ಲ ಅಥವಾ ಇರ್ತಿರ್ಲಿಲ್ಲ. ಸಿಟಿಯಲ್ಲಿ ಹಾಗಿರ್ತದೆ, ಈ ಮನೆಗೂ ಆ ಮನೆಗೂ ವಿಶೇಷವಾದಂತಹ ಸಂಬಂಧ ಇರುವುದಿಲ್ಲ. ಸಿಟಿಯಲ್ಲಿ ಇರುವವರೆಲ್ಲ ತಮ್ಮ ತಮ್ಮ ಉದ್ಯೋಗ ಮಾಡಿಕೊಂಡು ತಮ್ಮ ತಮ್ಮ ಆದಾಯ ಗಳಿಸ್ಕೊಂಡು ತಮ್ಮ ತಮ್ಮ ಮಟ್ಟಕ್ಕೆ ಬದುಕುತ್ತಾ ಇರುತ್ತಾರೆ. ಹಳ್ಳಿಯಲ್ಲಿ ಹಾಗಿಲ್ಲ. ಹಳ್ಳಿಯಲ್ಲಿ ಮನೆಯಿಂದ ಮನೆಗೆ, ವ್ಯಕ್ತಿಯಿಂದ ವ್ಯಕ್ತಿಯ ನಡುವೆ ಸಂಬಂಧ ಇರ್ತದೆ. ಆ ಸಂಬಂಧವನ್ನೇ ನಾವು ಪರಸ್ಪರಾವಲಂಬನೆ ಅಂತೀವಿ. ಅಂದ್ರೆ ಬೇರೆಯವರನ್ನ ಅವಲಂಬಿಸಿ ನಾವಿರ್ತೇವೆ, ನಮ್ಮನ್ನು ಅವಲಂಬಿಸಿ ಬೇರೆಯವರು ಇರ್ತಾರೆ. ಈ ಎಲ್ಲರೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಒಬ್ಬರೊಬ್ಬರ ಒಳಿತು ಒಳ್ಳೇದಾಗುವುದು, ಎಲ್ಲರಿಗೂ ಒಳಿತಾಗ್ತದೆ ಅಂತನ್ನುವ ಸ್ಥಿತಿಗೆ ಹಳ್ಳಿ ಅಂತ ಹೇಳ್ತೇನೆ. ಆದ್ರಿಂದ ಹಳ್ಳಿಯಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಇಡೀ ಊರು ಚಿಂತನೆ ಮಾಡ್ತಿತ್ತು. ಯಾರಿಗೆ ಕಷ್ಟ ಬಂತು ನಾವು ಹೇಗೆ ಸಹಾಯ ಮಾಡಬೇಕು, ಹಳ್ಳಿಯಲ್ಲಿ ಇದೆಲ್ಲ ಇರ್ತಿತ್ತು. ಯಾರ ಮನೆಯಲ್ಲಿ ಏನು ಕಷ್ಟ ಬಂದ್ರೂ ಹಳ್ಳಿಯಲ್ಲಿ ಹೆಚ್ಚಿನವರಿಗೆ ಗೊತ್ತಾಗ್ತಿತ್ತು, ಮತ್ತು ಆ ಸಂದರ್ಭದಲ್ಲಿ ತಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು ಅಂತನ್ನುವ ವಿಚಾರವನ್ನು ಹಳ್ಳಿಯವರು ಬಹಳ ಹಳ್ಳಿಗಳಲ್ಲಿ ಆ ತರ ಮಾಡ್ತಾ ಇದ್ರು. ಇದು ಮೊದಲನೆಯ ಗುಣ ಹಳ್ಳಿಯದು, ಪರಸ್ಪರಾವಲಂಬನೆ. ಹಳ್ಳಿಯಲ್ಲಿರುವ ಜನರೆಲ್ಲ ಒಬ್ರಿಗೊಬ್ಬರಿಗೆ ನೆರವಾಗ್ತಾ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಒಬ್ಬರೊಬ್ಬರ ಕಷ್ಟದಲ್ಲೂ ಸುಖದಲ್ಲೂ ಪಾಲ್ಗೊಳ್ತಾ ಮುಂದುವರಿಯೋದೇ ಹಳ್ಳಿಯ ಗುಣ. ಸಿಟಿಯಲ್ಲಿ ಇದಿಲ್ಲ. ಆದ್ರೆ ನಾವು ಈಗ ಏನ್ ಮಾಡಿದೀವಿ ಅಂತಂದ್ರೆ, ಒಂದು ಹಳ್ಳಿ ಅಭಿವೃದ್ಧಿ ಆದ್ರೆ ಅದು ನಮ್ಮ ನಗರದ ಹಾಗೆ ಆಗಬೇಕು ಅಂತನ್ನುವ ಕಲ್ಪನೆಯಲ್ಲಿ, ಅಂದ್ರೆ ಹೇಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಸಂಪನ್ಮೂಲ ಉಳೋತೀವಿ, ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ಬಸ್ಸುಗಳು ಓಡಾಡಬೇಕು, ಒಳ್ಳೆ ಬಿಲ್ಡಿಂಗ್ಗಳು ಬೇಕು, ಇವನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಅದೆಲ್ಲ ಬಂದ್ರೆ ಹಳ್ಳಿ ಅಭಿವೃದ್ಧಿ ಆಯಿತು ಅಂತ ನಾವು ನಿರ್ಣಯ ಮಾಡ್ಕೊಳ್ತೀವಿ. ಇವೆಲ್ಲ ಹಳ್ಳಿಗಳಿಗೆ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವನ್ನೆಲ್ಲ ಸಾಧಿಸಿಕೊಳ್ಳುವಾಗ ನಮ್ಮ ಹಳ್ಳಿಯಲ್ಲಿರುವ ಪರಸ್ಪರಾವಲಂಬನೆಯ ಆ ಗುಣ ಕರಗು ಹೋದರೆ ಹಳ್ಳಿ ಅತ್ತಾಗೆ ಸಿಟಿಯೂ ಆಗುವುದಿಲ್ಲ, ಇತ್ತಾಗಿ ಹಳ್ಳಿಯೂ ಆಗಿ ಉಳಿಯೋದಿಲ್ಲ. ಈ ಸ್ಥಿತಿಗೆ ತ್ರಿಶಂಕು ಸ್ಥಿತಿಯನ್ನ ತಲುಪ್ತದೆ. ಅಂದ್ರೆ ಅದು ಅಲ್ಲ ಇದು ಅಲ್ಲ ಅಂತ ಹಾಗಾದಾಗ ಈಗ ಆಗ್ತಾ ಇದೆ. ಅದು ಹಳ್ಳಿಯಲ್ಲಿ ಈಗಾಗಲೇ ಬಹುಮಟ್ಟಿಗೆ ಇದಾಗಿದೆ. ಮೊದಲು ಇಡೀ ಊರಿನವರು ಸೇರಿ ಯಾವುದು ತಪ್ಪು ಯಾವುದು ಸರಿ ಅಂತ ನಿರ್ಣಯ ಮಾಡಿ, ತಪ್ಪು ಮಾಡಬೇಡ್ರಪ್ಪ, ಹೀಗೆ ಮಾಡಬಾರದು, ಹೀಗೆ ಮಾಡಿದ್ರೆ ನಿಮಗೆ ನಾವು ವಾಗ್ದಂಡನೆ ಮಾತಿನಿಂದ ಬೈತೇವೆ, ಇಲ್ಲದ್ರೆ ದಂಡ ಹಾಕ್ತೇವೆ, ನಿಮಗೆ ಪನಿಷ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ನಡೆ

ಬರ್ತಿತ್ತು, ಈಗ ಅದು ಸಾಧ್ಯ ಇಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಸ್ವಚ್ಛತೆ ಇರಬಹುದು, ಜನರ ಕೌಟುಂಬಿಕ ಕಷ್ಟಗಳಿರಬಹುದು, ಜನರ ಬಿಹೇವಿಯರ್ ನಡತೆ ಇರಬಹುದು, ಅದು ಯಾವುದನ್ನೂ ಹಳ್ಳಿಯವರು ತಾವೇ ತಾವೇ ಸರಿ ಮಾಡಿಕೊಳ್ಳುವ ಶಕ್ತಿಯನ್ನ ಕಳ್ಕೊಳ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹಳ್ಳಿಗಳನ್ನು ಒಟ್ಟಿಗೆ ತಂದು, ಹಳ್ಳಿಯ ಜನರನ್ನ ಒಟ್ಟಿಗೆ ತಂದು, ತಮ್ಮ ಅಭಿವೃದ್ಧಿಯನ್ನ ತಾವೇ ಅವರು ಯೋಚಿಸುವ ಹಾಗೆ ಮಾಡುವುದೇ ಇವತ್ತಿನ ವಿಷಯ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖಾಂತ, ಇದು ನಾನು ಇತ್ತೀಚೆಗೆ ಬರೆದಂತ ಪುಸ್ತಕ, ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ. ಇದು ನಾನು ಇಲ್ಲಿ ಕಲಘಟಗಿ ಮತ್ತು ಹುಬ್ಬಳ್ಳಿ ತಾಲೂಕುಗಳು ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ಮತ್ತು ಸಿರ್ಸಿ ತಾಲೂಕುಗಳ ಹಳ್ಳಿಗಳ ಸುಮಾರು 49 ಹಳ್ಳಿಗಳಲ್ಲಿ ಜನರ ಜೊತೆಗೆ ಕೆಲಸ ಮಾಡುತ್ತಾ ನಾನು ಅನುಭವಿಸಿದ್ದನ್ನ, ನಾನು ಅರ್ಥ ಮಾಡಿಕೊಂಡಿದ್ದನ್ನ, ನಾನು ತಿಳ್ಕೊಂಡಿದ್ದನ್ನ ಈ ಪುಸ್ತಕದ ರೂಪದಲ್ಲಿ ಬರೆದಿದ್ದೇನೆ. ಹಳ್ಳಿಗಳು ಹೇಗೆ, ಎಲ್ಲ ಹಳ್ಳಿಗಳನ್ನು ನಾವು ಒಂದೇ ತರ ಇರ್ತೇವೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬೆಂಗಳೂರಿನಲ್ಲಿ ಕೂತ್ಕೊಂಡು, ದಿಲ್ಲಿಯಲ್ಲಿ ಕೂತ್ಕೊಂಡು, ಹಳ್ಳಿಗಳು ಅಂತಂದ್ರೆ ಸಾವಿರಗಟ್ಟಲೆ ಹಳ್ಳಿಗಳು, ಲಕ್ಷಗಟ್ಟಲೆ ಹಳ್ಳಿಗಳು, ಎಲ್ಲ ಹಳ್ಳಿಗಳು ನಮಗೆ ಒಂದೇ ರೀತಿಯಾಗಿ ಕಾಣ್ತವೆ. ಅಲ್ಲಿಂದ ನೋಡಿದಾಗ ಹಳ್ಳಿಗಳೆಲ್ಲ ಒಂದೇ ರೀತಿ ಇರ್ತವೆ ಅಂತ ಕಲ್ಪನೆಯಲ್ಲಿ ನಾವು ಹಳ್ಳಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜನ ಅಲ್ಲಿರುವವರು, ದಿಲ್ಲಿಯಲ್ಲಿರುವವರು, ಬೆಂಗಳೂರಿನಲ್ಲಿರುವವರು ಯೋಜನೆಗಳನ್ನ ಹಾಕ್ತಾ ಇರ್ತಾರೆ. ಆದರೆ ಈ ಯೋಜನೆಗಳು ಹಳ್ಳಿಗೆ ಬಂದಾಗ ಗೊತ್ತಾಗ್ತದೆ ನಮಗೆ ಇದು ನಮಗೆ ಯೋಗ್ಯವಾದದ್ದಲ್ಲ ಅಂತ. ಅಂದ್ರೆ ಯಾಕೆ ತಿಳ್ಕೊಳ್ರಿ, ಹಳ್ಳಿಗಳು ಎಷ್ಟೊಂದು ಹಳ್ಳಿಗಳಿದ್ದಾವೆ, ಲಕ್ಷಾಂತರ ಹಳ್ಳಿಗಳಿದ್ದಾವೆ ನಮ್ಮಲ್ಲಿ. ಅವುಗಳಲ್ಲಿ ಒಂದು ಹಳ್ಳಿ ಇದ್ದಂತೆ ಇನ್ನೊಂದು ಹಳ್ಳಿ ಇಲ್ಲ. ಪ್ರತಿಯೊಂದರ ಶಕ್ತಿ, ಪ್ರತಿಯೊಂದು ಹಳ್ಳಿಯ ಶಕ್ತಿ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿಯ ದೌರ್ಬಲ್ಯ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿ ಏನು ಮಾಡಲಿಕ್ಕೆ ಸಾಧ್ಯ ಅಂತನ್ನುವುದು ಬೇರೆ ಬೇರೆ. ತನ್ನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಪರಿಹಾರ ಮಾಡಿಕೊಳ್ಳುವಿಕೆ ದಾರಿ ಯಾವುದು ಅಂತ ಹುಡುಕಿದ್ರೆ ಅದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಬೇರೆ ಬೇರೆ ಇರ್ತದೆ. ಇವನ್ನೆಲ್ಲ ಕೂಡಿಸಿ ನಾವು ಹಳ್ಳಿಗೆ, ಪ್ರತಿ ಹಳ್ಳಿಗೆ ಒಂದೊಂದು ಬೇರೆ ಬೇರೆ ಸ್ವಭಾವ ಇರ್ತದೆ ಅಂತ ಅಂದ್ಕೊಳ್ತೀವಿ. ಈ ಸ್ವಭಾವ, ಹಳ್ಳಿಯ ಸ್ವಭಾವ, ಹಳ್ಳಿಯಲ್ಲಿ ಎಂಥವರಿದ್ದಾರೆ, ಹಳ್ಳಿಯಲ್ಲಿ ಅನುಕೂಲಸ್ಥರಿದ್ದಾರೋ, ಬಡವರು ಹೆಚ್ಚಿದ್ದಾರೋ, ಭೂಮಿ ಇರುವವರು ಹೆಚ್ಚಿದ್ದಾರೋ, ಇಲ್ಲದವರು ಹೆಚ್ಚಿದ್ದಾರೋ, ಇವನ್ನೆಲ್ಲ ಮತ್ತು ಯಾವ ಯಾವ ಸಮುದಾಯದವರು ಎಲ್ಲ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರು ಆಯಾ ಹಳ್ಳಿಯವರೇ ತಮ್ಮ ಹಳ್ಳಿಯ ಕುರಿತು ಯೋಚಿಸಿದರೆ ಆಗ ಹಳ್ಳಿಗೆ ಸರಿಯಾದ ಅಭಿವೃದ್ಧಿಯ ಕಾರ್ಯವನ್ನ ಅವರು ಮಾಡಲಿಕ್ಕೆ ಆಗ್ತದೆ. ಇದನ್ನು ಮಾಡಬೇಕಾದವ್ರು ಯಾರು? ಹಳ್ಳಿಯನ್ನು, ಹಳ್ಳಿಯ ಜನರನ್ನು ಒಟ್ಟಿಗೆ ತಂದು ನೀವೇ ನಿಮ್ಮ ಹಳ್ಳಿಯ ಬಗ್ಗೆ ಯೋಚಿಸಿ ಅಂತ ಹೇಳುವವರು ಯಾರು? ಇದು ಸರ್ಕಾರದ ಹತ್ರ ಸಾಧ್ಯ ಇಲ್ಲ. ಸರ್ಕಾರದವರು, ಅವರು ಕಲ್ಯಾಣ ರಾಜ್ಯ ಅಂತ ಹೇಳ್ತೀವಿ, ಜನರ ಒಳಿತಿಗಾಗಿ ಏನೇನು ಸಹಾಯ ಮಾಡಬಹುದು ಅಂತನ್ನುವುದಷ್ಟನ್ನೇ ಯೋಚಿಸ್ಲಿಕ್ಕೆ ಸಾಧ್ಯ ಇದೆ. ಜನಕ್ಕೆ ಕಷ್ಟದಲ್ಲಿ ಸಹಾಯ ಬೇಕು, ಆದ್ರೆ ಎಲ್ಲ ಕಷ್ಟಗಳಿಗೂ ಬೇರೆಯವರೇ ಬಂದು ಸಹಾಯ ಮಾಡಬೇಕು ಅಂತ ಆದ್ರೆ ಹಳ್ಳಿಯ ಸ್ವಾವಲಂಬನೆ ತಪ್ಪಿ ಹೋಗ್ತದೆ. ಹಳ್ಳಿಗರು ಎಂದೆಂದೂ ಬೇರೆಯವರ ಸಹಾಯದ ಎದುರು ನೋಡ್ತಾ, ಹಾದಿ ನೋಡ್ತಾ, ಬೇರೆಯವರನ್ನ ಅವಲಂಬಿಸಿಕೊಂಡು ಪರಾವಲಂಬಿಗಳಾಗಿ ಬದುಕಬೇಕಾದಂತ ಸ್ಥಿತಿ ಮಾಡ್ತೇವೆ. ಈಗ ನಿಜ ಹೇಳಬೇಕು ಅಂದ್ರೆ ಹೆಚ್ಚು ಕಡಿಮೆ ನಾವು ಆ ಕಡೆಗೆ ಹೋಗ್ತಾ ಇದ್ದೀವಿ. ಹಳ್ಳಿಯವರು ತಮ್ಮ ಊರಿನ ಸಮಸ್ಯೆ, ಸಾಧ್ಯತೆ ಮತ್ತು ಶಕ್ತಿ ದೌರ್ಬಲ್ಯಗಳ ಕುರಿತು ಅವರೇ ಯೋಚಿಸುವ ಶಕ್ತಿಯನ್ನ ನಾವು ಅವರಲ್ಲಿ ಹುಟ್ಟು ಹಾಕದೇ ಇರೋದೇ ನಮ್ಮ ಹಳ್ಳಿಯವರು ನಮಗೆ ಏನು ಸಹಾಯ ಬರುತ್ತದೆ ಅಂತ ಆಚೀಚೆ ನೋಡುವ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ರಸ್ತೆಗಳನ್ನು ಮಾಡುವುದು,

ಬಿಲ್ಡಿಂಗ್ ಅನ್ನ ಕಟ್ಟುವುದು ಈ ತರ ಸಂಪನ್ಮೂಲಗಳ ಅಭಿವೃದ್ಧಿಯಷ್ಟೇ ಅಲ್ಲ, ಹಳ್ಳಿಯ ಜನರನ್ನ ಕಟ್ಟಬೇಕು. ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ಹಳ್ಳಿಯ ಜನರನ್ನ ಕಟ್ಟುವುದು. ಹಳ್ಳಿಯ ಜನರನ್ನ ಕಟ್ಟುವುದು ಅಂದ್ರೆ ಏನು? ಒಟ್ಟಾಗಿ ಬಂದು ಕುಳಿತು ತಮ್ಮ ಹಳ್ಳಿಯ ಬಗ್ಗೆ ಆ ಹಳ್ಳಿಯ ಜನ ಯೋಚಿಸುವ ಹಾಗೆ ಒಂದು ಸಂಘಟನೆಯನ್ನ ನಾವು ಮಾಡಬೇಕು. ಹಾಗೆ ಮಾಡಿದಾಗ ಪ್ರತಿ ತಿಂಗಳಲ್ಲಿ ಒಂದೋ ಎರಡೋ ಸಲ ಕುಳಿತು, ಉದಾಹರಣೆಗೆ ಗ್ರಾಮ ವಿಕಾಸ ಸಮಿತಿ ಅಂತ ಮಾಡುವ, ಹಳ್ಳಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡುವ ಬೇರೆ ಬೇರೆ ವಯಸ್ಸಿನ ಬೇರೆ ಬೇರೆ ಸಮುದಾಯದ ಅಂದರೆ ಜಾತಿಯ ಬೇರೆ ಬೇರೆ ರೀತಿಯಲ್ಲಿ ಓದಿದ ಜನರಿದ್ದಾರೆ. ಉದಾಹರಣೆಗೆ ಹಳ್ಳಿಯಲ್ಲಿ ಶ್ರೀಮಂತ ಅನುಕೂಲಸ್ಥರಿದ್ದಾರೆ, ಬಡವರಿದ್ದಾರೆ, ತೀರ ಬಡವರಿದ್ದಾರೆ. ಹಳ್ಳಿಯಲ್ಲಿ ಭೂಮಿ ಹೊಂದಿದವರಿದ್ದಾರೆ, ಭೂಮಿ ಇಲ್ಲದ ಭೂರಹಿತರು ಅಂತ ಅನ್ನೋರು ಕೂಲಿಕಾರರಿದ್ದಾರೆ. ಹಳ್ಳಿಯಲ್ಲಿ ಕೃಷಿ ಮಾಡುವವರಿದ್ದಾರೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿದ್ದಾರೆ. ಹಳ್ಳಿಯಲ್ಲಿ ವಿಶೇಷ ಕೌಶಲಗಳು ಉಳ್ಳ ಜನ ಇದ್ದಾರೆ, ಉದಾಹರಣೆಗೆ ಬಡಗಿಗಳು, ಕುಂಬಾರರು, ಚಮ್ಮಾರರು ಇತ್ಯಾದಿ ಇತ್ಯಾದಿ. ಅವರೆಲ್ಲ ಹಳ್ಳಿಯವರಿಗೆ ತಮ್ಮ ಸರ್ವೀಸ್, ತಮ್ಮ ಸೇವೆಯನ್ನ ಒದಗಿಸಿ ಅದರಿಂದ ದುಡ್ಡು ಕೊಡ್ತಾ ಇರ್ತಾರೆ. ಇದೆಲ್ಲ ಚೆನ್ನಾಗಾಗಬೇಕು ಅಂತಂದ್ರೆ ಇವರೆಲ್ಲ ಸೇರ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಾವು ಹಾಗೆ ಮಾಡಿದ್ವಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸುರಶೆಟ್ಟಿಕೊಪ್ಪ ಅಂತ ಸುತ್ತಲೂ 22 ಹಳ್ಳಿ, ಉತ್ತರ ಕನ್ನಡದಲ್ಲಿ ದಾಸನಕೊಪ್ಪ ಅಂತ ಅನ್ನುವ ಹಳ್ಳಿಯ ಸುತ್ತಲೂ 27 ಹಳ್ಳಿಗಳನ್ನು ಸೇರಿಸಿಕೊಂಡು ನಾವು ಹಳ್ಳಿಯ ಜನರನ್ನ ಸಂಘಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೀಗೆ ಸಂಘಟಿಸಬೇಕು ಅಂತಂದ್ರೆ ನಾವು ನಮ್ಮ ಕಾರ್ಯಕರ್ತರು ಹಳ್ಳಿಗಳಲ್ಲೇ ಉಳ್ಕೊಂಡ್ರು, ಸಿಟಿಯಿಂದ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಸಿಟಿಗೆ ಬಂದ್ಬಿಡುವ ಕಾರ್ಯಕರ್ತರು ಹಳ್ಳಿಯವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 24 ಗಂಟೆ 24/7 ಹಳ್ಳಿಯಲ್ಲಿ ಉಳ್ಕೊಂಡು ಇವರು ಯೋಗ್ಯರು, ಇವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹಳ್ಳಿಯವರಿಗೆ ಮನವರಿಕೆ ಆದರೆ ಆವಾಗ ಹಳ್ಳಿಯವರು ಅವರ ಮಾತನ್ನ ಕೇಳಲಿಕ್ಕೆ ಪ್ರಾರಂಭ. ಮಾತು ಕೇಳುದು ಅಂದ್ರೆ ಒಟ್ಟಿಗೆ ಬರ್ರಿ ಅಂತ ಹೇಳುದು, ಅವ್ರು ಹೇಳ್ದಂಗೆ ಕೇಳುದಲ್ಲ. ಉದ್ದೇಶ ಹಳ್ಳಿಯವರನ್ನು ನಾವು ಹೇಳ್ದಂಗೆ ಕೇಳುವ ಹಾಗೆ ಮಾಡುವುದಲ್ಲ, ಹಳ್ಳಿಯವರನ್ನ ಒಟ್ಟಿಗೆ ತಂದು ತಮ್ಮ ಹಳ್ಳಿಯ ಬಗ್ಗೆ ಮತ್ತು ತಮ್ಮ ತಮ್ಮ ಕುಟುಂಬಗಳ ಬಗ್ಗೆ ಅವರೇ ಯೋಚಿಸುವ ಹಾಗೆ ಮಾಡುವುದೇ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಹಾಗೂ ಆ ಮೊದಲ ಹೆಜ್ಜೆಗಿಂತಲೂ ಮೊದಲು ನಾವು ಅಭಿವೃದ್ಧಿಯ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಉಳ್ಕೊಳ್ಬೇಕು. ಅವರು ಚೆನ್ನಾಗಿ ಓದ್ದವರು ಇರಬೇಕು, ಆದ್ರೆ ಹಳ್ಳಿಯಲ್ಲಿ ಉಳ್ಕೊಳ್ಬೇಕು. ಮತ್ತೆ ಇನ್ನೊಂದು ಆಗ್ತದೆ, ಹಳ್ಳಿಯಲ್ಲಿ ಹೋದಾಗ ಸಾಮಾನ್ಯವಾಗಿ ಪೇಟೆಗಳಿಂದ, ಶಹರದಿಂದ, ನಗರಗಳಿಂದ ಹಳ್ಳಿಗೆ ಹೋದವರು ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂತ ಹಳ್ಳಿಯವರಲ್ಲಿ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಹಳ್ಳಿಯ ಸಮಸ್ಯೆ ನನಗೆ ಗೊತ್ತಿದೆ, ನಿಮಗೆ ಹೇಳ್ಕೊಡ್ತೇನೆ ಬನ್ನಿ, ನಿಮಗೆ ಏನು ಗೊತ್ತಿಲ್ಲ, ನೀವು ಮೂರ್ಖರಿದ್ದೀರಿ. ಈ ರೀತಿಯಲ್ಲಿ ಹೋದ್ರೆ ಹಳ್ಳಿಯವರು ನಮ್ಮ ಜೊತೆಯಲ್ಲಿ ಕೈಗೂಡಿಸುವುದಿಲ್ಲ, ಅದರ ಬದಲು ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಹಳ್ಳಿಯ ಕಾರ್ಯಕರ್ತರು ಹೇಳಬೇಕು, ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ನೀವು ಇದನ್ನ ಅನುಭವಿಸ್ತಾ ಇದ್ದೀರಿ, ಹಾಗಾಗಿ ಹಳ್ಳಿಯಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಯಾವುದು ಒಳಿತು ಯಾವುದು ಸಮಸ್ಯೆ ಅಂತ ನಿಮಗೆ ಗೊತ್ತಿದೆ, ಇದನ್ನ ನೀವೇ ಹೇಳಬೇಕು. ನಮ್ಮಲ್ಲಿ ಕೃಷಿಯಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟ ಮಣ್ಣು ನೀರಿನಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಇದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಳ್ಳಿಯ ಜನ, ನಾನಾಗ್ಲೇ ಹೇಳಿದಲ್ಲ, ಬೇರೆ ಬೇರೆ ಉದ್ಯೋಗದಲ್ಲಿರುವವರು ಹಾಗೂ ಗಂಡಸರು, ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ಸೇರಿ ಅವರ ಪ್ರತಿನಿಧಿತ್ವದಲ್ಲಿ ಗ್ರಾಮ ವಿಕಾಸ ಸಮಿತಿಯೋ ಏನೋ ಮಾಡಿಕೊಂಡು ಚಿಂತನೆ ಮಾಡಿ ನಮ್ಮ ಹಳ್ಳಿಯ ಅಭಿವೃದ್ಧಿಗೆ ಯಾವ ದಾರಿ ಅಂತ ಅವರೇ ಯೋಚಿಸುವ ಹಾಗೆ ಮಾಡಿದರೆ ಆಗ ವಿವಿಧ ಸಮಸ್ಯೆಗಳ
ವೃಕ್ಷ ಅಂತ ನಾವು ಹೇಳ್ತೀವಿ.

ಯಾವ ಸಮಸ್ಯೆ ಯಾವ ಸಮಸ್ಯೆಗೆ ಕಾರಣ ಆಗಿದೆ ನೋಡಿ. ಊರಲ್ಲಿ ಒಂದು 10, 20, 30, 100 ಸಮಸ್ಯೆ ಇರಬಹುದು, ಇರ್ತವೆ. ಮತ್ತು ಈ ಸಮಸ್ಯೆಗಳು ಒಂದನ್ನೊಂದು ಪ್ರೇರೇಪಿಸ್ತಾ ಇರ್ತವೆ. ಉದಾಹರಣೆಗೆ, ಹಳ್ಳಿಯವರು ಬಡವರಾಗಿದ್ರೆ, ಬಡತನ ಇದ್ರೆ, ಆರ್ಥಿಕ ತೊಂದರೆ ಇದ್ರೆ ಅವರಿಗೆ ವಿದ್ಯಾಭ್ಯಾಸವನ್ನ ಗಳಿಸಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಸರಿಯಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ಬಡತನದಿಂದ ಅನಕ್ಷರತೆ ಬರಬಹುದು, ಬಡತನದಿಂದ ಅನಾರೋಗ್ಯ ಬರಬಹುದು, ಹಾಗೂ ಅದರಿಂದ ಮತ್ತಿಷ್ಟು ಬಡತನ ಬರಬಹುದು. ಹೀಗೆ ಬಡತನದಿಂದ ಅನಾರೋಗ್ಯ, ಅನಾರೋಗ್ಯ ಆದಾಗ ಮತ್ತಿಷ್ಟು ಬಡತನ, ಈ ತರ ಸಮಸ್ಯೆಗಳು ವರ್ತುಲವಾಗಿ ಒಂದರಿಂದ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಯಾವ ಸಮಸ್ಯೆ ಮೂಲ ಸಮಸ್ಯೆ ಅಂತ ತಿಳ್ಕೊಂಡು ಅದರ ಪರಿಹಾರ ಮಾಡುವುದು ಬಹಳ ಮುಖ್ಯವಾದದ್ದಾಗ್ತದೆ. ಹಾಗೆ ಮಾಡಬೇಕು ಅಂತಾದ್ರೆ ನಾವು ನಮಗೆ ಗೊತ್ತಿದೆ, ನಿಮಗೆ ಹೇಳ್ಕೊಡ್ತೀವಿ ಬನ್ನಿ ಅಂತನ್ನುವ ನಿಲುವಿನಿಂದ, ನಿಮಗೆ ಗೊತ್ತಿದೆ ಬನ್ನಿ ನಮಗೆ ಹೇಳಿ, ನೀವು ವಿಚಾರ ಮಾಡಿ ಇದರ ಬಗ್ಗೆ ಏನ್ ಮಾಡಬಹುದು ಅಂತ ನಮಗೆ ಹೇಳಿ, ನಾವೆಲ್ಲ ಕೂಡಿ ಆ ಕಾರ್ಯ ಕೈಕೊಳ್ಳೋಣ ಅಂತಂದಾಗ ತುಂಬಾ ತುಂಬಾ ಬಲ ಬರ್ತದೆ ಜನಕ್ಕೆ. ಜನರನ್ನ ಕಟ್ಟುವುದು ಅಂತಂದ್ರೆ ಇದೆ, ಹಳ್ಳಿಗಳನ್ನ ಕಟ್ಟುವುದು ಅಂತಂದ್ರೆ ಜನರನ್ನ ಕಟ್ಟುವುದು, ಜನರನ್ನ ಕಟ್ಟುವುದು ಅಂತಂದ್ರೆ ಹೀಗೆ ಅವರನ್ನ ಒಟ್ಟಿಗೆ ಸೇರಿಸಿ ಅವರೇ ತಮ್ಮ ಹಳ್ಳಿಯ ಬಗ್ಗೆ ಯೋಚಿಸುವ ಹಾಗೆ. ಹಳ್ಳಿ ಅಂದ್ರೆ ಬರೀ ಮತ್ತೆ ಗ್ರಾಮ ಸಭೆ, ವಾರ್ಡ್ ಸಭೆ ಇತ್ಯಾದಿಗಳನ್ನ ಪಂಚಾಯತ್ ರಾಜ್ಯದಲ್ಲಿ ಅದನ್ನು ಇದೇ ದೃಷ್ಟಿಯಿಂದ ಮಾಡ್ಕೊಳ್ತಿದ್ರು. ಆದ್ರೆ ನಾನು ಗ್ರಾಮ ಸಭೆಗೂ ವಾರ್ಡ್ ಸಭೆಗೂ ಹೋಗಿ ನೋಡಿದಾಗ ಒಂದು 2-3-4 ವಿಷಯಗಳ ಬಿಟ್ರೆ ಬೇರೆ ಏನು ಅಲ್ಲಿ ಚರ್ಚೆ ಆಗುವುದಿಲ್ಲ. ಒಂದು, ನನಗೆ ಮನೆ ಬೇಕು ಅಂತಾದ್ರೆ ನಾನು ಹೋಗಿ ಮನೆಯ ಬಗ್ಗೆ ಅಲ್ಲಿ ಒತ್ತಡ ಹಾಕ್ತೇನೆ, ಇಲ್ಲಾಂದ್ರೆ ಕಾಂಕ್ರೀಟ್ ರಸ್ತೆಯೋ ಡಾಂಬರ್ ರಸ್ತೆಯೋ ಇಲ್ಲಿಂದ ಅಲ್ಲಿವರೆಗೆ ಮಾಡಬೇಕು ಅಂತ ಆ ಜನ ಹೋಗಿ ಒತ್ತಾಯ ಮಾಡ್ತಾರೆ. ಇಲ್ಲಾಂದ್ರೆ ಸಮುದಾಯ ಭವನ ಕಟ್ಕೊಡ್ರಿ, ನಮ್ಮ ಜಾತಿಗೂ ಒಂದು ಕೊಟ್ಕೊಡ್ರಿ, ಅವ್ರ ಜಾತಿಗೂ ಒಂದು ಕಟ್ಕೊಡ್ರಿ, ಈ ಒತ್ತಡ ಇರ್ತದೆ. ನೀರೊಂದು ಕೊಡ್ರಿ ಅಂತ, ಇಂಥ ಕೆಲವು ವಿಷಯಗಳನ್ನ ಬಿಟ್ರೆ ಗ್ರಾಮ ಸಭೆಯಲ್ಲೋ ವಾರ್ಡ್ ಸಭೆಯಲ್ಲೋ ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಯಲ್ಲಿ 18 ವರ್ಷ ಮೀರಿದ ಎಲ್ಲರೂ ಗ್ರಾಮ ಸಭೆಯ ಸದಸ್ಯರು. ಅವರೆಲ್ಲರೂ ಸಭೆಯನ್ನ ಅಟೆಂಡ್ ಆಗ್ಬೋದು, ಅವ್ರು ಬರುವುದಿಲ್ಲ. ಕೇವಲ ಕೆಲವು ಬೆರಳೆಣಿಕೆಯಷ್ಟು ಜನ ಗ್ರಾಮ ಸಭೆಗೆ ಬರ್ತಾರೆ. ನಾನು ಹೋಗಿ ನೋಡಿದ್ದೀನಿ, ಇವೇ 3-4 ವಿಷಯ ಚರ್ಚೆ ಮಾಡ್ತಾರೆ, ಬಹಳ ಜಗಳ ಆಡ್ತಾರೆ. ಹಾಗಾಗಿ ಗ್ರಾಮ ಸಭೆಯೋ ವಾರ್ಡ್ ಸಭೆಯೋ ನಮ್ಮ ನಿಜವಾದ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಳ್ಳಿಯ ಜನರನ್ನು ನಾವು ಕಟ್ಟಿಲ್ಲ, ಅವರಿಗೆ ಇದರ ಮಹತ್ವ ಅರಿವಾಗಿಲ್ಲ, ತಾವೇ ಮಾಡಿಕೊಳ್ಳಬಹುದು ಅಂತನ್ನುವ ಧೈರ್ಯ ವಿಶ್ವಾಸ ಅವರಲ್ಲಿ ಹುಟ್ಟಿಲ್ಲ. ಅದನ್ನು ಮೊದಲು ನಾವು ಹುಟ್ಟಿಸಬೇಕು. ಹಾಗಾಗಬೇಕು ಅಂತಂದ್ರೆ ಹಳ್ಳಿಯವರ ಜೊತೆಗೆ ಸಮಾನತೆಯ ಭಾವದಿಂದ ನಾವು ವರ್ತಿಸಬೇಕು. ನಾ ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೇಳೋದು, ನಾವು ಕುರ್ಚಿಯಲ್ಲಿ ಕೂತ್ಕೊಂಡು ಅವರನ್ನ ನೆಲದಲ್ಲಿ ಕೂರಿಸಿ ಮಾತಾಡೋದು, ನಾನು ಮೇಲೆ ನೀವು ಕೆಳಗೆ ಅಂತನ್ನುವ ಭಾವವನ್ನ ಅವರಲ್ಲಿ ಹುಟ್ಟಾಕೋದು ಮಾಡಿದ್ರೆ ಹಳ್ಳಿಯ ಜನ ತಮ್ಮ ಸಮಸ್ಯೆಯನ್ನ ನಮಗೆ ಹೇಳೋದಿಲ್ಲ. ಯಾಕೆಂತಂದ್ರೆ ಮೈತ್ರಿ ಅಂತ ಹೇಳ್ತೀವಿ, ದೋಸ್ತಿ, ಹಳ್ಳಿಯ ಜೊತೆಗೆ ಹಳ್ಳಿಯ ಜನರ ಜೊತೆಗೆ ಯಾರು ದೋಸ್ತಿಯನ್ನ ಮಾಡ್ಕೊಳ್ತಾರೋ, ಎಷ್ಟೇ ದೊಡ್ಡ ಅಧಿಕಾರಿ ಇರಲಿ, ಎಷ್ಟೇ ದೊಡ್ಡ ಕಾರ್ಯಕರ್ತ ಇರಲಿ, ಅವರು ಮೊದಲು ಮಾಡಬೇಕಾಗಿದ್ದು ಹಳ್ಳಿಯ ಜನರ ಜೊತೆಗೆ ಸಮಾನತೆಯ ನೆಲೆಯಲ್ಲಿ ವ್ಯವಹಾರ ಮಾಡಬೇಕು. ಅಂದ್ರೆ ಕೂತ್ಕೊಳ್ಳೋದು ಅವ್ರ ಜೊತೆಗೆ ಕೂತ್ಕೊಳ್ಬೇಕು, ಮಾತಾಡುವ ರೀತಿಯಲ್ಲಿ ಸ್ನೇಹ ಭಾವದಿಂದ ಮಾತಾಡಬೇಕು. ನಮ್ಮ ದೇಹ ಭಾಷೆ, ನಮ್ಮ ಕೈ ಕಾಲುಗಳನ್ನ ನಾವು ಮಾಡುವುದನ್ನ ಬಹಳ ಸ್ನೇಹದಿಂದ ಮಾತಾಡ್ಬೇಕು. ಹೊರತು ನೋಡ್ರಿ, ನಾ ಹೇಳ್ಕೊಡ ಈ ತರ ಪೇರೆಂಟಲ್, ನಮ್ಮ ತಂದೆ ನಮ್ಮ ಜೊತೆ ಹೆಂಗ್ ಮಾತಾಡ್ತಾರೋ ಆ ಭಾವದಲ್ಲಿ ಮಾತಾಡಬಾರ್ದು. ಈಗ ತಂದೆ ತಾಯಂದಿರು ಸ್ನೇಹ ಭಾವಕ್ಕೆ ಬಂದಿದ್ದಾರೆ. ಆದ್ರಿಂದ ಈ ಕಾರ್ಯಕರ್ತರು, ಈ ಅಧಿಕಾರಿಗಳು ಯಾರೇ ಇದ್ರು, ಗ್ರಾಮೀಣಾಭಿವೃದ್ಧಿ, ಹಳ್ಳಿಯ ಅಭಿವೃದ್ಧಿಗೆ ಕೆಲಸ ಮಾಡುವವರು ಜನರನ್ನ ಸೇರಿಸಿಕೊಂಡು ಜನರೊಡನೆ ಸ್ನೇಹ ಭಾವದಿಂದ ವರ್ತಿಸಿ ಜನರ ವಿಶ್ವಾಸವನ್ನ ಮೊದಲು ಗಳಿಸಿಕೊಳ್ಳಬೇಕು. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಟೂಲ್ಸ್ ಇದ್ದಾವೆ. ಸಭೆ ಮಾಡಬಹುದು, ಫೋಕಸ್ಡ್ ಗ್ರೂಪ್

ಡಿಸ್ಕಷನ್ ಇದೆ, ಪಿ ಆರ್ ಎ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಇದೆ. ಜನರೇ ತಿಳ್ಕೊಳ್ಳೋದು ಆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ಲಿ ಸೀಸನಲ್ ಡಯಾಗ್ರಾಮ್, ಮ್ಯಾಟ್ರಿಕ್ಸ್ ರ್ಯಾಂಕಿಂಗ್ ಇತ್ಯಾದಿ ಇತ್ಯಾದಿ ಬಹಳ ಸುಂದರವಾದಂತ ಉಪಕರಣಗಳಿದ್ದಾವೆ. ಉಪಕರಣಗಳು ಅಂದ್ರೆ ಟೂಲ್ಸ್. ಅಂದ್ರೆ ಏನು ಅಂತಂದ್ರೆ, ಈಗ ಉದಾಹರಣೆಗೆ ಊರಲ್ಲಿ ಜನ ಎಲ್ಲಿಗೋ ವಲಸೆ ಹೋಗ್ತಾರೆ, ಪ್ರತಿ ವರ್ಷ ಊರು ಬಿಟ್ಟು ಹೋಗ್ತಾರೆ ಹೊಟ್ಟೆಪಾಡಿಗಾಗಿ, ಎಲ್ಲಿಯೋ ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾರೆ ಅಂತಾದ್ರೆ ಅವರು ಯಾವಾಗ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾವ ಕಾರಣಕ್ಕೆ ಹೋಗ್ತಾರೆ, ಮತ್ತೆ ಯಾವಾಗ ತಿರುಗಿ ಬರ್ತಾರೆ ಹಳ್ಳಿಗೆ, ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಅಂತಂದ್ರೆ ಆ ವಿಷಯ ನಿಮ್ಮ ಊರಲ್ಲಿ ಯಾವುದೋ ಒಂದು ಊರು ಸುರಶೆಟ್ಟಿ ಕೊಪ್ಪ ಅಂತ ಇಟ್ಕೊಂಡು ಆ ಊರಿನಲ್ಲಿ ಇವೆಲ್ಲ ಯಾವಾಗ ಆಗ್ತದೆ ಅಂತ ನೀವು ಎಲ್ಲಿಯೂ ಪುಸ್ತಕಗಳಲ್ಲಿ ಆ ಮಾಹಿತಿ ಸಿಕ್ಕುವುದಿಲ್ಲ, ನೆಟ್ಟಲ್ಲಿ ಹೋದ್ರೆ ಆ ಮಾಹಿತಿ ಸಿಕ್ಕುವುದಿಲ್ಲ. ಊರಿನ ಜನರನ್ನ ಸೇರಿಸಿಕೊಂಡು ನೀವು ಚರ್ಚೆ ಮಾಡಿದ್ರೆ ಈ ಮಾಹಿತಿಯನ್ನ ಒಂದು ಸೀಸನಾಲಿಟಿ ಮ್ಯಾಪ್ ಅಲ್ಲಿ ನೀವು ಮಾಡಬಹುದು. ಮಳೆ ಯಾವಾಗ ಬರ್ತದೆ ಊರಲ್ಲಿ, ಎಷ್ಟು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಹೆಚ್ಚು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಅಥವಾ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಮಳೆ ಬರುತ್ತೆ. ಜನ ಕೆಲವು ಸಲ ತಿಂಗಳ ಲೆಕ್ಕದಲ್ಲಿ ಮಳೆಯನ್ನು ಅಳೆಯೋದಿಲ್ಲ, ನಕ್ಷತ್ರಗಳ ಲೆಕ್ಕದಲ್ಲಿ ಅಳಿತಾರೆ. ಇದನ್ನೆಲ್ಲ ಜನರ ಜೊತೆಗೆ ಕೂತ್ಕೊಂಡು ಅರ್ಥ ಮಾಡಿಕೊಂಡಾಗ ಜನರಿಗೂ ಅರ್ಥ ಆಗ್ತದೆ, ಸ್ಪಷ್ಟ ಆಗ್ತದೆ ನಮ್ಮ ಸಮಸ್ಯೆ ಏನು ಅಂತ, ನಮಗೂ ಗೊತ್ತಾಗ್ತದೆ. ಹಾಗೆ ರೈತರ ಸಮಸ್ಯೆಗಳನ್ನ ರೈತರನ್ನ ಸೇರಿಸಿ ಅರ್ಥ ಮಾಡ್ಕೋಬೇಕು, ರೈತರಲ್ಲದ ಭೂ ಕಾರ್ಮಿಕರನ್ನ ಅವರನ್ನ ಸೇರಿಸ್ಕೊಂಡು ಅರ್ಥ ಮಾಡಬೇಕು. ಯಾವುದೇ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ 60% ಜನರ ಹತ್ರ ಭೂಮಿ ಇದ್ರೆ ಒಂದು 40% ಜನರ ಹತ್ರ ಭೂಮಿ ಇರುವುದಿಲ್ಲ, ಅವರು ಭೂ ರಹಿತರಿರ್ತಾರೆ. ಅವರು ಉದ್ಯೋಗ ಮಾಡಬಹುದೇ, ಅಂಥವರೇ ಹೆಚ್ಚಾಗಿ ಬೇರೆ ಕಡೆಗೆ ವಲಸೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೆಲಸ ಇಲ್ದಿರೋ ಸಂದರ್ಭದಲ್ಲಿ ಅವರಿಗೆ ವಲಸೆ ಹೋದ್ರೆ ದುಡಿತ ಚೆನ್ನಾಗಿ ಮಾಡಬಹುದು, ಅಲ್ಲಿ ಎಲ್ಲಿಯೋ ಗೋವಾಕ್ಕೋ ಎಲ್ಲೋ ಹೋದ್ರೆ ಇಲ್ಲಿಗಿಂತ ಹೆಚ್ಚು ಸಂಬಳ ಸಿಗಬಹುದು. ಆದ್ರೆ ಏನಾಗ್ತದೆ ಗಮನಿಸಿ, ಅವರ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗುವಾಗಿಲ್ಲ, ಅಲ್ಲಿ ಕರ್ಕೊಂಡು ಹೋಗುವಾಗಿಲ್ಲ. ಅಲ್ಲಿ ಕರ್ಕೊಂಡು ಹೋದ್ರೆ ಅವರಿಗೆ ಇಲ್ಲಿ ವಿದ್ಯಾಭ್ಯಾಸ ಶಾಲೆ ತಪ್ಪುತ್ತದೆ. ಇಲ್ಲೇ ಇದ್ರೆ ಅವರನ್ನು ನೋಡ್ಕೊಳ್ಳೋರು ಯಾರು ಅಂತ ಅನ್ನೋದು ಗೊತ್ತಾಗುತ್ತೆ. ವೃದ್ಧರಿರ್ತಾರೆ, ಅವರು ಹಿರಿಯರು, ಬಹಳ ಹಿರಿಯರು ಇರ್ತಾರೆ, ಅವರನ್ನೂ ಬಿಟ್ಟು ಹೋಗ್ಬೇಕಾಗ್ತದೆ. ಅವರ ಯೋಗಕ್ಷೇಮ ನೋಡ್ಕೊಳ್ಳೋರು ಯಾರು? ಈ ವಲಸೆಯಿಂದ ಹಲವಾರು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ ಇತ್ಯಾದಿ ಇತ್ಯಾದಿ ಎಲ್ಲ ಬರ್ತದೆ. ಆದ್ರಿಂದ ವಲಸೆಯನ್ನ ತಪ್ಪಿಸ್ಲಿಕ್ಕೆ ಹೇಗೆ ಉದ್ಯೋಗ ಸೃಷ್ಟಿಯನ್ನ ಊರಲ್ಲೇ ಮಾಡ್ಕೊಳ್ಬೇಕು ಅಂತನೆಲ್ಲ ಯೋಚಿಸಬೇಕಿದ್ರೆ ಇದು ಸರ್ಕಾರದಿಂದ ಆಗುವ ಕೆಲಸ ಅಲ್ಲ, ಹಳ್ಳಿಯವರೇ ಮಾಡ್ಕೊಳ್ಬೇಕಾಗಿದ್ದು. ಹಳ್ಳಿಯ ಜನರ ಜೊತೆಗೆ ಕೂಡಿ ಕೆಲಸ ಮಾಡುವ ಕಾರ್ಯಕರ್ತರು ಬೇಕು. ನಾವು ಮಾಡಿದ್ದು ಅದನ್ನೇ. ಹೀಗೆ ಸುರಶೆಟ್ಟಿಕೊಪ್ಪ ದಾಸನಕೊಪ್ಪದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಏನೆಲ್ಲ ಸಾಧನೆ ಮಾಡಲಿಕ್ಕೆ, ಉದಾಹರಣೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ಟೇಕ್ ಹೋಲ್ಡರ್ಸ್ ಅಂತೀವಿ, ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟವರು ಯಾರು ಯಾರು ಇದ್ದಾರೆ, ಪಾಲುದಾರರು. ಉದಾಹರಣೆಗೆ ವಿದ್ಯಾರ್ಥಿಗಳು ಮೊದಲ ಪಾಲುದಾರರು ವಿದ್ಯಾಭ್ಯಾಸಕ್ಕೆ, ಹೌದಾ? ಮೇಷ್ಟ್ರು ಮಂದಿ, ಮಾಸ್ಟರ್ಗಳು, ಮೇಡಮ್ಗಳು, ಸರ್ಗಳು, ಅವರು ಎರಡನೇ ಪಾಲುದಾರ. ಆಮೇಲೆ ಶಿಕ್ಷಣ ಇಲಾಖೆ ಇನ್ನೊಂದು, ಊರಿನ ಜನ ಇನ್ನೊಂದು. ಇವರೆಲ್ಲ ಸೇರಿಸ್ಕೊಂಡು ಮುಖ್ಯವಾಗಿ ಶಾಲೆಯ ಮಕ್ಕಳ ಜೊತೆಗೆ ಸಭೆ ಮಾಡಿ ಕಲೀಲಿಕ್ಕೆ ಏನೇನು ತೊಂದರೆ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಫೋಕಸ್ಡ್ ಗ್ರೂಪ್ ಡಿಸ್ಕಷನ್, ಕೇಂದ್ರೀಕೃತ ಗುಂಪು ಚರ್ಚೆ ಅಂತ ಅಂತೀವಿ. ಆ ಮೂಲಕ ಹಳ್ಳಿಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಬೇಕು. ಹಾಗಾಗಿ ಮಕ್ಕಳ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳನ್ನ, ಶಿಕ್ಷಕರಿಗೆ ಏನು ಸಮಸ್ಯೆ ಆಗ್ತದೆ ಶಿಕ್ಷಕರನ್ನ ಸೇರಿಸಿ ಸಭೆ ಮಾಡುವುದು 10-15 ಜನ. ರೈತರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ರೈತರನ್ನ ಸೇರಿಸಿಕೊಂಡು, ಭೂಮಿ ಇಲ್ಲದವರದ್ದೇನು ಅಂತ ಅವರು, ಮಹಿಳೆಯರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮಹಿಳೆಯರು. ಹಳ್ಳಿಗಳಲ್ಲಿ ವಿಧವೆಯರು ಇರ್ತಾರೆ, ಗಂಡ ತೀರಿ ಹೋದವರು, ಅವರಿಗೇನು ಸಮಸ್ಯೆ ಇದೆ? ಹಿರಿಯರು, ಬಹಳ ವಯಸ್ಸಾದವರ ಸಮಸ್ಯೆ ಏನು? ಹೀಗೆ ವ್ಯಾಪಾರಿಗಳ ಸಮಸ್ಯೆ ಏನು? ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಯಾ ಗುಂಪಿನ ಜನರನ್ನ ಸೇರಿಸ್ಕೊಂಡು ಅವರ ಹತ್ರ ಚರ್ಚೆ ಮಾಡ್ತಾ ಏನು ಮಾಡಬಹುದು ಈ ಸಮಸ್ಯೆಗಳ ಪರಿಹಾರಕ್ಕೆ ಅಂತ ಯೋಚಿಸ್ತಾ ಹೋದ್ರೆ ನಮಗೆ ಸಮಸ್ಯೆಗಳು ಅರ್ಥ ಆಗ್ತವೆ, ಪರಿಹಾರದ ದಾರಿಗಳು ಅರ್ಥ ಆಗ್ತವೆ. ಆ

0: ಪರಿಹಾರದ ದಾರಿಗಳಲ್ಲಿ ಹಳ್ಳಿಯವರೇ ಮಾಡ್ಕೊಳ್ಳಬಹುದಾದಂತಹ ಕೆಲವು ಇರ್ತವೆ, ಗ್ರಾಮ ಪಂಚಾಯಿತಿಯ ಮೇಲೆ ಒತ್ತಡ ತಂದು ಅವರ ಹತ್ರ ಮಾಡಿಸ್ಕೊಳ್ಳುವಂತಹದ್ದು ಕೆಲವಿರ್ತವೆ, ಮತ್ತು ಹೊರಗಿನ ಸಹಾಯದಿಂದಲೇ ಆಗಬೇಕಾದಂತಹದ್ದು ಕೆಲವಿರ್ತವೆ. ಉದಾಹರಣೆಗೆ ಹಳ್ಳಿಯವರೇ ಮಾಡ್ಕೊಳ್ಳಬಹುದು ಅಂತಾದ್ರು ತಮ್ಮ ಊರಿನ ಸ್ವಚ್ಛತೆಯನ್ನು, ಕಸ ಕಡ್ಡಿಗಳು ಹಳ್ಳಿಯಲ್ಲಿ ಇರಬಾರದು, ಸ್ವಚ್ಛವಾಗಿರಬೇಕು ಹಳ್ಳಿ ಅಂತ ಹಳ್ಳಿಯವರು ನಿರ್ಣಯ ಮಾಡಿದ್ರೆ ಒಂದು ತಿಂಗಳಲ್ಲಿ ಅದನ್ನ ಸಾಧಿಸ್ಕೊಳ್ಳಿಕ್ಕಾಗ್ತದೆ. ಎಲ್ಲರೂ ಕೂಡಿ ಒಟ್ಟಿನಲ್ಲಿ ನಿರ್ಣಯ ಮಾಡ, ಕಸ ಬಿಸಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನೆಲ್ಲ ಅಲ್ಲೆಲ್ಲ ಚೆಲ್ಲಬಾರ್ದು, ಯಾರು ರಸ್ತೆ ಮೇಲೆ ಶೌಚ ಮಾಡಬಾರ್ದು, ಇವೆಲ್ಲ ನಾವು ಹಳ್ಳಿಯವರು ನಿರ್ಣಯ ಮಾಡಿಕೊಂಡ್ರೆ ಹಳ್ಳಿಯವರೇ ಜಾರಿ ಮಾಡಲಿಕ್ಕೆ ಆಗುವಂತಹ ಚಟುವಟಿಕೆಗಳಿವೆ. ಹಳ್ಳಿಯಲ್ಲಿ ಶ್ರಮದಾನ ಮಾಡೋಣ, ಶ್ರಮದಾನ ಮೂಲಕ ಏನೇನು ಸಾಧನೆ ಮಾಡಬಹುದು ಅದನ್ನು ಮಾಡಬಹುದು. ಹಳ್ಳಿಯಲ್ಲಿ ಯಾರಿಗಾದರೂ ಕಷ್ಟ ಆದರೆ ಸಹಾಯ ಮಾಡುವುದು ಹೇಗೆ ನಾವು ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ಸುಮಾರು ಹಳ್ಳಿಗಳಲ್ಲಿ ಈ ತರ ಇದ್ದಾವೆ. ನಮ್ಮ ಸುರಶೆಟ್ಟಕೊಪ್ಪದಲ್ಲಿ ಆರೋಗ್ಯ ನಿಧಿ, ವಿದ್ಯಾನಿಧಿ, ಮತ್ತೆ ಶೌಚ ನಿಧಿ, ಗೃಹ ನಿಧಿ ಇತ್ಯಾದಿ ಹಲವಾರು ನಿಧಿಗಳನ್ನು ಮಾಡಿಕೊಂಡು ಅದರ ಮೂಲಕ ಜನಕ್ಕೆ ಬಡ್ಡಿರಹಿತವಾದಂತ ಒಂದು ವರ್ಷದ ಸಾಲವನ್ನು ಕೊಡುವ ವ್ಯವಸ್ಥೆಯನ್ನು ಸಂಘಟನೆ, ಮೂರು ಸ್ತರಗಳ ಸಂಘಟನೆ ಮಾಡಿಕೊಂಡು ಸಂಘಗಳು, ಗ್ರಾಮ ವಿಕಾಸ ಸಮಿತಿ ಹಾಗೂ ಸರ್ವೋದಯ ಮಹಾಸಂಘ. ಸರ್ವೋದಯ ಮಹಾಸಂಘದ ಮೂಲಕ ಈಗ ಉದಾಹರಣೆಗೆ ಯಾರಿಗೂ ಆಪರೇಷನ್ ಆಗ್ಬೇಕು, ಬ್ಯಾಂಕ್ ನತ್ರ ಹೋಗಿ ನಾಳೆಗೆ ನನಗೆ ಆಪರೇಷನ್ ಆಗ್ಬೇಕ್ರಿ ಹಣ ಕೊಡ್ರಿ ಅಂತ ಅಂದ್ರೆ ಯಾರು ಸಾಲ ಕೊಡುವುದಿಲ್ಲ, ಸಂಘಟನೆ ಕೊಡ್ಲಿಕ್ಕಾಗ. ನಮ್ಮಲ್ಲಿ ಸುರಶೆಟ್ಟಿಕೊಪ್ಪದ ಸರ್ವೋದಯ ಮಹಾಸಂಘದವರು 15-20 ಸಾವಿರದವರೆಗೆ ತಕ್ಷಣ ಸಾಲ ಕೊಡ್ತಾರೆ. ಸಾಲ ಅಂದ್ರೆ ಬಡ್ಡಿರಹಿತ ಸಾಲ, ಒಂದು ವರ್ಷದ ಒಳಗೆ ಅದನ್ನ ಕಟ್ಟಿದ್ರೆ ಆಯ್ತು. ಕಾಲೇಜಿಗೆ ಹೋಗ್ಬೇಕು, ಫೀಸ್ ಕಟ್ಟಬೇಕು, ಹಣ ಇಲ್ಲ, ತಕ್ಷಣ ಕೊಡ್ತಾರೆ ವಿದ್ಯಾರ್ಥಿಯಿಂದ, ಅದಕ್ಕೂ ಬಡ್ಡಿರಹಿತ ಸಾಲ. ಮತ್ತು ಈ ಸಮಸ್ಯೆಗಳು ನೀವು ಸರ್ಟಿಫಿಕೇಟ್ ತರ್ರಿ, ತಹಸೀಲ್ದಾರ್ ಹತ್ರ ಸರ್ಟಿಫಿಕೇಟ್ ತರ್ರಿ, ತಲಾಟಿ ಹತ್ರ ಸರ್ಟಿಫಿಕೇಟ್, ಇವ್ಯಾವುದೂ ಇರುವುದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಎಲ್ಲರ ಸಮಸ್ಯೆಗಳು ಅಲ್ಲಲ್ಲೇ ಗೊತ್ತಿರ್ತದೆ, ಯಾರಿಗೆ ಹುಷಾರಿಲ್ಲ ಅಂತ ಅನ್ನೋದು ಊರಿಯವರಿಗೆ ಗೊತ್ತಿರ್ತದೆ. ಹಾಗಾಗಿ ಸರ್ಟಿಫಿಕೇಟ್ ತರ್ರಿ, ಯಾರ ಮಗ SSLC ಪಾಸ್ ಆಗಿದ್ದಾರೆ, ಮಗಳು SSLC ಪಾಸ್ ಆಗಿದ್ದಾಳೆ, ಅವರಿಗೆ ಕಾಲೇಜಿಗೆ ಹೋಗ್ಬೇಕು ಗೊತ್ತಿರ್ತದೆ. ಸುಳ್ಳು ಹೇಳಿ ಸಾಲ ತಗೊಳ್ಳುವಂತದ್ದೇ ಇರುವುದಿಲ್ಲ, ಹಾಗಾಗಿ ಸರ್ಟಿಫಿಕೇಟ್ಗಳ ಹಂಗೂ ಇರುವುದಿಲ್ಲ. ವಿಶ್ವಾಸದ ಮೇಲೆಯೇ ನಡೆಯುವಂತ ಇಂತ ಕೆಲಸಗಳನ್ನು ಮಾಡಬಹುದು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಹಳ್ಳಿಗಳನ್ನು ಕಟ್ಟುವ ಕಷ್ಟಸುಖ ಎಂಬ ವಿಷಯದ ಕುರಿತು ಧಾರವಾಡ ಜಿಲ್ಲೆಯ ಗಾಂಧಿ ಪರಂಪರೆಯ ಗ್ರಾಮಾಭಿವೃದ್ಧಿ ಸಾಧಕರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವನಿತಾ, ಪವಿತ್ರ, ಸ್ಫೂರ್ತಿ, ಮಹಾದೇವ ಆನಂದ್, ಕುಮಾರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು.

ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118.

ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618.

0: ನಂಬರ್ ನೆನಪಿದೆಯೇ? ಹೌದು, ಕೇವಲ 2 ದಶಕಗಳ ಹಿಂದೆ ದಿನಸಿ ಅಂಗಡಿ, ಫ್ಯಾಮಿಲಿ ಡಾಕ್ಟರ್, ಸಂಬಂಧಿಕರ ದೂರವಾಣಿ ಸಂಖ್ಯೆಗಳೆಲ್ಲ ನಮ್ಮ ಮೆದುಳಿನಲ್ಲಿ ಅಚ್ಚುತ್ತಿದ್ದುವು. ಇಂದು ಮೆದುಳನ್ನ ಸ್ಮಾರ್ಟ್ಫೋನ್ಗೆ ಹೊರಗುತ್ತಿಗೆ ನೀಡಿದ ಪರಿಣಾಮವಾಗಿ ನಮ್ಮದೇ ಆಪ್ತರ ಸಂಖ್ಯೆಯೂ ಮರೆತು ಹೋಗಿವೆ. ಕಚೇರಿಯ ಇಮೇಲ್, ಪ್ರಾಜೆಕ್ಟ್ ವರದಿ, ಸುದ್ದಿ ಮನೆಗಳಲ್ಲಿ ವಿಶ್ಲೇಷಣೆ, ಅಷ್ಟೇ ಏಕೆ ವಿದ್ಯಾರ್ಥಿಗಳ ಹೋಮ್ವರ್ಕ್ಗಳಿಗೂ ಈಗ ಮೆದುಳಿನ ಬಳಕೆಯಾಗುತ್ತಿಲ್ಲ. ಎಲ್ಲವೂ ಎಐ ಮಯವಾಗಿದೆ. ಯಾವುದೇ ಕೆಲಸವನ್ನು ಮಾಡಲು ಮೆದುಳಿಗೆ ಪರಿಶ್ರಮ ಬೇಕಾಗುತ್ತದೆ. ಈ ಮಾನಸಿಕ ಶ್ರಮವನ್ನು ತಗ್ಗಿಸಲು ಬಾಹ್ಯ ಸಾಧನಗಳು ಅವಲಂಬಿಸಿರುವ ಪ್ರಕ್ರಿಯೆಯನ್ನು ಮನಃಶಾಸ್ತ್ರಜ್ಞರು ಮತ್ತು ನರವಿಜ್ಞಾನಿಗಳು ಮೆದುಳಿನ ಹೊರಗುತ್ತಿಗೆ ಎಂದು ಕರೆಯುತ್ತಾರೆ. ತಂತ್ರಜ್ಞಾನವು ಬದುಕನ್ನು ಸುಲಲಿತಗೊಳಿಸುತ್ತದೆ ಎಂಬುದು ಸಂತಸವಿದ್ದರೂ ಮತ್ತೊಂದು ನಿಟ್ಟಿನಲ್ಲಿ ಅದು ತಂದೊಡ್ಡಿರುವ ಮಾನಸಿಕ ಸವಾಲುಗಳು ಅಗಾಧವಾಗಿದೆ. ಹಾಗಾದರೆ ಈ ಹೊಸ ಸವಾಲುಗಳನ್ನು ನೋಡುವುದಾದರೆ ನಮ್ಮ ಮೆದುಳಿನಲ್ಲಿ ವರ್ಕಿಂಗ್ ಮೆಮೊರಿ ಮತ್ತು ಲಾಂಗ್ ಟರ್ಮ್ ಮೆಮೊರಿ ಎಂಬ ವಿಭಾಗಗಳಿವೆ. ಮನುಷ್ಯ ಬಹುಕಾಲದಿಂದಲೂ ಮೆದುಳಿನ ಮೇಲೆ ಒತ್ತಡ ಇಳಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾನೆ. ಶಿಲಾಯುಗದ ಕಾಲದ ಗುಹಾ ಚಿತ್ರಗಳು, ಅಕ್ಷರಗಳ ಆವಿಷ್ಕಾರ ಸಹ ಇಂಥದೇ ಪ್ರಯತ್ನದ ಭಾಗ. ಅಂದರೆ ವಿಷಯ ಇಷ್ಟ. ಈಗ ಕಾಗ್ನಿಟಿವ್ ಆಫ್ಲೋಡಿಂಗ್ ಎಂಬುದು ಇತ್ತೀಚಿನ ಮಾಧ್ಯಮವಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದರೆ ಎಐ ಪ್ರವೇಶಿದ ನಂತರ ಮೆದುಳಿನ ಸ್ಮರಣೆಗೆ ಎಕ್ಸ್ನರ್ಟಲ್ ಹಾರ್ಡ್ ಡಿಸ್ಕ್ ಜೋಡಿಸದಂತಾಗಿದೆ. ಜನರೇಟಿವ್ ಎಐಗೆ ಮೊದಲು ಇದ್ದ, ಈಗಲೂ ಇರುವ ಕ್ಯಾಲ್ಕುಲೇಟರ್, GPSನಂತಹ ಸಾಧನಗಳು ನಮ್ಮ ಆಲೋಚನಾ ಶಕ್ತಿಯನ್ನ ಕಿತ್ತುಕೊಂಡಿರಲಿಲ್ಲ. ಆದರೆ ಎಐ ಪ್ರವೇಶವು ಮನುಷ್ಯನ ವಿಮರ್ಶಾತ್ಮಕ ಚಿಂತನೆಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊರಗುತ್ತಿಗೆ ನೀಡುವಂತೆ ಮಾಡತೊಡಗಿವೆ. ಇದು ಅಪಾಯಕಾರಿ ಬೆಳವಣಿಗೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಬೇಡುವ ಅಂಗ ಮೆದುಳು. ದೇಹದ ಒಟ್ಟು ತೂಕದ ಶೇಕಡ 2%ರಷ್ಟಿರುವ ಮೆದುಳು ಶೇಕಡ 20%ಷ್ಟು ಶಕ್ತಿಯನ್ನ ಬಳಸಿಕೊಳ್ಳುತ್ತದೆ. ಹೀಗಾಗಿ ಶಕ್ತಿಯನ್ನ ಅಳಿಸಲು ಅದು ಸದಾ ಸುಲಭದ ದಾರಿ ಹುಡುಕುತ್ತದೆ. 15 ನಿಮಿಷಗಳ ಕಾಲ ಓದಿ ಅರ್ಥೈಸಬೇಕಾದ ವರದಿಯನ್ನ ಎಐ ಕೇವಲ 5 ಸೆಕೆಂಡುಗಳಲ್ಲಿ ಸಾರಾಂಶವನ್ನಾಗಿ ನೀಡಿದಾಗ ಮೆದುಳು ಸಹಜವಾಗಿ ಎಐ ಮೊರೆ ಹೋಗುತ್ತದೆ. ಹಾಗಾದರೆ ಕುಸಿಯುತ್ತಿರುವ ವಿಶ್ಲೇಷಣಾ ಸಾಮರ್ಥ್ಯದಲ್ಲಿ ಇಂದಿನ ಯುವಜನರ ನೆನಪಿನ ಶಕ್ತಿ ಮತ್ತು ವೀಕ್ಷಣಾ ಸಾಮರ್ಥ್ಯವನ್ನು ಹಿಂದಿನ ತಲೆಮಾರಿಗೆ ಹೋಲಿಸಿದರೆ ಹೊರಗುತ್ತಿಗೆಯ ದುಷ್ಪರಿಣಾಮಗಳು ಅರಿವಿಗೆ ಬರುತ್ತವೆ. ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡರೆ ಅಕ್ಷರಶಃ ಕಂಗಾಲಾಗುತ್ತಾರೆ. ಪದ ಸಂಪತ್ತು ಮತ್ತು ಸ್ವಂತ ವಾಕ್ಯ ರಚನೆಯ ಸಾಮರ್ಥ್ಯ ಕ್ಷೀಣಿಸುತ್ತಿದೆ. ಭಾವನೆಗಳಿದ್ದರೂ ವ್ಯಕ್ತಪಡಿಸಲು ಭಾಷೆಯ ಕೊರತೆ ಕಾಡುತ್ತಿದೆ. ಎಐ ನೀಡುವ ಉತ್ತರಗಳನ್ನು ತಮ್ಮ ಜ್ಞಾನದಲ್ಲಿ ಭ್ರಮಿಸುವ ಇಂಪ್ಯೂರಿಟಿ ಆಫ್ ಕಾಂಪ್ಲೆಕ್ಸ್ ಅವರನ್ನು ಆವರಿಸಿದ. ಗೂಗಲ್ ಮ್ಯಾಪ್ ಮೇಲೆ ಅತಿಯಾದ ಅವಲಂಬನೆಯಿಂದಾಗಿ ರಸ್ತೆಗಳನ್ನು ಗುರುತಿಟ್ಟುಕೊಳ್ಳುವ, ಸಮಾಜವನ್ನು ಗಮನಿಸುವ ಶಕ್ತಿಯನ್ನು ಮೆದುಳು ಕಳೆದುಕೊಳ್ಳುತ್ತಿದೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರವನ್ನು ನೋಡುವುದಾದರೆ ಸಮಸ್ಯೆ ಸೃಷ್ಟಿಸಿಕೊಂಡ ಮನುಷ್ಯನಿಗೆ ಪರಿಹಾರವು ತಿಳಿದಿರುತ್ತದೆ. ಅಜೀರ್ಣವಾದಾಗ ಉಪವಾಸ ಮಾಡುವಂತೆ ಎಐ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮೆದುಳಿಗೆ ಡಿಜಿಟಲ್ ಉಪವಾಸದ ಅಗತ್ಯವಿದೆ. ಮೆದುಳು ಕಲಿಯುವುದೇ ನಿರಂತರ ಕಸರತ್ತಿನಿಂದ. ಯಾವುದೇ ಮಾಹಿತಿ ಅಥವಾ ಪದ ಹೊಳೆಯದಿದ್ದಾಗ ತಕ್ಷಣ ಎಐ ಮರೆ ಹೋಗುವ ಬದಲು ಕನಿಷ್ಠ 10 ಸೆಕೆಂಡ್ಗಳ ಕಾಲ ಸ್ವತಃ ಯೋಚಿಸುವ ಅಭ್ಯಾಸ ರೂಢಿಸಿಕೊಳ್ಳಿ. ಆಧುನಿಕ ಬದುಕಿನಲ್ಲಿ ತಂತ್ರಜ್ಞಾನ ನಮ್ಮ ಶತ್ರುವಲ್ಲ, ಅವುಗಳಿಂದ ದೂರ ಓಡಬೇಕಾದ ಅಗತ್ಯವೂ ಇಲ್ಲ. ಆದರೆ ಅವುಗಳ ಮೇಲಿನ ಅಂದ ಅವಲಂಬನೆಯಷ್ಟೇ ಅಪಾಯಕಾರಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದೆ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬುದರ ಕುರಿತು ಕುಮಾರಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?

0: ಮತ್ತೆ ಇನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
0: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
0: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ಅಥವಾ ತಾನೊಬ್ನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ದೇವರಂತೆ ಇರುವವನು ಇವನೇ ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೆ, ಅದನ್ನ ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ.

ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುತ್ತದೆ. ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ, ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ, ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನು ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅಂದ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರ? ಅಮ್ಮ ಚಿನ್ನ, ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು. ಇನ್ನು ಕೆಲವರು ಬಂದಂಥ ಬಂಧುಗಳು, ನೆಂಟರಿಷ್ಟರು, ಅವರೆಲ್ಲ ಅವ್ರಿಗೆ ತೋಚಿದಂಥ ಹೆಸರಿನಲ್ಲಿ ಓ ಮಗುವೆ, ಪುಟ್ಟ ಮಗುವೆ, ಚಿನ್ನಾರಿ ಮಗುವೆ ಅಂತ ಕರಿಬೋದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ ಮೂಲಕ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೆ ಓ ಕೊಡುವವನೇ ದೇವರು. ಚಿನ್ನ, ಬಂಗಾರಿ, ಮುದ್ದು ಅಂತಂದಾಗ ಯಾರೇ ಕರೀಲಿ, ಆ ಮಗು ಓ ಅನ್ನತ್ತೆ, ಓಡ್ ಬರುತ್ತೆ, ತಬ್ಕೊಳ್ಳುತ್ತೆ, ಮುದ್ದು ಮಾಡುತ್ತೆ. ಎಲ್ಲರ ಮುದ್ದನ್ನು ಕೂಡ ಆ ಮಗು ಸ್ವೀಕರಿಸುತ್ತೆ. ಭಗವಂತ ಕೂಡ ಒಂದು ಮಗು ಇದ್ದ ಹಾಗೇನೆ, ಯಾರು ಕರೆದ್ರೂ ಹೋಗೊಡ್ತಾನೆ. ಯಾವ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ, ರಾಮ ಅಂತ ಒಬ್ರು ಅಂದರೆ ಶಿವ ಅಂತ ಮತ್ತೊಬ್ರು ಅಂತಾರೆ, ಪಾರ್ವತಿ ಅಂತ ಒಬ್ರು ಅಂದರೆ ಲಕ್ಷ್ಮಿ ಅಂತ ಮತ್ತೊಬ್ರು ಕರೀತಾರೆ, ಗಣಪತಿ ಅಂತೇಳಂದ್ರೆ ಮತ್ತೊಬ್ರು ಆಂಜನೇಯ ಅಂತಾರೆ. ಹೀಗೆ ನಮ್ಮ ಕರೆಯ ಹಿಂದೆ ಇರಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ರೂ ಕೂಡ ದೇವರೇ ಅದನ್ನು ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲೇ ಹೇಗೆ ಪರಮಾತ್ಮನು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಎಲ್ಲ ಜನರು ಒಂದೇ ದೇವತೆಯನ್ನು ಪೂಜಿಸ್ತಾ ಇಲ್ಲ, ಪ್ರತಿಯೊಬ್ಬರೂ ಒಂದೇ ಪರಮಾತ್ಮನನ್ನು ಅವನವನ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸ್ತಾ ಇದ್ದಾನೆ. ವ್ಯಕ್ತಿಯು ಗುರುದ್ವಾರದಲ್ಲಿಯೇ ಆಗಲಿ, ದೇವಸ್ಥಾನದಲ್ಲಿಯೇ ಆಗಲಿ, ಬಹಿರಂಗವಾಗಿ ಅಥವಾ ರಹಸ್ಯವಾಗಿಯೇ ಆಗಲಿ, ಅವನು ಯಾವ ರೂಪದಲ್ಲಿ ಪರಮಾತ್ಮನನ್ನು ಅರ್ಚಿಸ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಬರುವಂತೆ ನಾನು ಮಾಡುತ್ತೇನೆ ಅಂತ ಹೇಳಿ ಗೀತೆಯನ್ನ ಪ್ರಾಮಾಣಿಕವಾಗಿ ಅಭ್ಯಸಿಸುವವನಿಗೆ ಯಾವ ದೇವರಲ್ಲೂ ಕೂಡ ಭೇದವಿಲ್ಲ, ಯಾವ ರೀತಿಯ ಭಕ್ತರ ಮೇಲೂ ಕೂಡ ದ್ವೇಷವಿಲ್ಲ ಎಂಬುದನ್ನ ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದ್ರೆ, ನಮ್ಮ ಮನಸ್ಸು ಏನು ವಿಚಾರ ಮಾಡುತ್ತದೆಯೋ ಅದಕ್ಕೆ ಸರಿಯಾಗಿಯೇ ನಾವು ಇರ್ತೇವೆ. ನಾವು ಪ್ರತಿಯೊಬ್ಬರು ಕೂಡ ಒಂದೊಂದು ತರಹ ಏಕೆ ಎಂಬುದನ್ನ ಈ ನಿಯಮ ವಿವರಿಸ್ತಾ ಇದೆ. ಮನಸ್ಸಿದ್ದಂತೆ ಮಾನವ, ದುರ್ಜನರನ್ನ ನಾವು ಹೀಯಾಳಿಸಬೇಕೆಂದಿಲ್ಲ, ಮತ್ತು ಅದೇ ರೀತಿ ಸಜ್ಜನರನ್ನ ನಾವು ಹೊಗಳಬೇಕು ಅಂತಲೂ ಇಲ್ಲ. ಇಬ್ಬರೂ ಕೂಡ ಅವರವರ ಮನಸ್ಸಿನ ವಿಚಾರಗಳಿಗನುಗುಣವಾಗಿಯೇ

ಜೀವಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಪ್ರಕೃತಿಗೆ ಸೇರಿದ್ದು. ಪುರುಷನು ಪ್ರಕೃತಿಗೆ ನರ್ತನ ಮಾಡಲು ಬೇಕಾಗುವ ರಂಗಭೂಮಿಯನ್ನ ಒದಗಿಸ್ತಾನೆ. ಹಾಗಾಗಿ ಇಂತಹ ಒಂದು ರೀತಿಯ ಅರ್ಚನೆಯಿಂದ ಮನುಷ್ಯನು ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದು ಹೇಗೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಿದ್ದಾನೆ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ಹೆಚ್ಚು ಹೆಚ್ಚು ವಿಚಾರ ಮಾಡ್ತಾ ಇದ್ದಂತೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬಿಡುತ್ತೆ. ಒಂದೇ ರೀತಿಯ ವಿಚಾರವನ್ನ ಮನಸ್ಸು ಮಾಡ್ತಾ ಇದ್ರೆ ಮನಸ್ಸು ಅದೇ ರೀತಿಯಲ್ಲಿ ಬದಲಾಗ್ಬಿಡತ್ತೆ. ಅದೇ ವಿಚಾರಗಳು ಮನಸ್ಸಿನಲ್ಲಿ ತುಂಬಾ ಆಳವಾಗಿ ಪ್ರಭಾವವನ್ನ ಬೀರುತ್ತೆ. ಇವುಗಳೇ ವ್ಯಕ್ತಿಯ ಆಲೋಚನೆಗಳನ್ನ ಮುಂದೆ ರೂಪಿಸ್ತಕ್ಕಂಥವು. ಇದು ಸಾರ್ವಭೌಮಿಕವಾದಂತಹ ಒಂದು ನಿಯಮವೇ ಹೌದು. ಹಾಗಾಗಿ ನಮ್ಮ ಆಲೋಚನೆ, ನಮ್ಮ ವಿಚಾರಗಳು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅನ್ನುವಂಥ ಮೂಲಭೂತವಾದಂಥ ಒಂದು ಸೈಕಲಾಜಿಕಲ್ ಅಥವಾ ಮಾನಸಿಕ ಪ್ರಕ್ರಿಯೆಯನ್ನ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮನಸ್ಸಿನ ಯೋಚನೆಗಳು ಹೇಗಿರಬೇಕು ಅಂತ ಹೇಳಿ ಆರಂಭ ಆಗೋದೇ ಈ ಭಗವದ್ಗೀತೆಯ ಮಾತಿನ ಮೂಲಕ. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಅಸೆಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ, ಅಸೆಯಿಂದ ಒಳಿತೆನುವ

ಇಲ್ಲಿ ಯಾವುದೇ ಒಂದು ಹುಸಿಯಾದ ಪುಸಿಯಾದ ಮಾತು ಬಂದರೂ ಕೂಡ ಕೊನೆಗೆ ನಮಗೆ ಬೇಕಾಗಿರುವಂಥದ್ದು ಸಮರಸದ ಮಂತ್ರ. ನಿಜವಾದ ಒಂದು ಕನ್ನಡಿಯ ಮುಂದೆ ನಿಂತಾಗ ಎಲ್ಲ ಸುಳ್ಳುಗಳ ಬಾಲವು ಮುದುಳಿ ಹೋಗುತ್ತೆ. ಸತ್ಯದನಿ ಶಾಶ್ವತವು ಮುದ್ದುರಾಮ ಎನ್ನುವುದರ ಮೂಲಕ ಈ ಜಗತ್ತಿನಲ್ಲಿ ನಾವು ಯಾವ ದೇವರನ್ನೇ ಪೂಜಿಸಲಿ, ಆ ಎಲ್ಲ ಪೂಜೆ ನಮಸ್ಕಾರಗಳು ಹೋಗಿ ಸೇರುವಂಥದ್ದು ಕಟ್ಟ ಕಡೆಗೆ ಆ ಏಕೈಕ ಪರಮಾತ್ಮನಿಗೆ, ಆ ಏಕೈಕ ಪ್ರಬಲ ಶಕ್ತಿಗೆ, ಆ ಭಗವಂತನಿಗೆ. ಹಾಗಾಗಿ ಸತ್ಯದನಿ ಒಂದೇ ಇಲ್ಲಿ ಶಾಶ್ವತ ಅಂತ ಹೇಳಿ ಮುದ್ದುರಾಮನು ಕೂಡ ಏಕಮೇವ ದ್ವಿತೀಯ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಆರಾಧಿಸುವಾಗ ಯಾವ ದೇವರನ್ನೇ ಆರಾಧಿಸಲಿ, ಆದರೆ ಆ ಆರಾಧನೆಯ ಹಿಂದೆ ಒಂದು ಸಾತ್ವಿಕವಾದಂತಹ ಶ್ರದ್ಧೆ ಮತ್ತು ಪ್ರಬಲವಾದಂತಹ ಶಕ್ತಿ ನಮ್ಮೊಳಗಿರಬೇಕು ಅಂತ ಹೇಳಿ ಕೃಷ್ಣನು ತಿಳಿಸ್ತಾ ಇದ್ದಾನೆ, ಮುದ್ದುರಾಮನು ಅನುಮೋದನೆ ಕೊಡ್ತಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಪುರದಕಟ್ಟೆ ಹಡಿಯ ಶ್ರೀಯುತ ದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು ಹಾಗೂ ಇವರು ಕುಡಿತಂತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು ಹಾಗೂ ಇವರು ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಆಡಿಯ ನಿವಾಸಿಗರಾದ ಶ್ರೀಯುತ ದೇವರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ.

0: ದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವರಿಗೆ ಮಾಡಿಕೊಡೋದಾದ್ರೆ.
1: ನಮ್ಮ ಹೆಸರು ಪುಲ್ಕಟಾಡಿ ದೇವ.
0: ತಮ್ಮ ಕುಟುಂಬದಲ್ಲಿ ಹೆಚ್ಚಿನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ದೇವರವ್ರೆ?
1: ನಮ್ಮ ಕುಟುಂಬದಲ್ಲಿ ಮೊದಲಿಗೆ ಆಗ ಆರು ಜನ ಇದ್ದು, ಈಗ ಬಂದು ನಾಲ್ಕು ಜನ.
0: ತಮ್ಮೊಂದು ಕುಟುಂಬದಲ್ಲಿ ಒಟ್ಟು ನಾಲ್ಕು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ಆರು ಜನ ಇದ್ದಾಗ ನಾನು ಸಣ್ಣದಿಂದ ನಮ್ಮ ಮೈಕೆಲ್ಲ ಚಿಕ್ಕದಿಂದ ಕುಡಿತಿದ್ದಿ, ಸಿಕ್ಕಾಪಟ್ಟ ಕುಡಿತಿದ್ದು, ಕೂಲಿ ಮಾಡ್ಕೊಂಡು ಮನೆಗೆ ಒಂದು ರೂಪಾಯಿ ದುಡ್ಡು ತದ್ದಿದ್ದಿಲ್ಲ, ಎಲ್ಲ ಕುಡಿತು ಅಲ್ಲೇ ಇದು ಮಾಡ್ತಿದ್ವಿ. ಒಂದು ಮತ್ತೆ ಹೆಂಗಸುಗಳು ಕೂಲಿ ಮಾಡಿದ್ರೆ ಅವ್ರು ಕೊಡಲಿಲ್ಲ ಅಂತಂದ್ರೆ ಹೊಲಕ್ಕೆ ಹೋಗಿ ಇಟ್ಕೊಂಡು ಓಡೋದವ್ರನ್ನ ಅವರು ವಸೂಲಿ ಮಾಡ್ಕೊಂಡು ಪುನಃ ಅಲ್ಲಿ ಕುಡಿತಿದ್ವಿ. ಈಸ್ಕೊಬಂದು ಅವ್ರು ಪುನಃ ಗೇದ್ಬಿಟ್ಟು ಹೆಂಗಸುಗಳಿಗೆ ಮನೆಗೆ ಹಂಗೆ ಬರ್ಕೈ ಬೈತಿದ್ರು. ಆಗ ಅಲ್ಲಿಂದ ಪುನಃ ನಾನು ಮಾಡೋ ಕೂಲಿ ದುಡ್ಡು ನಾನೇ ಕುಡಿದು ಅದನ್ನು ಇದು ಮಾಡ್ತಿದ್ವಿ. ಏನಿಲ್ಲ. ಆಗ ಅಲ್ಲಿಂದ ಬಂದು ಸ್ವಲ್ಪ ತಿಳುವಳಿಕೆ ಆಯ್ತು ನನಗೆ. ಒಂದು 5 ವರ್ಷದಿಂದ ಈಚೆಗೆ ಸ್ವಲ್ಪ ತಿಳುವಳಿಕೆ ಬಂತು. ಮಕ್ಕಳ ಅಂತಕೊಂಡ ಮೇಲೆ ಓದ್ತಿದ್ವಲ್ಲ ಮಕ್ಕ, ಆಗ ಸ್ವಲ್ಪ ತಿಳುವಳಿಕೆ ಬಂತು ನನಗೆ, ಬುದ್ಧಿ ಬಂತು. ಆಗಾಗ ಸ್ವಲ್ಪ ಕಮ್ಮಿ ಮಾಡಿದೆ, ಕಮ್ಮಿ ಮಾಡಿದೆ. ಈಚೆಗೆ ಕಂಡೀಷನಾಗಿ ಬಂದು ಮಾಡಿ ಒಂದು 5-6 ವರ್ಷ ಹಿಂದೆ, ಒಂದು 10 ವರ್ಷದಿಂದ ಒಂದು ಪೂರ ಬುಟ್ಟೇ ಬಿಟ್ಟಿದ್ನ, ಸಂಪೂರ್ಣವಾಗಿ ಬುಟ್ಟೇ ಬಿಟ್ಟು. ನನ್ನ ಸ್ವಂತ ಬುದ್ಧಿಲಿ ನಾನು ಬಿಟ್ಟು,
0: ನಾವು ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನ ಬಿಟ್ಟಿದ್ದೀರಾ? ಯಾವ್ದು ರೀತಿ ಕ್ಯಾಂಪ್ಗಳಿಗೆ ಸೇರ್ಕೊಂಡು ಬಿಟ್ಟು?
1: ಏನಿಲ್ಲ. ನನ್ನ ಬುದ್ಧಿಗಾಗಿ ನಾನು ಬಿಟ್ಟದು. ಆಮೇಲೆ ಅದು ಬಿಟ್ಟ ತಕ್ಷಣ ನಮ್ಮ ಸಂಸಾರ ಭಾರಿ ಒಂದು ಅದ್ದೂರಿಯಾಗಿ ನಡೀತದ.
0: ಅಂದ್ರೆ ತಾವು ಮೊದಲು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ?
1: ನಾವೊಂದು 30 ವರ್ಷದಿಂದ ಹಿಂದೆ ಕುಡಿತಿದ್ವಿ. ಆದ್ರಿಂದ ಸ್ಟಾರ್ಟ್ ಆದದ್ದು ಅದು. ನಾನು ಮದುವಾಗಿಂದ ಈಚೆಗೆ ಮದುವಾಗಿ ಮಕ್ಕಳ ಆಗಿ ಆದ್ಮೇಲೆ ಈಚೆಗೆ ನಾವು ಕುಡಿತಿದ್ವಿ.
0: ಅಂದ್ರೆ ತಾವು 30 ವರ್ಷಗಳಿಂದನೇ ಕುಡಿದಕ್ಕೆ ಪ್ರಾರಂಭ ಮಾಡಿದ್ರಿ?
1: ಎಷ್ಟು ಪ್ಯಾಕೆಟ್ ಆಗ ಬಿಳಿ ಪ್ಯಾಕೆಟು 2.5 ರೂಪಾಯಿಂದ ಆ ಕಾಲದಿಂದ ಕುಡಿತಿದ್ದೆ ನಾನು. ಹಾಲಿಂದ ಸ್ಟಾರ್ಟ್ ಮಾಡಿದಾಗ 2.5 ರೂಪಾಯಿ ಆ ಪ್ಯಾಕೆಟು, ಹಾಲಿಂದ ಕುಡಿದು ಎಲ್ಲಾನು ಇದು ಮಾಡಿ ಲಾಸ್ಟಿಗೆ ಬಂದು ಇಷ್ಟು ಬುದ್ಧಿ ಅಂತ ಬರ್ತದೆ ನನಗೆ. ಅದು ಬಂದ ಮೇಲೆ ಬೈಕ್ಲೆಲ್ಲ ಅಂತಕೊಂಡ ಮೇಲೆ ಇದನ್ನ ತೊಟ್ಟು ಬಿಟ್ಬಿಟ್ಟು. ಆಗ ನಮ್ಮ ಬೈಕ್ಲೆಲ್ಲ ಪುನಃ ದೊಡ್ಡವಾದವಲ್ಲ, ಸ್ಕೂಲೆಲ್ಲ ಓದ್ತಿವಲ್ಲ, ಅದನ್ನ ಇದು ಸ್ವಲ್ಪ ನಿಮ್ಮ ಹತ್ರ ಜೊತೆ ಬೆರೆದು ಅದನ್ನೆಲ್ಲ ಸ್ವಲ್ಪ ಹಿಂದಿಂದ ಹಿಂದ್ಕಡೆಗೆ ಹಾಕೊಬಂದ್ವಿ. ನೋಡಿ ಹಾಕಿ ಇದು ತೊಟ್ಟು ಕ್ಲೀನಾಗಿ ಬಿಟ್ಟು.
0: ಇವಾಗ ಎಷ್ಟು ವರ್ಷಗಳಾಯ್ತು ನೀವು ಈ ಕುಡಿತವನ್ನ ಬಿಟ್ಟು?
1: ಹೆಚ್ಚು ಕಮ್ಮಿ ಒಂದು 7 ವರ್ಷ 8 ವರ್ಷ ಆಗದ.
0: 8 ವರ್ಷ
1: ಬಿಟ್ಟು.
0: ಇವಾಗ ಹೆಂಗಿದೆ ಜೀವನ, ತಮ್ಮ ಒಂದು ಮನೆಯ ಸಂಸಾರ?
1: ಅದು ಬಿಟ್ಟು ತೊಡಿಂದ ನಮಗೊಂದು ಬೆಟ್ಟನೇ ಬಿಟ್ಟು ತಳ್ದಾಗಾಯ್ತದ, ಬೆಟ್ಟ ಗುಡ್ಡನೆ ಬಿಟ್ಟು ಹೊರಕ್ ತಳ್ದಾಗಾಯ್ತದ. ಈಗ ಅಂತಂದ್ರೆ ನಮ್ಗೆ ಅದು ಬಿಟ್ಟು ತೊಡಿಂದ ನಮ್ಮ ಜೇಬಲ್ಲಿ ಯಾವತ್ತಿದ್ರು ಒಂದು 50, 100, 500 ಸಾವಿರ ಜೇಬಲ್ ಇದ್ದೇ ಇರ್ತದೆ. ಯಾಕಂದ್ರೆ ನಾವು ಕೂಲಿ ಮಾಡೋ ದುಡ್ಡು ಅಲ್ಲಿ. ಅದರಿಂದ ಬಿಟ್ಟಿಂದ ಈಚೆಗೆ ಒಂದಿಲ್ಲದ್ರೆ 2 ಗಾಡಿ ತಗೊಂಡು ಬರೀ ಕುಡ್ದು ದುಡ್ಡಲ್ಲಿ ದಿನ ಕುಡಿಯೋ ದುಡ್ಡಲ್ಲಿ 100 ರೂಪಾಯಿ ಹಾಕ ಬಂದಿದ್ದು. ಅದನ್ನೆಲ್ಲ ಗಂಟಾಕಿ ಈಗ ಒಂದು ಗಾಡಿ ತಗೊಂಡು
0: ಬೈಕ್ ತಗೊಂಡಿದ್ದೆ.
1: ಬಿಟ್ಟಮೇಲೆ ಒಂದು ಗಾಡಿ ತಗೊಂಡು.
0: ಇವಾಗ ಏನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ?
1: ಎಲ್ಲ ಕೂಲಿ ಕೆಲಸ. ದಿನ 6 ರೂಪಾಯಿ ಕೂಲಿಗೆ ಹೋಯ್ತೀವಿ, ಹೆಡ್ತಿಗಣ ಹೆಂಗಸರು ಕೂಲಿಗೆ ಅವ್ರ ಪಾಡ್ಗೆ ಅವ್ರು ಹೋಯ್ತಾರ, ನಮ್ಮ ಪಾಡ್ಗೆ ನಾವು ಗಂಟು ಗಂಟಸ್ಕೊಳ್ಳಿ ನಾವು ಬೇರೆ ಕಡೆ ಹೋಯ್ತೀವಿ. ಮಾಮೂಲಿ ಸೋಲೋ ಗೆಲ್ಲರ ಕೆಲಸ ಅಂತಿದ್ದು, ಮಾಮೂಲಿ ಶುಂಠಿ ಕೆಲಸ ಅದೇ ಕೆಲಸಕ್ಕೆ ಹೋಯ್ತೀವಿ. ರೈತರ ಕೆಲಸಕ್ಕೆ ಹೋಯ್ತೇವೆ. ಅದರಲ್ಲಿ 500 ಕೊಟ್ಟರೆ ಒಂದು 300 ರೂಪಾಯಿ ಇಡೋದು, ಇನ್ನೊಂದು 200 ರೂಪಾಯಿ ನಮ್ಮ ಖರ್ಚಿಗೆ ಮಾಡ್ಕೊಬಂದು ಆ ಥರ ಮಾಡಿ ಒಂದು ಗಾಡಿ ತಗೊಂಡಿದ್ದೆ ನಾನು.
0: ಕುಡಿತವನ್ನ ಬಿಟ್ಟ ನಂತರ ಇವೆಲ್ಲ ಸಾಧ್ಯವಾಗ್ತಿರೋದು ನಿಮ್ ಕೈ? ತಾವುಗಳು ದಿನದಲ್ಲಿ 500 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ರಿ, ಇವಾಗ 300 ರೂಪಾಯಿನ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ದೀರಾ, ಇನ್ನು 200 ರೂಪಾಯಿನ ತಮ್ಮ ಒಂದು ವೈಯಕ್ತಿಕ ಖರ್ಚಿಗೆ ಮಾಡ್ಕೊಂಡು ಹೋಗಿ
1: ಅದನ್ನ ಒಂದು ನಾನು ತಿರುಗಾಡಕ್ಕೆ ಒಂದು ಗಾಡಿ ತಗೊಂಡು ಬರೀ ಒಂದೇ ವರ್ಷಕ್ಕೆ.
0: ಮೊದಲು ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ? ಅವಾಗ
1: ಸಂಪಾದನೆ ಮಾಡ್ಕೊಂಡಿದ್ದ ಆಗ ಇಲ್ಲಿ 250 ರೂಪಾಯಿ ಕೂಲಿ, 250 ರೂಪಾಯಿ. ಇವತ್ತು ನಾನು ಕೂಲಿಗೆ ಹೋದ್ರೆ ಇವತ್ತು ದುಡ್ಡು ಕುಡ್ಕೊಂಡು ಪುನಃ ನಾಳೆ ಹೋಗೋದು ಈಸ ಕುಡ್ಕೊತಿದ್ವಿ.
0: ಎಷ್ಟು ಸಂಪಾದನೆ ಮಾಡ್ತಿದ್ರಿ ಅವಾಗ?
1: ಒಟ್ಟು 600 ರೂಪಾಯಿ ಕೂಲಿ ಕೊಡ್ತಿದ್ರು. ಫಸ್ಟ್ ಒಂದು ದಿನಕ್ಕೆ 250 ರೂಪಾಯಿ ಕೂಲಿ, 250 ರೂಪಾಯಿ ಕೂಲಿ ಕೊಟ್ಟರು. ಅದು ಇವತ್ತಿಗೆ ಕುಲಸು, ಒಂದು ಮನೇಲಿ ಕೂಲಿ ಮಾಡಿದ್ರೆ ಅದು ಇವತ್ತಿಗೆ ಕುಲಸು, ಅದಿನ್ನು ನಾಳೆಗಿಲ್ಲ, ನೀವು ಸಾಯಂಕಾಲಕ್ಕೆ ಇಲ್ಲ, ಸಾಯಂಕಾಲಕ್ಕೆ ಬೇರೆ ಹೋಗಿ ನಾವು ಕುಡಿಬೇಕು. ಇನ್ನು ದುಡ್ಡಿಲ್ವಲ್ಲ ಬೇರೆಯವ್ರ ತಪ್ಪು, ಇನ್ನೋಗಿ ನಾಳೆ ಬತ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಕುಡ್ಕೊಳೋದು. ಪುನಃ ನಾಳೆ ಹೋಗೋ ತಪ್ಪು, ಪುನಃ ನಾಳಿದ್ದು ಇನ್ನೊಬ್ಬನ ತಪ್ಪು ಇಸ್ಕೊಂಡು ಕುಡಿದು, ಆ ಥರ ಮಾಡ್ತಿದ್ದು. ಆ ಥರ ಒಂದು ಜೀವಿತ ಇತ್ತು ನಮ್ಮದು. ಈಗ ಅವನ್ನೆಲ್ಲ ಬಿಟ್ಟು ತಕ್ಕಾಗಿ ಈಗ ಒಬ್ಬ ಮನುಷ್ಯನಾಗಿವೆ. ಎದ್ದೆಡ್ಗೆ ಮನೆ ಕಂಡದ ತಲದಿಸಿ ಸರಪು, ಕಣ್ಣು ತಿಡ್ತಿದ್ದಿಲ್ಲ, ಎದ್ದು ಮಗಳಿಗೆ ಸರಪು ಕುಡಿತಿದ್ದೆ. ಹಿಂಗೆ ಎಲ್ಲಿ ತಲದಿಸಿ ಮಡಿಕೈತಿದ್ದೆ ಹಿಂಗೆ ಆ ವಾಸ್ನ ಸರಪ್ನ ವಾಸ್ನ ಕುಡ್ಕೊಂಡು. ಹೆಂಗಸುಗಳು ನಮ್ಮ ಪಕ್ಕದಲ್ಲಿ ಅದೇ ಮನೆಗೆ ಹತ್ರ ದೇವ್ರಿಗೆ ಒಬ್ಬನಿಗೆ ಗೊತ್ತು. ಈಗ ಅವನ್ನೆಲ್ಲ ಬಿಡಿಸಿ ದೇವರು ಈಗ ಒಂದು ದಾರಿ ಮರ ತಂದನ.
0: ಮೊದಲು ಮನೆ ಜೀವನಕ್ಕೆ ಏನಾದರೂ 1 ರೂಪಾಯಿ ದುಡ್ಡು ಕೊಡ್ತಾ ಇರಲಿಲ್ಲ.

0: ಮನೆಯ ಒಂದು ಸಂಸಾರವನ್ನು ಯಾರು ಮುಂದುವರಿಸಿಕೊಂಡು ಹೋಗ್ತಿದ್ರು?
1: ಹೆಂಗಸುಗಳು ನಮ್ ಕದ್ದು ಒಂದ್ 50-100 ಮಡಿಕೊಂಡು ಅದ ಹಂಗ ಮಾಡ್ಕೊಂಡು ಹೋಯ್ತಿದ್ರು. ಈಗ ಬಿಡ್ಸಕ್
0: ಇವಾಗ ನೀವು ಕುಡಿತನ ಬಿಟ್ಟು 8 ವರ್ಷಗಳಾಗಿದೆ.
1: 8 ವರ್ಷ ಆಯ್ತು.
0: ಹಾಗಿದ್ರೆ ಏನಾದ್ರೂ ಈ ಕುಡಿತಕ್ಕೆ ಕಾರಣಗಳಿದ್ದಾವೆ? ಏನಾದ್ರು ಏನಕ್ಕೋಸ್ಕರ ಕುಡಿದಕ್ಕೆ ಪ್ರಾರಂಭ ಮಾಡಿದ್ರು?
1: ಏನಿಲ್ಲ, ನಮ್ಮ ಇಲ್ಲೊಬ್ರು ಸಂಘದ ಮೇಡಮ್ಮರು ಬತ್ತಿರಲಿ ಈ ಉಳಿತಾಯ ಸಂಘ ನಡೆಸಕ, ಅವ್ರು ಹಿಂಗೆ ನಮ್ಮನ್ನ ಕುಡ್ಕೊ ಬಂದ್ರು. ಒಂದೊಂದು ಜನ ಬೋಯ್ತಿದ್ರು, ಹಿಂಗೆ ಮಕ್ಕಳೆಲ್ಲ ಓದ್ತವಲ್ಲ ಅಂತ ಕುಡ್ಕೊಂಡೆಲ್ಲ ಹೋಯ್ತಿರಲ್ಲ ಹಂಗ ಹಿಂಗ ಅನ್ಕೊಂಡು ಹೇಳಲ್ಲ. ಅದನ್ನೇ ಸ್ವಲ್ಪ ಮೈಂಡ್ ವರ್ಕ್ ಮಾಡ್ಬಿಟ್ಟು ವರ್ಕ್ ಮಾಡಿ ಎಷ್ಟು 3-4 ಪ್ಯಾಕೆಟ್ ಕುಡಿಯೋದು ತಪ್ಪದಲ್ಲಿ ಒಂದೊಂದು ಕಮ್ಮಿ ಮಾಡ್ತಾ ಒಂದು ತಮ್ಮ ಬಿಟ್ಟೆಬಿಟ್ಟು ಆ ಥರವಾಗಿ ಮಾಡಿ ಅವನ್ನೆಲ್ಲ ತೊಟ್ಟರ್ತು ಬಿಟ್ಟೆಬಿಟ್ಟನಪ್ಪ. ಈಗ
0: ಹಾಗಿದ್ರೆ ಏನಾದರೂ ಕಾರಣಗಳಿತ್ತು ನೀವು ಕುಡಿಯೋದಕ್ಕೆ?
1: ಏನು ಕಾರಣ ಇಲ್ಲ, ನಮ್ಮ ಸ್ವತಂತ್ರವಾಗಿ ನಾವು ಕಲ್ತಿದ್ದು ಅದನ್ನ.
0: ಏನಾದರೂ ಸ್ನೇಹಿತರ ಸಾವಸ?
1: ಏನಿಲ್ಲ, ನಮ್ಮ ಸ್ವಂತವಾಗಿ ನಾವೇ ಕಲ್ತಿದ್ದು ಅದ.
0: ಹಾಗಿದ್ರೆ ಕುಡಿಯುತ್ತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿತ್ತು ದೇವರೇ?
1: ತೊಂದರೆಗಳು ಅಂತಂದ್ರೆ ಊಟನೆ ಮಾಡ್ತಿದ್ದಿಲ್ಲ, ಎದ್ದೆಟ್ಟಿಗೆ ಅದೇ ಬೇಕು, ಪುನಃ ಸಾಯಂಕಾಲ ಗಂಟ ಅದೇ ಸರಾಪೆ, ಊಟನೇ ಯಾವಾಗ ಮಾಡ್ತಿದ್ದಿಲ್ಲ. ಆದ್ರೆ ಅದು ಕುಡಿತ ಬತ್ತಿದ್ದೀರ ಇಷ್ಟೊತ್ತಿಗೆ ನಾವೀಗ ಮುನ್ನಾಗಿ ಹೋಗಿರೋ. ಅವರು ಹಂಗೆ ಒಂದು ಮೀಟಿಂಗ್ ಸೇರಿ ನಮ್ಮ ಒಂದು ಈ ಥರದೊಂದು ಇನ್ನ ತಿಳಿಸ್ಕೊಟ್ರು ಅವರು, ಇದು ಭಾರಿ ಕೆಟ್ಟದಪ್ಪ ಕುಡಿಬೇಡಿ ಹಂಗಂಗೆಲ್ಲ ಹೇಳಿ ಅದನ್ನ ನಾವು ಮೈಂಡ್ಗೆ ಹಾಕಿ ವರ್ಕ್ ಮಾಡ್ಬಿಟ್ಟದ್ನ ಅಲ್ಲಿಂದ ಈಚೆಗೆ ಅದನ್ನ ತೊಟ್ಟದ್ ಬಿಟ್ಟೆಬಿಟ್ಟು ನಾವು.
0: ಅದೇ ಯಾರೋ ಒಬ್ರು ಬಂದು ಈ ಒಂದು ಕುಡಿತದ ಅನುಭವದ ಬಗ್ಗೆ ಕೆಲವೊಂದು ಅರಿವನ್ನು ತಮ್ಮಲ್ಲಿ ಮೂಡಿಸ್ತಾ ಇದ್ರು. ಕುಡ್ಕೊಂಡು ಹೋದ್ರೆ ತಮ್ಮ ಒಂದು ಜೀವನ ಹಾಳಾಗುತ್ತೆ, ತಮ್ಮ ಒಂದು ಸಂಸಾರನು ಕೂಡ ಹಾಳಾಗುತ್ತೆ, ಜೊತೆಗೆ ತಮ್ಮ ಒಂದು ಆರೋಗ್ಯನು ಕೂಡ ಹಾಳು ಮಾಡ್ಕೊಳ್ಳೋಂತ ಕೆಲವು ಸನ್ನಿವೇಶಗಳು ಕೂಡ ಬರ್ತವೆ. ಕುಡಿತವನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಅವರು ಹೇಳಿದ್ದಂತ ಒಂದೇ ಒಂದು ಮಾತುಕೋಸ್ಕರ ನೀವು ತಾವೇ ಅದನ್ನ ಅರ್ಥ ಮಾಡ್ಕೊಂಡು ಕುಡಿತವನ್ನು ಬಿಟ್ಟಿರೋದು?
1: ನಮ್ಗೆ ಆರೋಗ್ಯ ಅಂದ್ರೆ ಆಗ ಆಯ್ತಿತ್ತು, ಹಾಗಂತಂದ್ರ ಅದು ಕುಡಿದ ಮೇಲೆ ನಮ್ಗೊಂಥರ ಭಾರಿ ಒಂಥರ ಕೆಲಸ ಮಾಡ್ಕೊಂಡು ಸರಾಗ ಸಿಗ್ತಿತ್ತು. ಅದು ಕುಡಿದಿಲ್ಲ ಅಂತಂದ್ರ ನಮ್ಗೆ ಒಂಥರ ವೈಬ್ರೇಷನ್ ಕಂಡಂಗೆ ಆಯ್ತಿತ್ತು. ಈಗ ಅವೆಲ್ಲ ಕುಡಿದ ಮೇಲೆ ಯಾವ ವೈಬ್ರೇಷನ್ ಇಲ್ಲ, ಏನಿಲ್ಲ, ಅದು ಬಿಟ್ಟು ತೊಟ್ಟಿಂದ.
0: ಈ ಥರ ತೊಂದರೆಗಳು ಉಂಟಾದಾಗ ಅದಕ್ಕೆ ಯಾವ ರೀತಿ ಒಂದು ಚಿಕಿತ್ಸೆ ಪಡ್ಕೊತೀವಿ? ಅವಾಗ ಆರೋಗ್ಯದ ಮೇಲೆ ಸಮಸ್ಯೆಗಳು ಉಂಟಾದಾಗ
1: ಏನು ಮಾಡ್ತಿದ್ರು? ನಾವು ಹೋಗೋದು ಕೆಲಸ ಮಾಡೋ ಚೆನ್ನಾಗಿ ಬೇವ್ರ ಕಡೆ ಮಟ್ಟ ಕೆಲಸ ಮಾಡ್ಬಿಡ್ತಿದ್ದು, ಅದಲ್ಲಿ ಅಲ್ಲಿಗೆ ನೇರಾಗ್ಬಿಡ್ತಿತ್ತು. ಆಮೇಲೆ ಸ್ವಲ್ಪ ಅದ್ರ ಮೇಲೆ ಇದನ್ನು ಬೀಳ್ತಿತ್ತಲ್ಲ ಟಾನಿಕ್, ಆ ಟಾನಿಕ್ ಅದೆಲ್ಲ ವರ್ಕ್ ಮಾಡ್ಬಿಡ್ತಿತ್ತು.
0: ಹಾಗಿದ್ರೆ ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ದೇವರವರೇ?
1: ಆಗೇನಾದ್ರ ಸಣ್ಣ ಮಕ್ಕ ಹಾಲು ಕುಡಿತೀವಲ್ಲ ನೋಡು, ಹಂಗ ಆಗ ಒಂಥರ ಸಂತೋಷ ಖುಷಿ, ಕುಡಿದ ಮೇಲೆ ಒಂಥರ ಭಾರಿ ಖುಷಿ ಧೈರ್ಯ, ಯಾರು ಹಿಡ್ಕ ಹೊಡೆದ್ ಬಿಡ್ಬೇಕಲ್ಲ ಮಾಡ್ಬೇಕಲ್ಲ ಹಂಗ ಹಂಗ ಅನ್ಸ್ತಿತ್ತು ನಮ್ಗೆ. ಆಗ ಬತ್ ಇದೆಲ್ಲ ಕೆಟ್ಟದನ್ನದ ನಮ್ಗ ನಿಮ್ಮಂತರ ಜೊತೆ ಸೇರಿದಾಗ ನಮ್ಗೆ ಇದೆಲ್ಲ ಅನುಭವ ಆದ್ದು.
0: ಕುಡಿತನ ಸಮಯದಲ್ಲಿ ಏನಾದರೂ ತಮ್ಮ ಆಡಿಗಳಿಗಾಗಿರ್ಬೋದು, ತಮ್ಮ ಕುಟುಂಬಗಳಿಗೆ ಆಗಿರ್ಬೋದು, ಏನಾದರೂ ತೊಂದರೆ ಕೊಡ್ತಾ ಇದ್ರೆ? ಅವಾಗ
1: ಕೊಡ್ತಿದ್ನು ಆಗಾಗ ಕೊಡ್ತಿದ್ನು, ಒಂದು 2-3 ಆಳು ಸೇರ್ಕೊಂಡು ನಮ್ಗೆ ಯಾರು ಗಲಾಟೆ ಮಾಡಕ್ಕೆ ಹೋದ್ರೆ ಸಾಕು ಅವ್ರಿಗೆ ಹಿಡ್ಕೊಂಡ್ಬೋದು ಹಿಂಗೆ ಮಾಡ್ತಿದ್ರು.
2: ಹಾಗೆಲ್ಲ ಮಾಡಿ ಮಾಡಿ ಇನ್ನು ಈಗೆಲ್ಲ ಬೇಡ ಅಂದ್ಬಿಟ್ಟು ನಾವು ಇದೆಲ್ಲ ತೊಟ್ಟದ್ದು ಬಿಟ್ಟೇ ಬಿಟ್ಟಿದ್ರು.
1: ಅವರಿಂದ ಕಾರಣ ನಾವು ಆಗದ್ ಬೇಡ, ಇದರಿಂದ ಕಾರಣ ನಾವು ಆಗದ್ ಬೇಡ. ಆಮೇಲೆ ಒಂದು ಸ್ಟೇಷನ್ಲಾಗಿ ನಾವು 8 ದಿನದ ಬೇಡ ಅದನ್ಬಿಟ್ಟು ನಾವು ಈಗ ಅದನ್ನೆಲ್ಲ ಅವ್ರು ತಿಳ್ಕೊಂಡು ಬಿಟ್ಟೇ ಬಿಟ್ಟು ಸಮಸ್ಯೆ.
0: ಅದೇ ತಮ್ಮ ಒಂದು ಮನಸ್ಸು ಹತೋಟಿಲಿ ಇರ್ತೇ ಇರಲಿಲ್ಲ ಅವಾಗ ಕುಟುಂಬದವ್ರಿಗೆ ಏನಾದ್ರೂ ತೊಂದರೆಗಳು ಕೊಡ್ತಾ ಇದ್ರೆ ಅವಾಗ?
1: ಇಲ್ಲ, ಅದ್ರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಗ ಒಂದು ಸ್ವಲ್ಪ
0: ಗಲಾಟೆ ಮಾಡ್ತೀನಿ.
1: ಗಲಾಟೆ ಅವ್ರು ನಮ್ಗೆ 150 ರೂಪಾಯಿ ಕೂಲಿ, ಅವ್ರು ನಮ್ಗೆ 100 ರೂಪಾಯಿ ಕೊಟ್ಬಿಟ್ಟು ಅವ್ರು 5 ರೂಪಾಯಿ ತಗೊಂಡು ಹೋಗ್ಬೇಕು, ಆ ಥರ ಒಂದು ಕಿರುಕುಳ ಕೊಡ್ತೀನಿ ನಾವು.
0: ಇವಾಗ ಈ ಕುಡಿತನ ಬಿಟ್ಟು ಪ್ರಸ್ತುತವಾಗಿ ಒಂದೊಳ್ಳೆ ಉತ್ತಮವಾದ ಜೀವನವನ್ನ ನಡೆಸಿಕೊಂಡು ಹೋಗ್ತಿದ್ರ, ತಮ್ಮ ಅಡಿಯಲ್ಲಿ ಯಾವ ರೀತಿ ಒಂದು ಸಹಕಾರವನ್ನು ಇಟ್ಟಿದ್ರೆ ಈಗ ನಿಮ್ಗೆ?
1: ನಮ್ಗೇನ ಒಳ್ಳೆ ಚೆನ್ನಾಗಿ ಕುಡಿದು ನಾವು ಈಗ ಒಂದು 4-5 ಸೀಟು ಒಂದು ಚೆನ್ನಾಗಿ ಒಂದು ಗಾಡಿ ಗಿಡಿ ತಗೊಂಡು ಎಲ್ಲರೂ ಖುಷಿಯಾಗಿ ಅವರು ಈಗ ನಮ್ಮ ಹೆಂಗಸುಗಳೇ ಅವ್ರು ಈಗ ಹೇಳ್ತಾರೆ ಅದು ಇಂಥ ಕಣ್ದು ಬಿಟ್ಟು ನಾವು ಆಗ ನಮ್ಗೆ ಈ ಥರ ಶಿಕ್ಷೆ ಕೊಡ್ತಿದ್ರು, ಈಗ ಅವರಂತ ಒಳ್ಳೆ ಜನ ಯಾರೂ ಇಲ್ಲ ಅಂತ ಈಗ ಅವ್ರಿಗೆ ಹೇಳ್ಕೊತಾರೆ.
0: ಹೌದು, ಯಾಕಂದ್ರೆ ದೇವರೇ ಅವರೇ ತಾವು ಕುಡಿತ ಸಂದರ್ಭದಲ್ಲಿ ತಮಗೆ ಯಾರಿಗೂ ಏನು ತೊಂದರೆ ಮಾಡ್ತಿದ್ರು ತಮ್ಗೆ ಅರಿವಾಗ್ತಿರ್ಲಿಲ್ಲ. ತಾವು ಮೊದಲೇ ಹೇಳ್ತಿದ್ರು ಆಡಿಗಳಲ್ಲಿ ನಮ್ಮ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ಕುಟುಂಬದವರು ಕೂಡ ಏನಾದ್ರೂ ಅವರನ್ನು ಕುಡಿದಕ್ಕೆ ದುಕ್ಕೊಂಡಿಲ್ಲ ಅಂತಂದ್ರೆ ಅವ್ರ ಜೊತೆ ಜಗಳ ಮಾಡ್ತಾ ಇದೆ. ಇವಾಗ ಆಡಿಯವರು ತಮಗೆ ಈ ಕುಡಿತವನ್ನು ಬಿಟ್ಟು ನಾವು ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ರಲ್ಲ, ತಮ್ಮ ಆಡಿಲಿ ಇವಾಗ ನಿಮ್ಗೆ ಯಾವ ತರ ನೀವು ಕುಡಿತವನ್ನು ಬಿಟ್ಟ ಅಂತ ಏನಾದ್ರು ಕೇಳಿದಾರ?
1: ಈಗ ಊರ್ಗಡೆ ಹೋದ್ರ ನಿಮ್ಮಂತ ಕುಡ್ದ ಜನ ಯಾರು ಇತ್ತಿಲ್ಲ, ನಿಮ್ಮಂತ ಒಳ್ಳೆ ಜನ ಈಗ ಅವರೇ ಕೈ ಮುಗಿದಿರೀಗ. ಫೋನ್ ಕೊಳ್ಳೋದಿಕ್ಕೆ ಹೋದ್ರ ನಮ್ಮ ಈ ಊರ್ದಿಕ್ಕೆ ಹೋದ್ರ ಓ ಹಿಂಗತ್ರ ಹಿಂಗ ಕೈ ಮುಗಿತಾರ.
0: ಆ ಥರ ಮಾತುಗಳು ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ?
1: ನಮ್ಗೀಗ ಆ ಮಾತುಗಳೆಲ್ಲ ಕೇಳಿದಾಗ ಭಾರಿ ಸಂತೋಷ. ಈಗ ಒಬ್ಬ ಅಲ್ಲಿ ಮಾಮೂಲಿ ಉಣ್ಕೊಳ್ಳೋದಲ್ಲಿ ಒಬ್ಬ ಹೆಣ್ಣು ಮಾಡ್ತಿದ್ದ, ಅವರು ಗಂಡ ಕಿರೋಬಿಟ್ರು, ಅವರು ಒಂದಿನ ಸರಗಲ್ಲಿ ಬೈಕ್ ಕೂರಿಸ್ಕೊ ಹೋಗಿ ತಗೊಂಡು ಅವ್ರು ಮನಗೆ ಬಿಟ್ಟಾಗ ಎಲ್ಲ ನನ್ನೇ ನೋಡ್ತಿದ್ರು. ಇಲ್ಲಿಂದ ನಮ್ಮ ಊರಿಂದ ಪೂರ್ಕಟ್ಟ ಧಾರಾಡ್ಕ ಹೋಯ್ತಿಂದಲ್ಲ ಒಂದು ರೋಡು ರೋಡ್ ಗಣಿ, ಇಲ್ಲಿಂದ ನಮ್ಮ ಊರಿಂದ ಫುಲ್ ಚಿತ್ತಾಗಿ ಕುಡಿದ್ಬಿಟ್ಟು ಮನ ಸೇರ್ತಿದ್ದ ಸೇರ್ತಿದ್ದಿಲ್ವಾ ಅಷ್ಟು ಮಟ್ಟ ಕುಟ್ಕೊಂಡು ತಾರಾಡ್ತಿದ್ದಿಲ್ಲ, ಈಗ ಬೈಕ್ ತಗೊಂಡು

0: ಈಗ ನಮ್ಮಂತವ್ರನ್ನೇ ಬುದ್ಧಿ ಹೇಳ್ಕೊಂಡು ಈಗ ಬೈಕ್ ತಗೊಂಡು ನಮ್ಮ ಊರಿಗೆ ಬಿಟ್ಟೋಯ್ತನಲ್ಲ ಅಂತ ಅವರೇ ಕೊಂಡಾಡ್ತಿದ್ರು.
1: ಏನಾದ್ರೂ ನಿಮ್ಮ ಕೇಳಿದಾರ ಈ ರೀತಿ ಸಡನ್ ಆಗಿ ಕುಡಿತವನ ಹೆಂಗ್ ಬಿಟ್ಟ ಅಂತ ಏನಾದ್ರು ಯಾರಾದ್ರೂ ಕೇಳಿದಾರ?
0: ಕೇಳಿದ್ರು. ಆಗ ನಾನು ಏನಂತಂದು ನಮ್ಮ ಸ್ವಂತ ಬುದ್ಧಿಯಿಂದ ಯಪ್ಪ ಬಿಟ್ಟಿರೋದು ಅಂತ ಅವ್ರಿಗೆ ನಾನು ಒಂದು ಮಾತು ನಾನು ಹೇಳಿದೆ, ಇದೇ ಥರ ಒಳ್ಳೆ ಕೆಟ್ಟದಪ್ಪ ಬಿಟ್ಬಿಡಿ. ಅದು ಈಗ ಬಿಟ್ಟ ಮೇಲೆ ನಮ್ಗೀಗ ಅನ್ಸೋದು ಕೆಟ್ಟದಂತ. ಅದರಂತ ಕೆಟ್ಟ ಬುದ್ಧಿ ಯಾವುದೂ ಇಲ್ಲ. ಒಬ್ಬನ ಕೊಲನ ಮಾಡಿಸ್ತದ, ಒಬ್ಬನ ಈತ ಬಾ ಅನ್ನಿಸಲ್ಲ. ಅದು ಅದು ಬಿದ್ದ ಮೇಲೆ ಎಣ್ಣ ಒಳಗೆ ಬಿದ್ದ ಮೇಲೆ ಏನು ಬೇಕಾದ್ರೂ ಮಾಡಿಸ್ತದ. ಅದು ಆದ್ರೆ ಅದಂತ ಕೆಟ್ಟದ್ದು ಯಾವುದೂ ಇಲ್ಲ ಬಿಡ್ಬಿಡಿ ಅಂತ ನಾನು ಈಗ ಅವ್ರಿಗೆಲ್ಲರಿಗೂ ಹೇಳೋದು. ನಾನು
1: ನಿಮ್ಮ ಅಡಿಯರಾಗಿರ್ಬೋದು ಅಥವಾ ನಿಮ್ಮ
0: ಎಲ್ಲರಿಗೂ
1: ಎಲ್ಲರಿರುವಂತಹ ಕೆಲವು ಸ್ನೇಹಿತರಾಗಿರ್ಬೋದು ಒಂದು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ
0: ಮಾತಾಡ್ತೀನಿ.
1: ಮೊದಲು ತಾವು ಕುಳಿತ ಸಂದರ್ಭದಲ್ಲಿ ಈ ರೀತಿ ಯಾವ್ದು ರೀತಿಯ ಗೌರವ ಆಗಿರ್ಬೋದು ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರಾಗಿರ್ಬೋದು ಈ ತರ ಮಾಡ್ತಾ ಇರ್ಲಿಲ್ಲ.
0: ಅದೇ ಒಂದು ಒಂದು ದಿನ ನಾವು ಅಂಗಡಿಗೆ ಹೋಗಿದಾಗ ಕುಡಿದ್ಬಿಟ್ಟು ಕೂಲಿ ಮಾಡ್ಬಿಟ್ಟೆ ಬೆಳಿಗ್ಗೆ ನೈಟು ಒಂದು ಆರು ವಾರ 7 ಗಂಟೆ ಅಷ್ಟಿದ್ಲಿ. ಒಬ್ಬ ಅಂಗಡಿಲಿ ಒಬ್ಬನ ಕೇಳಿದ್ವಿ, ಅಣ್ಣ 5 ರೂಪಾಯಿ ಬೀಡಿ ಕೊಡು ಅಂತಂದ್ವಿ. 5 ರೂಪಾಯಿ ನಿಮ್ಮ ಹತ್ರ ಕುಡ್ಕೋದಿಲ್ಲ, 5 ರೂಪಾಯಿ ಒಂದು ಬೀಡಿನ ಕೊಡೋದು ಅಂದ್ಬಿಟ. ಈಗ ಅದೇ ಅಂಗಡಿ ಅವ 10,000 ಬೇಕಂತ ಹೇಳ್ತಾನೆ. ಅದೇ ತಿಕ್ಕ ನಿನಗೆ ಬೇಕ 10,000 ಅಂತ ಇದ್ದಾನು ನಮ್ಮೂರವನಿ. ಆಗ ನೀನು ಹಿಡಿದಿದ್ದು ಕಾಸಾಗಿ ಬಿಡಿದೆ ಅಂತಂದ ನನ್ನ. ಅದೇ ನಮ್ಮೂರಲ್ಲಿ ಅಂಗಡಿ ಹಾಕಿರೋನಿ.
1: ಇವಾಗ ತಾವುಗಳು ಮತ್ತು ಕುಡಿತ ಸಂದರ್ಭದಲ್ಲಿ ಹೆಚ್ಚು ಕುಡ್ಕೊಂಡು ಬಂದಾಗ ತಮ್ಮ ಅಡಿಲಾಗಿರ್ಬೋದು ತಮ್ಮ ಮನೆಗಳಲ್ಲಾಗಿರ್ಬೋದು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನು ನೋಡಿ? ಅವಾಗ
0: ಮಾತುಗಳ ಸರ ಇವನಂತ ಹೋಲಿಸು ಇವನಂತ ಕುಡ್ಕ ಯಾರು ಇಲ್ಲ ಅಂತಿದ್ರು. ಯಾರು ದಂಡಕ್ಕೆ ಸೇರ್ತಿದ್ದಿಲ್ಲ, ನಮ್ಮ ಮನೆಯವರೇ ಸೇರ್ತಿದ್ದಿಲ್ಲ. ನಾನು ಫುಲ್ ಎಣ್ಣ ಇಳಿದ ಮೇಲೆ ಹೋಗಿ ನಮ್ಮ ಮನೇಲಿ ಮನೆಗೆದ್ದಿದ್ದೆ, ಈಚೆ ಮನೆ ಮನ್ಬಿಟ್ಟಿದ್ವಿ ಅಂತ ಬೀದಿಲಿ ಎಲ್ಲ ಇಳಿದ ಮೇಲೆ ಆಗ ಅದೆಲ್ಲ ಇದಾಗೋಯ್ತಿತ್ತಲ್ಲ, ನಾರ್ಮಲ್ ಆಗೋಯ್ತಿದ್ದ. ಆಗ ಹೋಗಿ ಮನೆ ಒಳಗೆ ಹೋಗಿ ಮನೆಗೆದ್ದಿದ್ದೆ. ಪುನಃ ಇನ್ನು ಬೆಳಿಗ್ಗೆ ಇವತ್ತು ಜೇಬಿಲೆಲ್ಲ ಮಡಿಕೆದ್ದಿದ್ದೆ 5 ಗಂಟೆ 6 ಗಂಟೆ ಆಗಲಿ ಎಚ್ಚರಾಗಿ ಕೊಡ್ಬಿಡ್ತಿದ್ದೆ. ಪುನಃ ಮಾಮೂಲಿ ಆಳೆ ಹಂಗಾಗೋಯ್ತಿದ್ದೆ.
1: ಏನಾದ್ರೂ ನಿಮ್ಮ ಅಡಿಯಲ್ಲಿ ಕೆಲವರು ಯಾರಾದ್ರೂ ಯುವಕರು ಕುಡಿತಿದ್ರೆ ತಮ್ಮ ಒಂದು ಅನುಭವವನ್ನ ಏನಾದ್ರೂ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ? ಹೇಗೆ ರೀತಿ ಕುಡಿಯಬೇಡಿ, ರೀತಿ ಕುಡಿದ್ರೆ ನನ್ನಂಗೆ ಕೂಡ ಹಾಳಾಗ್ತೀರಾ, ಈಗ ಇದ್ರೆ ಬುದ್ಧಿ ಮಾತುಗಳನ್ನ ಹೇಳ್ತಿದ್ರೆ ಹೇಗೆ?
0: ಈಗ ಎಲ್ಲರಿಗೂ ಹೇಳಿ ಈಗ ಒಂದು 2-3 ಬಿಟ್ಬಿಟ್ಟು ನನ್ನಿಂದ ಇನ್ನೊಬ್ ಬಿಟ್ಟ ಇನ್ನಿಂದ ಇನ್ನೊಬ್ ಬಿಟ್ಟ ಹಂಗ ಹೇಳಿ ಹೇಳ್ಕೊಂಡು ಎಲ್ಲ ಸಂಪೂರ್ಣ ಬಿಟ್ಬಿಟ್ರು.
1: ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಇವಾಗ ನನ್ನ ಮಾತುಗಳನ್ನ ಕೇಳಿ ಅವರು ಈ ಕುಡಿತನ ಬಿಟ್ಟಿದ್ದಾರೆ ಅಂತ?
0: ಅವ್ರಿಗೀಗ ಭಾರಿ ಸಂತೋಷ. ಅವ್ರ ಹೆಂಗ್ಸ ಮಕ್ಕಳು ಹೇಳ್ತಾರೆ ಈಗ ಅದರಿಂದ ನಮ್ಮ ಗಂಡಸುಗಳು ಭಾರಿ ಸಂತೋಷ. ಅವರ ಕೂಲಿ ಮಾಡ್ತಾರ, ನನಗೊಂದಷ್ಟು ದುಡ್ಡು ಕಾಸು ಕೊಡ್ತಾರ, ಮನೆಯವರಲ್ಲ ಅವರೇ ಮಾಡ್ಕೋತಾರ ಅಂತ ಅವ್ರಿಗೆ ಭಾರಿ ಸಂತೋಷ. ಎನಿಸ್ಕೊಳ್ಳ
1: ಈಗ ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಉಳಿತಾಯ ಬುದ್ಧಿ ಮಾತೇಕ ಅವ್ರ ಮೇಲೆ ಕೈ ನೆಟ್ಟು ನಾವು ಸತ್ಯ ಮಾಡ್ತಿದ್ವು. ಕುಡಿದ್ಗೆಂದಲ್ಲಿ ಬೆಳಿಗ್ಗೆ ಹೋದು ಮಾಮೂಲಿ ಇದೆ, ಅದೇ ರಾಗ ಅದೇ ಹಾಡು ಹಂಗೆ ಮಾಡ್ತಿದ್ವು. ಅವ್ರು ಹೇಳೋ ಗಂಟ ಹಂಗೆ ಇನ್ನು ಕುಡಿಯಲ್ಲಪ್ಪ ನಾವು ಹಂಗೆಲ್ಲ ಹೇಳ್ತಿದ್ವು. ಇನ್ನು ಪುನಃ ಬೆಳಿಗ್ಗೆ ಜಾಕ ಅದೇ ಮಾಮೂಲಿ ಅದೇ ಕೆಲಸ. ಎಷ್ಟು ಹೇಳಿದ್ರು ಒಂದು 2-3 ವರ್ಷ ಕಾಲ ಹಂಗೆ ಅದೇ ರಾಗ ಅದೇ ಹಾಡು.
1: ಇವಾಗ ಕುಟುಂಬದವರ ಒಂದು ಸಹಕಾರಿ ಆಗಿದೆ ನಿಮ್ಮ ಮೇಲೆ?
0: ಅವ್ರಿಗಾಗ ಒಳ್ಳೆ ಪ್ರೀತಿ. ಈಗ ನಮ್ಮ ಗಾಡಿದ್ರು ಬಿಟ್ಬಿಟ್ರಲ್ಲ, ಈಗ ಅವನ್ನೆಲ್ಲ ಒಟ್ಟು ಈಗ ಮರೆತು ಈಗ ನಮ್ಮ ಸಾಕು ಹೋಯ್ತಾರಲ್ಲ ಅನ್ನೋದೊಂದು ಅವ್ರಿಗೊಂದು ಖುಷಿ. ಈಗ
1: ತುಂಬಾ ಒಳ್ಳೆ ಅನನ್ಯವಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ರೆ ಇವಾಗ
0: ಆ ಥರವಾಗಿ ಮಾಡಿ ನಾವು ಈಗ ಬಿಟ್ಬಿಟ್ಟು
1: ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತಿದ್ರಿ ಇವಾಗ?
0: ಮಕ್ಕಳಿಗೆಲ್ಲ ಅವ್ರಿಗೆ ಕೇಳೋದೆಲ್ಲ ಬಟ್ಟ ಅದು ಇದು ಅವ್ರು ಕೇಳೋದೆಲ್ಲ ತಂದು ಕೊಡ್ತೀನಿ.
1: ಈಗ ಮೊದಲು ಕುಡಿಯೋ ಸಂದರ್ಭದಲ್ಲಿ ಈಗ ಒಂದು ಮನೆ ನಿರ್ವಹಣೆಗೆ ಅಂತಂದ್ರೆ ಇವಾಗ ಮಕ್ಕಳಿಗೆ ಓದೋದಕ್ಕೆ ಬೇಕಾದಂತ ಪಠ್ಯ ಪುಸ್ತಕಗಳಾಗಿರ್ಬೋದು, ಮನೆಗೆ ಬೇಕಾದಂತ ಅಡುಗೆ ಸಾಮಾನುಗಳಾಗಿರ್ಬೋದು ಇದನ್ನೆಲ್ಲ ನೀವು ತಂದು ಕೊಡ್ತಾ ಇರ್ಲಿಲ್ಲ ಅವಾಗ?
0: ಆಗ ಸ್ವಲ್ಪ ಕಂಟ್ರೋಲೇ. ಮಕ್ಕಳಿಗೆ ಬುಕ್ ತಂದು ಕೊಡ್ತಿದ್ವ, ಓದಂತೇವ ಬೈಂಡು ಬುಕ್ಸ್ ಅಂತ ತಿಂತಿದ್ದ. ಅದ್ ಬಿಟ್ರ ಇನ್ನು ಈ ಒಟ್ಟುಗನದು ಇಲ್ಲ, ಒಟ್ಟುಗನದು ಇಲ್ಲವೇ ಇಲ್ಲ. ಎಲ್ಲಿ ಎಲ್ಲಿ ಇವತ್ತು ಕೂಲಿ ಮಾಡೋದು ಇವತ್ತು ಕುಡ್ಕೊಂಡು ಪುನಃ ನಾಳೆ ಕೂಲಿ ಮಾಡೋದಕ್ಕೂ ಈಸ್ ಕುಡ್ಕೊತಿದ್ವು. ಅಲ್ಲಿಂದ ಅಲ್ಲಿಗೆ ಇನ್ನು 1 ರೂಪಾಯಿ ನಮ್ಮ ಜೇಬಲ್ಲಿ ದುಡ್ಡೇ ಇರ್ತಿಲ್ಲ. ನಾವು ಕರೆಕ್ಟಾಗಿ ಉಗಾದಿ ಹಬ್ಬದ ದಿವಸವೇ ನಮ್ಮ ಜೇಬಲ್ಲಿ ಒಂದು 10 ರೂಪಾಯಿ ಇರ್ತಿದ್ದಿಲ್ಲ ಒಂದೊಂದು ಟೈಮಲ್ಲಿ. ಆ ಥರದ ಒಂದು ಪರಿಸ್ಥಿತಿ ಇದ್ದದು.
1: ಹಾಗೆ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ದೀರಾ, ಆ ಹಬ್ಬಗಳು ಮಾಡುವಾಗ ತಮ್ಮ ಮನೆಗೆ ಅತಿಥಿಗಳು ಕೂಡ ಬರಮಾಡ್ಕೊಳ್ತೀರಾ, ಸಂಬಂಧಿಗಳು ಕೂಡ ಬರಮಾಡ್ಕೊಳ್ತೀರಾ, ಈ ಕುಡಿಯಂತ ಸಂದರ್ಭದಲ್ಲಿ ಆ ಅತಿಥಿಗಳು ಮನೆಗೆ ಬಂದಾಗ ಅವ್ರ ಜೊತೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಅವಾಗ?
0: ನಾವು ಅಲ್ಲಿ ಇದ್ರ ತಾನೆ ನಡ್ಕೋ ಹೋಯ್ತೀನಿ ಇಲ್ವಲ್ಲ. ಈಗ ಅಂತೇವ್ರು ಈಗ 10 ಬಂದ್ರಿ ನಾವು ಒಂದು 4-15 ಜನ ಮನುಷ್ಯ ಹತ್ರ ಊಟ ಮಾಡಿಸಿ ಅವ್ರನ್ನ ಕಳಿಸ್ತೀವಿ. ಆಗ ನಮ್ಗೆ ಇಲ್ವಲ್ಲ ಅವ್ರಿಗೆ ಇಲ್ಲಿ ಇದು ಮಾಡೋವಾಗ ಅವ್ರು ಅಂತೇವ್ರೆ ನಮ್ಮ ಅಂತೇವ್ರೆ ಅಲ್ಲಿ ಬರೋರು. ಆಗ ಅವರು ನಾವೆಲ್ಲ ಸೇರಿ ಕೂಡ್ದು ಏನೋ ಮನೇಲಿ ಇಷ್ಟು ಗಂಜಿ ಗಂಜಿ ಕಾಯಿಸಿ ಕುಡ್ಕೊಂಡು ಅವರು ಅವ್ರ ಪಾಡ್ಗೆ ಹೋಯ್ತಿದ್ರು. ನಮ್ಮ ಪಾಡ್ಗೆ ನಾವು ಇದೆ, ಅವ್ರು ತಗೋ ಬರೋ ದುಡ್ಡು ನಾವೇ ಇಸ್ಕೊ ಕುಡ್ಕೊತೀವಿ ಅಲ್ಲಿ. ಅವ್ರು ಜೊತೆಲಿ ಸೇರ್ಕೊಂಡು ಅವ್ರ ಗಂಡಸ್ಗಳು ನಾವು ಎಲ್ಲ ಸೇರ್ಕೊಂಡು
1: ನಿಮ್ಮ ಸಂಬಂಧಿಕರಲ್ಲೇ ಈಗ ಕುಡಿಯೋರು ಬಂದಾಗ ನಿಮ್ಮ ಮನೆಗೆ ಇವಾಗ ನೀವು ಕುಡಿತವನ್ನು ಬಿಟ್ಟಿದ್ದೀರಾ, ಅವ್ರು ಏನಾದರೂ ನಿಮ್ಮ ಬಗ್ಗೆ ಸಡನ್ ಆಗಿ ಹೇಗೆ ಬಿಟ್ಟ
0: ಮಾತಾಡ್ತಾರ ಬಂದ್ರೆ ಅದು ಹೆಂಗೆ ಬಿಟ್ಟಪ್ಪ ಏನು ಕತೆ ಅಂತೆಲ್ಲ ಕೇಳ್ತಾರೆ. ಇದು ನನ್ನ ಬುದ್ಧಿ ಬರೋವಾಗಿ ನಾನೇ ಬಿಟ್ಟದು. ಆದ್ರೆ ನೀವು ನಾ ಹೇಳೋ ಮಾತನ್ನ ಕೇಳ್ಕೊಂಡು ನೀವು ಸ್ವಲ್ಪ ಅದನ್ನ ಹಿಂದಿಡಿ ಅಂತೆಲ್ಲ ಹೇಳಿದೆ. ಅವರು

0: ಅಂತಾರೆ ಮಾಮೂಲಿ. ಹೀಗೆ
1: ಹಾಗೇನೆ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ ಈ ಕುಡಿತಕ್ಕೆ ಒಳಗಾಗಿರುವಂತಹ ಇಷ್ಟು ಕುಟುಂಬಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ತಮ್ಮ ಒಂದು ಅನುಭವದ ಪ್ರಕಾರ?
2: ನಾವೇ ಹೇಳೋ ಮಾಮೂಲಿ ಅವರು ಅದೇ ತರ ಕುಡಿತಾರ. ಅವ್ರನ್ನ ನಾವು ಹೊಸಿ ಜನ ಬಂದ್ರ ನಾವು ಒಂದು ಯಾರ ಕಾಣಲಿ ಕುಡಿತವ್ರನ್ನ ನಾವು ಅದನ್ನೇ ಹೇಳೋದು, ನಮ್ಮ ಕಣ ನೀವು ಸ್ವಲ್ಪ ಹಿಂದರಿಯಪ್ಪ ಅದನ್ನ ಬಿಟ್ಬಿಡಿ, ಅದ್ರದ್ದು ಏನ ಅವ್ರ ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರ ಇದರಿಂದ ಅಂತ ನಾವು ಅದನ್ನು ಹೇಳ್ತೀವಿ. ಅವರು ಕೇಳೋರಾದ್ರೆ ಹೇಳ್ತಾರೆ, ಅವ್ನು ಒಂದು ಕೋಯ್ತಾರ ಇನ್ನು ಮಾಮೂಲಿ ಹಂಗೆ ಅವರು ಮನೇಲಿ ಮಾಮೂಲಿ ಇರ್ತಾರೆ. ಈಗ ನಾನು ಸ್ವಂತವಾಗಿ ನಾನು ಹೆಂಗೆ ಬಿಟ್ಟು ಅದೇ ಥರವಾಗಿ ನೀವು ಸ್ವಲ್ಪ ಬಿಡ್ಬಿಡಿ ಅಪ್ಪ ಇದನ್ನ ಮರ್ತು ಬಿಡಿ, ಅದರಿಂದ ಏನ ಅದು ಬಿಟ್ಟಿಂದ ಈಚೆಗೆ ನಮ್ಮ ಜೀವನನು ಬದಲಾವಣೆ ಆಗಿರೋದು ಅಂತ ನಾನು ಹೇಳ್ದಿ ಅವ್ರಿಗೆ. ಹೇಳಿದ್ರಿ ಒಂದು ಹೋಗಿ ಪುನಃ ಹಂಗೆ ಅವ್ರು ಮನೇಲಿ ಥರವಾಗಿ ಅವರು ಹೆಂಗ್ಸ್ ಮಕ್ಕಳಿಗೆಲ್ಲ ಅವರು ಹೆಂಗೆ ಕಿರ್ಕೊಳ ಕೊಟ್ಟು ಮಾಡ್ತಿದ್ರು ಹಂಗೆ ಒಬ್ಬ ಇನ್ನೊಬ್ಬ ಬಿಟ್ಟೆ ಬಿಟ್ಟ.
1: ಬಹಳ ಸಂತೋಷ ದೇವರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ ಕೂಡ ಆಗಿರಬಹುದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸುತ್ತಾ ಬಂದು ನಂತರದಲ್ಲಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ತುಂಬ ಚೆನ್ನಾಗಿ ನಡ್ಕೋಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ದೇವರವರೇ.
2: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಪುರದಕಟ್ಟಾಡಿಯ ನಿವಾಸಿಗರಾದ ಶ್ರೀಯುತ ದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಇದುವರೆಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕು ಪುರದಕಟ್ಟೆ ಹಡಿಯ ಶ್ರೀಯುತ ದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವನಿತಾ, ಪವಿತ್ರ, ಸ್ಫೂರ್ತಿ, ಮಹಾದೇವ ಆನಂದ್, ಕುಮಾರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ

0: ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 12 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿದೆ.

0: ಇನ್ನು ಮುಂದೆ ಕೇಳಿ ಬರೋಣ. ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಅಂಚಿಪುರ ಗ್ರಾಮ ಪಂಚಾಯಿತಿಯ ಅಂಚಿಪುರ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮದ ಪ್ರಸ್ತುತ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹಾದೇವಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮ ಪಂಚಾಯಿತಿಯ ಹಂಚಿಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿರುವ ಜೊತೆಗೆ ಗ್ರಾಮದ ಪ್ರಸ್ತುತ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹಾದೇವಸ್ವಾಮಿರವರು ಹಾಗೂ ಹಂಚಿಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ಧಮಲ್ಲೇಶ್ವರ ಪಟ್ಟದ ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟದಾರ್ಯ ಸ್ವಾಮಿರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಸರ್ ನಮಸ್ತೆ.
5: ನಮಸ್ಕಾರ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಾನು ಎಚ್ ಸಿ ಮಾದೇವಸ್ವಾಮಿ ಅಂತಂದ್ಬಿಟ್ಟು ಸುಮಾರು 60 ವಯಸ್ಸಾಗಿದೆ. ಪ್ರಸ್ತುತ ನಾನು 1993 ನಡೆದಂಥ ಮೊದಲನೇ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಜನಪರ ಸೇವೆಗಳನ್ನು ಮಾಡ್ತಾ, ಕೊನೆಯದಾಗಿ ಈಗ ಕಳೆದ 10 ನಡೆದಂಥ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಹಂಚಿಪುರ ತಾಲೂಕು ಪಂಚಾಯತ್ ಕ್ಷೇತ್ರದಿಂದ ನಿಚ್ಚಳ ಬಹುಮತದಿಂದ ಆಯ್ಕೆಯಾಗಿ ಜನಪರ ಕಾಳಜಿಯನ್ನು ಇಟ್ಕೊಂಡು ಜನರ ಕೆಲಸಗಳನ್ನು, ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಕಳೆದ 15 ಹಿಂದೆ ನಮ್ಮ ತಂದೆಯೂ ಕೂಡ ಈ ಗ್ರಾಮದ ಯಜಮಾನಿಕೆಯಾಗಿ ಊರಿನ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರು. ಹಾಗೆಯೇ ಕಳೆದ 15 ಹಿಂದೆಯೂ ಕೂಡ ನಮ್ಮ ಶ್ರೀಮಠದ ಹಿರಿಯ ಶ್ರೀಗಳಾದ ಷಡ್ಬ್ರಹ್ಮ ಶ್ರೀ ಚನ್ನಬಸವಸ್ವಾಮಿಗಳವರ ಅಪ್ಪಣೆ ಮೇರೆಗೆ ಆವಾಗಲೂ ಕೂಡ ನಾನು ಗ್ರಾಮದ ಯಜಮಾನಿಕೆಯನ್ನು ವಹಿಸಿಕೊಂಡು ಊರಿನ ಕೆಲಸಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೆ. ಈಗ ಪ್ರಸ್ತುತ 2016 ಏನು ಒಂದು ಯುಗಾದಿ ಹಬ್ಬದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅಪ್ಪಣೆಯಾಗಿ ಅನುಮತಿ ಮೇರೆಗೆ ಗ್ರಾಮದ ಯಜಮಾನರಾಗಿ ನನ್ನ ಜೊತೆಗೆ ಶ್ರೀಯುತ ಗಣಪತಿಯವರು ಕೂಡ ನಾವಿಬ್ಬರು ಯಜಮಾನಿಕೆಯನ್ನು ತಗೊಂಡು ಊರಿನ ಕೆಲಸ ಕಾರ್ಯಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅವನ್ನು ನಿಭಾಯಿಸಲು ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾಯಿದ್ವಿ. 2026 ಯುಗಾದಿ ಹಬ್ಬ ಆದ ಮಾರನೇ ದಿನದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅನುಮತಿ ಹಾಗೂ ಅಪ್ಪಣೆ, ಗ್ರಾಮಸ್ಥರ ಒಂದು ಒತ್ತಾಯದ ಮೇರೆಗೆ ನಾನು ಮತ್ತು ನಮ್ಮ ಸ್ನೇಹಿತರಾದ ಗಣಪತಿಯವರು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನಲ್ಲಿ ಇರೋಂಥ ಸಣ್ಣ ಪುಟ್ಟ ವೈಮನಸ್ಸುಗಳು, ಕಲಹಗಳು ಇಂತಹವುಗಳು ಆಚೆ ಹೋಗ್ದಂಗೆ ನಾವು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನ ಸರ್ವತೋಮುಖ ಏಳಿಗೆಗಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
3: ಸರ್, ತಮ್ಮ ಒಂದು ಗ್ರಾಮಕ್ಕೆ ಹಂಚಿಪುರ ಎಂಬ ಹೆಸರು ಹೇಗೆ ಬಂತು, ಅದರ ಒಂದು ಇತಿಹಾಸವನ್ನು ಜೊತೆಗೆ ತಮ್ಮ ಗ್ರಾಮದಲ್ಲಿರುವಂತಹ ಪ್ರಸ್ತುತ ಜನಸಂಖ್ಯೆಯ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
4: ಸರ್,

0: ಬಹುಶಃ ನನಗೆ ಗೊತ್ತಾದಂಗೆ ನಮ್ಮೂರಲ್ಲಿ ಸ್ವಲ್ಪ ಒಂದು 150 ವರ್ಷದ ಹಿಂದಿನ ಇತಿಹಾಸ ಇರ್ಬೋದೇನೋ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ನಮ್ಮ ತಾತ ಕೂಡ ಪುಟ್ಸಮ್ಮಯ್ಯ ಅಂತಂದ್ಬಿಟ್ಟು ಈ ಊರಿನ ಮುಖಂಡರಾಗಿದ್ದವರು. ಅವರಿಂದೆ ದುಂಡೇಗೌಡರು ಅಂತ ಕೂಡ ಅವರು ಊರಿಗೆ ತುಂಬ ಬೇಕಾದವರು. ಇವನ್ನೆಲ್ಲ ನೋಡ್ತಾ ಹೋದರೆ ಒಂದು 150-200 ವರ್ಷದ ಇತಿಹಾಸ ನಮ್ಮ ಅಂಚಿಪುರ ಗ್ರಾಮಕ್ಕೆ ಇರ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹುಶಃ ನಮ್ಮ ಹಿರಿಯರು ಹೇಳ್ದಂಗೆ ಬಹುಶಃ ಇಲ್ಲಿ ಸುತ್ತಮುತ್ತ ಲಿಂಗೇನಹಳ್ಳಿ ಇರ್ಬೋದು, ಬೆಳತ್ತೂರು ಇರ್ಬೋದು, ತುಂಬ ಊರುಗಳು, ಮಳಲಿ ಕಾಲೋನಿ ಈ ಕಡೆಯಿಂದ ತುಂಬ ತುಂಬ ಊರುಗಳು ಹೇಳ್ತವ್ರೆ. ಆ ಕಡೆಯಿಂದ ಬಂದಂಥ ಜನ ಇಲ್ಲಿ ಹೆಂಚಿಕಡ್ಡಿ ಅಂತ ಬಹುಶಃ ನಾವು ಕೂಡ ಅದನ್ನು ನೋಡಲಿಕ್ಕಿಲ್ಲ. ಆ ಹೆಂಚಿಕಡ್ಡಿಯಿಂದ ಮನೆ ಮಾಡಿಕೊಂಡು ಸಣ್ಣದಾಗಿ ಮಧ್ಯದಲ್ಲಿ ಇಲ್ಲಿ ಲಿಂಗೇನಹಳ್ಳಿ ಅಂತಿದೆ, ನೆಲ್ಲೂರು ಇದೆ, ಈ ಕಡೆಯಿಂದೆಲ್ಲ ಬಂದು ಇಲ್ಲಿ ಮನೆ ಮಾಡಿಕೊಂಡು ಇವು ವಾಸ ಇದ್ದರು. ಇದು ಇತ್ತೀಚೆಗಾದಂಥ ಊರು, ಹಾಗಾಗಿ ಹಂಚಿಪುರ ಅನ್ನೋ ಹೆಸರು ಬಂದಿರ್ಬೋದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಪ್ರಸ್ತುತ ನಮ್ಮಲ್ಲಿ ಈಗ ಬಹುಶಃ ಪ್ರಮುಖವಾಗಿ ವೀರಶೈವಲಿಂಗಾಯತರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಇದರ ಜೊತೆಗೆ ನಾಯಕ ಸಮುದಾಯದವರು, ಏನು ಕುರುಬರು ಅಂತೀವಿ ನಾವು, ಜೆ ಕೆ ಅಂತ ಕುರುಬರು ಇದ್ದಾರೆ. ಅದರ ಜೊತೆಗೆ ಆದಿಜಾಂಬವರು, ಇತ್ತೀಚಿನ ದಿನಗಳಲ್ಲಿ ಬಂದಂಥ ಕೆಲವು ಕುಟುಂಬಗಳು, ಅಕ್ಕಿಪಿಕ್ಕಿ ಕುಟುಂಬಗಳು ಎಲ್ಲ ಸೇರಿ ಬಹುಶಃ ನಾವು ನಮ್ಮ ಊರಿನ ಒಂದು ಅಂಕಿಅಂಶದ ಪ್ರಕಾರ ಒಂದು 300 ಮನೆಗಳು ಇರ್ಬೋದು ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ. ಇದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಪ್ರತಿ ವರ್ಷ ವೋಟರ್ಸು ನೋಡಬೇಕು ಅಂತಂದರೆ 986 ಜನ ವೋಟರ್ಸು ಪುರುಷರು ಮಹಿಳೆಯರಿಂದಿದ್ದಾರೆ. ಇದು ಹಂಚಿಪುರ ಗ್ರಾಮ ಬಹುತೇಕ ಮರಳು ಮಿಶ್ರಿತ ಕೆಂಪು ಮಣ್ಣು, ಕಪ್ಪು ಮಣ್ಣು, ಒಳ್ಳೆ ಫಲವತ್ತಾದ ಒಂದು ಭೌಗೋಳಿಕವಾದ ಒಂದು ಇಟ್ಕೊಂಡ್ರೆ ಅಂತ ಇದು ಊರು. ಹೀಗಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-15 ವರ್ಷಗಳಿಂದ ಈಚೆಗೆ ಬಹುತೇಕ ಶೇಕಡ 75-80% ಕೊಳವೆ ಬಾವಿಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿನ ಪ್ರಮುಖ ಬೆಳೆ ಹಿಂದೆ ಎಲ್ಲ ಹತ್ತಿ ಇತ್ತು. ಯಾಕೆ ಹವಾಮಾನ ವೈಪರೀತ್ಯ ಏನೋ ಗೊತ್ತಾಗ್ತಾ ಇಲ್ಲ, ಹತ್ತಿ ಬೆಳೆ ಬಂದರೂ ಕೂಡ ಇಳುವರಿ ತೀರಾ ಕಷ್ಟ, ರೈತರು ಕೈ ಸುಟ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಹೆಚ್ಚಾಗಿ ಕಬ್ಬು ಕೂಡ ಮಾಡ್ತಿದ್ವಿ. ಕಬ್ಬು, ಬಾಳೆ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕಬ್ಬು, ಹಂದಿ, ಆನೆಗಳ ಕಾಟ ಅಂದ್ಬಿಟ್ಟು ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೇನು ಅಷ್ಟು ಲಾಭದಾಯಕ ಬೆಳೆಯಲ್ಲ ಅನ್ನಿಸ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಹೊಗೆಸೊಪ್ಪು ಬೆಳೆಗಾರರು ನಮ್ಮಲ್ಲಿದ್ದಾರೆ. ಎರಡನೇ ಬೆಳೆಯಾಗಿ ನಾವು ನಮ್ಮ ಆಹಾರಕ್ಕೆ ಅನುಕೂಲ ಆಗಲಿ ಅಂತ ರಾಗಿ, ಜೋಳ, ದ್ವಿದಳ ಧಾನ್ಯಗಳು, ಅಲಸಂದೆ ಇರ್ಬೋದು, ಅವರೇ ಇರ್ಬೋದು, ಹುರುಳಿಕಾಳು ಇರ್ಬೋದು, ಈ ದ್ವಿದಳ ಧಾನ್ಯಗಳು ಏನು ಬೇಕು ನಮಗೆ ಅದನ್ನು ಬೆಳ್ಕೋತೀವಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲವರೆಲ್ಲ ಒಂದು 1/2 ಎಕರೆ 1 ಎಕರೆ ಈ ಥರ ಮಾಡಿಕೊಂಡು ಊಟಕ್ಕಾಗೋಷ್ಟು ಭತ್ತನೂ ಸಹ ಮಾಡ್ಕೋತಾ ಇದ್ದಾರೆ. ಇದಿಷ್ಟು ಭೌಗೋಳಿಕವಾಗಿ ನಮ್ಮಲ್ಲಿ. ಇನ್ನೂ ಮುಂದುವರೆದು ಮಾತಾಡಬೇಕು ಅಂತಂದರೆ ಸುಮಾರು ನಲ್ಲೂರು ವೀರಭದ್ರೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ಚೋಳರ ಕಾಲದ ಒಂದು ಅದ್ಭುತವಾದ ದೇವಸ್ಥಾನ ಇದೆ ನಮ್ಮಲ್ಲಿ. ಅದೇ ರೀತಿ ಮಹದೇಶ್ವರ ದೇವಸ್ಥಾನ ಅಂತ ಸರ್ಗೂರು ಮತ್ತು ಮೊಳೆಯೂರು ಮುಖ್ಯ ರಸ್ತೆಯಲ್ಲೇ ಮಹದೇವೇಶ್ವರ ದೇವಸ್ಥಾನ ಇದೆ. ಗ್ರಾಮ ದೇವತೆ ಅಂತಂದ್ಬಿಟ್ಟು ಮಾರಮ್ಮನ ದೇವಸ್ಥಾನ ಕೂಡ ನಮ್ಮಲ್ಲಿದೆ. ಇದ್ರ ಜೊತೆಗೆ ಕಟ್ಟೆ ಮಾರಮ್ಮನ ದೇವಸ್ಥಾನ ಕೂಡ ಇದೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರ ಒಂದು ಒತ್ತಾಯದ ಮೇರೆಗೆ ನವಗ್ರಹ ದೇವಸ್ಥಾನ ಕೂಡ ನಾವು ಮಾಡಿದ್ದೀವಿ. ನಮ್ಮ ಮಠದ ಹತ್ರ ಒಂದು ಗಣಪತಿ ದೇವಸ್ಥಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ನಮಗಿದೆ. ಇದೆಲ್ಲರ ಜೊತೆಗೆ ಶ್ರೀಮಠದ ಅಭಿವೃದ್ಧಿಗಾಗಿ ಏನು ನಮ್ಮ ಹಿರಿಯ ಶ್ರೀಗಳ ಒಂದು ಇಚ್ಛಾಶಕ್ತಿ, ಅವರ ಒಂದು ಪ್ರೇರಣಾ ಶಕ್ತಿಯಿಂದ ಮಠದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಲ್ಯಾಣ ಮಂಟಪ ರೀತಿ ಮಾಡಬೇಕು, ಸಮುದಾಯ ಮಾಡಬೇಕು ಅಂದ್ಬಿಟ್ಟು ಉದ್ಯೋಗ ಜೊತೆಗೆ ಗ್ರಾಮಸ್ಥರು ಕೂಡ ನಾವು ಕೈ ಜೋಡಿಸಿ ಅದರ ಆ ಕಾರ್ಯದಲ್ಲಿ ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಭಾಗವಹಿಸ್ಬೇಕು ಅನ್ನೋದು ನಾವು ಏನು ಸಿದ್ಧಮಲ್ಲೇಶ್ವರ ನಮ್ಮ ಕಿರಿಯ ಶ್ರೀಗಳು ಹೇಳ್ದಂಗೆ ಸಿದ್ಧಮಲ್ಲೇಶ್ವರ ಪಟ್ಟದ ಮಠದ ಏನು ಸೋಮಳ್ಳಿ ಕಿರಿಯ ಶ್ರೀಗಳಿದ್ದಂಥ ಸಿದ್ಧ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಒಂದು ಶಕ್ತಿ ದೈವ ಕೃಪೆ ನಮ್ಮಲ್ಲಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.
1: ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ಇಲ್ಲಿ ನಮ್ಮ ಗ್ರಾಮದ ಭೌಗೋಳಿಕ ಲಕ್ಷಣ ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಬಹುತೇಕ ಕಪ್ಪು ಮಣ್ಣು ನಮ್ಮಲ್ಲಿ ಜಾಸ್ತಿ ಇದೆ. ಅದ್ರ ಜೊತೆಗೆ

0: ಮರಳು ಮಿಶ್ರಿತ ಕೆಂಪು ಮಣ್ಣು ಕೂಡ ಇದೆ. ಹಿಂದೆ ನಮ್ಮಲ್ಲಿ ತಾವು ಒಂದು ಗಾದೆ ಕೇಳಿರ್ಬೋದು, ಎರೆ ಇದ್ದವ ದೊರೆ ಅಂತ ಒಂದು ಗಾದೆ ತಾವು ಕೇಳಿರ್ಬೋದು. ಹಾಗಾಗಿ ಒಳ್ಳೆ ಉತ್ಕೃಷ್ಟವಾದ ಕಪ್ಪು ಮಣ್ಣಿದೆ, ಬಹುತೇಕ ಒಳ್ಳೆ ಇಳುವರಿ ಬರ್ತದೆ. ಭೌಗೋಳಿಕವಾಗಿ ನಮ್ಮ ಗ್ರಾಮ ಸುಮಾರು ಒಂದು 100-150 ಕಿಲೋಮೀಟರ್ ಸುತ್ತಳತೆಗೆ ಎಲ್ಲ ಜಮೀನು ಎಲ್ಲ ಸೇರಿಸಿ ಒಂದು ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ನಾನು ಹೇಳ್ದಂಗೆ ರಾಗಿ, ಜೋಳ, ವಾಣಿಜ್ಯ ಬೆಳೆಗಳಾಗಿ ಹೊಗೆ ಸೊಪ್ಪು, ಜಯ ಸೀಡ್ಸು ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಈಗ ತೋಟಗಾರಿಕೆ ಬೆಳೆಗಳ ಸಹ ಅಡಿಕೆ, ತೆಂಗು, ಬಾಳೆಗೂ ಕೂಡ ನಾವು ಮುಖ ಮಾಡ್ತಾಯಿದ್ದೀವಿ. ಹೀಗಾಗಿ ನಾವು ಅಂಚೀಪುರದಲ್ಲಿ ಜೊತೆಗೆ ಹೈನುಗಾರಿಕೆನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ಬಹುತೇಕ ಬಡ ಮಧ್ಯಮ ವರ್ಗದವರು ಯಾರು ಕೂಡ ಇವತ್ತಿನ ದಿನಗಳಲ್ಲಿ ನಾನು ಸಮಸ್ಯೆಯಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ದಿನನಿತ್ಯ ಕೂಲಿ ಮಾಡೋಕೆ ಹೋಗೋಂಥ ಜನರು ಕೂಡ ಒಂದು ಹಸು ಇಟ್ಕೊಂಡಿದ್ದಾರೆ, ದಿನ ಒಂದು 5 ಲೀಟ್ರ್ 10 ಲೀಟ್ರು ಹಾಲಾಗ್ತಾರೆ, ಬಹುಶಃ ನೆಮ್ಮದಿಯಾಗಿದ್ದಾರೆ ಅನ್ನೋದು ಒಂದು ನನ್ನ ಭಾವನೆ. ಸರ್,
1: ಪ್ರಸ್ತುತ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಪ್ರಸ್ತುತವಾಗಿ ಸಹ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ,
0: ನಾನು ತಾವು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಬಗ್ಗೆ ಮೊದಲೇ ಕೇಳಿದ್ರಿ. ಈಗಾಗಲೇ 6 ವರ್ಷ ಆಗೋಯ್ತು ತಾಲೂಕು ಪಂಚಾಯತಿ ಚುನಾವಣೆ ಹೋಗಿ. ಗ್ರಾಮ ಪಂಚಾಯತಿ ಕೂಡ ಕಳೆದ ಡಿಸೆಂಬರಲ್ಲಿ ಆಗಬೇಕಿತ್ತು, ಈಗಾಗಲೇ 4-5 ತಿಂಗಳಿಂದ ಆಗಿಲ್ಲ. ಏನು ನಜೀರ್ ಸಾಬ್ ಮತ್ತು ಹೆಗ್ಡೆಯವರಂತ ಏನು ಗ್ರಾಮ ಸ್ವರಾಜ್, ಗ್ರಾಮ ವಿಕೇಂದ್ರೀಕರಣ ಈ ಒಂದು ಕಾನ್ಸೆಪ್ಟ್ ಎಲ್ಲೋ ಮರೆಯಾಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಏಕೆ ಅಂತಂದರೆ ನಾವು ಒಂದು ಪ್ರಸ್ತುತ ತಾಲೂಕು ಪಂಚಾಯತಿ ಇರಬೇಕಾದ್ರೆ ಎಲ್ಲ ಇಲಾಖೆಗಳಿಂದ ನಾವು ಒಂದು ಫೋನ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ 1 ಗಂಟೆ 1/2 ಗಂಟೆ ಆದರೂ ಫೋನ್ ರಿಸೀವ್ ಮಾಡೋರು, ಒಂದು ಸಮಸ್ಯೆಗಳಿದ್ರೆ ಆಲ್ಸರು. ಅದಾದಮೇಲೆ ನಮಗೆ ಅನುಭವ ಬಂತು, ಒಂದು ಅಧಿಕಾರ ಇಲ್ಲ ಅಂತಂದರೆ ಯಾವ ಕೆಲಸನೂ ನಡೆಯಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ನಮ್ಮ ಗ್ರಾಮ ಪಂಚಾಯತಿ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ದು ಯಾರೂ ಕೂಡ ಈ ಪ್ರಸ್ತುತ ಆಡಳಿತದಲ್ಲಿಲ್ಲ. ನಾನು ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒಗೆ 2-3 ಸಲ ಹೋಗಿ ಮನವರಿಕೆ ಮಾಡಿಕೊಟ್ಟೆ ಒಳಚರಂಡಿಗಳ ಒಂದು ನೈರ್ಮಲೀಕರಣದ ಬಗ್ಗೆ. ಅದು ನಾನು ಈಗ ಬೆಳಿಗ್ಗೆನೂ ಕೂಡ ನಮ್ಮ ಮಾಜಿ ಮೆಂಬರು ಈಗ ಪ್ರೆಸೆಂಟ್ ಇದ್ದವರು ಫೋನ್ ಮಾಡಿ ಹೇಳಿದೆ, ತೀರಾ ಸೊಳ್ಳೆಗಳು ಕಾಟ ಕಣಪ್ಪ, ಅದೊಂಚೂರು ಕ್ಲೀನ್ ಮಾಡಿಸಿ ಅಂತ. ಹಾಗಾಗಿ ಚರಂಡಿಗಳ ಒಳಚರಂಡಿಗಳ ನೈರ್ಮಲೀಕರಣ ಈಗ ತುರ್ತಾಗಿ ನಮ್ಗೆ ಆಗಬೇಕಾಗಿದೆ. ಇದು ಏನಾಗಿದೆ ಅಂತಂದರೆ ಅಧಿಕಾರಿಗಳು, ಜನಪ್ರತಿನಿಧಿಗಳಿಲ್ಲ ಅಂತಂದರೆ ಅಧಿಕಾರಿಗಳು ಬೇಕಾಬಿಟ್ಟು ಕೆಲಸ ಮಾಡ್ಬೋದು, ಮಾಡ್ತಾರೆ, ಯಾರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಅನ್ನೋದು ನನ್ನ ಭಾವನೆ. ಇದ್ರ ಜೊತೆಗೆ ಹೇಳಬೇಕಂದ್ರೆ ಅಂಚಿಪುರ ಸುತ್ತಮುತ್ತ ಊರು ಸುತ್ತಮುತ್ತ ಸ್ವಲ್ಪ ಏನು ನಾವು ಕಳ್ಳಿಗಿಡ ಅಂತಂತೀವಿ ಅದು ಯಥೇಚ್ಛವಾಗಿ ಬೆಳ್ಕೊಂಬಿಟ್ಟು ಗ್ರಾಮದ ನೈರ್ಮಲೀಕರಣಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಆಗ್ತಾಯಿದೆ. ಹಾವುಲಿಗಳು, ಹಂದಿಗಳು ಬರೋದು ಇತ್ತೀಚೆಗೆ ನೀವು ನೋಡಿರ್ಬೋದು. ನಾವು ನಮ್ಮ ಕಟ್ಟೆಮಾರಮ್ಮ ದೇವಸ್ಥಾನದ ಹತ್ರ ಕಳೆದ ವರ್ಷ ಹುಲಿ ಅಲ್ಲೇ ಇದ್ದರೂ ಕೂಡ ಅಧಿಕಾರಿಗಳು ಸ್ವಲ್ಪ ಅವರ ಬೇಜವಾಬ್ದಾರಿಯಿಂದ ಎಲ್ಲ ನಮ್ಮ ಹುಡುಗರೆಲ್ಲ ಹೋಗಿ ಧರಣಿ ಕೂತು ನಾವು ಕೂಡ ಸಾಥ್ ಕೊಟ್ಟಿದ್ದು 7-8 ಜನ ಮೇಲೆ ಅದೆಲ್ಲ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟರು ಅಂತಂದ್ಬಿಟ್ಟು ರಸ್ತೆ ತಡೆ ಮಾಡಿದ್ರು ಅಂತ ಅದೆಲ್ಲ ಕಂಪ್ಲೇಂಟ್ ಕೂಡ ಆಗಿದೆ ನನಗೆ ಗೊತ್ತಾದಂಗೆ. ಹೀಗಾಗಿ ಚಿರತೆ ಅವಳಿ ಇದೆಲ್ಲನೂ ಹೋಗಿಸ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮದ ಸುತ್ತಮುತ್ತ ಸ್ವಲ್ಪ ನೈರ್ಮಲೀಕರಣ ಆಗಬೇಕು. ಇದ್ರ ಜೊತೆಗೆ ಅಲ್ಪ ಸ್ವಲ್ಪ ಎಲ್ಲ ಒಂದು 10% ಶೌಚಾಲಯಗಳು ಕೂಡ ಅವಶ್ಯಕತೆ ಇದೆ. ಇದು ನೈರ್ಮಲೀಕರಣ ಬಗ್ಗೆ. ಇದ್ರ ಜೊತೆಗೆ ಸ್ವಲ್ಪ ತೀರಾ ಕಡು ಬಡವರು ಇರೋಕ್ಕೆ ಮನೆ ಇಲ್ಲ ಅಂತೇವು ಒಂದಷ್ಟು, ಒಂದು 25-30 ಜನ ಮನೆ ವಾಸ ಮಾಡೋಕ್ಕೂ ಕೂಡ ಮನೆ ಇಲ್ಲದೇ ಇರೋಂಥ ಜನ ಅವರೇ. ಅವ್ರಿಗೆ ನಾವು ಕಳಿಸಲ್ಲ ಸರ್ಕಾರ ಪ್ಲಡ್ಜು, ಇದು ಏನು ಮಳೆ ಹಾನಿಯಿಂದ ಆದಾಗ ಇದೆಲ್ಲ ಅವ್ರದ್ದೆಲ್ಲನೂ ರೆಕಾರ್ಡ್ ಎಲ್ಲನೂ ಕೊಟ್ವಿ. ಕೊನೆಗಳಿಗೆಲ್ಲ ಅದೇನ ಕ್ಯಾನ್ಸಲ್ ಮಾಡಿ ಈಗಲೂ ಕೂಡ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ತಮ್ಮ ಏನು ರೇಡಿಯೋ ಸ್ಟೇಷನಿಂದ ಏನಾದರೂ ಮಾಡಿಕೊಟ್ರೆ ನಾವೇನು ಮೊದಲೆಲ್ಲ ಅರ್ಜಿ ಕೊಟ್ಟಿದ್ವಿ ಅವ್ರಿಗೆ ಪಾಪ ಅನುಕೂಲ ಆಗಿ ಅವ್ರಿಗೊಂದು ಸೂರು ಸಿಗ್ಬೋದೇನೋ ಅನ್ನೋದು ನನ್ನ ಭಾವನೆ ಸರ್. ಇದ್ರ ಜೊತೆಗೆ ಸ್ಕೂಲ್ದು ಏನು ಗೌರ್ಮೆಂಟ್ ಸ್ಕೂಲ್ದು, ನಾವು ಅಂಚಿಪುರ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಓದ್ದವನು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆವತ್ತು ಜನಸಂಖ್ಯೆ ತೀರಾ ಕಡಿಮೆ ಇದ್ದರೂ ಕೂಡ ಒಂದು 150-200 ಜನ ಮಕ್ಕಳು ಇರ್ತಿದ್ವಿ ನಮ್ಮ ಸ್ಕೂಲಲ್ಲಿ. ಇವತ್ತು ತೀರಾ ಕಡಿಮೆ, 1-7 ವರೆಗೆ 21 ಜನ. ನಾನು ಈಗೊಂದ ಕಳೆದ ಎಜುಕೇಷನ್ ಇಯರಲ್ಲಿ ನೋಡಬೇಕಾದ್ರೆ 26 ಜನ ಎಂದರು, ಈಗ ಇನ್ನೂ 5 ಜನ ಕಡಿಮೆ ಆಗಿರ್ಬೋದು. ಅದು ಎಷ್ಟರ ಮಟ್ಟಿಗೆ ಸುಧಾರಣೆ ಆಗ್ಬೋದು ಅನ್ನೋದು ನನ್ನ ವಿವೇಚನೆಗೆ ನಿಲ್ಕದ್ದಿಲ್ಲ. ಇದ್ರ ಜೊತೆಗೆ ನಾನು ಇನ್ನೊಂದು ತಮ್ಗೆ ಹೇಳಕ್ಕೆ ಮರ್ತಿದ್ದೆ, ನಮಗೆ ಸರ್ಗೂರು ಹೋಗುವಂತ

0: ಕಾನ್ವೆಂಟ್ ಹೋಗುವಂಥ ಮಕ್ಕಳು ಅವ್ರು ಎಲ್ ಕೆ ಜಿಯಿಂದ ಇರ್ಬೋದು, ಈವನ್ ನಮ್ಮ ವಿವೇಕಾನಂದ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇರ್ಬೋದು, ಪ್ರಗತಿ ಸ್ಕೂಲ್ ಇರ್ಬೋದು, ಲಯನ್ ಸ್ಕೂಲ್ ಇರ್ಬೋದು, ಜೆ ಎಸ್ ಎಸ್ ವಿದ್ಯಾಸಂಸ್ಥೆಗಳಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ 60-70 ಮಕ್ಕಳು ಬಸ್ ಹೋಯ್ತವ್ರೆ. ಬಹುಶಃ ತಮ್ಮ ಕಡೆಯಿಂದ ನಮ್ಮ ಹಿಂಚಿಪುರದಿಂದ ಬೆಳಿಗ್ಗೆ ಒಂದು 8:30-8:30 ಪುನಃ ಸಂಜೆ 4:00-5 ಗಂಟೆಗೆ ಒಂದು ರಿಟರ್ನ್ ಬಸ್ ಹಾಕ್ಸ್ಕೊಟ್ರೆ ತಮ್ಮ ರೇಡಿಯೋ ಸ್ಟೇಷನಿಂದ ತುಂಬ ಅನುಕೂಲ ಆಗ್ಬೋದು ಮಕ್ಕಳಿಗೆ. ತೀರಾ ಕಷ್ಟ ಮಕ್ಕಳು ಹೋಗ್ಬೇಕಾದ್ರೆ ಆ ಪರಿಸ್ಥಿತಿ ಉಂಟಾಗದೆ ಅದು ಎಜುಕೇಷನ್ಗೆ ಅನುಕೂಲ ಆಗಬೇಕು ಅಂದರೆ ಇದೊಂದು ತಮ್ಮ ಗಮನದಲ್ಲಿರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೇನೆ. ಆರೋಗ್ಯದ್ದು ಸದ್ಯಕ್ಕೆ ಸರ್ ನಮಗೆ ಹತ್ತಿರದಲ್ಲಿ ವಿವೇಕಾನಂದ ಹಾಸ್ಪಿಟ್ಲ್ ಇರೋದ್ರಿಂದ ಸದ್ಯಕ್ಕೆ ಇಲ್ಲೊಂದು ಪ್ರೈಮರಿ ಸರ್ ಸಬ್ ಸೆಂಟ್ರು ನಮ್ಮಲ್ಲಿ ಒಬ್ಬರು ನರ್ಸಿದ್ದಾರೆ. ಆ ಥರದ್ದು ಆರೋಗ್ಯದ್ದೇನು ನಮಗೆ ಬಹುಶಃ ಇಲ್ಲಿವರೆಗೆ ತೊಂದರೆ ಅಂತ ಏನು ಅನಿಸ್ತಾ ಇಲ್ಲ ನಮಗೆ. ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದಾಗ ತಮ್ಮ ಗಮನಕ್ಕೆ ತ.
1: ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ಅದು ಹಿಂದೆ ಭಾಳ ಹಿಂದೆ ಒಂದು 20-25 ವರ್ಷದ ಹಿಂದೆ ನೋಡೋಕೆ ಹೋದರೆ ನಮ್ಮಲ್ಲಿ ತೀರಾ ಕಡಿಮೆ ಇತ್ತು. ಎಜುಕೇಷನ್ ಅನ್ನೋರು ತುಂಬ ಕಡಿಮೆ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಏನು ಶಾಲೆ ಮಕ್ಕಳು ಕಳಿಸ್ತಿರೋರು ಯಾರೂ ಇಲ್ಲ. 0% ಎಲ್ಲ ಪ್ರತಿಯೊಬ್ಬರು ಸಲ ಎಲ್ಲ ಮಕ್ಕಳು ಓದ್ತಾಯಿವೆ. ಇವತ್ತಿನ ಜನರೇಷನ್ ಈಚೆಗೆ ಒಂದು 15-20 ವರ್ಷದಿಂದ ಈಚೆಗೆ ಎಲ್ಲ ಕೂಡ ಶಾಲೆ ಮಕ್ಕಳು ಕಳಿಸ್ತವ್ರೆ. ಸಾಕ್ಷರತೆ ಪ್ರಮಾಣ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, 100% ನಮ್ಮ ಮಕ್ಕಳು ಚೆನ್ನಾಗಿ ಓದ್ತವೆ. ಓಲ್ಡ್ ಜನರೇಷನ್ನು ನಮ್ಮ ಜನರೇಷನ್ ಬಿಟ್ಟಾಕಿ ಆವಾಗ ತೀರಾ ಕಷ್ಟ ಇತ್ತು, ಶಾಲೆಗಳಿರಲಿಲ್ಲ, ಹೈಯರ್ ಎಜುಕೇಷನ್ ಕಷ್ಟ ಆಯ್ತಾಯಿತ್ತು, ಸರ್ಗೂರು ನಡೆದೋಗ್ಬೇಕಿತ್ತು ಹೋಗ್ಬೇಕಾದ್ರೆ. ಹೀಗಾಗಿ ಆಗ ಸ್ವಲ್ಪ ಕಷ್ಟ ಅನ್ನಿತ್ತು. ಆಮೇಲೆ ಏನೇ ಅಂತಂದರೆ ಜೀವನ ಮಾಡೋಕ್ಕೂ ಕೂಡ ಮಕ್ಕಳು ಹೊಸ ಪರಿಸ್ಥಿತಿಲೂ ಆವತ್ತು ಇರಲಿಲ್ಲ ಜನ. ಇವತ್ತು ಆರ್ಥಿಕವಾಗೂ ಚೆನ್ನಾಗಿದ್ದಾರೆ, ಸ್ವಲ್ಪ ಮೆಂಟಲಿ ಮಕ್ಕಳು ನಾವು ಎಜುಕೇಷನ್ ಎಜುಕೇಟೆಡ್ ಆಗಬೇಕು, ನಮ್ಮ ಮಕ್ಕಳು ಓದಬೇಕು ಅನ್ನೋದು ಕೂಡ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಬಂದಿದೆ. ಹಾಗಾಗಿ ಸಾಕ್ಷರತೆ ಪ್ರಮಾಣದಲ್ಲಿ ನಮ್ಮಲ್ಲೇನು ತೊಂದರೆ ಏನಿಲ್ಲ ಸರ್, ಚೆನ್ನಾಗಿದೆ.
1: ಸರ್, ಜೆ ಜೆ ಎಂ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತವಾಗಿ, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ಆಗಿದೆ ಸರ್. ಜೆ ಜೆ ಎಮ್ದು ಆಲ್ಮೋಸ್ಟ್ ಆಲ್ ಎಲ್ಲ ಆಗಿದೆ. ಕಳೆದ ಈಗೊಂದು 2-3 ದಿನದ ಹಿಂದೆ ನಮ್ಮ ಎಷ್ಟು ಸ್ಟೇಟಿಂದ ಈ ಕಡೆಗೆ ಒಂದು 3 ಮನೆಯವರು ನನಗೆ ಕಂಪ್ಲೇಂಟ್ ಮಾಡಿದ್ರು ನಮಗೆ ನೋಡಿ. ಅವ್ರು ಯಾಕೆಂದರೆ ಇತ್ತೀಚೆಗೆ ಮನೆ ಮಾಡ್ಕೊಂಡವರು, ಹೊರಗಡೆ ಹೋದವ್ರು ಬಂದವರು. ಅದೇನಾಗಿದೆ, ಅದು ಎಲ್ಲ ಮಿಷಿನಲ್ಲೇ ಅವ್ರಿಗೆ ಪೈಪ್ ಲೈನ್ ಮಾಡಬೇಕಾಗಿರೋ. ನಾವು ಮಾಮೂಲಿ ಬಿಳಿ ಪೈಪ್ ಹಾಕ್ತಿದ್ದಂಗೆ ವಾಟರ್ಮ್ಯಾನ್ಗೆ ಹೇಳಿ ಕೊಡಿಸ್ತಾ ಇದ್ವಿ. ಆ ಬಿಳಿ ಪೈಪ್ ಅದು ಕಪ್ಪ ಅದು ಮಿಷಿನಲ್ಲಿ ಎಲ್ಲ ಸರ್ವಿಸ್ ಕೊಡಬೇಕಾಗಿರೋದ್ರಿಂದ ನಾನು ಇವ್ರಿಗೆ ನಮ್ಮ ಪಂಚಾಯತಿ ಪಿ ಡಿ ಓ ಅಧಿಕಾರಿ ಪಿ ಡಿ ಅವ್ರಿಗೆ ಗಮನಕ್ಕೆ ತಗೋಬತ್ತೀನಿ ಒಂದು 2 ದಿನ ಅಂತಂದೆ. ಅದಿನ್ನು ಸ್ವಲ್ಪ ಒಂದು 10% ಬಿಲೋ 10% ಸ್ವಲ್ಪ ಕೆಲವು ಮನೆಗಳಿಗೆ ಕನೆಕ್ಷನ್ ಆಗಬೇಕು. ಅದಾದರೆ ನೀರು ಸಫಿಷಿಯಂಟಾಗಿ ನೀರು ಬರ್ತಾ ಇದೆ, ತೊಂದರೆ ಏನಿಲ್ಲ.
1: ಸರ್, ನರೇಗಾ ಚಟುವಟಿಕೆಗಳ ಬಗ್ಗೆ ಮಾತಾಡೋದಾದರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನರೇಗಾ ಚಟುವಟಿಕೆಗಳು ಒಂದು ಕಡೆ ನಮಗೆ ಇದು ಗೊಂದಲ, ಏನು ರೂಲ್ಸು ರೆಗ್ಯುಲೇಷನ್ ಮಾಡೋರೆ ಇದು ಸರಿನೋ ತಪ್ಪು ಅನ್ನೋದು. ಯಾಕೆಂದರೆ ಕರಪ್ಷನ್ ಆಗೋದು ಬೇಡ, ಅವ್ಯವಹಾರಗಳು ನಡೆಯೋದು ಬೇಡ ಅಂತ ಸರ್ಕಾರ ಮಾಡಿರ್ಬೋದು. ಆದ ಏನು ಮಾಡಿದ್ದಾರೆ, ಪ್ರತಿದಿನ ಬೆಳಿಗ್ಗೆ ಸಂಜೆ ಏನು ಅವರು ಕೆಲಸ ಮಾಡೋರು ಫೋಟೋ ತಗೊಳ್ಳೋದು ಮಾಡಿದ್ರೆ ಕೆಲಸಗಳು ನಡೆಯೋದು, ಇದು ಎಲ್ಲ ಒಂದು ಕಡೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಇವತ್ತು ಕೆಲಸಕ್ಕೆ ಬಂದವರು ನಾಳೆ ಬರಲ್ಲ. ಇದ್ರ ಜೊತೆಗೆ ಪ್ರತಿಯೊಂದು ಕೂಡ ಕೆಲಸ ಕೈಯಲ್ಲೇ ಮಾಡಬೇಕು ಅನ್ನೋದಾಗಿದೆ. ಬಹುಶಃ ಉದಾಹರಣೆಗೆ ನಾನೇನಾದರೂ ನೀವು ನೋಡೋದಾದರೆ ಈ ಕಡೆ ಸ್ಕೂಲ್ ಮನೆಯದು ಒಂದು ರೋಡ್ ಐತೆ, ಅದು ಸಾರಬಸರಿ ಓಣೆ ಅಂತ. ಅದು ಕೈಯಲ್ಲಿ ಎಷ್ಟು ದಿನ ಆದರೂ ಯಾರು ಕೆಲಸ ಮಾಡಲಿ ಚಪ್ಪಡಲ್ಲ. ಅದಕ್ಕೆ ಜೆ ಸಿ ಬಿನೇ ಆಗಬೇಕು, ಜೆ ಸಿ ಬಿಲೇ ಕೆಲಸ ಮಾಡಬೇಕು. ಕಳೆದ 10 ವರ್ಷದಿಂದ ನಾವು ಪ್ರತಿ ವರ್ಷ ಏನು ಆ್ಯಕ್ಷನ್ ಪ್ಲಾನ್ ಸೇರಿಸ್ತೀವಿ, ಅದು ಕೆಲಸ ಮಾಡೋಕ್ಕೆ ಜನ ಬರೋಂಗಿಲ್ಲ, ಅದು ಕೆಲಸ ಮಾಡೋಂಗಿಲ್ಲ, ಹಿಂಗಾಗಿದೆ. ಬೇರೆ ನಾವು ಚೆಕ್ಕು ಮೆಜರ್ಮೆಂಟ್ ಮಾಡೋಂತೇವೆ, 15 ಫೈನಾನ್ಸು 14 ಫೈನಾನ್ಸ್ ಇವರಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ನಮಗೆ ಅನುದಾನಗಳು ಸರ್ಕಾರದಿಂದ ಬರೋ ಅನುದಾನಗಳು ತೀರಾ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ತೀರಾ ಕಡಿಮೆ ಅನುದಾನಗಳು. ಆ ಅನುದಾನಗಳಲ್ಲಿ ಮಾಡೋಕ್ಕಾಗಂಗಿಲ್ಲ. ಹಂಗಾಗಿ ನನ್ನ ಲೆಕ್ಕಾಚಾರದಲ್ಲಿ ನಮ್ಮೂರಿಗೆ ನರೇಗಾ ಯೋಜನೆಯಿಂದ ಒಂದು ಒಳಚರಂಡಿ ಮಾಡಿದ್ವಿ ನಾವು ತಾಲೂಕು ಪಂಚಾಯತಿ ಪಂಡು ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಹಾಕಿ ಬಹುತೇಕ ಒಂದು 90% ಒಳಚರಂಡಿಗಳಾಗಿ ಬಿಟ್ಟರೆ ರಸ್ತೆಗಳು ತೀರಾ ಇನ್ನೂ ಮಳೆಗಾಲ ಬಂದರೆ ಓಡಾಡೋಕ್ಕೆ ತುಂಬ ಕಷ್ಟನೇ. ನಮ್ಮ ಮಠದ ರಸ್ತೆ ಒಂದು ಬಿಟ್ಟರೆ ಕಳಿಸಲ್ಲ, ಅದು ಈಗ ಮೂರ್ನಾಲ್ಕು ವರ್ಷದಿಂದನೆ ಬಹಳ ಮಳೆ ಇದರಿಂದ ಹಾನಿಯಾಗಿರೋಂಥ ರಸ್ತೆ ಅಂದ್ಬಿಟ್ಟು ನಾನು ತಾಲೂಕು ಪಂಚಾಯತಿಲಿ ಇರಬೇಕಾದ್ರೆ 5 ವರ್ಷದಿಂದ

0: ಅದು ಆಕ್ಷನ್ ಪ್ಲಾನ್ ಆಗಿತ್ತು. ಈಗ ಎಮ್ ಎಲ್ ಎವರು ಮಾಡಿಸಿ ಯಾರೋ ಆಲಿರೋ ಎಮ್ ಎಲ್ ಎವರು ಮಾಡಿಸ್ತಾರೆ, ಅದು ಒಳ್ಳೆಯದು ಯಾವ ಸ್ಕೀಮಿಂದ ಆಯಿತು ಅಂತ ಗೊತ್ತಿಲ್ಲ. ಇದೊಂದು ಮಠದ ರಸ್ತೆ ಒಂದು ಡಾಂಬರ್ ಬಿಟ್ಟರೆ ಇನ್ನು ಬಹುತೇಕ ನಮ್ಮ ಏನು ಹಿಂದುಳದ ವರ್ಗಗಳ ಬಂಧುಗಳು ಆದಿ ಜಾಂಬರ್ ಇರ್ಬೋದು, ಕುರೂರು ಇರ್ಬೋದು, ಅವ್ರು ಇರೋ ಕಡೆ ಒಂದಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ಇದು ರಸ್ತೆಗಳಾಗಿಲ್ಲ. ಬಹುತೇಕ ನನಗೆ ಈ ನರೇಗಾ ಯೋಜನೆ ಅಂಚೀಪುರ ಮತ್ತು ಅಂಚೀಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ಊರುಗಳಲ್ಲೂ ಅಷ್ಟಾಗಿ ತೃಪ್ತಿಕರವಾಗಿ ಆಗಿಲ್ಲ ನರೇಗಾದಿಂದ. ಕಾರಣ ಇಷ್ಟೇ. ಆಮೇಲೆ ಇದು ಹೋಗಬೇಕು, ನಿಂತ್ಕೋಬೇಕು, ಯಂತ್ರಗಳಿಂದ ಮಾಡಬೇಕು, ಜನ ಬರೋಂಗಿಲ್ಲ. ಆಮೇಲೆ ಈಗ ಏನಾಗಿದೆ ಅಂತಂದರೆ ಇವತ್ತಿನ ಒಂದು ಕಾಲಮಾನದಲ್ಲಿ ದಿನ 600 ರೂಪಾಯಿ 700 ರೂಪಾಯಿ ಕೂಲಿ ಇಲ್ಲದೆ ಯಾರೂ ಮನೆಗೆ ಹೋಗಲ್ಲ. ಅಲ್ಲಿ ಕೊಡೋದು 327 ರೂಪಾಯಿ ಕೂಲಿಗೆ ಯಾರೂ ಕೆಲಸ ಮಾಡಲಿಕ್ಕೆ ಇಚ್ಛೆನೂ ಪಡಲ್ಲ. ಬಹುತೇಕ ನಾರ್ತ್ ಕಡೆ ಇದೇನಾದ್ರು ವರ್ಕೌಟ್ ಆಗಿದೆ ಅನ್ನೋ ನರೇಗಾ. ಇನ್ನು ನಮ್ಮಲ್ಲಿ ಆಳುಗಳ ಕೈಲೇ ಮಾಡಿಸ್ಬೇಕು ಅಂದರೆ ಬಹುತೇಕ ಇದು ಕಷ್ಟ.
1: ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ತಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನಮ್ಮಲ್ಲಿ ನೀವು ಹೇಳ್ದಂಗೆ ಆರೋಗ್ಯದ ಬಗ್ಗೆ ಕೇಳಿದ್ರಿ. ಇದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಒಂದು ಕೇಂದ್ರ ಸ್ಥಳ. ಹಾಗಾಗಿ ನಮ್ಮಲ್ಲಿ ಒಂದು ಅನಿವಾರ್ಯ ಕಾರಣಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಡದಳ್ಳಿಗೆ ಹೋಯಿತು. ಅಲ್ಲಿ ಒಮ್ಮದಿಂದೆ ಭಾಳ ಈಗ ಒಂದು 6-7 ವರ್ಷದಿಂದೆ. ವಾರದಲ್ಲಿ 2 ದಿನ ಇಲ್ಲಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ತಾವು ಹೆಸರು ಕೇಳಿರ್ಬೋದು, ಅವರಿದ್ದಾಗ ವಾರದಲ್ಲಿ 2 ದಿನ ಬಂದು ಹೋಯ್ತಾ ಇದ್ರು. ಅಂದವೇ ಹೋಗ್ಬೇಕಾದ್ರೂ ಬರ್ಬೇಕಾದ್ರೂ 2 ದಿನ ಇಲ್ಲಿ ನಮ್ಮಲ್ಲಿ ಬಂದು ನೋಡ್ತಾ ಇದ್ರು. ಈಗ ಒಬ್ಬರು ನರ್ಸ್ ಇದ್ದಾರೆ ವತ್ಸಲ ಅಂದ್ಬಿಟ್ಟು, ಅವ್ರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ನಮಗೆ ಪ್ರಸ್ತುತ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದರೆ, ಯಾಕಂದರೆ ಸುತ್ತಮುತ್ತ ಸುತ್ತಾರು ಹಳ್ಳಿಗಳು ಬರೋದ್ರಿಂದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು. ಇದ್ರ ಜೊತೆಗೆ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು ಸರ್. ಇಲ್ಲಿ ಎಲ್ಲ ಈಗ ಮಳೆ ಇಲ್ಲ ಅಂದರೆ ಹೆಂಗೋ ತಿರುಗಾಡೋದು, ಮಳೆ ಆದರೆ ಮನೆಯಿಂದ ಈಚೆಗೆ ಬರೋಕ್ಕೆ ಹಿಂಸೆ. ಯಾವಾಗಲೂ ಒಂದ್ಸಲ 10 ವರ್ಷದಿಂದೆ ಒಂದು ಸಾರಿ ಮೆಟ್ಲಿಂಗ್ ಮಾಡಿದಂಥ ರೋಡ್ಗಳು, ಹಾಗಾಗಿ ಈಚೆ ಬರೋದೇ ಕಷ್ಟ. ಆಮೇಲೆ ಊರು ಸುತ್ತ ಇರೋ ಅಂತ ಹೇಳೋದ್ನಲ್ಲ ತಮಗೆ ನಾನು, ಏನು ಕಳ್ಳಿ ಬೇಲಿಗಳು ಅಂತಿದೆ, ಅದು ಬಹುಶಃ ಹಳ್ಳಿ ಜನಗಳಿಗೆ ಅರ್ಥ ಆಯ್ತದೆ, ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅನಿಸ್ತಿದ್ವಿ. ದೊಡ್ಡ ದೊಡ್ಡದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 25-35 ಅಡಿ ಅಷ್ಟು ಎತ್ತರಕ್ಕೆ 20-30 ಅಡಿ ಜಾಗ ಆವರಿಸ್ಕೊಂಡು ಈ ಥರ ಎಲ್ಲ ಈ ಕಾಡು ಪ್ರಾಣಿಗಳು ಹಂದಿ ಪಂದಿ ಎಲ್ಲ ಬಂದಲ್ಲಿ ಸ್ಟೇ ಆಗೋಂಥ ವ್ಯವಸ್ಥೆಗಳು ಜಾಸ್ತಿ ಇದೆ. ಅದೆಲ್ಲ ಸ್ವಲ್ಪ ಅದು ಸರ್ಕಾರಿ ಲೆವೆಲಲ್ಲಿ ಅದು ಗಮನಕ್ಕೆ ತಂದದ್ದಾಗಬೇಕು ಸರ್.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ಈಗ ತಮ್ಮ ಪಾತ್ರ ಆಗಿರ್ಬೋದು, ಗ್ರಾಮದ ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ, ಅದ್ರ ಬಗ್ಗೆ ಹೇಳೋದಾದರೆ?
0: ಇದು ಒಳ್ಳೆ ಪ್ರಶ್ನೆ ಸರ್. ಈಗ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಯುವಕರ ಪಾತ್ರ ಅತ್ಯಮೂಲ್ಯವಾಗಿ ಬೇಕು. ಪ್ರತಿಯೊಬ್ಬರು ನೀವು ಹಿಂದೆ ಕೇಳಿರ್ಬೋದು, ನಾನು ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಮೊದಲನೇದಾಗಿ ನಮ್ಮೂರಿಗೆ ಓವರ್ ಹೆಡ್ ಟ್ಯಾಂಕ್ ಆಯಿತು. 15,000 ಗ್ಯಾಲನ್ದು ಟ್ಯಾಂಕ್ ಅದು. ಸಿ ಎಚ್ ವಿಜಯಶಂಕರ್ ಎಂ ಪಿ ಇದ್ದರು, ನಾನು ಆ ಟೈಮಲ್ಲಿ ತಾಲೂಕು ಬಿಜೆಪಿ ಪ್ರೆಸಿಡೆಂಟ್ ಆಗಿದ್ದೆ. ಅವತ್ತು ಕೂಡ ಪೀಪಲ್ ಕಾಂಟ್ರಿಬ್ಯೂಷನ್ ಅಂದ್ಬಿಟ್ಟು 5% ಕೊಟ್ಟಿದ್ವಿ ನಾವು. ಏನಕ್ಕೆ ಅಂತಂದರೆ, ಯಾವುದೇ ಕೆಲಸ ಆಗಲಿ ಯಾರೋ ಮಾಡ್ಕೊಂಡು ಹೋಗ್ತಾರೆ, ಬುದ್ಧಿಯವ್ರು ಮಾಡ್ತಾರೆ, ಆನಂದಣ್ಣ ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ ಅಂತಂದರೆ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನಮ್ಮದು ಅಂತ ಈಗ ಒಂದು 1,000 ರೂಪಾಯಲ್ಲಿ 5 ರೂಪಾಯಿ ನನ್ನ ದುಡ್ಡು ಅದಲ್ಲಿ ಇದೆ ಅಂತಂದರೆ ಅದು ಕೆಲಸ ನನ್ನದು ಅನಿಸುತ್ತೆ. ನನ್ನ ಕೆಲಸ ನಾನು ನೋಡ್ಕೋಬೇಕು, ಚೆನ್ನಾಗಿ ಮಾಡಿಸ್ಕೊಬೇಕು. ಹಾಗಾಗಿ ಅದು ಹಿಂದೆ ನಡೀತಿತ್ತು. ಅದು ಸರ್ಕಾರದ ಕೆಲಸಗಳು ಸಮುದಾಯದ ಒಂತಿಗೆ ಅಂತ ನಮ್ಮ ಮೈರಾಡ ಸಂಸ್ಥೆಯವರು ಕೂಡ ತಗೋತಾ ಇದ್ದರು, ಸರ್ಕಾರನೂ ಕೂಡ ತಗೋತಾ ಇತ್ತು. ಹಾಗಾಗಿ ಅದು ಹೆಚ್ಚು ಇದಾಗಿ ನಡೀತಾ ಇತ್ತು. ಈಗಲೂ ಕೂಡ ನಮ್ಮೂರಲ್ಲಿ ಹೇಳ್ಕೋಬೇಕು ಅಂತಂದರೆ, ನಮ್ಮಲ್ಲಿ ಯುವಕರು ಯಾವುದೇ ಒಂದು ಕೆಲಸಕ್ಕೆ, ನಮ್ಮ ಜಾತ್ರೆಗಳಿರ್ಬೋದು, ಹಬ್ಬದ ದಿನಗಳಿರ್ಬೋದು, ನಮ್ಮ ಮಠದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲ ಕೆಲಸಗಳು ಕೂಡ ಸ್ವಇಚ್ಛೆಯಿಂದ ಭಾಳ ಉತ್ಸಾಹದಿಂದ ಆರೋಗ್ಯಕರವಾಗಿ ನಮ್ಮಲ್ಲಿ ಎಲ್ಲ ಸ್ಪಂದಿಸ್ತಾರೆ. ಅದು ಬೇಕು. ಒಂದು ಊರಿನ ಏಳಿಗೆ, ಒಂದು ಊರಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ಯುವಕರ ಪಾತ್ರ ಹೆಚ್ಚಾಗಿರಬೇಕು. ನಾವು ಕೂಡ ಇಲ್ಲಿರೋರಲ್ಲಿ ಒಂದಿಬ್ಬರು 75-80 ವರ್ಷ ಆಗಿರೋರು ಬಿಟ್ಟರೆ ನಮ್ಮ ವಯಸ್ಸವರು ಒಂದು 60 ವರ್ಷ, ನನಗೀಗ 60 ವರ್ಷ ಆಗೋಯಿತು ಸೆಪ್ಟೆಂಬರ್ 25 ನಮ್ಮ ವಯಸ್ಸವರು ಒಂದಷ್ಟು ಜನ ಇದ್ದೀವಿ. ನಾವು ಕೂಡ ಹುಡುಗರಿಗೆ ತಿಳುವಳಿಕೆ ಜೊತೆಗೂಡಿಸಿ ಒಗ್ಗೂಡಿಸಿ ಊರಿನ ಕೆಲಸ ಕಾರ್ಯಗಳಲ್ಲಿ, ಊರಿನ ಅಭಿವೃದ್ಧಿಲಿ ಸಣ್ಣ ಪುಟ್ಟ ಘರ್ಷಣೆಗಳು ಗಲಾಟೆಗಳು ಬಂದಾಗ ಯಾವ ಆಚೆ ಹೋಗಬಾರ್ದಂಗೆ ಆಸ್ಪದ ಕೊಡ್ದಂಗೆ ಎಲ್ಲರೂ ಕೂಡ ಒಟ್ಟಿಗೆ, ಇದು ಯುವಕರ ಪಾತ್ರ ಅತ್ಯಮೂಲ್ಯವಾಗಿ ಸಹಕಾರ ಬೇಕಾಗಿದೆ ಸರ್. ಅದು ನಮ್ಮಲ್ಲಿ ಕೂಡ ಆಗ್ತಾ ಇದೆ.
1: ಕೊನೆಯದಾಗಿ ನಮ್ಮ ಜನಧ್ವನಿ

0: ಕೇಳುವರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
1: ಜನಧ್ವನಿ ರೇಡಿಯೋ ಸ್ಟೇಷನ್ ಮುಖಾಂತರ ನಾನು ನನ್ನ ತಾಲೂಕಿನ ಜನತೆಯಲ್ಲಿ ಬಂಧುಗಳಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಸಂಸ್ಕಾರವಂತರಾಗಿ ಸದೃಢವಾಗಿರಿ, ಪ್ರಾಮಾಣಿಕತೆಯಿಂದ ಇರಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ.
0: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ನಮಸ್ಕಾರ ಸರ್.
0: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು, ಜೊತೆಗೆ ಪ್ರಸ್ತುತ ಗ್ರಾಮದ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹದೇವಸ್ವಾಮಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಪ್ರಸ್ತುತ ಗ್ರಾಮದ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹದೇವಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರ್ ಸೇರೋದಿಂದನೆ ನಿಮಗೆ ಕೆಮ್ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
6: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
6: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
6: ಅಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
6: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲ ಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲಾಪರಾಧಿ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಕುರಿತು ಯಶರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಬಾಲಾಪರಾಧ ಅಂದರೆ ಏನು ಮತ್ತೆ ಈ ಬಾಲಾಪರಾಧಿ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ನಮ್ಮ ಭಾರತದಲ್ಲಿ ಬಾಲಾಪರಾಧವು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಿಸುವಂಥ ಒಂದು ಕಠೋರ ವಾಸ್ತವವಾಗಿದೆ. ಈ ಬಾಲಾಪರಾಧಿ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಪತ್ರಿಕೆಗಳು, ಮಾಧ್ಯಮ ವರದಿಗಳು ಮತ್ತು ಸಮಾಜದಲ್ಲಿ ನಡೆಯುವಂಥ ಘಟನೆಗಳಲ್ಲಿ ನೂರಾರು ಬಾರಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಈ ಬಾಲಾಪರಾಧಿ ಅಂದರೆ ಏನು? ಈ ಬಾಲಾಪರಾಧಿ ಅಂದರೆ ಯಾರು? ವಯಸ್ಕರಂತೆಯೇ ತಮ್ಮ ಅಪರಾಧ ಚಟುವಟಿಕೆಗಳಿಗೆ ಹೊಣೆಗಾರರನ್ನಾಗಿ ಮಾಡಬಹುದಾದ ವಯಸ್ಸನ್ನು ತಲುಪುವ ಮಗುವನ್ನು ಸೂಚಿಸುತ್ತದೆ. ಸೊ ಇನ್ನೂ ನೇರವಾಗಿ ಹೇಳಬೇಕು ಅಂತಂದರೆ, 18 ಕಡಿಮೆ ವಯಸ್ಸಿನ ಅಪ್ರಾಪ್ತ ವಯಸ್ಕರು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು. ನೋಡಿ, ಈ ಥರ ಆಗೋದ್ರಿಂದ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯು ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಯುಂಟು ಮಾಡುತ್ತೆ. ಬಾಲಾಪರಾಧಿ ಅಂದರೆ ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಬಹುಮತದ ವಯಸ್ಸನ್ನು ತಲುಪದ ವ್ಯಕ್ತಿ. ಬಾಲಾಪರಾಧ ಅಂದರೆ ವಯಸ್ಕರಂತೆ ತಮ್ಮ ಅಪರಾಧ ಚಟುವಟಿಕೆಗಳನ್ನು ಹೊಣೆಗಾರಿಕನಾಗಿ ಮಾಡಬಹುದ ವಯಸ್ಸನ್ನು ತಲುಪದ ಮಗುವನ್ನು ಸೂಚಿಸುತ್ತದೆ. ಈಗ ಬೇಕಾದ್ರೂ ನಾವು ಅದನ್ನು ಡೆಫಿನೇಷನ್ ಹೇಳ್ಬೋದು. ಈ ಅಪಹರಣ, ಅತ್ಯಾಚಾರ, ದರೋಡೆ, ಕೊಲೆ ಮತ್ತು ಸಾಮೂಹಿಕ ಅತ್ಯಾಚಾರದಂತಹ ಭಯಾನಕ ಅಪರಾಧಗಳಲ್ಲಿ ಈ ಬಾಲಾಪರಾಧಿಗಳು ಭಾಗಿಯಾಗಿರೋದು ತುಂಬ ಸಾಬೀತಾಗಿದೆ. ಮಕ್ಕಳಲ್ಲಿ ಅಪರಾಧ ನಡವಳಿಕೆಯ ಕಾರಣಗಳೇನು, ಯಾಕೆ ಮಕ್ಕಳು ಬಾಲಾಪರಾಧಿಗೆ ಇಳಿತಾರೆ ಅನ್ನೋದ್ರ ಬಗ್ಗೆ ಮುಂದೆ ನಾನು ಹೇಳ್ತೀನಿ. ಈಗ ಈ ಬಾಲಾಪರಾಧ ಅಂದಾಗ ಒಬ್ಬ ಮಗ ಅಥವಾ ಒಂದು ಮಗು ಮಕ್ಕಳು ಅಪರಾಧ ಕೃತ್ಯ ಎಸಗುವ ವರ್ಗ. ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಮಾಡುವ ಈ ಶಿಕ್ಷಾರ್ಹ ಕೃತ್ಯಗಳನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಕ್ಕಳ ಅಪರಾಧಗಳೆಂದು ಕರೆಯಲಾಗುತ್ತೆ. ಯಾರನ್ನು ಮಕ್ಕಳೆಂದು ಪರಿಗಣಿಸಬಹುದು ಎಂಬುದನ್ನು ಕಂಡಿರುವಂಥ ಒಂದು ಪ್ರಶ್ನೆಯನ್ನು ನಾವು ಈಗ ನಿರ್ಧರಿಸಬೇಕು. ನಮಗೆ ಯಾವುದೇ ನಿರ್ದಿಷ್ಟ ವಯಸ್ಸಿನ ರೇಖೆ ಅಗತ್ಯವಿದೆಯೇ ಎಂದು ಕಂಡುಹಿಡಿಯಲು ನಮ್ಮ ದೇಶದಲ್ಲಿ ವಿವಿಧ ವಯಸ್ಸಿನ ಮಕ್ಕಳನ್ನು ಮಕ್ಕಳ ಅಪರಾಧಿಗಳು ಎಂದು ವರ್ಗೀಕರಿಸಲಾಗಿದೆ. ಈ ಬಾಲಾಪರಾಧ ನ್ಯಾಯ ಕಾಯ್ದೆ 2015 Section 2+13 ಅಡಿಯಲ್ಲಿ ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಗು ಎಂದು ವ್ಯಾಖ್ಯಾನಿಸಲಾಗಿದೆ. ಅಪರಾಧ ಎಸಗಿದ ಅಥವಾ ಅಪರಾಧ ಎಸಗಿದ ದಿನಾಂಕದಂದು 18 ಪೂರ್ಣಗೊಳಿಸಿದ ಮಗು ಎಂದು ಹೇಳಲಾಗಿದೆ. ಈ ಬಾಲಾಪರಾಧಗಳಲ್ಲಿ 2 ಅಪರಾಧಗಳನ್ನಾಗಿ ವಿಂಗಡಿಸಲಾಗಿದೆ. 2015 ಬಾಲ ನ್ಯಾಯ ಕಾಯ್ದೆ Section 2+54 ಗಂಭೀರ ಅಪರಾಧಗಳು ಅನ್ನೋದ್ರ ಬಗ್ಗೆ, ಈ ಗಂಭೀರ ಅಪರಾಧಗಳನ್ನು ಅಥವಾ ಅಪರಾಧದ ಸಮಯದಲ್ಲಿ ಅನ್ವಯವಾಗುವ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ 3-7 ಜೈಲು ಶಿಕ್ಷೆ

0: ಯೋಜಿಸಬಹುದು ಅಂತ ಒಂದು ಅಪರಾಧಗಳಾಗಿವೆ. ಅಪಹರಣ, ದರೋಡೆ ಮತ್ತು ನಕಲಿ ಮಾಡುವುದು ಇವುಗಳೆಲ್ಲ ಇರುತ್ತೆ.
1: ಇನ್ನೊಂದು ಘೋರ ಅಪರಾಧಗಳು. ಈ ಘೋರ ಅಪರಾಧಗಳು ಬಾಲ್ಯ ನ್ಯಾಯ ಕಾಯ್ದೆ 2015 ರ ಸೆಕ್ಷನ್ 2 ಸಬ್+33 ಅಡಿಯಲ್ಲಿ ಈಗ BNS 2023 ಬಂದಂತ ಕಾನೂನಿನ ಅಥವಾ ಅಪರಾಧ ನಡೆದ ಸಮಯದಲ್ಲಿ ಅನ್ವಯವಾಗುವಂತ ಯಾವುದೇ ಇತರ ಕಾನೂನಿನಡಿಯಲ್ಲಿ ಕನಿಷ್ಠ 7 ವರ್ಷಕ್ಕೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಇಡಲಾಗಿದೆ. ಅತ್ಯಾಚಾರ ಮತ್ತು ಕೊಲೆಯ ಅಪರಾಧಗಳ ಇಲ್ಲಿ ಘೋರ ಅಪರಾಧದ ವ್ಯಾಪ್ತಿಯಲ್ಲಿ ಬರ್ತವೆ. ನೋಡಿ, 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮಾಡಿದಂತ ಅಪರಾಧಗಳನ್ನು ತಪ್ಪುಗಳನ್ನು ನಾವು ಅಪರಾಧಗಳು ಎಂದು ನಾವು ಪರಿಗಣಿಸಲಾಗುತ್ತೆ. ಅದೇ 18 ವರ್ಷಕ್ಕಿಂತ ಕೆಳಪಟ್ಟಿಂತವರು ಮಾಡಿದಂತ ಒಂದು ತಪ್ಪುಗಳು ಅಪರಾಧಗಳನ್ನು ನಾವು ಬಾಲಾಪರಾಧ ಅಂತ ಹೇಳಲಾಗುತ್ತೆ. ಇದರಲ್ಲಿ ಶಿಕ್ಷಿಸುವ ವಿಧಾನ ಸ್ವಲ್ಪ ಚೇಂಜಸ್ ಇದೆ. ಈಗ ಬಾಲಾಪರಾಧ ಅಂತಂದ್ರೆ ಏನು, 18 ವರ್ಷದಿಂದ ಕೆಳಪಟ್ಟಿದ್ದಂಥ ಮೈನರ್ ಮಕ್ಕಳು ಮಾಡಿದಂಥ ತಪ್ಪುಗಳನ್ನು ಬಾಲಾಪರಾಧಗಳು ಅಂತ ಕರೀತಾರೆ. ಅದಕ್ಕೆ ಶಿಕ್ಷೆ ಅನ್ನೋದಿರೋದಿಲ್ಲ, ಆದರೆ ಸುಧಾರಿಸುವಂಥ ಒಂದು ಪ್ರಯತ್ನ ಮಾಡಲಾಗುತ್ತೆ. ಇದ್ರೆ 18 ವರ್ಷ ಮೇಲ್ಪಟ್ಟಂಥವ್ರು ಮಾಡಿದಂಥ ತಪ್ಪುಗಳನ್ನು ಅಪರಾಧಿಗಳು ಅಂತ ಕರಿತೀನಿ. ಅಪರಾಧಿಗಳು ಅವ್ರು ಮಾಡಿದಂಥ ಅಪರಾಧಕ್ಕೆ ಏನು ಅನುಗುಣವಾಗಿರುತ್ತೋ ಆ ಶಿಕ್ಷೆನ ಅದು ವಿಧಿಸಲಾಗುತ್ತೆ ಅಷ್ಟೆ. ಮಕ್ಕಳಿಗೆ ಏನು ಮಾಡ್ತಾರೆ, ಅವ್ರನ್ನ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಸರಿ. ಈಗ ಮಕ್ಕಳು ಬಾಲಾಪರಾಧಕ್ಕೆ ಇಳಿಯಲು ಸಮಸ್ಯೆಗಳೇನು, ಕಾರಣಗಳೇನು? ಸೊ ಪಾಯಿಂಟ್ ನಂಬರ್ 1, ಮನೆಯ ಪರಿಸರ. ನಾನು ವಾಸವಾಗಿರುವಂಥ ಮನೆ ಅಂತ ಬಂದಾಗ ಆ ಸುತ್ತಮುತ್ತಲಿನ ವಾತಾವರಣ ನೋಡಬೇಕು. ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೇಗಿರ್ತಾರೆ ಅದನ್ನು ಸಹ ಅಬ್ಸರ್ವ್ ಮಾಡ್ತಾರೆ. ಅಕ್ಕಪಕ್ಕದ ಮನೆಯವರು, ಆ ನೇಬರ್ಸ್ ಹೇಗಿರ್ತಾರೆ, ಅವರ ನಡವಳಿಕೆ ಏನು, ಅವರ ಕೆಲಸ ಏನು, ಅವರ ಯಾವ ಒಂದು ಅಂತಂತವಾಗಿ ಯಾವ ಕೆಲಸನ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಗಮನಿಸ್ತಾರೆ ಮಕ್ಕಳು. ಅವಾಗ ಅಕ್ಕಪಕ್ಕದ ಮನೆಯವರು ಅಲ್ಲಿಯ ಮತ್ತೆ ಮಕ್ಕಳ ಚಟುವಟಿಕೆಗಳು ಯಾವ್ಯಾವ ಥರ ನಡೀತಾ ಇರುತ್ತದೋ ಆ ಬೆಂಬಲಿತವಾಗಿ ಇರುತ್ತೆ. ಈ ಸಾಹಸ ದೋಷ ಅಂತ ಅಂದರೆ ಐ ತಿಂಕ್ ತಪ್ಪಾಗಲಾರದು ಮನೆಯ ಪರಿಸರ ವಿಚಾರ ಬಂದಾಗ. ಸೊ ಪಾಯಿಂಟ್ ನಂಬರ್ 2, ಬಡತನ. ಜೀವನ ಮಾಡೋದಕ್ಕೆ ಆರ್ಥಿಕವಾಗಿ ಕಷ್ಟ ಇರುತ್ತೆ. ಪೂರ್ತಿ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಬಡತನದಿಂದಾಗಿ ಬೇಗ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವರು ತಪ್ಪು ದಾರಿನ ಹಿಡಿತಾರೆ. ಇನ್ನೊಂದು 3ನೇ ಪಾಯಿಂಟಿಗೆ ಬಂದರೆ ಪಾಲಕರ ನಿರ್ಲಕ್ಷ್ಯ, ತಂದೆ ತಾಯಿಗಳ ನೆಗ್ಲಿಜೆನ್ಸಿ. ತನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಓದಕ್ಕೆ ಹೋಗ್ತಾ ಇದ್ದಾರ ಅಥವಾ ಯಾವ್ಯಾವ ಸಾಹಸ ಮಾಡ್ತಾ ಇದ್ದಾರೆ, ಯಾರ ಜೊತೆ ಇದ್ದಾರೆ. ಸೊ ಶಾಲೆಯಿಂದ ಬಂದಮೇಲೆ ಮಕ್ಕಳು ಎಲ್ಲಿ ಹೋಗ್ತವೆ, ಆಟ ಆಡಕ್ಕೆ ಹೋಗ್ತಾರೆ ಅಂತ ಹೇಳಿರ್ತಾರೆ, ಆದರೆ ಅನಂತರ ಮಕ್ಕಳು ಎಲ್ಲೆಲ್ಲಿ ಹೋಗ್ತವೆ, ಏನೇನು ಮಾಡ್ತವೆ, ಯಾವ ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಯಾರ್ಯಾರು ಸಂಘ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಿರೋದು. ಶಾಲೆಯಲ್ಲಿ ಅವನು ನೀಟಾಗಿ ಓದ್ತಾ ಇದ್ದಾನೋ ಅಥವಾ ಶಾಲೆಯಲ್ಲಿ ಒಂದು ಒಳ್ಳೆ ರೀತಿಯ ನಡತೆಯಿಂದಿದ್ದಾನೋ, ಶಾಲೆಗೆ ಹೋಗ್ತಾ ಇದ್ದಾನೋ ಹೋಗ್ತಾ ಇಲ್ವೋ ಎನ್ನುವುದ್ರ ಬಗ್ಗೆ ಒಂದು ಕಣ್ಣು ಇಟ್ಕೊಂಡು ಅಬ್ಸರ್ವೇಷನಲ್ಲಿದ್ದರೆ ಸಮಸ್ಯೆ ಬರೋದಿಲ್ಲ. ಇದನ್ನು ಮಾಡದೇ ಹೋದಂಥ ಪಕ್ಷದಲ್ಲಿ ಪಾಲಕರ ನಿರ್ಲಕ್ಷ್ಯಕ್ಕೂ ಕಾರಣ ಆಗುತ್ತೆ. ಸೊ ಪಾಯಿಂಟ್ ನಂಬರ್ 4, ದುಷ್ಪರಿಣಾಮ ಬೀರಬಹುದಾದ ಕೌಟುಂಬಿಕ ಸಂಬಂಧಗಳು. ಇದು ವೆರಿ ಇಂಟ್ರೆಸ್ಟಿಂಗ್. ನಾವು ಒಂದು ಮನೆ ಅಂತ ಬಂದಮೇಲೆ ಮಕ್ಕಳಿದ್ರು ನಾವೇನು ಮಾತಾಡ್ತೀವಿ, ಏನು ಕೇಳ್ತೀವಿ, ಯಾವ ಥರ ಬಿಹೇವ್ ಮಾಡ್ತೀವಿ ಅದ್ರ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ಒಂದು ವೇಳೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳು ಜಗಳ ಆಡ್ತಾ ಇರ್ತಾರೆ, ಡಿವೋರ್ಸ್ ತಗೋತಾರೆ ಅಂತಂತವಾಗಿ ಅವರು ನ್ಯಾಯಾಲಯದ ಮೆಟ್ಲೇ ಇರ್ತಾರೆ, ಇವರ ಒಂದು ಫ್ಯಾಮಿಲಿ ಡಿಸ್ಪ್ಯೂಟಿಂದಾಗಿ ಮಕ್ಕಳ ಮನಸ್ಸಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇಂಥ ಸಂದರ್ಭಗಳಲ್ಲೂ ಸಹ ಮಕ್ಕಳು ಇತರ ಕಲಹಗಳಿದ್ದಂಥ ಸಂದರ್ಭದಲ್ಲಿ ದಾರಿ ತಪ್ಪುವಂಥ ಒಂದು ಕಾರಣ ಇದೆ. ಇದೇ ವಿಚಾರವಾಗಿ ತಗೊಂಡ್ರೆ ನಾವು ತಂದೆ ಏನು ಮಾಡ್ತಾ ಇದ್ದಾರೆ, ತಾಯಿ ಏನು ಮಾಡ್ತಾ ಇದ್ದಾರೆ, ತಂದೆ ಅವರು ಸರಿಯಾದ ರೀತಿಯಲ್ಲಿ ಇಲ್ಲ ಜೀವನ ಅಂತ ಅಂದರೆ ಅವ್ರನ್ನ ಫಾಲೋ ಮಾಡೋದು ದಟ್ ಇಸ್ ದ ಬ್ಯಾಡ್. ತಾಯಿ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಅಂದರೆ ಅವ್ರು ಫಾಲೋವಿಂಗ್ ಮಾಡ್ತಾ ಇರ್ತಾರೆ, ಮಕ್ಕಳು ಅಬ್ಸರ್ವ್ ಆಗ್ತಾರೆ ಮಾಡ್ತಾರೆ. ಅದರಿಂದಾಗಿ ಕೌಟುಂಬಿಕ ಕಲಹಗಳನ್ನು ಅವಾಯ್ಡ್ ಮಾಡಿ ಮಕ್ಕಳ ಹತ್ರ ಏನಿಗಿರಬೇಕು ಹೇಗಿರಬೇಕು ಅನ್ನೋದನ್ನು ತಂದೆ ತಾಯಿಗಳ ಈಗಿರಬೇಕು ಅಂತ ತಿಳ್ಕೊಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರುತ್ತೆ. ಇನ್ನು ನೆರೆಹೊರೆ ಅಂತ ಅಂದರೆ ಮನೆಯ ಪರಿಸರ ಅಂತ ಅಂದರೆ ತಪ್ಪಾಗಲಾರದು, ಅಕ್ಕಪಕ್ಕ

ಮನೆಗಳು, ಅಲ್ಲಿಯ ವಾತಾವರಣಗಳು ನೋಡಿ ಮಕ್ಕಳು ಸಹಕರಿದ್ದಾರೆ. ಮತ್ತು ಪಾಯಿಂಟ್ ನಂಬರ್ 6, ಶಾಲೆ ಮತ್ತು ಶಿಕ್ಷಣ. ಇಲ್ಲಿ ಒಂದು ಶಾಲೆ ಅಂತ ಅಂದಮೇಲೆ ಶಿಕ್ಷಕರು ಮಕ್ಕಳಿಗೆ ಇಷ್ಟ ಆಗಬೇಕು. ಮಕ್ಕಳು ಶಿಕ್ಷಕರನ್ನು ನೋಡಿದ ತಕ್ಷಣ ಹೆದರಬಾರದು, ಭಯ ಪಡಬಾರದು. ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತವೆ, ಶಾಲೆಗೆ ಹೋಗೋದಕ್ಕೆ ಹೆದರ್ತವೆ. ಶಾಲೆನ ಅಲ್ಲಿ ಅವರು ಡ್ರಾಪ್ ಔಟ್ ಮಾಡಿ ಈ ಕೆಲಸನ ಅಥವಾ ಮತ್ತೊಂದು ಈ ಥರ ಬಲಪರದ ಮಾಡುವಂತಕ್ಕೆ ತೊಡಗುತ್ತಾರೆ. ಸೊ ಅದರಿಂದಾಗಿ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಇದ್ದು ಶಿಕ್ಷಕರು ಮಕ್ಕಳೊಂದಿಗೆ ಬೆರೀಬೇಕು. ಆಗಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕಮ್ಯುನಿಕೇಷನ್ನು ಬರುತ್ತೆ. ಸೊ ನೆಕ್ಸ್ಟ್ ಬಂದರೆ ಸಾಹಸ ದೋಸ ಸಂಬಂಧ. ಸಾಹಸ ದೋಸ ಅಂತ ಅಂದರೆ ಒಂದಕ್ಕೊಂದು ಇರ್ತದೆ, ಸ್ನೇಹಿತರುಗಳು ಯಾರೆಲ್ಲ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿಗಳು ಚಿಕ್ಕ ಮಕ್ಕಳು ಧೂಮಪಾನ ಮಾಡೋದು ನೋಡಿದಿರಿ, ಚಿಕ್ಕ ಡ್ರಿಂಕ್ಸ್ಗಳನ್ನು ಸಹ ನಾವು ನೋಡ್ಬೋದು. ಮತ್ತು ಈ ಮನೆಯ ಪರಿಸರ ಅಕ್ಕಪಕ್ಕ ಬರುತ್ತೆ. ಈ ಹಳ್ಳಿಗಳಲ್ಲಿ ಈಗಲೂ ಸಹ ಈ ಒಂದು ಪ್ಯಾಕೆಟ್, ಲೋಕಲ್ ಪ್ಯಾಕೆಟ್ಗಳನ್ನು ಮಾರ್ತಾ ಇರ್ತಾರೆ ವಿಥೌಟ್ ಪರ್ಮಿಷನ್. ಅವರು ಹಳ್ಳಿಗರು ಏನು ಮಾಡಿರ್ತಾರೆ, ಕುಡಿದುಬಿಟ್ಟು ಸ್ಕೂಲ್ ಪಕ್ಕನೋ ಅಥವಾ ಮತ್ತೊಂದು ಕಡೆ ಬೀಸಕ್ಕೆ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಆ ಪ್ಯಾಕೆಟ್ಗಳೆಲ್ಲ ಇಟ್ಟು ನಾಟಾಡ್ತಾ ಇರ್ತಾರೆ, ನೋಡ್ತಾ ಇದೇನು ಎತ್ತ ಅಂತ ನೋಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾವುದು ತಪ್ಪು ಯಾವುದು ಸರಿ ಅಂತ. ಅಂಥ ಸಂದರ್ಭದಲ್ಲಿ ಅದ್ರ ಜೊತೆ ಇದ್ದಾಗ ಅಲ್ಲೂ ಸಹ ಅವರು ಹದಗೆಡುವಂಥ ಸಾಧ್ಯತೆಗಳಿರುತ್ತೆ. ಅದೇ ಮೇಲೆ ತುಂಬ ಆ್ಯಕ್ಷನ್ ತೊಗೋಬೇಕು. ಬಟ್ ಇನ್ನೂ ಸಹ ಹಳ್ಳಿಗಳಲ್ಲಿ ಈ ಥರ ಲಿಂಕ್ಸ್ನ ಮಾರಾಟ ಮಾಡೋದು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಆ ಮಟ್ಟಕ್ಕೆ ಪರಿಣಾಮ ಬೀರುವಂಥ ಮಟ್ಟಿಗೆ ಏನು ಆ್ಯಕ್ಷನ್ಗಳನ್ನ ತಗೊಂಡಿಲ್ಲ. ಚೆನ್ನಾಗೇ ಇದ್ದಾರೆ, ಎಲ್ಲ ಆರಾಮಾಗಿ ನಡೀತಾ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಸಿನಿಮಾ, ಈ ಚಲನಚಿತ್ರಗಳು ಮತ್ತು ದೂರದರ್ಶನಗಳು, ಇದರ ಜೊತೆಗೆ ನಮ್ಮ ಫೋನು. ಈಗ ಒಂದು ಸಿನಿಮಾ ಬಂತು ಅಂತ ಅಂದರೆ ಆ್ಯಕ್ಚುಲಿ ಒಂದೊಳ್ಳೆ ಸಬ್ಜೆಕ್ಟ್ ಏನಿದೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಕೆಲವು ಬರುವಂಥ ಇತ್ತೀಚಿನ ವಿಷಯಗಳು ಅದು ಮಕ್ಕಳಿಗೆ ಪರಿಣಾಮ ಬೀರುತ್ತೆ. ಅದರಲ್ಲೂ ಈ ರೌಡಿಸಮ್ ಸಿನಿಮಾಗಳು ಮಕ್ಕಳಿಗೆ ಏನಾಗುತ್ತೆ, ರಿಯಾಲಿಟಿಲಿ ಹೀರೋಯಿಸಮ್ ತೊಗೋಬೇಕು ಅಂತ ಅವರು ಹೋಗ್ತಾರೆ. ಸೊ ಅದು ಸಿನಿಮಾ ಸಿನಿಮಾನೇ, ಮಕ್ಕಳಿಗೆ ಗೊತ್ತಿರಲ್ಲ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಮಾಡ್ಕೋಬಾರದು ಅಂತ. ಮತ್ತು ಫೋನು, ಈ ಒಂದು ಫೋನು ಅಂತ ಅಂದಮೇಲೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಸೊ ನಾವುಗಳು ಅದನ್ನು ಹೇಗೆ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಇದು ಸಹ ಬಾಲಪ್ರದಕ್ಕೆ ಒಂದು ಕಾರಣ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ಮಕ್ಕಳು ಯಾವ್ಯಾವ ಅಪರಾಧಗಳು ಮಾಡ್ತೇವೆ ಅಂದರೆ ಕಳ್ಳತನ ಮಾಡೋದು ಮುಂದೆ ಹೋಗ್ತದೆ. ಮತ್ತು ಈ ಬಲಪ್ರದಿಗಳು ಅಲ್ಲೇ ಮಾಡೋದು, ಸಣ್ಣ ಪುಟ್ಟ ಅಂದ್ಯಾರದ ಮಕ್ಕಳು ಜಗಳ ಆಡ್ಕೊಂಡು ಇತ್ತ ಒಬ್ಬರೊಬ್ಬರು ಅಲ್ಲೇ ಮಾಡೋದು, ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಒಂದು ಅಕ್ರಮ ಖರೀದಿಗಳು, ಈ ಸಿಗರೇಟ್ ಆಗಲಿ ಮದ್ಯಪಾನ ಆಗಲಿ, ಕಾನೂನು ಬಾರದ ವಸ್ತುಗಳನ್ನು ಅವರು ಖರೀದಿಸುವುದು ಅವುಗಳು ತುಂಬ ಬರ್ತವೆ. ಈ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ, ಈ ಇದರ ಸಂಬಂಧಪಟ್ಟವು ಸಹ ಮಕ್ಕಳದು ಭಾಗಿಯಾಗೋಕ್ಕೆ ಜಾಸ್ತಿ ಆಗಿದೆ. ಈ ಲೈಂಗಿಕ ಕಿರುಕುಳ ಅಂದರೆ ಸಮಾಜದಲ್ಲಿ ಬಾಲಾಪರಾಧಿಗಳು ಮಹಿಳೆಯರ ವಿರುದ್ಧ ನಡೆಸುವಂಥ ಅಪರಾಧಗಳು. ಕೆಲವೊಮ್ಮೆ ಅವರು ಇತರದರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂದರ್ಭ ಮತ್ತು ಬಲಿಪಶುವ ವರ್ತನೆಯು ಇತರ ಜನರ ಮೇಲೆ ಸಹ ಬೀರುತ್ತೆ. ಮತ್ತು ಈ ಇತ್ತೀಚೆಗೆ ತುಂಬ ಈಸಿಯಾಗಿ ಸಿಗುವಂಥ ಅಶ್ಲೀಲ ಚಿತ್ರಗಳು ಮತ್ತು ಈ ಬಲಾಪರಾಧಿಗಳ ಮೇಲೆ ಅಥವಾ ಕಾನೂನು ಕ್ರಮ ಜರುಗಿಸ್ಬೋದು ಈ ವಿಚಾರವಾಗಿ. ಮತ್ತು ಈ ಮಹಿಳೆಯರ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯಗಳು ಕಾಣಬೇಕು. ಕೆಲವು ಅಧಿಕಾರಿಯವರು ವಹಿಸುವಟಿಕೆ ಕೆಲಸ ತೊಡಗಿರುತ್ತಾರೆ ಮತ್ತು ಮಕ್ಕಳು ಕಳ್ಳ ಸಾಗಾಣಿಕೆಯಲ್ಲಿ ತೊಡಗುವಂಥ ಜನರಿಗೆ ಸಹಾಯ ಮಾಡಲು ಪ್ರಾರಂಭ ಮಾಡ್ತಾರೆ. ಸೊ ಇನ್ನೊಂದು ನಾವು ಬಿಟ್ಟಿದ್ದೆ ಪ್ಲೋವಲ್ಲಿ ಕಾರಣಗಳು ಹೇಳಬೇಕಂದ್ರೆ, ಈ ಭಿಕ್ಷುಕ ಅನ್ನೋದು ಸಹ ಬಾಲಾಪರಾಧಿ ಆಗೋದಕ್ಕೆ ತುಂಬ ಕಾರಣ ಇದೆ. ಈ ಭಿಕ್ಷುಕರು ಹೆಚ್ಚಾಗಿ ಏನು ಮಾಡ್ತಾರೆ, ಹೆಚ್ಚಿನ ಬಾಲ ಭಿಕ್ಷುಕರನ್ನು ಅತ್ಯಂತ ಬಡ ಹಿನ್ನೆಲೆಯಿಂದ ಬಂದವ್ರನ್ನ ತಮ್ಮ ಮನೆಯ ವಾತಾವರಣವನ್ನು ಮುರಿದಾಕಿರ್ತಾರೆ ಮತ್ತು ಯುವ ವ್ಯಕ್ತಿಗಳು ತಮ್ಮ ಪೋಷಕರು ಅವರಿಗೆ ನೀಡಬೇಕಾದ ಅಂದರೆ ಬೇಸರತ್ತಾದ ಪ್ರೀತಿ ಮತ್ತು ಗಮನದಿಂದ ತೀವ್ರವಾಗಿ ವಂಚಿತರಾಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಆಸೆಗಳನ್ನು ಪೂರೈಸಲು ಮತ್ತು ಅವರ ಅವಶ್ಯಕತೆಗಳನ್ನು ಪೂರೈಸಲು ಈ ಒಂದೇ ಮಾರ್ಗ ಅಂತ ಹೇಳಿ ಅವರು ಈ ಒಂದು ಭಿಕ್ಷಾಟನೆಗೆ ಇಳಿತಾರೆ. ಮತ್ತು ನಮ್ಮ ಈ ಒಂದು ಭಾರತದಲ್ಲಿ ಈ ಬಾಲಪ್ರಥೆಗಳ ಇಂದಿನ ಸಾಂಪ್ರದಾಯಿಕ ಕಾರಣಗಳೇನು ಅಂತ ನಾವು ಸ್ವಲ್ಪ ನೋಡೋಣ. ನೋಡಿ, ನಮ್ಮ ಈ ಜಗತ್ತಿನಲ್ಲಿ ಯಾರೋ ಅಪರಾಧಿಗಳಿಂದ ಹುಟ್ಟಿನಿಂದಲೇ ಭಾವಿಸುತ್ತಿಲ್ಲ, ಬದಲಾಗಿ ಅನಿವಾರ್ಯ ಮತ್ತು ಬಲವಂತದ ಸಂದರ್ಭಗಳು ಅವ್ರನ್ನು ಅಪರಾಧದ ಆದಿಯಲ್ಲಿ ಸಾಗುವಂತೆ ಮಾಡುತ್ತೆ. ಇದರೊಂದಿಗೆ ಕೆಟ್ಟ ಸಾಮಾಜಿಕ ಸಂಸ್ಕೃತಿ ಮತ್ತು ಆ ಒಂದು ವಾತಾವರಣ ಮತ್ತು ಒಂದು ಪರಿಚಯವಿಲ್ಲದ ಮನೆಯ ವ್ಯಕ್ತಿಯ ಜೀವನ ಮತ್ತು ಅವರ ಸಾಮಾನ್ಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಲು
ಗಮನವಾಗಿ

0: ಇರುವಂಥದ್ದು.
1: ಇದರ ಜೊತೆಗೆ
0: ಹೇಳಿದ್ದಾರೆ, ಹಿಲಿ ಮತ್ತು ಬ್ರೋನರ್ ಹೇಳಿದಂತೆ ಬಾಲಾಪರಾಧಿಗಳಿಗೆ ಸಾಮೂಹಿಕ ಕಾರಣಗಳು ಹೇಳ್ತಾರೆ ಅವರು. ಅದು ಸೇರಿಸಲಾದಂಥ ಕಾರಣಗಳಿಗೆ ಕೆಟ್ಟ ಸಹವಾಸ, ಅಧಿಯಾರ್ಯದ ಅಸ್ಥಿರತೆ, ಪ್ರಚೋದನೆಗಳು, ಅದು ಚಿಕ್ಕ ವಯಸ್ಸಿನ ಲೈಂಗಿಕ ಸಂಭೋಗ ಮತ್ತು ಮಾನಸಿಕ ಸಂಘರ್ಷಗಳು, ಸಾಹಸ ಮಾಡಲು ಮತ್ತು ಚಲನಚಿತ್ರಗಳನ್ನು ನೋಡಲು ಇಷ್ಟಪಡುವುದು, ಅದರಲ್ಲಿ ಬ್ಯಾಡ್ ನ್ಯೂಸ್ ಸೆಲೆಕ್ಟ್ ಮಾಡ್ತಾರೆ. ಶಾಲೆಯಲ್ಲಿನ ತೃಪ್ತಿ, ಕಳಪೆ ಮನೋರಂಜನೆ, ಈ ಬೀದಿ ಜೀವನ, ವೃತ್ತಿಪರ ಅತೃಪ್ತಿ, ಪ್ರಚೋದನೆ ಮತ್ತು ವಿವಿಧ ರೀತಿಯ ದೈಹಿಕ ಸ್ಥಿತಿಗಳು ಸಹ ಬಾಲಾಪತಿಗಳ ದರ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಈ ಒಂದು ಬಾಲ ಅಪರಾಧಗಳ ಇಂದಿನ ಮಾನಸಿಕ ಕಾರಣಗಳನ್ನು ಒಂದ್ಸರಿ ನಾನು ನೋಡೋಣ. ಈ ಮಾನಸಿಕ ಅಸ್ವಸ್ಥತೆ, ಕೆಲವೊಂದು ಅಪರಾಧ ಶಾಸ್ತ್ರಜ್ಞರ ಪ್ರಕಾರ, ಎಕ್ಸ್ಪರ್ಟ್ಗಳ ಪ್ರಕಾರ ಮಾನಸಿಕ ಅಸ್ಪಷ್ಟತೆ ಮತ್ತು ಅಪರಾಧದ ನಡುವೆ ಒಂದು ಬಲವಾದ ಸಂಬಂಧ ಇದೆ. ಅನೇಕ ಅಧ್ಯಯನಗಳು ಮತ್ತು ಸಂಶೋಧನೆಗಳು ಅಪ್ರಾಪ್ತ ರೋಗಿಗಳ ಮೇಲೆ ಕೇಂದ್ರೀಕರಿಸಿ, ಇನ್ನೊಂದು ಬಂದರೆ ನಮ್ಮ ಅನೇಕ ಮಾನಸಿಕ ಚಿಕಿತ್ಸಕರಂತೆ ನಮ್ಮ ದೇಶದಲ್ಲಿ ನಡೆಯುವಂಥ ಬಾಲಾಪರಾಧಗಳ ಮೂಲವೂ ಕಂಡುಬರುತ್ತದೆ. ಪ್ರೀತಿಯ ಆಹಾರಕ್ಕೆ ನಿಯಂತ್ರಣ ಮತ್ತು ಪ್ರೀತಿಯ ಬೆಂಬಲದ ಕೊರತೆಯೂ ಸಹ ಸಂಪೂರ್ಣವಾಗಿ ಇಲ್ಲದಿರುವುದು ಮನೆಯಲ್ಲಿ ಮಗುವು ಮನೋರೋಗ ಸ್ಥಿತಿಯೊಂದಿಗೆ ಜನಿಸುತ್ತದೆ. ಆ ಒಂದು ಮಗುವಿನ ವ್ಯಕ್ತಿತ್ವದ ಲಕ್ಷಣಗಳು, ಈ ಬಾಲಾಪರಾಧಗಳ ಅಂಶಗಳನ್ನು ಸಂರಚಿಸಲು ನಾವು ಆರೋಪಿಯ ವ್ಯಕ್ತಿತ್ವ ಮತ್ತು ಅಪರಾಧ ಪ್ರವೃತ್ತಿಯನ್ನು ನಿರ್ಧರಿಸಬಹುದು. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಇದು ಒಬ್ಬ ವ್ಯಕ್ತಿಯು ತಮ್ಮ ಸಂದರ್ಭಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳಲು ಒಂದು ರೂಟ್ ಸಾಧನ ಆಗಿದೆ. ಈ ಸನ್ನಿವೇಶವು ಯುವ ವ್ಯಕ್ತಿಗಳು ಅಪರಾಧ ನಡವಳಿಕೆಯನ್ನು ಬೆಳೆಸಿಕೊಂಡು ಅಪರಾಧ ಕೃತ್ಯಗಳ ಭಾಗ ಮಾಡಲು ಇದು ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟು, ವ್ಯಕ್ತಿಗತ ಭಾವನಾತ್ಮಕ ಸಮಸ್ಯೆಗಳು ಸಹ ಇಲ್ಲಿ ಅನ್ವಯ ಆಗುತ್ತೆ. ನಮ್ಮ ದೇಶದಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಭಾವನಾತ್ಮಕ ಅಸಮರ್ಪಕತೆಯನ್ನು ಹೆಚ್ಚಿನ ಬಾಲಾಪರಾಧಗಳಿಗೆ ನಾವು ನೋಡ್ತಾ ಇದ್ದೀವಿ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳು ಅಸೂಯ ಭಾವನೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದೇ ಸಾಮಾನ್ಯ. ಈ ಮಾನಸಿಕ ದೃಷ್ಟಿಕೋನದ ಪ್ರಕಾರ ಅಪರಾಧವು ಪರಿಸರವನ್ನು ಹಾನಿಗೊಳಿಸುವಂಥ, ಒಡೆಯುವ ಅಥವಾ ಬದಲಾಯಿಸುವಂಥ ಗುರಿಯನ್ನು ಹೊಂದಿರುವ ಒಂದು ದಂಗೆ ಆಕ್ರಮಣಶೀಲತೆಯ ಅಭಿವ್ಯಕ್ತಿಯಾಗಿದೆ ಎಂದು ನಾವು ಹೇಳ್ಬೋದು. ಸೇಡು ತೀರಿಸಿಕೊಳ್ಳುವಂಥ ಪ್ರಚೋದನೆಯು ಸಮಾಜದಲ್ಲಿ ನಡೆಯುವ ಘಟನೆಗಳಿಂದ ಪ್ರೇರಿತವಾಗುತ್ತದೆ ಮತ್ತು ಇದು ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಮತ್ತು ಅವರ ಮೂಲಭೂತ ಸ್ವತಂತ್ರಗಳ ಮೇಲೆ ಮೀರಿ ಏರಲು ಒಂದು ಕಾರಣ ಆಗಿದೆ. ನಾವು ಮಾಡಿದ್ದನ್ನ ಏನ್ನ ಇಷ್ಟು ನಾವು ಚರ್ಚೆ ಮಾಡಿ ಮಾತಾಡೋದು, ಇದು ಅಪರಾಧಿಗಳು ಅಪರಾಧಿಗಳಾಗಿ ಹುಟ್ಟುವುದಿಲ್ಲ, ಬದಲಿಗೆ ಅವರು ಸಾಮಾಜಿಕ ಪರಿಸ್ಥಿತಿಗಳು ಮತ್ತು ವೈಯಕ್ತಿಕ ದೋಷಗಳ ಪರಿಣಾಮದಿಂದಾಗಿ ಅಪರಾಧಿಗಳಾಗಿರ್ತಾರೆ. ಈಗ ನಾವು ಬಾಲಾಪರಾಧ ಅಂದರೆ ಏನೆಂದು ಈಗ ನಾವು ವಿವರವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ. ಈ ಬಾಲಾಪರಾಧಿಗಳ ವೈಯಕ್ತಿಕ ಅಪರಾಧಗಳು ಅದನ್ನು ಸರಿ ನೋಡ್ತಾ ಬರೋಣ. ವೈಯಕ್ತಿಕ ಅಪರಾಧ ಎಂದರೆ ಒಬ್ಬ ಬಾಲಾಪರಾಧಿಯು ಸ್ವತಃ ನಡೆಸುವಂಥ ಎಲ್ಲ ಅಪರಾಧ ಚಟುವಟಿಕೆಗಳನ್ನು ಸೂಚನೆ ಮಾಡೋಣ. ಮುಖ್ಯ ಮೂಲವು ಅಪರಾಧಿಯೊಳಗೆ ಕಂಡುಬರುತ್ತೆ. ಮನೋವೈದ್ಯರ ಹೇಳಿಕೆಯ ಪ್ರಕಾರ ಈ ಅಪರಾಧಗಳು ಮಾನಸಿಕ ಸ್ಥಿತಿಗಳಿಂದಾಗಿ ನಡೆಯುವಂಥದ್ದು. ಈ ಮಾನಸಿಕ ಸಮಸ್ಯೆಗಳ ಹಿಂದಿನ ಪ್ರಮುಖ ಕಾರಣ ಏನೆಂದರೆ ನಿಷ್ಕ್ರಿಯ ಮತ್ತು ಅನಾರೋಗ್ಯಕರ ಕೌಟುಂಬಿಕ ಸಂಘರ್ಷ. ಕೆಲವು ಪ್ರಾಯೋಗಿಕ ಪ್ರಯೋಗಗಳಲ್ಲಿ ಮನೋವೈದ್ಯರು ಅಪರಾಧಿ ಒಡಹುಟ್ಟಿದವರನ್ನು ಅವರ ಅಪರಾಧಿಯಲ್ಲದ ಒಡಹುಟ್ಟಿದವರೊಂದಿಗೆ ಹೋಲಿಸಿದಾಗ ಮತ್ತು ಅಂತಹ ಅಪರಾಧಗಳನ್ನು ಮಾಡಲು ಹೆಚ್ಚು ಗುರುತಿಸಲ್ಪಟ್ಟಂಥ ಕಾರಣಗಳನ್ನು ಅವರು ತಮ್ಮ ಜೀವನ ಮಟ್ಟ ಮತ್ತು ಗೃಹ ವ್ಯವಹಾರಗಳನ್ನು ಸಂತೋಷವಾಗಿಲ್ಲ ಮತ್ತು ಅತೃಪ್ತರಾಗಿದ್ದಾರೆಂದು ನಾವು ಇಲ್ಲಿ ಕಾಣ್ಕೋಬಹುದು. ಅವರ ಕುಟುಂಬದ ಅಥವಾ ಅವರ ಗೆಳೆಯರ ಅಥವಾ ಗೆಳೆಯರಿಂದ ಆ ಗಮನ ಸೆಳೆಯಲು ಮೊದಲು ಅಪರಾಧ ವರ್ತನೆಯಲ್ಲಿ ತಿರುಗುತ್ತಾರೆ. ಇನ್ನು ಕೆಲವರು ತಮ್ಮ ತಪ್ಪನ್ನು ನಿವಾರಿಸಿಕೊಳ್ಳಲು ಅಪರಾಧ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಕೆಲವು ಮನೋವಿಜ್ಞಾನಗಳ ಪ್ರಕಾರ, ಈ ಮಕ್ಕಳ ತಜ್ಞರ ಪ್ರಕಾರ, ಅಪರಾಧಿಗಳು ತಾಯಂದಿರ ಬದಲು ತಂದೆಯೊಂದಿಗೆ ಸಂಬಂಧದ ಪ್ರಕಾರ ಅಪರಾಧಿಗಳಲ್ಲದವರಿಂದ ಭಿನ್ನವಾಗಿದ್ದಾರೆ ಎಂದು ಹೇಳ್ತಾರೆ. ಮತ್ತು ಅವರ ಶಿಸ್ತು ಒಟ್ಟಾರೆಯಾಗಿ ಹೆಚ್ಚು ಕಠಿಣ ಮತ್ತು ಕಠಿಣವೆಂದು ಕಂಡುಬರುತ್ತದೆ ಅಂತಲೂ ಸಹ ಹೇಳ್ತಾರೆ. ಇದರಿಂದಾಗಿ ಈಗ ಬಾಲಾಪರಾಧ ತುಂಬ ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಗೊತ್ತಾಗುತ್ತೆ. 18 ವರ್ಷಕ್ಕೆ ಕಳಪಟ್ಟಂಥ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿದನಂದರೆ ಅವನು ಬಾಲಾಪರಾಧ. ಆತನ ಕಾನೂನು ಶಿಕ್ಷಿಸುತ್ತಿಲ್ಲ, ಅದರ ಬದಲು ಅವನ ಒಂದು ಮನ ಪರಿವರ್ತನೆ ಮಾಡಿ ಆತನ ಒಂದು ಸುಧಾರಣೆ ಕಂಡುಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗುತ್ತೆ. ಸೊ 18 ವರ್ಷದ ಮೇಲ್ಪಟ್ಟಂಥವ್ರು ಮಾಡಿದಂಥ ಅಪರಾಧಗಳಿಗೆ, ಆ ತಪ್ಪುಗಳಿಗೆ ಏನು ಕಾನೂನು ಪ್ರಕಾರ ಶಿಕ್ಷಿಸಿದ ಅದನ್ನು ಅವರಿಗೆ ಕೊಡ್ತಾರೆ. ಸೊ ಅದರಿಂದಾಗಿ ಕಾರಣಗಳು ಇಂಥ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಇಷ್ಟೊತ್ತು ಈ ಬಾಲಾಪರಾಧಿಗಳ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ.

0: ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
1: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
0: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
1: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
0: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲಾಪರಾಧಿ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಕುರಿತು ಯಶಿರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, MC 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ.

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿ ಕೇಳಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 3ನೇ ತಾರೀಕಿನ ಶುಕ್ರವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನ ತಿಳಿಯೋಣ. ನೀರಿಲ್ಲ, ಬೆಳೆ ಬೆಳೆಯಬೇಡಿ ಸಿಎಂ. ನಕಲಿ ಪ್ರಮಾಣ ಪತ್ರ ಜೋರು. ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ, ಜುಲೈಯಿಂದ ಜಾರಿ. ಮೇಕೆದಾಟು 4.67 ಲಕ್ಷ ಹೆಕ್ಟರ್ಗೆ ಅನುಕೂಲ. ದಸರೆಯಲ್ಲಿ ಕಂಬಳಕ್ಕೆ ವಿರೋಧ. ನೀಟ್ ಜೆಇ ಬೋರ್ಡ್ ಪರೀಕ್ಷೆಗೆ ಶೇಕಡ 50% ವೇಟೇಜ್. ಕರಡಿ ದಾಳಿ, ಇಬ್ಬರಿಗೆ ಗಾಯ. ವಿದ್ಯುತ್ ಸಂಪರ್ಕ ಆಗಸ್ಟ್ 15ರವರೆಗೆ ಅವಕಾಶ. ಇಂದಿನ ಬೆಲೆ ಇಳಿಕೆ ತಕ್ಷಣಕ್ಕಿಲ್ಲ. ಸೆನ್ಸೆಕ್ಸ್ 579 ಅಂಶ ಏರಿಕೆ. ಎಐ ರಚಿತ ನಿರ್ದೇಶನ ಸಲ್ಲ. ಅಮೋಘಲಯಕ್ಕೆ ಮರಳಿದ ಶಾಟ್ವೇಗ್. ಪುಟ್ಟಿದ್ದು ಗೆಲ್ದ ಬೆಲ್ಜಿಯಂ. ಮೆಸ್ಸಿ ಪಡೆಗೆ ಕೇನ್ ವಾಲ್ಡ್ ಸವಾಲು. ಕನಸಿನ ಓಟ ಮುಂದುವರಿಸಿದ ಅಮೆರಿಕ. ಕೇನ್ ಸಾಹಸ, ಇಂಗ್ಲೆಂಡ್ಗೆ ಮಣಿದ ಕಾಂಗೋ ರಿಪಬ್ಲಿಕ್. ಶಿವಮೊಗ್ಗ ಯೋಧರ್ಸ್ಗೆ ಸುಲಭ ಜಯ. ಕೆನಡಾ ಓಪನ್ 2ನೇ ಸುತ್ತಿಗೆ ತಾನಿಯಾ ಆಕರ್ಷಿ. ಶ್ರೀಲಂಕಾ ಎ ನೆರವಿಗೆ ಸಹನ್. ಮೊದಲ T20 ಮಳೆಯ ಪಾಲು. ಲಂಕಾದಲ್ಲಿ ಟೆಸ್ಟ್ ಆಡಲಿರುವ ಭಾರತ. ಪ್ರಮುಖಾಂಶಗಳ ವಿವರಣೆ. ನೀರಿಲ್ಲ, ಬೆಳೆ ಬೆಳೆಯಬೇಡಿ ಸಿಎಂ. ಬೆಂಗಳೂರು ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗುವ ಮುನ್ಸೂಚನೆ ಇದೆ. ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಶೂನ್ಯಕ್ಕೆ ತಲುಪಿದೆ. ಆದ್ದರಿಂದ ರೈತರು ಅಣೆಕಟ್ಟು ನೀರು ನಂಬಿಕೊಂಡು ಯಾವುದೇ ಕಾರಣಕ್ಕೂ ಬೆಳೆಗಳನ್ನು ಬೆಳೆಯಬಾರದು. ನೀರು ಹರಿಸುವಂತೆ ಒತ್ತಡ ಹೇರಬಾರದು ಎಂದು ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ವಿಸ್ತೃತ ಚರ್ಚೆ ನಡೆದಿದ್ದು,

ಎಲ್ಲ ಸಚಿವರು ತಮಗೆ ವಹಿಸಿರುವ ಜಿಲ್ಲೆಗಳಿಗೆ ತೆರಳಿ ಮಳೆ ಕೊರತೆಯಿಂದ ಉಂಟಾಗುವ ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಚಿಸಿದ್ದಾರೆ. ನಕಲಿ ಪ್ರಮಾಣ ಪತ್ರ ಜೋರು. ಹುಬ್ಬಳ್ಳಿ ರಾಜ್ಯದಲ್ಲಿ ಮತದಾರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗುತ್ತಿದ್ದಂತೆಯೇ ನಕಲಿ ದಾಖಲೆ ಪತ್ರಗಳ ಸೃಷ್ಟಿ ಹೆಚ್ಚಾಗುತ್ತಿದೆ. ಕೆಲ ಸೈಬರ್ ಕೇಂದ್ರದವರು ಜನನ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ಹೀಗೆ ಇನ್ನಿತರ ದಾಖಲೆ ಪತ್ರಗಳನ್ನು ನೀಡುವುದಾಗಿ ನಂಬಿಸಿ ಅಮಾಯಕರಿಂದ ಸಾವಿರಾರು ರೂಪಾಯಿ ವಸೂಲಿ ಮಾಡತೊಡಗಿದ್ದಾರೆ. ನೀಟ್ ಜೆಇಇ ಬೋರ್ಡ್ ಪರೀಕ್ಷೆಗೆ ಶೇಕಡ 50% ವೇಟೇಜ್. ನವದೆಹಲಿ ವೈದ್ಯಕೀಯ ಇಂಜಿನಿಯರ್ ಕೋರ್ಸ್ಗಳ ಪ್ರವೇಶಕ್ಕೆ ನಡೆಯುವ ನೀಟ್ ಜೆಇಇ ಪರೀಕ್ಷೆಗೆ ಶೇಕಡ 50% ಮತ್ತು ಬೋರ್ಡ್ ಪರೀಕ್ಷೆಗೆ ಶೇಕಡ 50% ವೇಟೇಜ್ ನೀಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಮೌಲ್ಯಮಾಪನ ದೋಷ ಸೇರಿದಂತೆ ಹಲವು ಬಗೆಯ ಅಕ್ರಮಗಳಿಂದ ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲಿ ಶಿಕ್ಷಣ ಸಚಿವಾಲಯ ಈ ಕುರಿತು ಆಯೋಜಿಸಿದೆ ಎಂದು ಗೊತ್ತಾಗಿದೆ. ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಜುಲೈಯಿಂದ ಜಾರಿ. ಬೆಂಗಳೂರು ಸಾರಿಗೆ ನಿಗಮಗಳ ನೌಕರರಿಗೆ ಶೇಕಡ 12.5% ಮೂಲ ವೇತನ ಹೆಚ್ಚಳವು 2025 ಏಪ್ರಿಲ್ನಿಂದ ಅನ್ವಯವಾಗುವಂತೆ ಈ ತಿಂಗಳಿನಿಂದ ಜಾರಿಯಾಗಲಿದೆ. ಪರಿಷ್ಕೃತ ವೇತನವು ಆಗಸ್ಟ್ ಮೊದಲ ವಾರದಲ್ಲಿ ನೌಕರರ ಕೈ ಸೇರಲಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಆರ್ಟಿಸಿ ನೌಕರರ ವೇತನ ಪರಿಷ್ಕರಿಸಲು ರಾಜ್ಯ ಸರ್ಕಾರವು ಮೇ 12 ಅನುಮೋದನೆ ನೀಡಿ ಆದೇಶ ಹೊರಡಿಸಿದ್ದು, ಪರಿಷ್ಕೃತ ವೇತನವನ್ನು ಶ್ರೇಣಿಗಳಿಗೆ ಸರಿಯಾಗಿ ನಿಗದಿ ಮಾಡುವ ವಿಧಾನ ಬಗ್ಗೆ ಕೆಎಸ್ಆರ್ಟಿಸಿಯ ಮುಖ್ಯ ಲೆಕ್ಕಾಧಿಕಾರಿ ಆಂತರಿಕ ಸುತ್ತೋಲೆ ಹೊರಡಿಸಿದ್ದಾರೆ. ಮೇಕೆದಾಟು 4.67 ಲಕ್ಷ ಹೆಕ್ಟರ್ಗೆ ಅನುಕೂಲ. ನವದೆಹಲಿ ಮೇಕೆದಾಟು ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಅನುಮೋದನೆ ನೀಡಬಹುದು ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕೇಂದ್ರ ಅರಣ್ಯ ಸಚಿವಾಲಯಕ್ಕೆ ಬುಧವಾರ ಶಿಫಾರಸು ಮಾಡಿದ್ದಾರೆ. ದಸರೆಯಲ್ಲಿ ಕಂಬಳಕ್ಕೆ ವಿರೋಧ. ಮೈಸೂರು ನಾಡಹಬ್ಬ ಮೈಸೂರು ದಸರಾ ಸಂದರ್ಭದಲ್ಲಿ ಕಂಬಳ ಕ್ರೀಡೆ ಆಯೋಜಿಸುವುದನ್ನು ತೀವ್ರವಾಗಿ ವಿರೋಧಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಿದೆ. ಇಲ್ಲಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಗುರುವಾರ ನಡೆದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಕಂಬಳ ಆಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಾಯಿತು. ಕರಡಿ ದಾಳಿ, ಇಬ್ಬರಿಗೆ ಗಾಯ. ಹೆಚ್ಡಿಕೋಟೆ ಪಟ್ಟಣಕ್ಕೆ ಸೇರಿದ ಚಾಕನಹಳ್ಳಿ ಗ್ರಾಮದ ನಾರಾಯಣ ನಾಯಕ ಅವರ ಮೇಲೆ ಕರಡಿ ದಾಳಿ ನಡೆಸಿ ಗಾಯಗೊಳಿಸಿದ. ಬೆಳಗ್ಗೆ 6 ಸಂಜೆ 7 ಸಮಯದಲ್ಲಿ ಜಮೀನಿಗೆ ಹೋಗುವ ಸಂದರ್ಭದಲ್ಲಿ ಏಕಾಏಕಿ ಕರಡಿ ದಾಳಿ ನಡೆಸಿ ತೋಳಿನ ಕಚ್ಚಿದೆ. ಇವರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಮರಳಿದ್ದಾರೆ. ವಿದ್ಯುತ್ ಸಂಪರ್ಕ ಆಗಸ್ಟ್ 15 ಅವಕಾಶ. ಬೆಂಗಳೂರು ಇದೇ ವರ್ಷ ಮೇ 31 ಒಳಗೆ ಪೂರ್ಣಗೊಂಡಿರುವ ಎಲ್ಲ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸ್ವಾಧೀನ ಅನುಭವರ ಪ್ರಮಾಣ ಪತ್ರದಿಂದ ವಿನಾಯಿತಿ ನೀಡಲಾಗಿದ್ದು ಅರ್ಜಿ ಸಲ್ಲಿಸಲು ಆಗಸ್ಟ್ 15 ಅವಕಾಶ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಮುಂಬೈನಲ್ಲಿ ಮಳೆ, ಸಂಚಾರ ಅಸ್ತವ್ಯಸ್ತ. ಮುಂಬೈನ ಹಲವು ಪ್ರದೇಶಗಳಲ್ಲಿ ಗುರುವಾರ ಭಾರೀ ಮಳೆಯಾಗಿದೆ. ಇದರಿಂದ ಹಲವೆಡೆ ವಾಹನಗಳ ಸಂಚಾರಕ್ಕೆ ಅಡೆತಡೆಯಾಗಿದ್ದು ಇನ್ನೂ ಹೆಚ್ಚು ಮಳೆಯಾಗುವ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಇಂಧನ ಬೆಲೆ ಇಳಿಕೆ ತಕ್ಷಣಕ್ಕಿಲ್ಲ. ನವದೆಹಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರವು 4 ಕನಿಷ್ಠ ಮಟ್ಟವನ್ನು ತಲುಪಿದ್ದರೂ ದೇಶದ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯು ತಕ್ಷಣವೇ ಕಡಿಮೆಯಾಗುವ ಸಾಧ್ಯತೆಯಿಲ್ಲ. ಏಕೆಂದರೆ ಸರ್ಕಾರಿ ಸ್ವಾಮ್ಯದ ಕಚ್ಚಾ ತೈಲ ಸಂಸ್ಕರಣಾ ಕಂಪನಿಗಳು ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ತೀವ್ರವಾಗಿದ್ದ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆಗೆ ಖರೀದಿಸಿದ ಕಚ್ಚಾ ತೈಲವನ್ನೇ ಈಗ ಸಂಸ್ಕರಿಸುತ್ತಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿರವರು ತಿಳಿಸಿದ್ದಾರೆ. ಸೆನ್ಸೆಕ್ಸ್ 579 ಏರಿಕೆ. ಮುಂಬೈ ಕಚ್ಚಾ ತೈಲದ ದರ ಇಳಿಕೆ ಮತ್ತು ಮಾಹಿತಿ ತಂತ್ರಜ್ಞಾನ ವಲಯದ ಕಂಪನಿಗಳ ಷೇರುಗಳ ಖರೀದಿ ಹೆಚ್ಚಳದಿಂದ ದೇಶದ ಷೇರುಪೇಟೆ ಸೂಚ್ಯಂಕಗಳು ಗುರುವಾರದ ವಹಿವಾಟಿನಲ್ಲಿ ಏರಿಕೆ ಕಂಡಿವೆ. ಎಐ ರಚಿತ ನಿರ್ದೇಶನ ಸಲ್ಲ. ನವದೆಹಲಿ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಿದಂತಹ ಅಸ್ತಿತ್ವದಲ್ಲೇ ಇಲ್ಲದ ಭ್ರಾಮಕ ತೀರ್ಪುಗಳ ಬಳಕೆಗೆ ಸಂಪೂರ್ಣ ತಡೆ ನೀಡಿರುವ ಸುಪ್ರೀಂಕೋರ್ಟ್ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿಯ ತೀರ್ಪೊಂದನ್ನು ಗುರುವಾರ ರದ್ದು ಮಾಡಿದೆ. ಅಮೋಘ ಲಯಕ್ಕೆ ಮರಳಿದ ಶಾಟ್ವಿಕ್. ಲಂಡನ್ ಮೊದಲ ಸುತ್ತಿನಲ್ಲಿ ಗೆಲ್ಲಲು ಹರಸಾಹಸ ಪಟ್ಟಿದ್ದ ಹಾಲಿ ಚಾಂಪಿಯನ್ ಈಗ ಶಾಟ್ವಿಕ್ ಅವರು ಗುರುವಾರ ನಡೆದ 2 ಸುತ್ತಿನ ಪಂದ್ಯದ ವೇಳೆ ಅಮೋಘ ಲಯಕ್ಕೆ ಮರಳಿದರು. ಪೋಲೆಂಡ್ನ ಆಟಗಾರ್ತಿ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ 6-1, 6-3 ಕರೋಲಿನಾ ಪ್ಲಿಮೆಸ್ಕೋರ್ ಅವರನ್ನು ಸದೆಬಿಡಿದು 3 ಸುತ್ತಿಗೆ ಮುನ್ನಡೆದರು. ಟೇಬಲ್ ಟೆನ್ನಿಸ್ ಆಕಾಶ್ಗೆ ಚಾಂಪಿಯನ್ ಪಟ್ಟ. ಮಂಗಳೂರು ರೋಚಕ ಹೋರಾಟ.

ಕ್ರೀಡಾಖಂಡ ಪಂದ್ಯದಲ್ಲಿ ಕೆಚ್ಚೆದೆಯಿಂದ ಆಡಿದ ಅಗ್ರ ಶ್ರೇಯಾಂಕಿತ ಬೆಂಗಳೂರಿನ ಆಕಾಶ್ ಕೆಜಿ ರವರು ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಿಯಾದಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪುಟಿದುಬಿದ್ದ ಬೆಲ್ಜಿಯಂ ಸಿಯಾಟಲ್ ಬುಧವಾರ ತಡರಾತ್ರಿ ನಡೆದ ಪಂದ್ಯದಲ್ಲಿ ಸೆನೆಗಲ್ ತಂಡಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಾಯಿತು. ಬೆಲ್ಜಿಯಂ ಎದುರಿನ ನಕೌಟ್ ಪಂದ್ಯದಲ್ಲಿ 85 ನಿಮಿಷಗಳವರೆಗೆ ಸೆನೆಗಲ್ 2-0 ಮುನ್ನಡೆ ಸಾಧಿಸಿತು. ಆದರೆ ನಂತರ ಸ್ವಾಪೇಜ್ ಹೆಚ್ಚುವರಿ ಸಮಯ ಮತ್ತು ಪೆನಾಲ್ಟಿ ಶೂಟೌಟ್ವರೆಗೂ ಅವಲಂಬಿಸಿದ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ರೋಚಕ ಜಯವನ್ನು ತನ್ನದಾಗಿಸಿಕೊಂಡಿತು. ವಿಶ್ವಕಪ್ ಇತಿಹಾಸದಲ್ಲಿ ತಂಡವೊಂದು ದೀರ್ಘ ಅವಧಿಯ ಹಿನ್ನಡೆಯಿಂದ ಪುಟಿದಿದ್ದು ಗೆದ್ದ ದಾಖಲೆ ಇದಾಗಿದೆ. ಮೆಸ್ಸಿ ಪಡೆಗೆ ಕೇಪ್ ವರ್ಡ್ ಸವಾಲು. ಮಯಾಮಿ ಫಿಫಾ ವಿಶ್ವಕಪ್ ಟೂರ್ನಿಯಾದಲ್ಲಿ ಇದೇ ಮೊದಲ ಸಲ ಆಡುತ್ತಿರುವ ಕೇಪ್ ವರ್ಡ್ ಎಂಬ ಪುಟ್ಟ ದೇಶದ ತಂಡವು ಶುಕ್ರವಾರ ತಡರಾತ್ರಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಿಯಾ ತಂಡವನ್ನು ಎದುರಿಸಲಿದೆ. 32 ಘಟ್ಟದ ಪಂದ್ಯದಲ್ಲಿ ಲಿಯೋನೆಲ್ ಮೆಸ್ಸಿ ರವರ ಕಾಲ್ಚಲಕವನ್ನು ತಡೆಯುವಲ್ಲಿ ವರ್ಲ್ಡ್ ತಂಡ ಸ್ಟಾರ್ ಗೋಲ್ ಕೀಪರ್ ಓಜಿನ ಯಶಸ್ವಿಯಾಗುವರೇ ಎಂಬ ಕುತೂಹಲ ಈಗ ಮೂಡಿಸಿದೆ. ಕನಸಿನ ಓಟ ಮುಂದುವರೆಸಿದ ಅಮೆರಿಕ. ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದ ತಾರಾ ವರ್ಚಸ್ಸಿನ ಆಟಗಾರ ಪೋಲಾರಿನ್ ಬಾಲೋಗಾನ್ ರವರು ಗೋಲು ಹೊಡೆದರು. ಆದರೆ ಒರಟು ಆಟಕ್ಕೆ ಕೆಂಪು ಕಾರ್ಡ್ ದರ್ಶನ ಕೂಡ ಪಡೆದರು. ಇದಲ್ಲದೆ ನಡುವೆ ಜಂಟಿ ಅತಿಥೇಯ ಅಮೆರಿಕ ತಂಡ ಬುಧವಾರ ನಡೆದ 32 ಸುತ್ತಿನ ಪಂದ್ಯದಲ್ಲಿ 2-0 ಗೋಲುಗಳಿಂದ ಬೋಸ್ಟಿಯಾ ಮತ್ತು ಹರ್ಗೇ ಗೋವಿನಿಯಾ ತಂಡವನ್ನು ಸೋಲಿಸಿ ಫ್ರೀ ಕ್ವಾರ್ಟರ್ ಫೈನಲ್ ತಲುಪಿತು. ಕೇನ್ ಸಾಹಸ ಇಂಗ್ಲೆಂಡ್ಗೆ ಮಣಿದ ಕಾಂಗೋ ರಿಪಬ್ಲಿಕ್. ಅಟ್ಲಾಟ್ ಇಂಗ್ಲೆಂಡ್ ತಂಡ ತಾರಾ ಆಟಗಾರ ಹ್ಯಾರಿ ಕೇನ್ ರವರು ಫುಟ್ಬಾಲ್ ವಿಶ್ವಕಪ್ನಲ್ಲಿ 13ನೇ ಗೋಲು ಹೊಡೆದರು. ಬುಧವಾರ ಅವರು ಗಳಿಸಿದ ಅವಳಿ ಗೋಲುಗಳ ಸಾಹಸದಿಂದ ಇಂಗ್ಲೆಂಡ್ ತಂಡವು 32 ಘಟ್ಟದಲ್ಲಿ 2-1 ಕಾಂಗೋ ರಿಪಬ್ಲಿಕ್ ತಂಡವನ್ನು ಸೋಲಿಸಿತು. ಶಿವಮೊಗ್ಗ ಯೋಧರ್ಸ್ಗೆ ಸುಲಭ ಜಯ. ಹುಬ್ಬಳ್ಳಿ ನಾಯಕ ಸ್ಮರಣ್ ಆರ್ ಮತ್ತು ಅನೀಶ್ ಕೆವಿರವರ ಅರ್ಧಶತಕದ ಜೊತೆಯಾಟದ ಬಲದಿಂದ ಶಿವಮೊಗ್ಗ ಯೋಧರ್ಸ್ ತಂಡವು 7 ವಿಕೆಟ್ಗಳಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು ಮಣಿಸಿತು. ಈ ಗೆಲುವಿನೊಂದಿಗೆ ಶಿವಮೊಗ್ಗ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿತು. ಕೆನಡಾ ಓಪನ್ 2ನೇ ಸುತ್ತಿಗೆ ತಾನ್ಯಾ ಆಕರ್ಷಿ. ಪಿಟಿಎ ಫಿಟ್ನೆಸ್ ಸಮಸ್ಯೆ ಕಾರಣದಿಂದ ಕಿದಂಬಿ ಶ್ರೀಕಾಂತ್ ರವರು ಕೆನಡಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮೊದಲ ಸುತ್ತಿನ ಪಂದ್ಯದ ಆರಂಭದಲ್ಲಿ ಹಿಂದೆ ಸರಿದರು. ತಾನ್ಯಾ ಹೇಮಂತ್ ಮತ್ತು ಆಕರ್ಷಿ ಕಶ್ಯಪ್ ರವರು ಮಹಿಳೆಯರ ಸಿಂಗಲ್ಸ್ 2ನೇ ಸುತ್ತು ತಲುಪಿದರು. ಬುಧವಾರ ನಡೆದ ಪಂದ್ಯದಲ್ಲಿ 33 ವರ್ಷ ವಯಸ್ಸಿನ ಶ್ರೀಕಾಂತ್ ರವರು ಪ್ಯಾರಿಸ್ ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತೆ ಲೀಜಿ ಜಿಯಾ ಎದುರು ಮೊದಲ ಗೇಮ್ನಲ್ಲಿ 10-11 ಹಿಂದಿದ್ದಾಗ ಪಂದ್ಯ ಬಿಟ್ಟುಕೊಟ್ಟರು. ಹಿಂದೆ ಸರಿಯುವ ಮೊದಲು ಕೋಚ್ ಬಿ ಸಾಯಿ ಪ್ರಣೀತ್ ಜೊತೆ ಸಮಾಲೋಚಿಸಿದರು. ಶ್ರೀಲಂಕಾ ಎ ನೆರವಿಗೆ ಸಹನ್. ಚೆನ್ನೈ ನಾಯಕ ಸಹನ್ ಅರಚಿಗೆ ಅವರ ಬ್ಯಾಟಿಂಗ್ ನೆರವಿನಿಂದ ಶ್ರೀಲಂಕಾ ಎ ತಂಡ 2ನೇ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಗುರುವಾರ ಭಾರತ ಎ ತಂಡದ ವಿರುದ್ಧ 5 ವಿಕೆಟ್ಗೆ 288 ರನ್ಗಳ ಗೌರವದ ಮೊತ್ತ ಗಳಿಸಿದೆ. ಮೊದಲ ಟಿ20 ಮಳೆಯ ಪಾಲು. ಯುಕೆ ಇಂಗ್ಲೆಂಡ್ ಎದುರಿನ ಟಿ20 ಸರಣಿಯ ಮೊದಲ ಪಂದ್ಯ ಬುಧವಾರ ಮಳೆ ಪಾಲಾಯಿತು. ಆದರೆ ಅಭಿಷೇಕ್ ಶರ್ಮಾರವರ ಬಿರುಸಿನ 59 ರನ್ಗಳು ಮತ್ತು ನಾಯಕ ಶ್ರೇಯಸ್ ಅಯ್ಯರ್ರವರ ಸಂಯಮದ ಅರ್ಧಶತಕ ಅಂದರೆ 68 ರನ್ ಭಾರತ ತಂಡಕ್ಕೆ ಸಕಾರಾತ್ಮಕ ಅಂಶಗಳಾದವು. ಕೆಲವು ದಿನಗಳ ಹಿಂದೆಯಷ್ಟೇ ಐರ್ಲೆಂಡ್ಗೆ 0-2 ಸರಣಿ ಸೋತಿದ್ದ ಭಾರತ ಇಲ್ಲೂ ಉತ್ತಮ ಆರಂಭ ಮಾಡಿರಲಿಲ್ಲ. 3 ಓವರ್ಗಳಲ್ಲಿ 15 ರನ್ಗಳಾಗುವಷ್ಟರಲ್ಲಿ 2 ವಿಕೆಟ್ ಕಳೆದುಕೊಂಡಿತು. ಆದರೆ ಈ ಬಾರಿ ಜೊತೆಯಾಟಗಳ ಮೂಲಕ ಚೇತರಿಸಿಕೊಂಡು ಸವಾಲಿನ ಮೊತ್ತ ಪೇರಿಸುವಲ್ಲಿ ಯಶಸ್ವಿಯಾಯಿತು. ಲಂಕಾದಲ್ಲಿ ಟೆಸ್ಟ್ ಆಡಲಿರುವ ಭಾರತ ಕೊಲಂಬೊ. ಭಾರತ ಕ್ರಿಕೆಟ್ ತಂಡವು ಆಗಸ್ಟ್ ತಿಂಗಳಿನಲ್ಲಿ ಶ್ರೀಲಂಕಾದಲ್ಲಿ 2 ಪಂದ್ಯಗಳ ಟೆಸ್ಟ್ ಸರಣಿ ಆಡಲಿದೆ ಎಂದು ಶ್ರೀಲಂಕಾ ಕ್ರಿಕೆಟ್ ಗುರುವಾರ ಪ್ರಕಟಿಸಿದೆ. 9 ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಶ್ರೀಲಂಕಾದಲ್ಲಿ ಭಾರತ ತಂಡವು ಟೆಸ್ಟ್ ಸರಣಿ ಆಡಲಿದೆ. ಇವತ್ತಿನ ಶುಭಾಷಿತ. ಜೀವನವು ಹೋರಾಟದ ಕಣ, ಹೋರಾಟದ ಮೂಲಕವೇ ನಾವು ಮುಂದಕ್ಕೆ ಸಾಗಬೇಕಿದೆ. ಸ್ವಾಮಿ ವಿವೇಕಾನಂದರವರು.

ಸಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವನಿತಾ, ಪವಿತ್ರ, ಸ್ಫೂರ್ತಿ, ಮಹಾದೇವ ಆನಂದ್, ಕುಮಾರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನು ಒಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸರಸ್ವತಿರವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸರಸ್ವತಿ ರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾ

5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರು 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.

ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ 1661 ಇಂಗ್ಲೆಂಡ್ನ ರಾಜ ಚಾರ್ಲ್ಸ್ ಬ್ರಾಗಾಂಜಾ ದೇಶದ ಕ್ಯಾಥರಿನ್ನ ವಿವಾಹವಾದನು. ವಿವಾಹ ಒಪ್ಪಂದದಂತೆ ರಾಜನಿಗೆ ಪೋರ್ಚುಗೀಸರು ದೊಡ್ಡ ವರದಕ್ಷಿಣೆ ನೀಡಿದರು. ಆ ವರದಕ್ಷಿಣೆ ಭಾಗವಾಗಿ ಪೋರ್ಚುಗಲ್ 1661 ಜುಲೈ 3 ಭಾರತದ ಬಾಂಬೆ ನಗರವನ್ನು ಚಾರ್ಲ್ಸ್ಗೆ ಹಸ್ತಾಂತರಿಸಲಾಯಿತು. ಮುಂಬೈ ಅಥವಾ ಬಾಂಬೆ ಎಂದು ಕರೆಯುವ ಮಹಾರಾಷ್ಟ್ರದ ರಾಜ್ಯದ ರಾಜಧಾನಿ ಮುಂಬೈ ವಾಸ್ತವಿಕ ಹಣಕಾಸು ಕೇಂದ್ರವಾಗಿದೆ. ಭಾರತ ಅತ್ಯಂತ ಜನನಿಬಿಡ ನಗರವಾಗಿದ್ದು ಅಂದಾಜು 12.5 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಮೆಟ್ರೋಪಾಲಿಟಿನ್ ಪ್ರದೇಶದ ಕೇಂದ್ರವಾಗಿದೆ. ಇದು ವಿಶ್ವದ 6ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೆಟ್ರೋಪಾಲಿಟಿನ್ ಪ್ರದೇಶವಾಗಿದ್ದು ಮುಂಬೈ ಮೆಟ್ರೋಪಾಲಿಟಿನ್ ಪ್ರದೇಶದ ಅಡಿಯಲ್ಲಿ 23 ಮಿಲಿಯನ್ಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಮುಂಬೈ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ ಕರಾವಳಿಯಲ್ಲಿದೆ ಮತ್ತು ಆಳವಾದ ನೈಸರ್ಗಿಕ ಬಂದರನ್ನು ಹೊಂದಿದೆ. 2008ರಲ್ಲಿ ಮುಂಬೈಯನ್ನು ಆಲ್ಫಾ ವರ್ಲ್ಡ್ ಸಿಟಿ ಎಂದು ಕರೆಯಲಾಯಿತು. ಮುಂಬೈಯನ್ನು ರೂಪಿಸುವಲ್ಲಿ 7 ದ್ವೀಪಗಳು ಹಿಂದಿ ಮರಾಠಿ ಭಾಷೆಯಲ್ಲಿ ಮಾತನಾಡುವ ಕೋಲಿ ಜನ ಸಮುದಾಯಕ್ಕೆ ನೆಲೆಯಾಗಿದ್ದವು. ಶತಮಾನಗಳವರೆಗೆ ಬಾಂಬೆಯ 7 ದ್ವೀಪಗಳು ಪೋರ್ಚುಗೀಸರ ಸಾಮ್ರಾಜ್ಯಕ್ಕೆ ಬಿಟ್ಟುಕೊಡುವ ಮೊದಲು ಸತತ ಸ್ಥಳೀಯ ಆಡಳಿತಗಾರರ ನಿಯಂತ್ರಣದಲ್ಲಿದ್ದವು. ನಂತರ 1661ರಲ್ಲಿ ಕ್ಯಾಥರಿನ್ ಬ್ರಾಗಾಂಜಾಳನ್ನು ಇಂಗ್ಲೆಂಡ್ ಚಾರ್ಲ್ಸ್ 2ರೊಂದಿಗೆ ವಿವಾಹವಾದಾಗ ಅವರ ವರದಕ್ಷಿಣೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಲಾಯಿತು. 1787ರಲ್ಲಿ ಆರಂಭಗೊಂಡ ಮುಂಬೈಯನ್ನು ಹನ್ ದಿ ವರ್ಲ್ಡೆಡ್ ಯೋಜನೆಯಿಂದ ಮರುರೂಪಿಸಲಾಯಿತು. ಇದು ಸಮುದ್ರದಿಂದ 7 ದ್ವೀಪಗಳ ನಡುವಿನ ಪ್ರದೇಶವನ್ನು ಪುನಃ ಪಡೆದುಕೊಳ್ಳಲು ಕೈಗೊಂಡಿತು. ಪ್ರಮುಖ ರಸ್ತೆಗಳು ಮತ್ತು ರೈಲ್ವೆಗಳ ನಿರ್ಮಾಣದ ಜೊತೆಗೆ 1845ರಲ್ಲಿ ಪೂರ್ಣಗೊಂಡ ಸುಧಾರಣಾ ಯೋಜನೆಯು ಮುಂಬೈನ ಅರೇಬಿಯನ್ ಸಮುದ್ರದ ಪ್ರಮುಖ ಬಂದರು ಪ್ರದೇಶವಾಗಿ ಪರಿವರ್ತಿಸಿತು. 19ನೇ ಶತಮಾನದಲ್ಲಿ ಮುಂಬೈ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯಿಂದ ರೂಪಿಸಲ್ಪಟ್ಟಿತು. 20ನೇ ಶತಮಾನದ ಆರಂಭದಲ್ಲಿ ಇದು ಭಾರತೀಯ ಸ್ವತಂತ್ರ ಚಳುವಳಿಗೆ ಬಲವಾದ ನೆಲೆಯಾಯಿತು. 1947ರಲ್ಲಿ ಭಾರತದ ಸ್ವತಂತ್ರದ ನಂತರ ನಗರವನ್ನು ಬಾಂಬೆ ರಾಜ್ಯಕ್ಕೆ ಸೇರಿಸಲಾಯಿತು. 1960ರಲ್ಲಿ ಸಂಯುಕ್ತ ಮಹಾರಾಷ್ಟ್ರ ಚಳುವಳಿಯ ನಂತರ ಮುಂಬೈ ರಾಜಧಾನಿಯಾಗಿ ಮಹಾರಾಷ್ಟ್ರ ಎಂಬ ಹೊಸ ರಾಜ್ಯವನ್ನು ರಚಿಸಲಾಯಿತು. ಮುಂಬೈ ಭಾರತದ ಆರ್ಥಿಕ, ವಾಣಿಜ್ಯ ಮತ್ತು ಮನರಂಜನಾ ರಾಜಧಾನಿಯಾಗಿದೆ. ಜಾಗತಿಕ ಹಣಕಾಸಿನ ನೆರವಿನ ದೃಷ್ಟಿಯಿಂದ ಇದು ವಿಶ್ವದ 10 ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿದೆ. ಭಾರತದ GDPಯು 6.16% ಉತ್ಪಾದಿಸುತ್ತದೆ ಮತ್ತು ಕೈಗಾರಿಕಾ ಉತ್ಪಾದನೆಯು 25%. ಭಾರತದಲ್ಲಿ ಸಮುದ್ರ ವ್ಯಾಪಾರದ 75% ಅಂದರೆ ಮುಂಬೈ ಪೋರ್ಟ್ ಟ್ರಸ್ಟ್, ಧರ್ಮತಾರ್ ಬಂದರು ಮತ್ತು JNPT ಭಾರತ ಮತ್ತು ಆರ್ಥಿಕತೆಗೆ 70% ಬಂಡವಾಳ ವಹಿವಾಟುಗಳನ್ನು ಹೊಂದಿದೆ. ನಗರವು ಪ್ರಮುಖ ಹಣಕಾಸು ಸಂಸ್ಥೆಗಳು ಮತ್ತು ಹಲವಾರು ಭಾರತೀಯ ಕಂಪನಿಗಳು ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳ ಕಾರ್ಪೊರೇಟ್ ಪ್ರಧಾನ ಕಚೇರಿಗಳನ್ನು ಹೊಂದಿದೆ.

ಇದು ಭಾರತದ ಕೆಲವು ಪ್ರಮುಖ ವೈಜ್ಞಾನಿಕ ಮತ್ತು ಪರಮಾಣು ಸಂಸ್ಥೆಗಳಿಗೆ ನೆಲೆಯಾಗಿದೆ. ನಗರವು ಬಾಲಿವುಡ್ ಮತ್ತು ಮರಾಠಿ ಸಿನಿಮಾ ಕೈಗಾರಿಕೆಗಳಿಗೂ ನೆಲೆಯಾಗಿದೆ. ಮುಂಬೈನ ವ್ಯಾಪಾರ ಅವಕಾಶಗಳು ಭಾರತದಾದ್ಯಂತ ವಲಸಿಗರನ್ನು ಆಕರ್ಷಿಸುತ್ತದೆ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 63ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಮರ ತನ್ನ ಹೆತ್ತ ಬೀಜವನ್
3: ಇಲ್ಲವೆನಿಸಿ ವಿಸ್ತರಿಸುವಂದದಿ
4: ಸೃಷ್ಟಿ ತನ್ನ ಮೂಲವನು
3: ಮರೆಮಾಚಿತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ನೆನ್ನೆಯ ಮುಕ್ತಕವನ್ನು ನಾವು ನೋಡಿದಾಗ ನೆನಪಿಸ್ಕೊಂಡಾಗ ಒಂದು ಮಾಯೆ ಅನ್ನುವಂಥ ಪದವನ್ನು ನಾವು ಕೇಳಿದ್ವಿ. ಒಂದೇ ವಸ್ತು ಇತ್ತು, ಅದು ಏನೇನೋ ಆಗಿ ಈಗ ಹೊರಗಡೆ ಕಾಣಿಸ್ತಾ ಇದೆ. ಈಗ ನಮಗೆ ವಾಪಸ್ ಅದನ್ನ ಒಂದಕ್ಕೆ ರೆಡ್ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ. ನಮ್ಗೆ ಕಾಣ್ತಿರೋದೆಲ್ಲ ವೈವಿಧ್ಯತೆ, ಏಕತೆ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬಹಳ ಚೆನ್ನಾಗಿರುವಂತ ಒಂದು ಉದಾಹರಣೆಯನ್ನ DVJ ಅವರು ಕೊಡ್ತಾರೆ. ನಮ್ಗೆ ರೈತಾಪಿ ಜನರಿಗೆ ಬಹಳ ಸುಲಭವಾಗಿ ಅರ್ಥ ಆಗುವಂತ ಒಂದು ಉದಾಹರಣೆ. ಈಗ ಯಾವುದೋ ಒಂದು ಬೀಜವನ್ನ ನಾವು ನೆಡ್ತೀವಿ ಅಂತ ಅನ್ಕೊಳ್ಳೋಣ. ಆ ಬೀಜ ಮೊಳಕೆ ಬರುತ್ತೆ, ಮೊಳಕೆ ಬಂದು ಸಸಿಯಾಗತ್ತೆ, ಸಸಿಯಾಗಿ ಮರವಾಗತ್ತೆ, ಒಂದು ಹೆಮ್ಮರವಾಗುತ್ತೆ. ಆ ಮರದಲ್ಲಿ ಏನೆಲ್ಲ ಇದೆ, ಒಂದು ದೊಡ್ಡ ಕಾಂಡ ಇದೆ, ಅಲ್ಲೆಲ್ಲೋ ಇದಿದೆ, ನಮಗೆ ಬ್ರಾಂಚಸ್ ಎಲ್ಲ ಬರ್ತಾ ಇದೆ, ಅಲ್ಲಿ ಎಲೆಗಳು, ಹೊಸ ಚಿಗುರು, ಹಳೆ ಉದುರ್ತಾ ಇರುವಂತ ಎಲೆ, ಇನ್ನೆಲ್ಲೋ ಹೂವ, ಅಲ್ಲೆಲ್ಲೋ ಕಾಯಿ, ಮೊಗ್ಗು. ಸೊ ಇದನ್ನೆಲ್ಲ ನಾವು ನೋಡಿದಾಗ ನಮ್ಗೇನನ್ಸುತ್ತೆ, ಮರದಲ್ಲಿ ಹೊಸ ಚಿಗುರು ಬರ್ತಾ ಇದೆ, ಮರದಲ್ಲಿ ಹೂ ಬಿಡ್ತಾ ಇದೆ. ಈ ಪ್ರಶ್ನೆ ಇವೆಲ್ಲ ಎಲ್ಲಿಂದ ಬಂತಪ್ಪ ಅಂತ. ಹಂಗೆ ಪ್ರಪಂಚದಲ್ಲಿ ನಾವೇನ್ ನೋಡ್ತೀವಿ, ಇಲ್ಲಿ ಯಾರೋ ಒಂದು ಹಳ್ಳಿಯಲ್ಲಿ ಒಂದಷ್ಟು ಜನ ಜೀವನ ಮಾಡ್ತಿದ್ದಾರೆ, ಅಲ್ಲಿ ಕಾಡಲ್ಲಿ ಅಲ್ಲೆಲ್ಲ ಒಂದು ಆನೆ ಇದೆ, ಏನೇನೋ ಕಾಣಿಸುತ್ತೆ, ಅವೆಲ್ಲ ಎಲ್ಲಿಂದ ಬಂತು? ಈ ಮರದ ಉದಾಹರಣೆ ಅಂತ ತಗೊಂಡಾಗ ಅದನ್ನ ವಾಪಸ್ ಹೋಗೋಣ. ಎಲೆಗಳು ಎಲ್ಲಿಂದ ಬಂತು? ಮರದಲ್ಲಿ. ಮರ ಎಲ್ಲಿಂದ? ಸಸಿಯಲ್ಲಿ. ಸಸಿ ಎಲ್ಲಿಂದ? ಮೊಳಕೆಯಲ್ಲಿ. ಮೊಳಕೆ ಎಲ್ಲಿಂದ ಬಂತು? ಬೀಜದಿಂದ ಬಂತು. ಈಗ ಬೀಜ ಎಲ್ಲಿದೆ ಅಂದ್ರೆ ಈಗ ಕಾಣಲ್ಲ, ಬೀಜವಾಗಿ ಕಾಣಲ್ಲ, ಆದರೆ ಆ ಬೀಜವೇ ತನ್ನನ್ನೇ ಇಲ್ಲವಾಗನಿಸಿ ತಾನು ಬೀಜವಾಗಿ ಕಾಣದೆ ಹೋದರೂ ತೊಂದರೆ ಇಲ್ಲ, ಮರವಾಗ್ತೀನಿ ಅಂತ ಅನ್ಕೊಂಡು ಹೆಮ್ಮರವಾಗಿ ಬೆಳೆದಾಗ ನಮಗೆ ಆ ಕೋಟಿ ವೈವಿಧ್ಯಗಳು ಕಾಣಿಸ್ತಾ ಇವೆ. ಈಗ ಬೀಜ ಕಾಣಿಸ್ತಾ ಇಲ್ಲ. ಹಾಗೆ ಸೃಷ್ಟಿ ಅನ್ನುವಂಥದ್ದು, ನಮಗೆ ಕಣ್ಣಿಗೆ ಕಾಣುವಂತ ಈ ಹೊರ ಜಗತ್ತಿನಲ್ಲಿ ಇರೋ ವೈವಿಧ್ಯತೆ, ತನ್ನನ್ನ ಹೆತ್ತಂತಹ, ತನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ ಬೀಜವನ್ನ ಮರೆಮಾಚಿದೆ.

ಈಗ ಮರ ಕಾಣಿಸ್ತಿದೆಯೇ ಹೊರತು ಬೀಜ ಕಾಣಿಸ್ತಾ ಇಲ್ಲ. ಹಾಗೆ ನಮಗೀಗ ಹೊರ ಜಗತ್ತು ಕಾಣಿಸ್ತಿದೆಯೇ ಹೊರತು ಆ ಅಸ್ತಿತ್ವ ಸತ್ ಏವ ಇದಮಗ್ರ ಆಸೀತ್ ಅಂತ ಏನ್ ಹೇಳಿದ್ವಿ, ಆ ಒಬ್ಬಂಟಿ ಇದ್ದಂತಹ ಆ ಪರಮ ಶಕ್ತಿವಂತನಾದಂತಹ ಒಂದು ಅಸ್ತಿತ್ವ ಏನಿತ್ತು ಅದು ಬೇರೆಯಾಗಿ ಕಾಣಿಸ್ತಾ ಇಲ್ಲ. ಆದರೆ ಹೇಗೆ ಮರದ ಒಂದೊಂದು ಅಣುವಿನಲ್ಲೂ ಆ ಬೀಜದ್ದೇ ಶಕ್ತಿ ಇದೆಯೋ, ಹಾಗೆ ಇಲ್ಲಿ ಕಾಣುವಂಥ ಎಲ್ಲ ವೈವಿಧ್ಯಮಯ ಸೃಷ್ಟಿಯ ಒಂದು ರಚನೆಯಲ್ಲೂ ಕೂಡ ಆ ಶಕ್ತಿಯದ್ದೇ ಪ್ರತಿಬಿಂಬ ನಮಗೆ ಕಾಣಿಸ್ಬೇಕು, ಅದರಿಂದಲೇ ಇದು ಬಂದಿರುವಂಥದ್ದು ಅಂತ. ಹಾಗೆ ನಾವು ಹಾಲು ಕರೀತೀವಿ, ಹಾಲು ಕರೆದಾಗ ಆ ಹಾಲು ರಭಸದಿಂದ ಕಿಚ್ಚಲಿನಿಂದ ನಮ್ಮ ಪಾತ್ರೆ ಒಳಗಡೆ ಬೀಳ್ತಾ ಬೀಳ್ತಾ ನೊರೆ ಬರುತ್ತೆ, ನೊರೆ ಬರುತ್ತೆ. ಮೇಲಿನಿಂದ ನಮಗೆ ನೋಡಿದ್ರೆ ಬರೀ ನೊರೆ ಕಾಣಿಸುತ್ತೆ, ಏನಪ್ಪ ಹಾಲೇ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇವಾಗ ಯಾರಾದರೂ ಮನೆಗಳಿಗೆ ಹಾಲು ತಗೊಳ್ಳುವಾಗ ಆಗಷ್ಟೇ ಕರೆದಿರೋಂಥ ಹಾಲನ್ನು ತೊಗೊಂಬಂದು ಒಂದು ಲೀಟ್ರ್ ನಾನು ಅಳಿತೀನಿ ಅಂತಂದರೆ ಅರ್ಧಕ್ಕರ್ಧ ನೊರೆನೇ ಬಂದ್ಬಿಡುತ್ತೆ. ಸೊ ನೊರೆ ತೆಗೆದ್ಬಿಟ್ಟು ಹಾಕು ಅಂತೀವಿ, ಯಾಕೆ ಕೆಳಗಡೆ ಹಾಲಿದೆ ಮೇಲೆ ನೊರೆ. ಹಾಗೆ ಈ ಹೋಟ್ಲುಗಳಲ್ಲಿ ಕಾಫಿ ಕುಡಿಯುವಾಗಲೂ ಹಾಗೆ ಇಷ್ಟು ಲೋಟ ಇರುತ್ತೆ, ಆ ಲೋಟ ತುಂಬ ಕಾಫಿ ಇರೋ ಹಂಗೆ ಇರುತ್ತೆ. ಆದರೆ ಜಾಣರು ಹೋಟೆಲ್ ಅವ್ರು ಏನು ಮಾಡಿರ್ತಾರೆ, ಮೇಲಿಂದ ಹಿಂಗೆ ಹಾಕಿದಾಗ ಅರ್ಧ ಕಾಫಿ ಇನ್ನರ್ಧ ನೊರೆ, ನೊರೆ ಮಾತ್ರ ನಮಗೆ ಕಾಣಿಸ್ತಿರುತ್ತೆ. ಕಾಫಿ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ನಾವೇನು ಅನ್ಕೋತೀವಿ ಪೂರ್ತಿ ಕಾಫಿ ಇದೆಯೋ ಅನ್ಕೋತೀವಿ, ಇರಲ್ಲ ಹಾಗೆ. ಯಾಕೆ ಆ ನೊರೆ ತನ್ನ ಇರುವಿಗೆ ತನ್ನ ಸೃಷ್ಟಿಗೆ ಕಾರಣವಾದಂಥ ಹಾಲನ್ನ ಅಥವಾ ಕಾಫಿಯನ್ನ ಮರೆ ಮಾಚಿದೆ, ಕಣ್ಣಿಗೆ ಕಾಣುವಂಥದ್ದು ಬರೀ ನೊರೆ. ಸೊ ಹಾಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ, ನೊರೆ ತಾತ್ಕಾಲಿಕವಾಗಿ ಇರುವಂಥದ್ದು, ಅದು ಪರಿಣಾಮ, ಒಂದು ಕಾರ್ಯದ ಪರಿಣಾಮ. ಆದರೆ ಆ ಪರಿಣಾಮಕ್ಕೆ ಕಾರಣ ಪಾಲ್ ಹಾಲು, ಹಾಗೆ ಕಾರಣ ಬ್ರಹ್ಮ, ಪರಬ್ರಹ್ಮನೇ ಇಡೀ ಜಗತ್ತಿಗೆ ಕಾರಣ. ಅದರ ಮೇಲೆ ನಮಗೆ ಕಾಣಿಸುವಂಥ ಪರಿಣಾಮ ರೂಪದಲ್ಲಿ ಮಾತ್ರ ಸೃಷ್ಟಿಯ ವೈವಿಧ್ಯ ನಮಗೆ ಕಾಣಿಸ್ತಾ ಇದೆ. ಸೊ ಇದು ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಕೂಡ ಇದು ಬಹಳ ಒಂದು ಸುಂದರವಾದಂಥ ಸನ್ನಿವೇಶ, ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮಲ್ಲಿ ವೈದ್ಯಕೀಯ ಇದನ್ನೇ ನಾವು ತಗೊಂಡ್ರೆ, ಈ ಗರ್ಭಾವಸ್ಥೆಯಲ್ಲಿರುವಂಥ ಒಂದು ಶಿಶು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಅದ್ಭುತವಾದಂಥ ಒಂದು ವಿಸ್ಮಯ. ಅದು ಒಂದೇ ಅಣುವಿನಿಂದ ಶುರುವಾಗುತ್ತೆ, ಒಂದು ಹೆಣ್ಣಿನಲ್ಲಿರುವಂಥ ಒಂದು ಅಂಡಾಣು, ಗಂಡಿನಲ್ಲಿರುವಂಥ ಒಂದು ವೀರ್ಯಾಣು, ಇವೆರಡರಿಂದ ಒಂದೇ ಅಣು ಇರೋದು. ಆ ಒಂದು ಅಣು ಅದೆಷ್ಟೆಲ್ಲ ವೈವಿಧ್ಯಮಯವಾದಂತಹ ಅಣುಗಳಿರುವಂಥ ಜೀವಕೋಶಗಳಿರುವಂಥ ಒಂದು ಮನುಷ್ಯನನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಯೋಚನೆ ಮಾಡಿದಾಗ ನಿಜವಾಗ್ಲೂ ಇದೊಂದು ಅದ್ಭುತ ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಒಂದೇ ಅಣು ಇರುತ್ತೆ, ಅದನ್ನ ವಿಜ್ಞಾನದಲ್ಲಿ ನಾವು ಬಹಳ ವಿಸ್ತಾರವಾಗಿ ಓದ್ತೀವಿ, ಎಂಬ್ರಿಯಾಲಜಿನಲ್ಲಿ ಬಹಳ ವಿಸ್ತಾರವಾಗಿ ಓದ್ತೀವಿ. ಮೊದಲು ಒಂದಿರುತ್ತೆ, ಆಮೇಲೆ ಎರಡಾಗತ್ತೆ, ಆ ಎರಡು ಇದ್ದಿದ್ದು ನಾಲ್ಕಾಗತ್ತೆ, ನಾಲ್ಕು ಇದ್ದಿದ್ದು ಎಂಟಾಗತ್ತೆ, ಆಮೇಲೆ 16 ಆಗತ್ತೆ, ಆಮೇಲೆ 32. ಸೊ ಹೀಗೆ ಡಬಲ್ ಆಗ್ತಾ ಹೋಗುತ್ತೆ. ಆ ಒಂದೊಂದು ಹಂತದಲ್ಲೂ ಆ ಒಂದು ವಸ್ತುವಿಗೆ ತನ್ನದೇ ಆದಂಥ ವಿಶೇಷತೆ ಇರುತ್ತೆ. ಮೊದಲಿದ್ದಂಥದ್ದು ಎಲ್ಲದಕ್ಕೂ ಕಾರಣವಾಗ್ತಾ ಹೋಗುತ್ತೆ, ಒಂದೊಂದು ಹಂತದಲ್ಲೂ ಈ ಥರದ್ದು ಬರ್ತಾ ಹೋಗುತ್ತೆ. ಅದು ಒಂದು ರೀತಿಯಲ್ಲಿ ಇಡೀ ಶಿಶುವಿನ ಬೆಳವಣಿಗೆಗೆ ಕಾರಣ ಅಂತ ನಾವು ಅನ್ಕೋಬಹುದು. ಈಗ ನಾವು ಚಿಕಿತ್ಸಾ ದೃಷ್ಟಿಯಿಂದ ಕೂಡ ಈ ತರದ ಜೀವಕೋಶಗಳು ಇರ್ತಾವ ಅನ್ನೋದನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆ ತರದ ಜೀವಕೋಶ ಯಾವ ತರದ್ದು, ಒಂದು ಅಣುವಿನಿಂದ ಇಡೀ ಶಿಶು ಬೆಳಿಬೇಕು, ಆ ತರದ್ ನಮ್ಮ ಕೈಗೆ ಸಿಕ್ಬಿಟ್ರೆ ನಾವು ಒಂದು ಶಿಶುನ ಬೆಳೆಸಬಹುದಲ್ವಾ. ಸೊ ಇದು ಆಲೋಚನೆ. ಇನ್ಫ್ಯಾಕ್ಟ್ ಆ ದಿಕ್ಕಿನಲ್ಲಿ ಕೂಡ ಅನೇಕ ಸಂಶೋಧನೆಗಳು ನಡೀತಾ ಇವೆ. ಅದನ್ನ ಪ್ಲೂರಿಪೊಟೆಂಟ್ ಸೆಲ್ಸ್ ಅಂತೀವಿ ಅಥವಾ ಸ್ಟೆಮ್ ಸೆಲ್ಸ್ ಅಂತೀವಿ. ಸೊ ಆ ಸ್ಟೆಮ್ ಸೆಲ್ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಇರುತ್ತೆ, ಅದನ್ನ ಹುಡುಕಿ ತೆಗೆದು ಸರಿಯಾದಂತ ರೀತಿಯಲ್ಲಿ ಅದಕ್ಕೆ ಪ್ರಚೋದನೆಯನ್ನ ಕೊಟ್ಟಾಗ ಆ ಪ್ಲೂರಿಪೊಟೆಂಟ್ ಸೆಲ್ ಏನಿರುತ್ತೋ ಅದು ನಮ್ಮ ಲಿವರ್ ಸೆಲ್ಸ್, ನಮ್ಮ ಯಕೃತ್ತಿನ ಸೆಲ್ಗಳನ್ನ ಮತ್ತೆ ಸೃಷ್ಟಿ ಮಾಡಬಲ್ಲದು. ನಮ್ಮ

0: ಕಿಡ್ನಿ ಸೆಲ್ಸನ್ನು ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ನಮ್ಮ ಚರ್ಮವನ್ನು ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ಆ ಪ್ಲೂರಿಪೊಟೆಂಟ್ ಸೆಲ್ ಒಂದು ಇದ್ದದ್ದು ಏನೆಲ್ಲ ಆಗಿ ಮಾರ್ಪಾಡಾಗಬಹುದು ಅನ್ನೋದನ್ನು ಇವತ್ತು ವಿಜ್ಞಾನ ಕಂಡುಹಿಡಿತಾ ಇದೆ. ಸೊ ಅದು ಪ್ರಕೃತಿಯಲ್ಲಿ ಅನೇಕ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸತ್ಯ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಪ್ರಕೃತಿಯಲ್ಲಿರುವಂಥ ಈ ಹೊರ ವೈವಿಧ್ಯತೆಗೆ ಒಳ ಏಕತೆ ಇದೆ ಅನ್ನೋದು ನಮಗೆ ಅರ್ಥವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 63 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 3 ಶುಕ್ರವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನ ತಿಳಿಯೋಣ. ನೀರಿಲ್ಲ, ಬೆಳೆ ಬೆಳೆಯಬೇಡಿ ಸಿಎಂ. ನಕಲಿ ಪ್ರಮಾಣ ಪತ್ರ ಜೋರು. ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಜುಲೈಯಿಂದ ಜಾರಿ. ಮೇಕೆದಾಟು 4.67 ಲಕ್ಷ ಹೆಕ್ಟರ್ಗೆ ಅನುಕೂಲ. ದಸರೆಯಲ್ಲಿ ಕಂಬಳಕ್ಕೆ ವಿರೋಧ. ನೀಟ್ JEE ಬೋರ್ಡ್ ಪರೀಕ್ಷೆಗೆ 50% ವೇಟೇಜ್. ಕರಡಿ ದಾಳಿ, ಇಬ್ಬರಿಗೆ ಗಾಯ. ವಿದ್ಯುತ್ ಸಂಪರ್ಕ 15 ಅವಕಾಶ. ಇಂಧನ ಬೆಲೆ ಇಳಿಕೆ ತಕ್ಷಣಕ್ಕಿಲ್ಲ. ಸೆನ್ಸೆಕ್ಸ್ 579 ಏರಿಕೆ. AI ರಚಿತ ನಿರ್ದೇಶನ ಸಲ್ಲ. ಅಮೋಘಲಯಕ್ಕೆ ಮರಳಿದ ಶಾರ್ಟ್ವೇಗ್. ಪುಟಿದದ್ದು ಗೆಲ್ದ ಬೆಲ್ಜಿಯಂ. ಮೆಸ್ಸಿ ಪಡೆಗೆ ಕೇನ್ ವಾಲ್ಡ್ ಸವಾಲು. ಕನಸಿನ ಓಟ ಮುಂದುವರೆಸಿದ ಅಮೆರಿಕ. ಕೇನ್ ಸಾಹಸ ಇಂಗ್ಲೆಂಡ್ಗೆ ಮಣಿದ ಕಾಂಗೋ ರಿಪಬ್ಲಿಕ್. ಶಿವಮೊಗ್ಗ ಯೋಧರ್ಸ್ಗೆ ಸುಲಭ ಜಯ. ಕೆನಡಾ ಓಪನ್ 2 ತಾನಿಯಾ ಆಕರ್ಷಿ. ಶ್ರೀಲಂಕಾ ಎ ನೆರವಿಗೆ ಸಹನ್. ಮೊದಲ T20 ಮಳೆಯ ಪಾಲು. ಲಂಕಾದಲ್ಲಿ ಟೆಸ್ಟ್ ಆಡಲಿರುವ ಭಾರತ. ಪ್ರಮುಖಾಂಶಗಳ ವಿವರಣೆ. ನೀರಿಲ್ಲ, ಬೆಳೆ ಬೆಳೆಯಬೇಡಿ ಸಿಎಂ. ಬೆಂಗಳೂರು ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗುವ ಮುನ್ಸೂಚನೆ ಇದೆ. ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಶೂನ್ಯಕ್ಕೆ ತಲುಪಿದೆ. ಆದ್ದರಿಂದ ರೈತರು ಅಣೆಕಟ್ಟು ನೀರು ನಂಬಿಕೊಂಡು ಯಾವುದೇ ಕಾರಣಕ್ಕೂ ಬೆಳೆಗಳನ್ನು ಬೆಳೆಯಬಾರದು. ನೀರು ಹರಿಸುವಂತೆ ಒತ್ತಡ ಹೇರಬಾರದು ಎಂದು ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ವಿಸ್ತೃತ ಚರ್ಚೆ ನಡೆದಿದ್ದು, ಎಲ್ಲಾ ಸಚಿವರು ತಮಗೆ ವಹಿಸಿರುವ ಜಿಲ್ಲೆಗಳಿಗೆ ತೆರಳಿ ಮಳೆ ಕೊರತೆಯಿಂದ ಉಂಟಾಗುವ ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೂಚಿಸಿದ್ದಾರೆ. ನಕಲಿ ಪ್ರಮಾಣ ಪತ್ರ ಜೋರು. ಹುಬ್ಬಳ್ಳಿ ರಾಜ್ಯದಲ್ಲಿ ಮತದಾರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗುತ್ತಿದ್ದಂತೆಯೇ ನಕಲಿ ದಾಖಲೆ ಪತ್ರಗಳ ಸೃಷ್ಟಿ ಹೆಚ್ಚಾಗುತ್ತಿದೆ. ಕೆಲ ಸೈಬರ್ ಕೇಂದ್ರದವರು ಜನನ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ಹೀಗೆ ಇನ್ನಿತರ ದಾಖಲೆ ಪತ್ರಗಳನ್ನು ನೀಡುವುದಾಗಿ ನಂಬಿಸಿ ಅಮಾಯಕರಿಂದ 1,000 ವಸೂಲಿ ಮಾಡತೊಡಗಿದ್ದಾರೆ. ನೀಟ್ JEE ಬೋರ್ಡ್ ಪರೀಕ್ಷೆಗೆ 50% ವೇಟೇಜ್. ನವದೆಹಲಿ ವೈದ್ಯಕೀಯ ಇಂಜಿನಿಯರ್ ಕೋರ್ಸ್ಗಳ ಪ್ರವೇಶಕ್ಕೆ ನಡೆಯುವ ನೀಟ್ JEE ಪರೀಕ್ಷೆಗೆ 50% ಮತ್ತು ಬೋರ್ಡ್ ಪರೀಕ್ಷೆಗೆ 50% ವೇಟೇಜ್ ನೀಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಮೌಲ್ಯಮಾಪನ ದೋಷ ಸೇರಿದಂತೆ ಹಲವು ಬಗೆಯ ಅಕ್ರಮಗಳಿಂದ ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲಿ ಶಿಕ್ಷಣ ಸಚಿವಾಲಯ ಈ ಕುರಿತು ಆಯೋಜಿಸಿದೆ ಎಂದು ಗೊತ್ತಾಗಿದೆ. ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಜುಲೈಯಿಂದ ಜಾರಿ. ಬೆಂಗಳೂರು ಸಾರಿಗೆ ನಿಗಮಗಳ ನೌಕರರಿಗೆ 12.5% ಮೂಲ ವೇತನ ಹೆಚ್ಚಳವು 2025 ಏಪ್ರಿಲ್ನಿಂದ ಅನ್ವಯವಾಗುವಂತೆ ಈ ತಿಂಗಳಿನಿಂದ ಜಾರಿಯಾಗಲಿದೆ. ಪರಿಷ್ಕೃತ ವೇತನವು 1st ವಾರದಲ್ಲಿ ನೌಕರರ

ಸೇರಲಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಆರ್ಟಿಸಿ ನೌಕರರ ವೇತನ ಪರಿಷ್ಕರಿಸಲು ರಾಜ್ಯ ಸರ್ಕಾರವು ಮೇ 12ರಂದು ಅನುಮೋದನೆ ನೀಡಿ ಆದೇಶ ಹೊರಡಿಸಿದ್ದು, ಪರಿಷ್ಕೃತ ವೇತನವನ್ನು ಶ್ರೇಣಿಗಳಿಗೆ ಸರಿಯಾಗಿ ನಿಗದಿ ಮಾಡುವ ವಿಧಾನ ಬಗ್ಗೆ ಕೆಎಸ್ಆರ್ಟಿಸಿಯ ಮುಖ್ಯ ಲೆಕ್ಕಾಧಿಕಾರಿ ಆಂತರಿಕ ಸುತ್ತೋಲೆ ಹೊರಡಿಸಿದ್ದಾರೆ. ಮೇಕೆದಾಟು 4.67 ಲಕ್ಷ ಹೆಕ್ಟೇರ್ಗೆ ಅನುಕೂಲ. ನವದೆಹಲಿ ಮೇಕೆದಾಟು ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಅನುಮೋದನೆ ನೀಡಬಹುದು ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕೇಂದ್ರ ಅರಣ್ಯ ಸಚಿವಾಲಯಕ್ಕೆ ಬುಧವಾರ ಶಿಫಾರಸು ಮಾಡಿದ್ದಾರೆ. ದಸರೆಯಲ್ಲಿ ಕಂಬಳಕ್ಕೆ ವಿರೋಧ. ಮೈಸೂರು ನಾಡಹಬ್ಬ ಮೈಸೂರು ದಸರಾ ಸಂದರ್ಭದಲ್ಲಿ ಕಂಬಳ ಕ್ರೀಡೆ ಆಯೋಜಿಸುವುದನ್ನು ತೀವ್ರವಾಗಿ ವಿರೋಧಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಿದೆ. ಇಲ್ಲಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಗುರುವಾರ ನಡೆದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಕಂಬಳ ಆಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಾಯಿತು. ಕರಡಿ ದಾಳಿ, ಇಬ್ಬರಿಗೆ ಗಾಯ. ಹೆಚ್ಡಿಕೋಟೆ ಪಟ್ಟಣಕ್ಕೆ ಸೇರಿದ ಚಾಕನಹಳ್ಳಿ ಗ್ರಾಮದ ನಾರಾಯಣ ನಾಯಕ ಅವರ ಮೇಲೆ ಕರಡಿ ದಾಳಿ ನಡೆಸಿ ಗಾಯಗೊಳಿಸಿದ. ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆ ಸಮಯದಲ್ಲಿ ಜಮೀನಿಗೆ ಹೋಗುವ ಸಂದರ್ಭದಲ್ಲಿ ಏಕಾಏಕಿ ಕರಡಿ ದಾಳಿ ನಡೆಸಿ ತೋಳಿನ ಕಚ್ಚಿದ. ಇವರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಮರಳಿದ್ದಾರೆ. ವಿದ್ಯುತ್ ಸಂಪರ್ಕ ಆಗಸ್ಟ್ 15ರವರೆಗೆ ಅವಕಾಶ. ಬೆಂಗಳೂರು ಇದೇ ವರ್ಷ ಮೇ 31ರ ಒಳಗೆ ಪೂರ್ಣಗೊಂಡಿರುವ ಎಲ್ಲ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸ್ವಾಧೀನ ಅನುಭವರ ಪ್ರಮಾಣ ಪತ್ರದಿಂದ ವಿನಾಯಿತಿ ನೀಡಲಾಗಿದ್ದು, ಅರ್ಜಿ ಸಲ್ಲಿಸಲು ಆಗಸ್ಟ್ 15ರವರೆಗೆ ಅವಕಾಶ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಮುಂಬೈನಲ್ಲಿ ಮಳೆ, ಸಂಚಾರ ಅಸ್ತವ್ಯಸ್ತ. ಮುಂಬೈನ ಹಲವು ಪ್ರದೇಶಗಳಲ್ಲಿ ಗುರುವಾರ ಭಾರೀ ಮಳೆಯಾಗಿದೆ. ಇದರಿಂದ ಹಲವೆಡೆ ವಾಹನಗಳ ಸಂಚಾರಕ್ಕೆ ಅಡೆತಡೆಯಾಗಿದ್ದು, ಇನ್ನೂ ಹೆಚ್ಚು ಮಳೆಯಾಗುವ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಇಂಧನ ಬೆಲೆ ಇಳಿಕೆ ತಕ್ಷಣಕ್ಕಿಲ್ಲ. ನವದೆಹಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರವು 4 ತಿಂಗಳ ಕನಿಷ್ಠ ಮಟ್ಟವನ್ನು ತಲುಪಿದ್ದರೂ, ದೇಶದ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ತಕ್ಷಣವೇ ಕಡಿಮೆಯಾಗುವ ಸಾಧ್ಯತೆಯಿಲ್ಲ. ಏಕೆಂದರೆ ಸರ್ಕಾರಿ ಸ್ವಾಮ್ಯದ ಕಚ್ಚಾ ತೈಲ ಸಂಸ್ಕರಣಾ ಕಂಪನಿಗಳು ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ತೀವ್ರವಾಗಿದ್ದ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆಗೆ ಖರೀದಿಸಿದ ಕಚ್ಚಾ ತೈಲವನ್ನೇ ಈಗ ಸಂಸ್ಕರಿಸುತ್ತಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿರವರು ತಿಳಿಸಿದ್ದಾರೆ. ಸೆನ್ಸೆಕ್ಸ್ 579 ಅಂಶ ಏರಿಕೆ. ಮುಂಬೈ ಕಚ್ಚಾ ತೈಲದ ದರ ಇಳಿಕೆ ಮತ್ತು ಮಾಹಿತಿ ತಂತ್ರಜ್ಞಾನ ವಲಯದ ಕಂಪನಿಗಳ ಷೇರುಗಳ ಖರೀದಿ ಹೆಚ್ಚಳದಿಂದ ದೇಶದ ಷೇರುಪೇಟೆ ಸೂಚ್ಯಂಕಗಳು ಗುರುವಾರದ ವಹಿವಾಟಿನಲ್ಲಿ ಏರಿಕೆ ಕಂಡಿವೆ. ಎಐ ರಚಿತ ನಿರ್ದೇಶನ ಸಲ್ಲ. ನವದೆಹಲಿ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಿದಂತಹ ಅಸ್ತಿತ್ವದಲ್ಲೇ ಇಲ್ಲದ ಭ್ರಾಮಕ ತೀರ್ಪುಗಳ ಬಳಕೆಗೆ ಸಂಪೂರ್ಣ ತಡೆ ನೀಡಿರುವ ಸುಪ್ರೀಂಕೋರ್ಟ್ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿಯ ತೀರ್ಪೊಂದನ್ನು ಗುರುವಾರ ರದ್ದು ಮಾಡಿದೆ. ಅಮೋಘ ಲಯಕ್ಕೆ ಮರಳಿದ ಶಾಟ್ವಿಕ್ ಲಂಡನ್. ಮೊದಲ ಸುತ್ತಿನಲ್ಲಿ ಗೆಲ್ಲಲು ಹರಸಾಹಸ ಪಟ್ಟಿದ್ದ ಹಾಲಿ ಚಾಂಪಿಯನ್ ಈಗ ಶಾಟ್ವಿಕ್ ಅವರು ಗುರುವಾರ ನಡೆದ 2ನೇ ಸುತ್ತಿನ ಪಂದ್ಯದ ವೇಳೆ ಅಮೋಘ ಲಯಕ್ಕೆ ಮರಳಿದರು. ಪೋಲೆಂಡ್ನ ಆಟಗಾರ್ತಿ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ 6-1, 6-3ರಿಂದ ಕರೋಲಿನಾ ಪ್ಲಿಮೆಸ್ಕೋರ್ ಅವರನ್ನು ಸದೆಬಿಡಿದು 3ನೇ ಸುತ್ತಿಗೆ ಮುನ್ನಡೆದರು. ಟೇಬಲ್ ಟೆನ್ನಿಸ್ ಆಕಾಶ್ಗೆ ಚಾಂಪಿಯನ್ ಪಟ್ಟ. ಮಂಗಳೂರು ರೋಚಕ ಹೋರಾಟ ಕಂಡ ಪಂದ್ಯದಲ್ಲಿ ಕೆಚ್ಚೆದೆಯಿಂದ ಆಡಿದ ಆಗ್ರ ಶ್ರೇಯಾಂಕಿತ ಬೆಂಗಳೂರಿನ ಆಕಾಶ್ ಕೆಜಿ ರವರು ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಿಯಾದಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪುಟಿದೆದ್ದು ಗೆದ್ದ ಬೆಲ್ಜಿಯಂ. ಸಿಯಾಟಲ್ ಬುಧವಾರ ತಡರಾತ್ರಿ ನಡೆದ ಪಂದ್ಯದಲ್ಲಿ ಸೆನೆಗಲ್ ತಂಡಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಾಯಿತು. ಬೆಲ್ಜಿಯಂ ಎದುರಿನ ನಕೌಟ್ ಪಂದ್ಯದಲ್ಲಿ 85 ನಿಮಿಷಗಳವರೆಗೆ ಸೆನೆಗಲ್ 2-0 ಮುನ್ನಡೆ ಸಾಧಿಸಿತು. ಆದರೆ ನಂತರ ಸ್ವಾಪೇಜ್ ಹೆಚ್ಚುವರಿ ಸಮಯ ಮತ್ತು ಪೆನಾಲ್ಟಿ ಶೂಟೌಟ್ವರೆಗೂ ಅವಲಂಬಿಸಿದ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ರೋಚಕ ಜಯವನ್ನು ತನ್ನದಾಗಿಸಿಕೊಂಡಿತು. ವಿಶ್ವಕಪ್ ಇತಿಹಾಸದಲ್ಲಿ ತಂಡವೊಂದು ದೀರ್ಘ ಅವಧಿಯ ಹಿನ್ನಡೆಯಿಂದ ಪುಟಿದಿದ್ದು ಗೆದ್ದ ದಾಖಲೆ ಇದಾಗಿದೆ. ಮೆಸ್ಸಿ ಪಡೆಗೆ ಕೇಪ್ ವರ್ಡ್ ಸವಾಲು. ಮಯಾಮಿ ಫಿಫಾ ವಿಶ್ವಕಪ್ ಟೂರ್ನಿಯಾದಲ್ಲಿ ಇದೇ ಮೊದಲ ಸಲ ಆಡುತ್ತಿರುವ ಕೇಪ್ ವರ್ಡ್ ಎಂಬ ಪುಟ್ಟ ದೇಶದ ತಂಡವು ಶುಕ್ರವಾರ ತಡರಾತ್ರಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಿಯಾ ತಂಡವನ್ನು ಎದುರಿಸಲಿದೆ. 32 ಘಟ್ಟದ ಪಂದ್ಯದಲ್ಲಿ ಲಿಯೋನೆಲ್ ಮೆಸ್ಸಿ ರವರ ಕಾಲ್ಚಲಕವನ್ನು ತಡೆಯುವಲ್ಲಿ ವರ್ಲ್ಡ್ ತಂಡ ಸ್ಟಾರ್ ಗೋಲ್ ಕೀಪರ್ ಓಜಿನ ಯಶಸ್ವಿಯಾಗುವರೆ ಎಂಬ ಕುತೂಹಲ ಈಗ ಮೂಡಿಸಿದೆ. ಕನಸಿನ ಓಟ ಮುಂದುವರೆಸಿದ ಅಮೆರಿಕ. ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದ ತಾರಾ ವರ್ಚಸ್ಸಿನ ಆಟಗಾರ ಪೋಲಾರಿನ್ ಬಾಲೋಗಾನ್ ರವರು ಗೋಲು ಹೊಡೆದರು.
ಆದರೆ ವರ್ಟು ಆಟಕ್ಕೆ ಕೆಂಪು ಕಾರ್ಡ್ ದರ್ಶನ ಕೂಡ.

ಪಡೆದರು. ಇದಲ್ಲದೆ ನಡುವೆ ಜಂಟಿ ಆತಿಥೇಯ ಅಮೆರಿಕ ತಂಡ ಬುಧವಾರ ನಡೆದ 32 ಸುತ್ತಿನ ಪಂದ್ಯದಲ್ಲಿ 2-0 ಗೋಲುಗಳಿಂದ ಬೋಸ್ಟಿಯಾ ಮತ್ತು ಹರ್ಗೆ ಗೋವಿನಿಯಾ ತಂಡವನ್ನ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿತು. ಕೇನ್ ಸಾಹಸ ಇಂಗ್ಲೆಂಡ್ಗೆ ಮಣಿದ ಕಾಂಗೋ ರಿಪಬ್ಲಿಕ್. ಅಟ್ಲಾಟ್ ಇಂಗ್ಲೆಂಡ್ ತಂಡ ತಾರಾ ಆಟಗಾರ ಹ್ಯಾರಿ ಕೇನ್ ರವರು ಫುಟ್ಬಾಲ್ ವಿಶ್ವಕಪ್ನಲ್ಲಿ 13ನೇ ಗೋಲು ಹೊಡೆದರು. ಬುಧವಾರ ಅವರು ಗಳಿಸಿದ ಅವಳಿ ಗೋಲುಗಳ ಸಾಹಸದಿಂದ ಇಂಗ್ಲೆಂಡ್ ತಂಡವು 32 ಘಟ್ಟದಲ್ಲಿ 2-1 ಕಾಂಗೋ ರಿಪಬ್ಲಿಕ್ ತಂಡವನ್ನು ಸೋಲಿಸಿತು. ಶಿವಮೊಗ್ಗ ಯೋಧರ್ಸ್ಗೆ ಸುಲಭ ಜಯ. ಹುಬ್ಬಳ್ಳಿ ನಾಯಕ ಸ್ಮರಣ್ ಆರ್ ಮತ್ತು ಅನೀಶ್ ಕೇವೀರ್ ಅವರ ಅರ್ಧಶತಕದ ಜೊತೆಯಾಟದ ಬಲದಿಂದ ಶಿವಮೊಗ್ಗ ಯೋಧರ್ಸ್ ತಂಡವು 7 ವಿಕೆಟ್ಗಳಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು ಮಣಿಸಿತು. ಈ ಗೆಲುವಿನೊಂದಿಗೆ ಶಿವಮೊಗ್ಗ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿತು. ಕೆನಡಾ ಓಪನ್ 2ನೇ ಸುತ್ತಿಗೆ ತಾನ್ಯಾ ಆಕರ್ಷಿ. ಪಿಟಿಎ ಫಿಟ್ನೆಸ್ ಸಮಸ್ಯೆ ಕಾರಣದಿಂದ ಕಿದಂಬಿ ಶ್ರೀಕಾಂತ್ ರವರು ಕೆನಡಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮೊದಲ ಸುತ್ತಿನ ಪಂದ್ಯದ ಆರಂಭದಲ್ಲಿ ಹಿಂದೆ ಸರಿದರು. ತಾನ್ಯಾ ಹೇಮಂತ್ ಮತ್ತು ಆಕರ್ಷಿ ಕಶ್ಯಪ್ ರವರು ಮಹಿಳೆಯರ ಸಿಂಗಲ್ಸ್ 2ನೇ ಸುತ್ತು ತಲುಪಿದರು. ಬುಧವಾರ ನಡೆದ ಪಂದ್ಯದಲ್ಲಿ 33 ವರ್ಷ ವಯಸ್ಸಿನ ಶ್ರೀಕಾಂತ್ ರವರು ಪ್ಯಾರಿಸ್ ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತಿ ಲೀಜಿ ಜಿಯಾ ಎದುರು ಮೊದಲ ಗೇಮ್ನಲ್ಲಿ 10-11 ಹಿಂದಿದ್ದಾಗ ಪಂದ್ಯ ಬಿಟ್ಟುಕೊಟ್ಟರು. ಹಿಂದೆ ಸರಿಯುವ ಮೊದಲು ಕೋಚ್ ಬಿ ಸಾಯಿ ಪ್ರಣೀತ್ ಜೊತೆ ಸಮಾಲೋಚಿಸಿದರು. ಶ್ರೀಲಂಕಾ ಎ ನಿರ್ವಿಕಿ ಸಹನ್. ಚೆನ್ನೈ ನಾಯಕ ಸಹನ್ ಅರಚ್ಚಿಗೆ ಅವರ ಬ್ಯಾಟಿಂಗ್ ನೆರವಿನಿಂದ ಶ್ರೀಲಂಕಾ ಎ ತಂಡ 2ನೇ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಗುರುವಾರ ಭಾರತ ಎ ತಂಡದ ವಿರುದ್ಧ 5 ವಿಕೆಟ್ಗೆ 288 ರನ್ಗಳ ಗೌರವದ ಮೊತ್ತ ಗಳಿಸಿದ. ಮೊದಲ ಟಿ20 ಮಳೆಯ ಪಾಲು. ಯುಕೆ ಇಂಗ್ಲೆಂಡ್ ಎದುರಿನ ಟಿ20 ಸರಣಿಯ ಮೊದಲ ಪಂದ್ಯ ಬುಧವಾರ ಮಳೆ ಪಾಲಾಯಿತು. ಆದರೆ ಅಭಿಷೇಕ್ ಶರ್ಮಾರವರ ಬಿರುಸಿನ 59 ರನ್ಗಳು ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ರವರ ಸಂಯಮದ ಅರ್ಧಶತಕ ಅಂದರೆ 68 ರನ್ ಭಾರತ ತಂಡಕ್ಕೆ ಸಕಾರಾತ್ಮಕ ಅಂಶಗಳಾದವು. ಕೆಲವು ದಿನಗಳ ಹಿಂದೆಯಷ್ಟೇ ಐರ್ಲೆಂಡ್ಗೆ 0-2 ಸರಣಿ ಸೋತಿದ್ದ ಭಾರತ ಇಲ್ಲೂ ಉತ್ತಮ ಆರಂಭ ಮಾಡಿರಲಿಲ್ಲ. 3 ಓವರ್ಗಳಲ್ಲಿ 15 ರನ್ಗಳಾಗುವಷ್ಟರಲ್ಲಿ 2 ವಿಕೆಟ್ ಕಳೆದುಕೊಂಡಿತು. ಆದರೆ ಈ ಬಾರಿ ಜೊತೆಯಾಟಗಳ ಮೂಲಕ ಚೇತರಿಸಿಕೊಂಡು ಸವಾಲಿನ ಮೊತ್ತ ಪೇರಿಸುವಲ್ಲಿ ಯಶಸ್ವಿಯಾಯಿತು. ಲಂಕಾದಲ್ಲಿ ಟೆಸ್ಟ್ ಆಡಲಿರುವ ಭಾರತ ಕೊಲಂಬೊ. ಭಾರತ ಕ್ರಿಕೆಟ್ ತಂಡವು ಆಗಸ್ಟ್ ತಿಂಗಳಿನಲ್ಲಿ ಶ್ರೀಲಂಕಾದಲ್ಲಿ 2 ಪಂದ್ಯಗಳ ಟೆಸ್ಟ್ ಸರಣಿ ಆಡಲಿದೆ ಎಂದು ಶ್ರೀಲಂಕಾ ಕ್ರಿಕೆಟ್ ಗುರುವಾರ ಪ್ರಕಟಿಸಿದೆ. 9 ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಶ್ರೀಲಂಕಾದಲ್ಲಿ ಭಾರತ ತಂಡವು ಟೆಸ್ಟ್ ಸರಣಿ ಆಡಲಿದೆ. ಇವತ್ತಿನ ಶುಭಾಷಿತ: ಜೀವನವು ಹೋರಾಟದ ಕಣ, ಹೋರಾಟದ ಮೂಲಕವೇ ನಾವು ಮುಂದಕ್ಕೆ ಸಾಗಬೇಕಿದೆ. ಸ್ವಾಮಿ ವಿವೇಕಾನಂದರವರು.

ಬಾನುಲಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರು 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ.

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ ಕೇಳಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ

ಡಾಕ್ಟರ್ ಸೀತಾರಾಮ್ ಎಂ ಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ವೃತ್ತಿ ಸಂತೃಪ್ತಿ
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೀವನವೆಂಬ ನದಿಯಲ್ಲಿ ಅನೇಕ ವೃತ್ತಿಗಳ ದೋಣಿಗಳು ಸಾಗುತ್ತವೆ, ಆದರೆ ಕೆಲವು ಮಾತ್ರ ದಡ ಸೇರುತ್ತವೆ. ಇನ್ನು ಕೆಲವು ದಡ ಸೇರುವುದಷ್ಟೇ ಅಲ್ಲದೆ ಮತ್ತೊಬ್ಬರ ಬದುಕಿಗೆ ಆಶಾಕಿರಣವಾಗುತ್ತವೆ. ಅಂತಹ ಒಂದು ಮಹಾನ್ ವೃತ್ತಿಯೇ ವೈದ್ಯ ವೃತ್ತಿ. ವೃತ್ತಿ ಎಂದರೆ ಕೇವಲ ದುಡಿಮೆಯಲ್ಲ, ಅದು ನಮ್ಮ ಬದುಕಿನ ಒಂದು ಮಹತ್ವದ ಭಾಗ. ನಾವು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಸಿಕ್ಕಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ. ಇಂದು ನಾವು ನಮ್ಮ ಸಮಾಜದ ಜೀವನಾಡಿ ಎಂದೇ ಹೇಳಬಹುದಾದ ಒಂದು ವೃತ್ತಿಯ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ, ಅದುವೇ ವೈದ್ಯ ವೃತ್ತಿ. ಇಂದು ನಮ್ಮ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ತಮಗೂ ಸ್ವಾಗತ.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನಾನು ಆಕ್ಚುಲಿ ಇದೇ HD ಕೋಟೆ ತಾಲೂಕು, ಈಗಿನ ಸರವೂರು ತಾಲೂಕಿನ ಇಟ್ನಾ ಗ್ರಾಮದವರು, ಮೈಸೂರು ಜಿಲ್ಲೆಯೇ. ನನ್ನ ತಾಯಿ ಮತ್ತು ನನ್ನ ತಂದೆ, ನನ್ನ ತಾಯಿ ಲೇಟ್ ಪುಟ್ಟವೀರಮ್ಮ, ತಂದೆ ಲೇಟ್ ಕರಿಯ ನಾಯಕ. ನಮ್ಮದು ಇಟ್ನಾ ಗ್ರಾಮದಲ್ಲಿ ಪಟೇಲ್ ಲಿಂಗನಾಯಕರು ವಂಶಸ್ಥರು. ನಾವು ಮೊದಲು ಆಕ್ಚುಲಿ ಬಾಲ್ಯದಲ್ಲಿ ಒಂದನೇ ತರಗತಿ ಓದ್ಲಿಕ್ಕೆ ಮೊದಲು ನಾನು ಶಾಲೆಗೆ ಹೋಗಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾಡು ದನ ಮೇಯಿಸೋರ ಜೊತೆ ಹೋಗ್ಬಿಡ್ತಿದ್ದೆ. ನಾನು ಹೋಗ್ತಾ ಇರಬೇಕಾದ್ರೆ ಆಮೇಲೆ ನಮ್ಮ ಅಣ್ಣ, ಎರಡನೇ ಅಣ್ಣ ಸಣ್ಣಸೋಮಣ್ಣ ಅಂತ ಇದ್ದಾರೆ, ಅವರು ನನ್ನ ಶಾಲೆಗೆ ಕೈಕಾಲೆಲ್ಲ ಅಗ್ಗದಲ್ಲಿ ಕಟ್ಟಿ ಹೋಗಿ ಮಾಸ್ಟರ್ ಹತ್ರ ಕೂರಿಸಿದ್ರು. ಆವಾಗ ವೆಂಕಟಾಚಲಯ್ಯ ಅನ್ಬಿಟ್ಟು ಒಬ್ರು ಹೆಬ್ಬಲಗುಪ್ಪೆ ಹೆಡ್ ಮಾಸ್ಟರ್ ಇದ್ರು. ಅವ್ರು ನನ್ನನ್ನು ಸೇರಿಸ್ಕೊಂಡು ಒಂದನೇ ತರಗತಿಗೆ ಅವ್ರು ತಿಂಡಿಗಳು ಕೊಡ್ತಾ ನನ್ನನ್ನು ಶಾಲೆ ಕಡೆ ಗಮನ ಹರಿಸ್ತಾ ಹೋದ್ರು. ಅವ್ರು ಪ್ರೇರೇಪಣೆ ಕೊಟ್ಟದ್ರಿಂದ ಒಂದನೇ ತರಗತಿ 1 ರಿಂದ 6 ತರಗತಿವರೆಗೂ ನಮ್ಮ ಇಟ್ಟ

0: ಗ್ರಾಮದಲ್ಲಿ ನಮ್ಮ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸದ ಅವಧಿಯಲ್ಲಿ ಮಂಜುನಾಥ್ ಮಾಸ್ಟರ್ ಅಂತ ಇದ್ರು. ಅವರು ಯಾರು ನೀಟಾಗಿ ಬರೀತಾರೆ, ಮುಂದಾಗಿ ಬರೆಯೋದು ಮತ್ತು ಹೆಚ್ಚು ಅಂಕಗಳನ್ನ ಓದೋದ್ರಲ್ಲಿ ಅಂಕಗಳನ್ನ ಯಾರು ಗಳಿಸ್ತಾರೆ ಅವರಿಗೆಲ್ಲ ಪ್ರೈಸ್ ಇಡ್ತಾ ಇದ್ರು. ಅಂದ್ರೆ ಪೆನ್ನು, ಪೆನ್ಸಿಲ್ಲು, ಬ್ಯಾಗು, ಜಾಮಿಟ್ರಿ ಬಾಕ್ಸ್, ನೋಟ್ ಪುಸ್ತಕ ಈ ತರ. ಅದರಿಂದ ನಾನು ಪ್ರೇರೇಪಣೆಗೊಂಡು ಎಲ್ಲಾ ಪ್ರೈಸ್ಗಳನ್ನು ನಾನೇ ತಗೊಳ್ಳಿಕ್ಕೆ ಶುರು ಮಾಡಿದೆ. ಬಾಲ್ಯದಲ್ಲಿ ನಾನು ದನ ಮೇಯಿಸ್ತಾ ಇದ್ದೆ, ಕುರಿಗಳನ್ನ ಆಡುಗಳು ಮೇಯಿಸ್ತಾ ಇದ್ದೆ ನಮ್ಮಲ್ಲಿ, ಮತ್ತೆ ಜಮೀನುಗಳಲ್ಲಿ ನಮ್ಮ ಅಣ್ಣದಿರಿಗಳಿಗೆ ಸಹಾಯ ಮಾಡ್ತಿದ್ದೆ. ನಾವು ಒಟ್ಟು ನನಗೆ 6 ಅಣ್ಣದಿರು, 2 ಆಗ್ತಿರು, ಒಟ್ಟು 9 ಜನ. ನಾನು ಕೊನೆಯವನೇ. ನಾನು ನನ್ನ ವಿದ್ಯಾಭ್ಯಾಸಕ್ಕೆ ನಮ್ಮ ಅಣ್ಣದಿರು ಬಹಳ ಒತ್ತು ಕೊಡ್ತಾ ಇದ್ರು. ಇವನ್ನವರು ಒಳ್ಳೆಯ ವಿದ್ಯಾವಂತನ ಮಾಡೋಣ ಅನ್ನೋ ಒಂದು ಇದರಲ್ಲಿ ಅವರು ಮಾಡ್ತಾ ಇದ್ರು. 6ನೇ ತರಗತಿವರೆಗೂ ನಮ್ಮ ಊರಿನಲ್ಲಿ ನಾವು ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಇತ್ತು. 7ನೇ ತರಗತಿಗೆ ಸರಗೂರಿಗೆ ಬಂದು ಸೇರಿದ್ದೆ. 7, 8, 9 ಸರಗೂರಿನಲ್ಲಿ ಓದ್ದಾಯ್ತು. ಇನ್ನು 10ನೇ ತರಗತಿಗೆ ಚಿಲ್ಕುಂದ, ಹುಣಸೂರು ತಾಲೂಕು. ಯಾಕಂದ್ರೆ ನಮ್ಮ ಅಣ್ಣ ಈ ಸ್ಕೂಲ್ ಮಾಸ್ಟರ್ ಆಗಿದ್ರು, ಇವನು ಇಲ್ಲಿದ್ರೆ ಯಾಕೋ ಸರಿ ಓದಕ್ ಕಾಣ್ಲಿಲ್ಲ ಅಂದ್ಬಿಟ್ಟು ಅಲ್ಲಿ ಕರ್ಕೋದ್ರು. ಅಲ್ಲಿ ನಾನು SLC ಪ್ರಥಮ ಸ್ಥಾನ ಬಂದ ಮೇಲೆ PUC ಮಹಾರಾಜ ಕಾಲೇಜ್, ಮಹಾರಾಜ ಜೂನಿಯರ್ ಕಾಲೇಜ್ ಮೈಸೂರಿಗೆ ಸೇರಿಕೊಂಡೆ. ಅದಾದ್ಮೇಲೆ ಅಲ್ಲೇನಾಯ್ತು, PUC ಫೇಲ್ ಆಗ್ಬಿಟ್ಟೆ
1: ಒಂದ್ಸರಿ
0: ಫೇಲ್ ಆದ್ಮೇಲೆ ಇಲ್ಲಿ ನಮ್ಮ ಅಣ್ಣದಿರೋ ಅವಾಗ ನಾನು ವ್ಯವಸಾಯಕ್ಕೆ ಇವನು ಸರಿಯಾದ ದಾರಿ ತರ್ಬೇಕಾದ್ರೆ ಇವನ್ನ ಸರಿಯಾಗಿ ಹಾಕ ಅರಿಬೇಕು ಅಂತ ಹೇಳ್ಬಿಟ್ಟು ಜಮೀನಲ್ಲಿ ಉಳಿಸೋದು, ದನ ಮೇಯಿಸಿ ಕಳಿಸೋದು, ಹುಲ್ ತರೋದು, ಸಗಣಿ ಗೋರ್ಸೋದು ಬೆಳಗ್ಗೆ, ಈ ಕೆಲಸ ಎಲ್ಲಾ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೋ ನಾನು ಇಲ್ಲೇ ಇದ್ರೆ ಓದಕ್ ಆಗಲ್ಲ, ಈ ಕಷ್ಟ ಎಲ್ಲ ಅನುಭವಿಸ್ಬೇಕಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಓದ ಕಡೆ ಗಮನ ಕೊಟ್ಟು ಶಾರದಾ ವಿಲಾಸ ಕಾಲೇಜ್ಗೆ BSc ಸೇರಿಕೊಂಡೆ. BSc ಓದ್ತಾ ಆಕ್ಚುಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ IAS ಮಾಡಬೇಕು ಅಂತ ಸೇರಿದವನು. ಇದನ್ನ ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ಒಂದ್ಸಾರಿ ಇಲ್ಲಿ ಇದೇ ಇದರಲ್ಲಿ ಮೈರಾಡ ಪ್ಲಾನ್ ಅಂತ ಇತ್ತು. ನಾನು PUC ಫೇಲ್ ಆದಾಗ ಮೈರಾಡದಲ್ಲಿ ವರ್ಕ್ ಮಾಡ್ತಿದ್ದೆ. ಆವಾಗ ಸೆಂಟ್ ಜೋಸೆಫ್ ಬ್ಯಾಂಗ್ಳೂರು ಹಾಸ್ಪಿಟ್ಲಿಗೆ ಇಲ್ಲಿಂದ ನಮ್ಮನ್ನು ಕರ್ಕೋಗ್ತಾರೆ ಒಂದು ರೋಗಿಗೆ ಬ್ಲಡ್ ಕೊಡ್ಬೇಕು ಅಂತ. ಆ ಬ್ಲಡ್ ಕೊಡಕ್ ಹೋಗಿ ಹಾಸ್ಪಿಟ್ಲಲ್ಲಿ ಅವನ ಪರಿಸ್ಥಿತಿ ನೋಡಿದ್ಮೇಲೆ ಆ ಡಾಕ್ಟರ್ಗಳಲ್ಲಿ ಓಡಾಡ್ತಿದ್ನೆಲ್ಲ ನೋಡಿ ನಾನು ಡಾಕ್ಟರ್ ಆಗ್ಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿ BSc ಸೇರ್ಕೊಂಡೆ. ಆಕ್ಚುಲಿ ನಾನು ರಾಜ್ಕುಮಾರ್ ಅಪ್ಪಟ ಅಭಿಮಾನಿ, ಅವ್ರ ಸಿನಿಮಾಗಳು ಪ್ರತಿಯೊಂದು ನೋಡ್ತಿದ್ದೆ. ನೋಡ್ಬೇಕಾದ್ರೆ ಅವ್ರದ್ದು ಶ್ರುತಿ ಸೇರಿದಾಗ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪಾತ್ರ ಮಾಡಿರ್ತಾರೆ.
1: ಹೌದು,
0: ಅದನ್ನ ನೋಡಿ ನಾನು ಒಬ್ಬ ವೈದ್ಯನಾಗಬೇಕು ಅಂತ ತಿಳ್ಕೊಂಡು ಆಮೇಲೆ ಅಂಬರೀಷ್ನದು ಹೃದಯ ಆಡಿತು ಅಂತ ಯಾವುದೋ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಹಾರ್ಟ್ ಆಪರೇಷನ್ ಮಾಡೋದು ನೋಡಿದ ಮೇಲೆ ಆ ಸಾಯಿತಾನೆ ಅನ್ನುವ ಪೇಷಂಟು ಉಳ್ಕೊಂಡಲ್ಲ, ಅದನ್ನ ನೋಡಿ ಜಾಸ್ತಿ ಪ್ರೇರೇಪಣೆ ಆಗಿ ನಾನು ಒಬ್ಬ ವೈದ್ಯನೇ ಆಗಲೇಬೇಕು ಅಂತ BSc ಅತಿ ಹೆಚ್ಚು ಅಂಕ ತೆಗೆದು BSc ಕೋಟದಲ್ಲಿ ಎಲ್ಲಿ ಬೇಕು ವೈದ್ಯನಾಗ್ತಾ. ಮತ್ತೆ ಅದರಲ್ಲಿ ಏನು ಅಂದರೆ ಈ ವೈದ್ಯ ವೃತ್ತಿಯಲ್ಲಿ ನಾನು ಹಣಕ್ಕಿಂತ ಜನಸೇವೆ ಮಾಡಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಂಡೆ. ಯಾವಾಗಲೂ ನಾನು ಹಣಕ್ಕೆ ಬೆಲೆ ಕೊಡಲಿಲ್ಲ, ಯಾಕೆಂದರೆ ಮನುಷ್ಯ ಆಕಸ್ಮಿಕ ಹುಡ್ತಾನೆ, ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಅನ್ನೋದು ನನ್ನ ಅರ್ಥ ಮಾಡ್ಕೊಂಡೆ. ಈ ಎರಡು ಮಧ್ಯೆ ಹಣ ಅನ್ನೋದು ಏನು ಬರಲ್ಲ, ಯಾಕಂದರೆ ಮನುಷ್ಯನಿಗೆ ಏನು ಬೇಕು, 3 ಹೊತ್ತು ಊಟ, ಉಡ್ಲಿಕ್ಕೆ ತೊಡ್ಲಿಕ್ಕೆ ಬಟ್ಟೆ, ಒಳ್ಳೆ ಬಟ್ಟೆ, ಮತ್ತೆ ನೆಮ್ಮದಿಯಾಗಿ ನಿದ್ರೆ ಬಂದರೆ ಸಾಕು, ಅದಷ್ಟೇ. ಅದೇ ಜೀವನಕ್ಕೆ ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡೋದು, ನಮ್ಮನ್ನು ಕೋರಿಕೆ ಬಂದು ಕೇಳ್ಕ ಬಂದವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಗುಣ ಮೊದಲಿಂದ ನಾನು ಬೆಳೆಸ್ಕೊ ಬಂದೆ. ಅದರಂತೆ ನಾನು ಹಣದ ಕಡೆ ಜಾಸ್ತಿ ಇದ್ಕೊಳ್ಳಲಿಲ್ಲ. ಈಗ ನನ್ನ ವೃತ್ತಿಯಲ್ಲಿ ನಾನು ಡಾಕ್ಟರ್ ಆಗಿ ಸಾಕಷ್ಟು ಜನಗಳಿಗೆ, ಆಕ್ಚುಲಿ ಮಧ್ಯಾಹ್ನ ನಾನು ಊಟಕ್ಕೆ ಹೋಗಲ್ಲ, ಬೆಳಿಗ್ಗೆ ಬಂದು ಕೂತ್ರೆ ನೈಟ್ ಪೇಷಂಟ್ ಮುಗಿಯೋವರೆಗೂ ಹಳ್ಳಿ ಜನ, ಯಾಕಂದ್ರೆ ಮಧ್ಯ ಮಧ್ಯೆ ಬಸ್ಗಳು ಮಿಸ್ ಆಗ್ತವೆ ಅವ್ರ ಜನಗಳಿಗೆ. ನಾನು ಈ ಕಡೆ ಬಂದರೆ ನಾನು ಫಸ್ಟು ನಾನು ನನ್ನ MBBS ಮುಗಿದ ಮೇಲೆ JSS ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ 3-4 ವರ್ಷ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗದಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಿದ್ದೆ. ಅಲ್ಲಿ ಬಿಟ್ಟ ನಂತರ ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರಥಮ ಬಾರಿಗೆ ನಾನು ಗುತ್ತಿಗೆ ವೈದ್ಯಾಧಿಕಾರಿಗೆ ಅಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಂದ ಹನೂರು ಕೊಳ್ಳೇಗಾಲ ತಾಲೂಕಿನ ಹನೂರಿಗೆ ಹೋಗ್ತೀನಿ. ಅಲ್ಲಿ ಪಿ ಎಚ್ ಸಿಗೆ ಅಲ್ಲಿ ನಾನೇ

0: ವೈದ್ಯಾಧಿಕಾರಿ ಆದಾಗ ಅಲ್ಲಿ ಬಡವರು ಜಾಸ್ತಿ ಬರ್ತಿದ್ರು ತುಂಬಾ ಅಂದ್ರೆ ಆ ಕಡೆ. ಯಾಕಂದ್ರೆ ನಮ್ಮ ಈ ಕಡೆನಾದ್ರೂ ನಾವು ನೀರಾವರಿ ನೋಡಿದೀವಿ,
1: ಹೌದು,
0: ಆ ಕಡೆ ಮಳೆಗೆ ಆಶ್ರಿತ ಜನ. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಜನ ಬಸ್ ಹಿಡಿದು ಆಟೋ ಇಟ್ಕೊಂಡು ಎಲ್ಲ ಬರ್ತಾ ಇದ್ರಲ್ಲ, ಇನ್ನು ಈ ಬಸ್ ಮಿಸ್ ಆದರೆ ನಮಗೆ ಇದಿರಲ್ಲ ಸರ್, ಆಟೋಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂದರೆ ಅವತ್ತು ಆ ದಿನ ಗೇದ ದುಡ್ಡನ್ನೆಲ್ಲ ನಾನು ಆಟೋಕ್ಕೆ ಕೊಡಬೇಕು.

0: ಆರೂವರೆ 7 ಗಂಟೆ ಪೇಷಂಟ್ ಎಷ್ಟು ಜನ ಬರ್ತಾರೆ ಅಷ್ಟು ಮುಗಿಸಿ ತದಾನಂತರ ಮನೆಗೆ ಬಂದು ಊಟ ಮಾಡ್ತಿದ್ದು. ಅದನ್ನ ಅಭ್ಯಾಸ ಮಾಡ್ಕೊಂಡು ಇವಾಗ್ಲೂ ಹಾಗೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕೋಟೆ ತಾಲೂಕು ಬಂದ್ಮೇಲೆ ಹಿಮ್ಮಚ್ಚೂರು, ಡಿ ಬಿ ಕುಪ್ಪೆ, ಭೋಗಾಪುರ ಆ ಕಡೆ ಎಲ್ಲ ಬಸ್ಗಳಿಲ್ಲ.
1: ಹೌದು.
0: ಅದು ಬಿಟ್ಟರೆ ಈ ಕಡೆ ಗಂಡತ್ತೂರು, ವೀರಾಂಬಳ್ಳಿ ಈ ಕಡೆ ಎಡೆಯಲ್ದಿಂದ ಆ ಕಡೆ ಇನ್ನು ಆ ಕಡೆಯಿಂದ ಎಲ್ಲ ಬರ್ತಾರೆ. ಯಶವಂತಪುರ, ಅಂಚಿಪುರ, ಎತ್ಕಿ ನಾನು ಕೇಳಿಲ್ಲ, ಮುಗುತನ ಮೂಲೆ, ಚಿಕ್ಕಬರ್ಗಿ, ದೊಡ್ಡಬರ್ಗಿ ಈ ಕಡೆಯಿಂದ ಜನ ಬರಬೇಕಾದ್ರೆ ಅವ್ರಗಳಿಗೆ ಒಂದು ಬಸ್ ಮಿಸ್ ಆದ್ರು ಪಾಪ ನಾವು ಬಸ್ ಇದು ಕಾರು ಆಟೋನೋ ಮಾಡ್ಕೋಗ್ತೀನಿ ಅಂದರೆ 1,000 ರೂಪಾಯಿ ಕೇಳ್ತಾರೆ. ಸೊ ಅವರೆಲ್ಲ ಎಲ್ತಾರಕ್ಕೆ ಪಾಪ ಬಡವರಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಬರೋದು, ಶ್ರೀಮಂತರು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರಲ್ಲ. ಇವ್ರಿಗೆ ಏದದ್ದು 3-4 ದಿನದ ಕೂಲಿನೂ ಅದಕ್ಕೆ ಹಾಕ್ಬೇಕಾಗತ್ತಲ್ಲ. ನಾವು ಉದ್ಯೋಗದಿಂದ ಕೂತ್ಕೊಂಡು ಎಷ್ಟೇ ಇದಾದರೂ ಫಸ್ಟು ದೂರದಿಂದ ಬರ್ತಕ್ಕಂಥ ವಯಸ್ಸಾದವರು ಮಕ್ಕಳು ಫಸ್ಟ್ ನೋಡಿ ಆಮೇಲೆ ಮಿಕ್ಕದವ್ರನ್ನೆಲ್ಲ ಚಿಕಿತ್ಸೆ ಕೊಟ್ಟು ಆಮೇಲೆ ಎಲ್ಲ ಮುಗೀತು ಅಂದಮೇಲೆ ನಾನು ಎದ್ದು ಮನೆ ಕಡೆ ಹೊರಡೋದು. ಈ ತರ ಜೀವನ ರೂಪಿಸ್ಕೊ ಬಂದಿದ್ದೀನಿ. ಎಲ್ಲೋ ನಾನಂತೂ ಹಣಕ್ಕೆ ಆಸೆ ಪಡಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ಹೋಗುವಾಗ ಏನು ತಕೊಂಡು ಹೋಗಲ್ಲ, ಬರುವಾಗಲೂ ಏನು ತಂದಿಲ್ಲ. ಈ ನಡುವೆ ಈಗ ನಮ್ಮ ಹೆಂಡತಿ ಮಕ್ಕಳು ಅನ್ಕ ನಾವು ದುಡ್ಡು ಮಾಡಕ್ ಹೋದ್ರೆ ಯಾರ್ದೋ ಏನೋ ಆ ಹೊಡೆದು ಹದ್ಗಾಕದಂಗೆ ಅದು ಯಾವ್ದೋ ನಮ್ಗೆ ಬರಲ್ಲ ಅಂತ ನಾನು ಇದು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ವೃತ್ತಿಯನ್ನ ಮಾಡ್ಕೊ ಹೋಗ್ತಾ ಇದ್ದೀನಿ. ಇದರಲ್ಲೇ ನನಗೆ ತೃಪ್ತಿ ಕೊಡ್ತಾ ಇದೆ. ಸಾಕಷ್ಟು ಜನಗಳಿಗೆ ಬಡವರುಗಳು ಹಣಕಾಸಿಲ್ದಿದ್ದವರು ಬಂದಾಗ ಭಾಳ ದೊಡ್ಡ ದೊಡ್ಡ ರೋಗಗಳನ್ನು ತಗೊಂಡು ವಾಸಿಯಾಗದೇ ಇರತಕ್ಕಂಥ ರೋಗಗಳು ಬರ್ತವೆ. ಅದಕ್ಕೆ ಆರ್ಥಿಕ ವೆಚ್ಚ ಭಾಳ ಭರಿಸ್ಲಿಕ್ಕೆ ಆಗದೇ ಇರಲ್ಲ ಅವ್ರಿಗೆ. ಅಂಥವ್ರಿಗೆ ಈ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ರೆಫರಲ್ ಲೆಟರ್ ನಾವು ಇಲ್ಲಿಂದ ಕೊಟ್ಟರೆ ಅದು ಫ್ರೀ ಆಗುತ್ತೆ. ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗಾಗಲಿ ಎಲ್ಲಿ ಆಗಲಿ ಆ ಥರ ಕಾಯಿಲೆಗಳು ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಸುಮಾರು ಜನ ಪೇಷಂಟ್ಗಳಿಗೆ ಈ ನರ ರೋಗದ್ದು, ಕಿಡ್ನಿದು, ಕ್ಯಾನ್ಸರು, ಬ್ರೈನ್ದು, ಸುಟ್ಟಗಾಯ ಈ ಥರ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಿಸಿದ್ದೀನಿ. ಅವರು ಇವಾಗಲೂ ಬಂದು ನನ್ನನ್ನು ಸ್ಮರಿಸ್ಕೋತಾರೆ. ಬರೋಕ್ಕೆ ಮೊದಲು ಅಲ್ಲಿಂದನೇ ಕಾಲು ಬೀಳ್ತ ಅವ್ರು ಎಷ್ಟೇ ವಯಸ್ಸಲ್ಲಿ ದೊಡ್ಡವರಾದರೂ ನನಗೆ ಮನಸ್ಸು ನಮಸ್ಕರಿಸ್ತಾರದು. ಅವರು ನಮ್ಮನ್ನು ದೇವ್ರ ಸ್ವರೂಪ ಅಂತ ನೋಡೋದನ್ನ ಆ ಪೇಷಂಟ್ಗಳಲ್ಲಿ ನೋಡ್ತೀವಿ. ಅದನ್ನೇ ಹಣ ತಗೊಂಡು ನಾವು ಇದು ಮಾಡಕ್ ಹೋದ್ರೆ ಯಾರು ಬೆಲೆ ಕೊಡೋದಿಲ್ಲ, ಆ ದೃಷ್ಟಿಲಿ ನೋಡಲ್ಲ. ಯಾಕಂದ್ರೆ ಅವನು ಹಣ ಕೊಟ್ಟಿದ್ದಕ್ಕೆ ತಾನೇ ನಾನು ಚಿಕಿತ್ಸೆ ಕೊಟ್ಟಾನೆ ಅಂತ ಬರುತ್ತೆ. ಬಟ್ ಅದನ್ನೇ ನಾನು ಹಣ ನಮ್ಗೆ ಬರಲ್ಲ, ಶಾಶ್ವತ ಬರಲ್ಲ, ಇವುಗಳು ಶಾಶ್ವತ. ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ, ಬಡವ್ರ ಪರ ನಿಲ್ತೀವಿ, ಈ ಸಮಾಜ ಸೇವೆಗಳನ್ನ ಮಾಡ್ತಾ ಹೋದಾಗ್ಲೆ ನಮಗೆ ಒಳ್ಳೆ ಒಂದು ಹುಟ್ಟಿದ್ದಕ್ಕೂ ಸಾರ್ಥಕ, ಮನಸ್ಸಿನಾದಕ್ಕೂ ಸಾರ್ಥಕ ಅನ್ನೋ ಒಂದು
1: ಹೌದು
0: ಆ ಭಾವನೆ ನಮ್ಮಲ್ಲಿ ಇರುತ್ತೆ. ಹೀಗಾಗಿ ನಾವು ಈ ಕೆಲಸಗಳನ್ನು ಸಾಕಷ್ಟು ನಾ ಎಲ್ಲೇ ಹೋದರೂ ಬಡವ್ರ ಪರನೇ ಬಡವ್ರುಗಳು ಅದೆಷ್ಟೇ ಇದಿರಲಿ, ಎಷ್ಟೇ ಬಿಜಿ ಇರಲಿ, ಎಷ್ಟೇ ಒತ್ತಡ ಇರಲಿ, ನಾವು ಕಾಮಾಗಿ ಅವ್ರನ್ನ ನೋಡಿ ಚಿಕಿತ್ಸೆ ಕೊಟ್ಟು ಅವ್ರು ಬಂದು ನನಗೆ ಒಳ್ಳೇದಾಯಿತು ಅಂತ ಸಿಕ್ಕದಾಗ ಮಾತಾಡಿಸ್ತಾರಲ್ಲ, ಅದೇ ನಮಗೆ ಸಿಕ್ತಕ್ಕಂಥ ತೃಪ್ತಿ.
1: ಅಂದರೆ ತಮಗೆ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಶುರು ಮಾಡಿದಾಗಲೇ ತಮಗೆ ಒಂದು ಮೂಲ ಗುರುಗಳಾಗಿ ವೆಂಕಟಾಚಲಯ್ಯ ಅವರು ಸಿಕ್ಕಿ ಅವರ ಮೂಲಕ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ಕೊಂಡು ಹೋಗಿ ಹಂತ ಹಂತವಾಗಿ ತಾವು ಮುಂದಿನ ಒಂದು ಶಿಕ್ಷಣಕ್ಕೆ ಮುಂದುವರಿತಾ ಹೋದಂತೆ ಈಗ ತಾವು ಹೇಳ್ದಂಗೆ ಏನೇ ತಾವು ರಾಜ್ಕುಮಾರ್ ಅಭಿಮಾನಿಗಳಾಗಿರೋದ್ರಿಂದ ಅವ್ರದ್ದೊಂದು ಫಿಲಮ್ ಮತ್ತು ಅಂಬರೀಶ್ ಅವ್ರದ್ದೊಂದು ಫಿಲಮ್ ಆ ಫಿಲಮ್ಗಳಲ್ಲಿ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರೋದನ್ನು ತಮಗೆ ಅದೇನೋ ಒಂದು ಮನವೊಲಿಕೆ ಆಗಿ ಅದರಿಂದ ತಾವು ಡಾಕ್ಟರಾಗಿ ಈಗ ಪ್ರಸ್ತುತ ದಿನಗಳಲ್ಲೂ ಸಹ ನಿಮ್ಮ ಏನೋ ಒಂದು ಸಮಯ ಇರುತ್ತೆ ನಿಮ್ಮ ವೃತ್ತಿಯಲ್ಲಿ ಆ ಸಮಯವನ್ನು ಮೀರಿ ಸಹ ಜನಸಂಖ್ಯೆ ಎಷ್ಟೇ ಇದ್ರೂ ಸಹ ಪ್ರತಿಯೊಬ್ಬರಿಗೂ ಸಹ ನೀವು ಏನು ಸೇವೆಯನ್ನು ಕೊಡ್ತಾ ಇದ್ದೀರಾ. ಅದರಲ್ಲೂ ಮಧ್ಯಾಹ್ನದ ಊಟವನ್ನು ಸಹ ತುಂಬ ದಿನಗಳೇ ಆಗಿದೆ ಬಿಟ್ಟು ಅಂತಲೂ ಹೇಳಿದ್ರಿ. ಅದು ಸಹ ಒಂದು ಸದುದ್ದೇಶದಿಂದನೇ. ಈಗ ತುಂಬ ದೂರದ ಊರುಗಳಿಂದ ಬರೋಂಥವ್ರಿಗೆ ಬಸ್ ಸೌಲಭ್ಯಗಳಿಲ್ಲದೆ ಇದ್ದಾಗ ಈಗ ನಿಮ್ಮದು ಒಂದು ಹೊತ್ತಿನ ಊಟ ತ್ಯಜಿಸೋದ್ರಿಂದ ಅವ್ರಿಗೇನೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದನೂ ಸಹ ತಾವು ಅದನ್ನು ಯೋಚನೆ ಮಾಡಿ ಊಟ ಬಿಟ್ಟು ಏನು ಬಂದಂತಹ ರೋಗಿಗಳಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬಂದಿದ್ದೀರಾ. ಇದು ತುಂಬ ನಿಜವಾಗ್ಲೂ ಸಹ ಶ್ಲಾಘನೀಯವಾದಂಥ ಒಂದು ಅಂಶನೇ ಸರ್. ಇನ್ನು ಇದೇ ವೃತ್ತಿಯಲ್ಲಿ ತಮಗೆ ಈಗ ನಿಮಗೆ ಈ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಸಂತೃಪ್ತಿ ಸಿಕ್ಕಿದಂತಹ ಒಂದು ಅಥವಾ ಎರಡು ಪ್ರಸಂಗಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ನನಗೆ ಸಂತೃಪ್ತಿ ಅಂದರೆ ಪ್ರತಿಯೊಂದು ಪೇಷೆಂಟ್ನದು ಸಾಮಾನ್ಯ ಕಾಯಿಲೆಯಿಂದ ಹಿಡಿದು ದೊಡ್ಡ ಸ್ವರೂಪದ ಕಾಯಿಲೆಗಳವ್ರನ್ನು ನಾನು ಪ್ರತಿಯೊಬ್ಬರು ಇದು ಮಾಡಬೇಕಾದ್ರೆ ಪ್ರತಿಯೊಂದು ಇದರಲ್ಲೂ ತೃಪ್ತಿ ಸಿಗ್ತಾ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲ ಕ್ಯಾನ್ಸರ್ ಪೇಷೆಂಟ್ಗಳು ಮೊದಲನೇ ಅಂತ ಎರಡನೇ ಅಂತ ಇರ್ತದಲ್ಲ ಅವಕ್ಕೆ

0: ಪ್ರಾಥಮಿಕ ಹಂತದಲ್ಲೇ ನಾವು ಅವ್ರನ್ನ ಗುರುತಿಸಿ ಚಿಕಿತ್ಸೆ ಕಳಿಸಿ ಅವರು ಸಂಪೂರ್ಣ ಗುಣವಾಗಿ ಬಂದು ನನಗೆ ಹೇಳ್ತಾರಲ್ಲ, ಆವಾಗ ಬಹಳ ತೃಪ್ತಿ ಆಗ್ತದೆ. ಅಂದ್ರೆ ಅವನ ಸಾವಿನಿಂದ ಬಚಾವ್ ಮಾಡಿದೆ ಏನಾಗುದು. ಈಗ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಹೋಗ್ಬಿಟ್ಟಿದ್ರೆ ಅವ್ರು ಬದುಕಲ್ಲ, ಅವ್ರ ವಯಸ್ಸು ಇದಾಗ್ತೈತೆ. ಫಸ್ಟ್ ಪ್ರಾಥಮಿಕ ಹಂತ ಮತ್ತೆ ಎರಡನೇ ಹಂತದಲ್ಲಿ ನಾವು ಅವ್ರನ್ನ ಗುರುತಿಸಿದಾಗ ನಾವು ಆ ಕಾಯಿಲೆಗೆ ಚಿಕಿತ್ಸೆ ಇದೆ ನಮ್ಮಲ್ಲಿ, ಸಂಪೂರ್ಣ ಗುಣವಾಗ್ತದೆ. ಆ ತರದವು ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಮತ್ತೆ ಒಂದು ಪೇಷಂಟ್ಗೆ ಎರಡು ಕಾಲು ಬರ್ತಿರ್ಲಿಲ್ಲ, ತೆಳುಕ ಹೋಗ್ತಾ ಇತ್ತು, ನಡೀಲಿಕ್ಕೆ ಆಗ್ತಾ ಇರ್ಲಿಲ್ಲ, ನರ ಬೆನ್ನುರಿ ನರದಲ್ಲಿ ಡ್ಯಾಮೇಜ್ ಆಗಿ. ಸೊ ಅದನ್ನ ನಾನು ಫ್ರೀ ಆಗಿ ಅಲ್ಲಿ ಮೇಲ್ಮಟ್ಟಕ್ಕೆ ನನಗೆ ಗೊತ್ತಿರತಕ್ಕಂಥ ನುರಿತ ವೈದ್ಯರ ಹತ್ರ, ಅದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಚಿಕಿತ್ಸೆ ಮಾಡ್ತಾ, ಈಗ ಅಮ್ಮ ನಡ್ಕೊಂಡು ಕೂಲಿ ಮಾಡ್ತಾ ಇದ್ದೆ. ಮತ್ತೆ ಇನ್ನೊಬ್ಬ ಪೇಷಂಟು ನನಗೆ ಗೊತ್ತಿರೋವನ್ನ ಬೀರಂಬಳ್ಳಿ ಅವರು, ಅವರು ಅಷ್ಟೇ ಎರಡು ಕಾಲು ನಿಲ್ಲಕ್ಕಾಗದೆ ನಿಶಕ್ತಿಯಾಗಿ ಅವನು ಆಕ್ಚುಲಿ ಕೂಲಿ ಟೀ ಅಂಗಡಿ ಇಟ್ಕೊಂಡು ಕೂಲಿ ಮಾಡ್ತಿದ್ದಾನೆ. ಟೀ ಅಂಗಡಿ ಮಾಡ್ಬೇಕಾದ್ರೆ ಯಾವಾಗಲೂ ನಿಂತೇ ಇರ್ಬೇಕು, ಅವನ ಕೈಲಿ ಆಗ್ತಾ ಇರಲಿಲ್ಲ. ಅವನಿಗೂ ಅದೇ ರೀತಿ ಉನ್ನತ ಮಟ್ಟದ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀಯಾಗಿ ಚಿಕಿತ್ಸೆ ಮಾಡಿಸ್ದಾಗ ಈಗ ಅವನು ಆರಾಮಾಗಿ ಅವನ ಜೀವನವನ್ನ ಅವನ ಯಾವುದೋ ಬಿಸ್ನೆಸ್ ಇತ್ತು ಅದನ್ನು ಸಾಗಿಸ್ಕೊಂಡು ಅವನ ಜೀವನನ ಸಾಗಿಸ್ತಾ ಇದ್ದಾನೆ. ಇವೆಲ್ಲ ನಮಗೆ ನೋಡಿದಾಗ ಬಹಳ ಖುಷಿ ಆಗ್ತದೆ. ಅಟ್ಲೀಸ್ಟ್ ಅವ್ರ ನಾರ್ಮಲ್ ಪರಿಸ್ಥಿತಿಗೆ ಬಂದ್ರಲ್ಲ, ಮತ್ತೆ ಅವರ ಕುಟುಂಬನ ಅವರೇ ನಿರ್ವಹಣೆ ಮಾಡೋ ಒಂದು ಹಂತಕ್ಕೆ ಬಂದ್ರಲ್ಲ ಪರಿಸ್ಥಿತಿಗೆ ಅನ್ನೋದು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇರ್ತವೆ.
1: ಸರ್, ನಿಮ್ಮ ಒಂದು ವೈದ್ಯಕೀಯ ವೃತ್ತಿ ಅಂದ್ರೆ ಕೇವಲ ಯಶಸ್ಸು ಮಾತ್ರವಲ್ಲದೆ ಕೆಲವು ಸವಾಲುಗಳು ಸಹ ಇರ್ತವೆ. ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಎದುರಿಸಿದಂತಹ ಅತಿ ದೊಡ್ಡ ಸವಾಲು ಯಾವುದು ಮತ್ತು ಅದನ್ನ ಹೇಗೆ ನಿಭಾಯಿಸಿದ್ರೆ ಏನಾದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ಆಕ್ಚುಲಿ ನನ್ನ ವೃತ್ತಿಯಲ್ಲಿ ಮೊದಲು ಹನೂರಿನಲ್ಲಿ ಇರಬೇಕಾದ್ರೆ ಇಡೀ ಟೌನೇ ವಾಂತಿ ಬೇದಿ ಅಂದ್ರೆ ಕರುಳು ಬೇನೆ ಕಾಯಿಲೆಗೆ ಬಿದ್ದೋಗ್ಬಿಡುತ್ತ. ಆ ಸಮಯದಲ್ಲಿ ನನಗೆ ಇಬ್ಬರು ಅಸಿಸ್ಟೆಂಟ್ಗಳು ಸ್ಟಾಫ್ ನರ್ಸ್ಗಳು ಬಹಳ ಹೆಚ್ಚು ಹತ್ತು ಕೊಟ್ಟರು. 24 hours ಒಂದು ವಾರ ಕಂಟಿನ್ಯೂಸ್ ಮಾಡಿದ್ದೀವಿ. ಏನು ಎಲ್ಲ ಇಡೀ ಟೌನ್ ಟೌನೇ ಏನಾಗಿತ್ತು ಅಂದರೆ ಕುಡಿಯೋ ನೀರಿಗೆ ಚರಂಡಿ ನೀರು ಹೋಗಿ ಅಲ್ಲಿ ಸೇರಿದ್ವಿ, ಅದು ಕಲ್ಮಸ ಆಗ್ಬಿಡ್ತು. ಕಲ್ಮಸ ಆದಾಗ ಅದರಲ್ಲಿರ್ತಕ್ಕಂಥ ರೋಗಾಣು ಕುಡಿಯೋ ನೀರಲ್ಲಿ ಅದನ್ನ ಯಾರೂ ಗುರುತಿಸೋಕ್ಕಾಗಿರಲಿಲ್ಲ. ಎಷ್ಟು ದಿನ ಸೇವಿಸಿದ್ರು ಅಷ್ಟು ದಿನ ಎಲ್ಲ ಪೇಷಂಟ್ ಸುಮ್ಮನೆ ವಾಂತಿ ಬೇದಿ ವಾಂತಿ ಬರ್ತಾ ಇರೋರು ನಮಗೆ ಏನಾಗೋಯ್ತು ಅಂತ ಒಬ್ಬನೇ ಧೃತಿಗೆಡ್ದೆ ಎರಡು ಮೂರು ಜನ ಸ್ಟಾಫ್ಗಳನ್ನೇ ಕಟ್ಕೊಂಡು ಇರ್ತಕ್ಕಂಥ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲಿ ಮರಗಳಿಗೆ ಡ್ರಿಪ್ ಹಾಕಿ ಅಲ್ಲಿ ಕಟ್ಕೊಂಡು ಆ ಜಾಗದಲ್ಲಿ ಹಿಡಿಸ್ಕೊಂಡು ಪೇಷಂಟ್ ಹತ್ರ ಅವ್ರನ್ನೆಲ್ಲ ಒಬ್ಬನಿಗೂ ಸಾಯ್ಬಾರ್ದಂಗೆ ಒಬ್ರು ಸಾವಿನ ದವಡೆಗೆ ಹೋಗ್ಬಾರ್ದಂಗೆ ಆಗ ಒಂದು ವಾರ ಬಚಾವ್ ಮಾಡಿದ್ದೆ ನಮಗೆ ಸವಾಲು. ಆ ಸವಾಲನ್ನ ಯಾವ ರೀತಿ ನಿಭಾಯಿಸ್ಕೊಂಡೆಲ್ಲ ಆ ನಿಭಾಯಿಸಿದ್ದು ತುಂಬ ನಮಗೆ ತೃಪ್ತಿ ತಂದಿದೆ. ಮತ್ತು ಆ ಥರ ಸವಾಲುಗಳನ್ನ ಇನ್ನೂ ಹೆಚ್ಚು ನಾವು ಎದುರಿಸ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ.
1: ಅಂದ್ರೆ ಇಡೀ ಊರಿಗೆ
0: ಟೌನ್ ಆ ಟೌನ್ ಆವಾಗ ಎಲ್ಲೇ ಆದ್ರೂ ವಾಂತಿ ಬೇದಿ ಪ್ರಕರಣ ಎಲ್ಲೇ ಮಾಸ್ ಆಗಿ ಬಂದ್ರು ನನ್ನನ್ನ ಆ ಊರಿಗೆ ಹಾಕ್ಬಿಡ್ತಾ ಇದ್ರು. ಅದಾದ್ಮೇಲೆ ಮಾರ್ಟಹಳ್ಳಿ ಅಂತ ಬಂತು, ಆ ಮಾರ್ಟಹಳ್ಳಿಗೆ ಹಾಕಿದ್ರು, ಕೌದಹಳ್ಳಿ ಈ ತರ ಎಲ್ಲೇ ಆದ್ರೂ ನನ್ನನ್ನೇ ಅಲ್ಲಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಬಿಡ್ತಾ ಇದ್ರು.
1: ಯಾಕೆಂದ್ರೆ ಒಂದು ಸಲ ನಿರ್ವಹಿಸಿ ಒಂದು ಅನುಭವ ಇರೋದ್ರಿಂದ
0: ದಿನಕ್ಕೆ 50-60 ಪೇಷಂಟ್ ಬಂದ್ಬಿಡೋದು. ಅದನ್ನೆಲ್ಲ ನಿಭಾಯಿಸಿದ್ದರಿಂದ ನನಗೆ ಆಗಿನ ಡಿ ಎಚ್ ಓ ಅವರು ನನ್ನ ಹುಲಿ ಮನೆ ಅಂತಿದ್ರು, ನನಗೆ ಎಲ್ಲೇ ಆದರೂ ಅಲ್ಲಿ ನನ್ನನ್ನು ಕಳಿಸ್ತಾ ಇದ್ರು.
1: ಸರ್, ವೈದ್ಯರಾದ ಮೇಲೆ ನೀವು ಭಾವುಕರಾದಂತಹ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ, ರೋಗಿಗಳು ಮತ್ತು ಈಗ ಅವರ ಕುಟುಂಬದಿಂದ ನಿಮ್ಗೆ ಸಿಕ್ಕಂತಹ ಒಂದು ಪ್ರೀತಿ ಆಗಿರ್ಬೋದು, ಕೃತಜ್ಞತೆ ಆಗಿರ್ಬೋದು, ನಿಮ್ಮ ಮೇಲೆ ಅದು ಹೇಗೆ ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ಎಲ್ಲ ಪೇಷಂಟ್ನು ಒಂದೇ ಥರ ನೋಡ್ತೀನಿ. ಭಾವುಕರಂದ್ರೆ ಪಾಪ ಎಲ್ಲರೂ ರೋಗಿಗಳದು ಒಂದೇ. ಯಾರು ಈಗ ನಾನು ಚಿಕಿತ್ಸೆ ಕೊಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಏನಾದ್ರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ತೀರೋಗ್ಬಿಟ್ರೆ, ಮತ್ತೆ ಒಂದು ಪೇಷಂಟಲ್ಲಿ ಹೆರಿಗೆ ಬಂದು ತೀರೋಗ್ಬಿಡ್ತು, ಅದಂತೂ ನನಗೆ ಭಾಳ ಚೆನ್ನಾಗಿ ಇದ್ದಿದ್ದಂಗೆ ಬ್ಲೀಡಿಂಗ್ ಆಗಿ ಸಿವಿಯರ್ ಆಗಿ ಪೇಷಂಟ್ ತೀರೋದಾಗ ಭಾಳ ಬೇಜಾರಾಗೋಯ್ತು. ಯಾಕಂದ್ರೆ ಇನ್ನೂ 25-26 ಈ ಥರ ಆಗ್ಬಿಡ್ತಲ್ಲ ಅಂತ ಅದು ಒಂದು. ಮತ್ತೆ ಮೊನ್ನೆ ಒಂದು ಪೇಷಂಟ್ ಇರುತ್ತೆ, ನಾನೇ ನೋಡ್ತಾ ಇದ್ದೆ, ಆಕ್ಸಿಡೆಂಟ್ ಆಗಿ ಬಂದು ಅವನ್ನ ನಾನೇ ಇದು ಮಾಡ್ತಿದ್ದೆ. ಆ ಹುಡುಗ ಜಿ ಆರ್ ಅಂದರೆ ಇರಳ್ಳಿಯೇ,
1: ಹೌದು
0: ಆ ಹುಡುಗ ನಾನು

0: ಸರಿ ಮಾಡಿಬಿಡಿ ಡಾಕ್ಟ್ರೆ, ನಾನು ಟ್ರ್ಯಾಕ್ಟರ್ ಓಡಿಸ್ಬೇಕು ಟ್ರ್ಯಾಕ್ಟರ್ ಓಡಿಸ್ಬೇಕು ಅಂತಿದ್ದ. ಅಂಥ ಹುಡುಗ ನಿಮ್ಮ ಡಿಸ್ಚಾರ್ಜ್ ಮಾಡಿಸ್ಕೊ ಹೋದ್ರು ಮನೆಗೆ, ಮನೆಗೆ ಹೋದ ಮೂರು ದಿನ ಆದ್ಮೇಲೆ ತಿರೋಗ್ಬಿಟ್ಟು. ಅವನ್ನ ಮತ್ತೆ ನಾನೇ ಪಿ ಎಂ ಮಾಡ್ಬೇಕಾದ ಆ ಸಮಯ ನೋಡಿ ಬಹಳ ಬೇಜಾರ. ಬದುಕಿ ನಾನು ಇನ್ನೂ ಚೆನ್ನಾಗಿರ್ಬೇಕು ಅನ್ನೋ ಹುಡುಗ ಹಿಂಗಾಗ್ಬಿಟ್ನಲ್ಲ ಅಂತ. ಹೌದು, ಅದು ಬಹಳ ಒಂಥರ ಮನಸ್ಸಿಗೆ ಆಘಾತ.
1: ಈ ರೀತಿಯ ಒಂದು ಅಂಶಗಳು ನಿಮ್ಮ ಮನಸ್ಸಿಗೆ ಪ್ರಭಾವ ಬೀರದಂತ ಸಂದರ್ಭದಲ್ಲಿ ಈಗ ಈ ವೈದ್ಯಕೀಯ ವೃತ್ತಿಯಲ್ಲೇ ಬಹಳಷ್ಟು ಸಮಯ ಮತ್ತು ಶ್ರಮವನ್ನು ಖಂಡಿತವಾಗಿ ಸಹ ಬೇಡೇ ಬೇಡುತ್ತೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಹೇಗೆ ಕಾಪಾಡ್ಕೊಳ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ಯಾವಾಗಲೂ ಕುಟುಂಬಕ್ಕೆ ಒಂದು ದಿನ ಮಾತ್ರ ಇಡ್ತೀನಿ ಸೀಮಿತ, ಭಾನುವಾರ ದಿನ. ಮಿಕ್ಕಿದ ರಜಾ ದಿನಗಳಲ್ಲೂ ಬರ್ತೀನಿ, ಇಲ್ಲಿ ಬಂದು ನೋಡ್ತೀನಿ. ಅವರು ನಮ್ಮ ಮನೆಯವರು ಸಹ ನನಗೆ ಒತ್ತಾಸೆಯಾಗಿ ನಿಂತ್ಕೋತಾರೆ. ಅವರು ಬೇರೆಯವ್ರ ಥರ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಏನಿಲ್ಲ. ಅವ್ರು ಜಾಸ್ತಿ ದೇವಸ್ಥಾನಗಳು ಕರ್ಕೋಗಿ ಅಂತಾರೆ, ಅದೊಂದು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಈ ಥರ ಬೇರೆ ನನಗೆ ಬೇಕಾದಾಗ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಎರಡು ಮೂರು ದಿನ ರಜಾ ಹಾಕ್ತೀನಿ ಹೊರತು ಡ್ಯೂಟಿ ಅವರ್ಸಲ್ಲಿ ಎಲ್ಲೂ ಹೋಗಲ್ಲ. ಬಟ್ ಅವ್ರ ಮನೆಯವರು ನನಗೆ ಒತ್ತಾಸೆಯಾಗಿ ನಿಂತ್ಕೊಂಡೋದ್ರಿಂದ ನಾನು ಈ ಥರ ಇವನ್ನೆಲ್ಲ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ.
1: ಕುಟುಂಬದ ಒಂದು ಸಹಕಾರನೂ ಸಹ ತಮ್ಮ ವೃತ್ತಿಯನ್ನು ಈಗ ತಮ್ಮ ಒಂದು ಮನಸ್ಸು ಇಚ್ಛವಾಗಿ ನಿರ್ವಹಿಸೋದಕ್ಕೆ ಒಂದು ಸಹಕಾರಿ ಆಗ್ತಾ ಇದೆ. ಸರ್, ಈಗ ಡಾಕ್ಟರ್ ವೃತ್ತಿ ಅಂದರೆ ಈಗ ಅನೇಕರಿಗೆ ಕೇವಲ ಬಿಳಿ ಕೋಟ್ ಮತ್ತು ಸ್ಕೆಥೋಸ್ಕೋಪ್ ಮಾತ್ರ ಅಂತಲೇ ತಿಳ್ಕೊಂಡಿರ್ತಾರೆ. ಅದರ ಹಿಂದೆ ಇರುವಂತಹ ಒಂದು ಆಳವಾದ ಜವಾಬ್ದಾರಿ ಆಗಿರ್ಬೋದು, ಜೊತೆಗೆ ನಿರಂತರ ಕಲಿಕೆಯ ಬಗ್ಗೆ ಹೇಳೋದಾದರೆ, ಈಗ ನಿಮ್ಮ ವೃತ್ತಿಯಲ್ಲಿ ಅತಿದೊಡ್ಡ ಸವಾಲು ಯಾವುದು, ಅದನ್ನು ಹೇಗೆ ನಿರ್ವಹಿಸಬೇಕಾಗತ್ತೆ ನಿಮ್ಮ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ, ಅದ್ರ ಬಗ್ಗೆ ಹೇಳೋದಾದರೆ?
0: ನಾವು ಬರೀ ಬಿಳಿ ಕೋಟು ಸ್ಟೆಥೋಸ್ಕೋಪ್ ಅಂತ ಒಂದಲ್ಲ, ಡಾಕ್ಟರ್ ಆದವನು ಮೊದಲು ಮನುಷ್ಯನಾಗಿರ್ಬೇಕು, ಮಾನವೀಯ ಗುಣಗಳನ್ನ ಅಳವಡಿಸ್ಕೊಂಡಿರ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವೃತ್ತಿ ಇರೋದು ವ್ಯಾವಹಾರಿಕವಾಗ್ಬಿಟ್ಟಿದೆ.
1: ಹೌದು,
0: ಹಣ ಸಂಪಾದನೆ ಮಾಡುವ ಒಂದು ಅದಲ್ಲ. ಆ ವೈದ್ಯನ ಹೆಸರಿಗೆ ನಾವು ಒಂದು ಗೌರವ ತರಬೇಕು ಅನ್ನೋದಾದ್ರೆ, ಅಷ್ಟು ಮನಸ್ಸಿನಾಗಿ ನಮ್ಮ ವೃತ್ತಿಯಲ್ಲಿ ನಾವೇನು ಪ್ರಮಾಣ ತಗೋತೀವಿ, ಪದವಿ ತಗೋಬೇಕಾದ್ರೆ ಕಾಯಾವಾಚ ಮನಸ್ಸ ನಾವು ರೋಗಿಯನ್ನು ಮನಸ್ಸು ಪೂರ್ವಕವಾಗಿ ಅವನನ್ನು ಚಿಕಿತ್ಸೆ ನೀಡ್ತೀವಿ, ಅವನನ್ನು ಗುಣಪಡಿಸ್ಲಿಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತ ನಾವು ಪ್ರಮಾಣ ತಗೋತೀವಿ, ಅದ್ರ ಪ್ರಕಾರ ನಡ್ಕೋಬೇಕು. ಅವಾಗ ನಡ್ಕೊಂಡಾಗ ಯಾವುದೇ ರೋಗಿಗೂ ಅಷ್ಟೇ, ನಮ್ಮ ಹತ್ರ ಬಂದಾಗ ಅವರಿಗೆ ಎದುರಿಸೋದಲ್ಲ, ಅವರಿಗೆ ಮನವರಿಕೆ ಮಾಡಿ ಅವನಿಗೆ ನಾವು ಪುನಶ್ಚೇತನ ಕೊಡುವ ರೀತಿಯಲ್ಲಿ ಅವನು ಮಾತಾಡಬೇಕು.
1: ಹೌದು,
0: ನಿನಗೆ ಯಾವುದೇ ರೋಗ ಇದ್ರೂ ಪರವಾಗಿಲ್ಲ, ಗುಣವಾಗ್ತೀಯಪ್ಪ, ನೀನು ಸಂಪೂರ್ಣ ಗುಣವಾಗ್ತೀಯ, ನಿನ್ನ ಮೇಲೆ ನೀ ಭರವಸೆ ಇಟ್ಕೋ, ನಮ್ಮ ಮೇಲೂ ಭರವಸೆ ಇಡು. ಆವಾಗ ನಿನ್ನ ಆ ಥರ ಹೇಳಿದಾಗ ನಾವೇನೇ ಚಿಕಿತ್ಸೆ ಕೊಟ್ಟರು ಅದು ಫಲಪ್ರದವಾಗುತ್ತೆ, ಮತ್ತು ಅದಕ್ಕೆ ಅವರು ಸ್ಪಂದಿಸ್ತಾರೆ.
1: ಹೌದು,
0: ನಾವು ಮೊದಲೇ ಎದುರಿಸ್ಬಿಟ್ಟು ಏನೇ ಕೊಟ್ಟರು ಅದು ಅಮೃತ ಕೊಟ್ಟರು ಅವ್ರಿಗೆ ಅದು
1: ಫಲಕಾರಿಯಾಗೋದಿಲ್ಲ.
0: ಅದರಲ್ಲೇ ಕೊರಗಿ ಕೊರಗಿ ಪಾಪ ಅವರು ತೀರೋಗ್ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ಪೇಷಂಟ್ಗಳಿಗಾಗಲಿ ಪ್ರತಿಯೊಂದು ಪೇಷಂಟ್ನು ನಮ್ಮ ಬಾಂಧವರು ಬಂಧುಗಳು ಅಂತ ತಿಳ್ಕೊಂಡೆ ಚಿಕಿತ್ಸೆ ಕೊಡಬೇಕು, ಮತ್ತು ಒಳ್ಳೆ ಮನಸ್ಸಿನಿಂದ ಕೊಡಬೇಕು. ಸುಮ್ಮನೆ ಯಾವ್ಯಾವ ಇದರಲ್ಲೆಲ್ಲ ಏನೋ ಕಾಟಾಚಾರಕ್ಕೆ ಕೊಡಬೋದು, ಚಿಕಿತ್ಸೆ ಕೊಡಬಾರ್ದು, ಕಾಟಾಚಾರಕ್ಕೆ ಉಪಚರಿಸಬಾರ್ದು. ಪ್ರಾಮಾಣಿಕವಾಗಿ ಉಪಚರಿಸಿದಾಗ ಖಂಡಿತ ಅವನು ಎಂಥ ಕಾಯಿಲೆ ಇದ್ರು ಗುಣಮುಖನಾಗ ಆಗ್ಲಿಕ್ಕೆ ಅದು ಸಂಪೂರ್ಣವಾಗಿ ಸಹಕಾರಿಯಾಗುತ್ತೆ.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
3: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
6: ನಮಸ್ಕಾರ.
2: ನಮಸ್ಕಾರ ಪ್ರಿಯ.

0: ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
3: ಕುಮಾರ ರಾಮು,
0: ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಂಗನ ಸಿಡುಬು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೋತಿ ಸಿಡುಬು ಅಂದರೆ ಮಂಗನ ಸಿಡುಬು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವೈರಸ್ ಒಂದು ಸಿಡುಬು ಅಂದರೆ ಸ್ಮಾಲ್ ಫಾಲ್ಸ್ ರೋಗವನ್ನ ಹೋಲುವ ಅಪರೂಪದ ಸೋಂಕನ್ನ ಉಂಟು ಮಾಡುವುದು ಜಗತ್ತಿನ ಗಮನವನ್ನು ಸೆಳೆದಿದೆ. ಈ ವೈರಸ್ ಆರ್ಥೋಬಾಟ್ಸ್ ವೈರಸ್ ಕುಟುಂಬಕ್ಕೆ ಸೇರಿದೆ. ಇದೇ ಕುಟುಂಬಕ್ಕೆ ಸಿಡುಬು ಅಥವಾ ದೊಡ್ಡಮ್ಮ, ಮೈಲಿ, ವೇರಿಯೋಲ ರೋಗ ವೈರಸ್ ಮತ್ತು ಸಿಡುಬು ಲಸಿಕೆಯಲ್ಲಿ ಬಳಸುವ ವ್ಯಾಕ್ಸಿನೇಷನ್ ವೈರಸ್ ಸೇರಿವೆ. ಕೋತಿ ಅಥವಾ ಮಂಗ, ಮಂಕಿ ಸಿಡುಬು ಸಿಡುಬು ರೋಗದ ಎಲ್ಲ ಲಕ್ಷಣಗಳನ್ನು ಪ್ರಕಟಿಸಿದರೂ ಆ ಲಕ್ಷಣಗಳು ಸಿಡುಬಿನಂತಿರುವಂತೆ ತೀವ್ರ ಸ್ವರೂಪದಲ್ಲಿ ಪ್ರಕಟಗೊಳ್ಳದಿರುವುದು ಸಮಾಧಾನಕರ ಸಂಗತಿ. ಸಿಡುಬು ರೋಗ ಲಸಿಕೆಯನ್ನ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಬಳಸುವುದರ ಫಲವಾಗಿ ಮಹಾಮಾರಿ ಎನಿಸಿದ ಸಿಡುಬು 1980ರಲ್ಲಿ ಜಗತ್ತಿನಿಂದ ದೂರವಾದರೂ ಕೋತಿ ಸಿಡುಬು ಮಧ್ಯ ಆಫ್ರಿಕಾ ಅಂದರೆ ವಿಶೇಷವಾಗಿ ಕಾಂಗೋ ಗಣರಾಜ್ಯ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ತೋರಿ ಬರುತ್ತಿದೆ. ಅವುಗಳಲ್ಲಿ ಕಾಂಗೋ ಗಣರಾಜ್ಯವಲ್ಲದೆ ಗಬನ್, ಕ್ಯಾಮರೂನ್, ನೈಜೀರಿಯಾ, ಕೋಟೆ ಡೈವರಿ, ಲೈಬೀರಿಯಾ, ಸಿಯಾರಿಯಾ ಲೋಯಿನ್, ದಕ್ಷಿಣ ಸುಡಾನ್, ಬೆನಿನ್ ಸೇರಿವೆ. ಈ ರೋಗ 2017ರಲ್ಲಿ ನೈಜೀರಿಯಾದಲ್ಲಿ ಗೋಚರಿಸಿದೆ. 2021ರಲ್ಲಿ ಮತ್ತೆ ತೋರಿ ಬಂದಿದೆ. ಈಚೆಗೆ ಈ ರೋಗ ನೈಜೀರಿಯಾಕ್ಕೆ ಪ್ರಯಾಣ ಮಾಡಿದವರಲ್ಲಿ ಹಾಗೂ ಯಾವುದೇ ಪ್ರಯಾಣದ ಇತಿಹಾಸವಿರದೆ ಸುಮಾರು 200 ಜನರಲ್ಲಿ ಕಂಡು ಬಂದಿದೆ. ಯುರೋಪ್ ದೇಶಗಳಾದ ಯುಕೆ, ಸ್ಪೇನ್, ಪೋರ್ಚುಗಲ್, ಜರ್ಮನಿ, ಬೆಲ್ಜಿಯಂ, ಫ್ರಾನ್ಸ್, ನೆದರ್ಲ್ಯಾಂಡ್, ಇಟಲಿ, ಸ್ವೀಡನ್ದಲ್ಲಿ, ಯುಎಸ್ಎ, ಕೆನಡಾ, ಇಸ್ರೇಲ್, ಸಿಂಗಾಪುರ ಮತ್ತು ಆಸ್ಟ್ರೇಲಿಯಾನಲ್ಲಿ ಕೆಲವರಲ್ಲಿ ಗೋಚರಿಸಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಭಾರತದಲ್ಲಿ ಈ ರೋಗ ತೋರಿ ಬಂದಿಲ್ಲ. ಆದರೆ ರೋಗ ವಿಮಾನ ಹಡಗಿನ ಮೂಲಕ ನುಸುಳಿ ಬರುವ ಸಾಧ್ಯತೆ ಇರುವುದರಿಂದ ಅದರ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದೆ. 1958ರಲ್ಲಿ ಸಿಡುಬು ಬೆಲ್ಜಿಯಂನಲ್ಲಿ ಸಂಶೋಧನೆಗಾಗಿ ಒಂದೆರಡು ರಕ್ಷಿಸಿಟ್ಟಿದ್ದ ಕೋತಿಗಳ ವಸಾಹತಿನಲ್ಲಿ ಗೋಚರಿಸಿತು. ಹೀಗಾಗಿ ಆ ರೋಗ ಕೋತಿ ಅಥವಾ ಮಂಗ ಸಿಡುಬು ಎಂದು ಹೆಸರುಗೊಂಡಿತು. 1970ರಲ್ಲಿ ಮನುಷ್ಯನಲ್ಲಿ ಈ ಬಗೆಯ ಹೊಸ ಸಿಡುಬು ಕಾಂಗೋ ಗಣರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗೋಚರಿಸಿತು. ಪ್ರಾಣಿ ಮೂಲ ಹೊಂದಿದ ಈ ರೋಗದ ಸೋಂಕು ಹೊಂದಿದ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುತ್ತದೆ. ಅದು ಆಫ್ರಿಕಾದ ಉಷ್ಣವಲಯದ ಮಳೆಕಾಡು ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳಿಗೆ ವಿಶೇಷವಾಗಿದೆ. ಇದು ಕೋತಿಗಳ ಕೆಲವು ಪ್ರಭೇದಗಳು ಅಳಿಲು ಮೂಷಕಗಳಲ್ಲಿ ತೋರಿ ಬಂದಿದೆ. ಕೋತಿ ಸಿಡುಬು ಅಷ್ಟೊಂದು ಸುಲಭವಾಗಿ ಹರಡದು. ಮನುಷ್ಯನಿಗೆ ತಗಲಿದ ರೋಗ ಮನುಷ್ಯನಿಂದ ಮನುಷ್ಯನಿಗೆ ಸೋಂಕು, ಗುಳ್ಳೆಗಳ ಸಾಮೀಪ್ಯ, ದೇಹ ದ್ರವ್ಯಗಳು, ಬಿರುಕುಗೊಂಡ ಚರ್ಮ, ಲೋಳ್ಪರೆ, ಉಸಿರು ವ್ಯವಸ್ಥೆಯಿಂದ ಹೊರಬರುವ ಸೋಂಕು ತುಂತುರು ಅಥವಾ ಉಪಯೋಗಿಸಿದ ವಸ್ತುಗಳು, ಹಾಸಿಗೆ, ಹೊದಿಕೆ, ಟವಲ್ ಇನ್ನಿತರ ವಸ್ತ್ರಗಳ ಮೂಲಕ ಬರಬಲ್ಲದು. ಈ ಸೋಂಕು ದೇಹವನ್ನು ಪ್ರವೇಶಿಸಿದ ಮೇಲೆ ಒಂದೆರಡು ವಾರಗಳ ಕಾಲ ಹೊದಿಕೆ ಬೆಳವಣಿಗೆ ಹೊಂದಿ ತನ್ನ ಗುಣಲಕ್ಷಣಗಳನ್ನು ಆನಂತರ ತೋರಿಸುತ್ತದೆ. ಪ್ರಾರಂಭದ ಲಕ್ಷಣಗಳು ಫ್ಲೂ ರೋಗವನ್ನು ಹೋಲುತ್ತವೆ. ರೋಗಿ ಜ್ವರ, ತಲೆನೋವು, ಮೈಕೈ ನೋವು, ಬೆನ್ನು ನೋವು, ಸುಸ್ತು, ಹಸಿವಿನ ನಾಶದ ಲಕ್ಷಣಗಳನ್ನು ಪ್ರಕಟಿಸುತ್ತಾನೆ. ಜ್ವರ ಪ್ರಾರಂಭವಾದ 2 ದಿನಗಳಲ್ಲಿ ಮೈಮೇಲೆ ಹುಡಿ ಗುಳ್ಳೆಗಳದ್ದು ಗಾತ್ರದಲ್ಲಿ ದೊಡ್ಡದಾಗಿ ಅದರಲ್ಲಿ ನೀರು ಅಥವಾ ನೀರುಗುಂಡಿ ನಂತರ ಕೀವು ಸೇರಿಸಿಕೊಳ್ಳುತ್ತದೆ. ಸಿಡುಬಿನ ಎಲ್ಲ ಹಂತಗಳನ್ನು ಹೋಲುವ ಈ ಗುಳ್ಳೆಗಳು ವಿಶೇಷವಾಗಿ ಮುಖ, ಅಂಗೈ, ಅಂಗಾಲಿನಲ್ಲಿ ತೋರಿ ಬರುತ್ತವೆ. ನಂತರ ದೇಹದ ಇತರೆ ಭಾಗಗಳಲ್ಲಿ ಗೋಚರಿಸಬಹುದು. ಮುಂಡಾದಲ್ಲಿ ಕಡಿಮೆ, ಅವುಗಳ ಜೊತೆಯಲ್ಲಿ ಲಾಲಾಸ್ರ ಗ್ರಂಥಿಗಳು ಉಬ್ಬಿ ಹದಗಡಲೆಯನ್ನು ಉಂಟು ಮಾಡುತ್ತದೆ. ಈ ಬಗೆಯ ಲಕ್ಷಣ ಸಿಡುಬು ರೋಗದಲ್ಲಿ ತೋರಬಹುದು. ಮೈಮೇಲೆ ಗೋಚರಿಸಿದ ಗುಳ್ಳೆಗಳು ಬಿರುಸಾಗಿ ನೋವು ಕೊಡುತ್ತವೆ. ಒಂದೆರಡು ವಾರ ಕಳೆದಂತೆ ಗುಳ್ಳೆಗಳು ಒಣಗಿ ಪಕಳೆಗೊಂಡು ಬಿದ್ದು ಹೋಗುತ್ತವೆ. ಆ ಪ್ರದೇಶ ಬಣ್ಣ ಕಳೆದುಕೊಂಡಿರುತ್ತವೆ.

0: ಗುಳ್ಳೆಗಳಿದ್ದಾಗ ಮೈಕಿರಿತ ವಿಶೇಷ ರೋಗ ಕೆಲವೊಮ್ಮೆ ಉಲ್ಬಣಿಸಿ ಸಾವಿಗೆ ಎಡೆ ಮಾಡಿಕೊಡಬಹುದು. ಇದು ಮಕ್ಕಳಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ. ಈ ರೋಗಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ರೋಗ ಲಕ್ಷಣಗಳನ್ನು ತೋರ್ಪಡಿಸಿರುವ ರೋಗಿಗಳನ್ನು ಬೇರೆಯಾಗಿ ಇರಿಸಿ ಆರೈಕೆ ಮಾಡಬೇಕಷ್ಟೆ. ಚಿಕಿತ್ಸೆ ಎಲ್ಲವೂ ರೋಗಿಯ ತೋರ್ಪಡಿಸುತ್ತಿರುವ ಗುಣಲಕ್ಷಣಗಳನ್ನು ಶಮನ ಮಾಡುವುದಕ್ಕಾಗಿ, ಹೀಗಾಗಿ ಅದಕ್ಕೆ ಶಾಮಕ ಅಥವಾ ಆಧಾರ ಚಿಕಿತ್ಸೆ ಇದೆ. ಅವರಲ್ಲಿ ಮೈಕೆರೆತವನ್ನು ಕಡಿಮೆ ಮಾಡಬೇಕು. ಅವರ ಆಹಾರ ನೀರು ಸೇವನೆಗೆ ಪ್ರಾಮುಖ್ಯತೆ ಕೊಡಬೇಕು. ಗುಳ್ಳೆಗಳು ಒಂದೆರಡು ವಾರದಲ್ಲಿ ಒಣಗಿ ಪಕ್ಕಳಿಗೊಂಡು ಬಿದ್ದು ಹೋಗುವ ತನಕ ರೋಗಿ ಇತರರ ಸಂಪರ್ಕಕ್ಕೆ ಬಾರಬಾರದು. ಸೋಂಕಿತರ ಬಟ್ಟೆ, ಹಾಸಿಗೆ, ಮೇಲುದುಕಿ, ವಸ್ತ್ರಗಳ ಶುಚಿತ್ವ ಕಾಯ್ದುಕೊಂಡು ಅವುಗಳ ಸೋಂಕು ಕಳೆಯಬೇಕು. ಕೋತಿ ಸಿಡುಬು ವೈರಸ್ ಎರಡು ಬಗೆಯದು. ಮಧ್ಯ ಆಫ್ರಿಕೆಯ ಕಾಂಗೊ ಗಣರಾಜ್ಯದಲ್ಲಿ ತೋರಿ ಬರುವ ವೈರಸ್ ತೀವ್ರ ಸ್ವರೂಪದ ರೋಗವನ್ನು ಉಂಟು ಮಾಡುವುದಲ್ಲದೆ ಸುಲಭವಾಗಿ ಹರಡುವ ಸಾಮರ್ಥ್ಯ ಹೊಂದಿದೆ. ಅದನ್ನ ಹೊಂದಿದ ಶೇಕಡ 10% ರೋಗಿಗಳಲ್ಲಿ ಸಾವಿಗೆ ಎಡೆ ಮಾಡಿಕೊಡುವುದು ಉಂಟು. ಮತ್ತೊಂದು ಪಶ್ಚಿಮ ಆಫ್ರಿಕಾ ವೈರಸ್. ಇದು ಅಷ್ಟೊಂದು ತೀವ್ರ ಸ್ವರೂಪದ ರೋಗವನ್ನು ಉಂಟು ಮಾಡುವುದಿಲ್ಲ. ಅಲ್ಲಿ ಸಾವಿನ ಪ್ರಮಾಣ ಶೇಕಡ 1% ಕಡಿಮೆ ಇದೆ. ಈ ವೈರಸ್ 2 ಎಳೆಗಳ DNA ವೈರಸ್. ಪ್ರತಿರೋಧ ಸಾಮರ್ಥ್ಯ ಕುಗ್ಗಿಸುವ ವ್ಯಕ್ತಿಗಳು ಆ ರೋಗಕ್ಕೆ ಸುಲಭವಾಗಿ ಈಡಾಗಬಲ್ಲದು. ಗರ್ಭಿಣಿ ಸ್ತ್ರೀಯರು ತನ್ನ ಸಂತಾನಕ್ಕೆ ರೋಗದ ಸೋಂಕನ್ನು ಸಾಗಿಸಬಲ್ಲಳು. ಸೋಂಕು ದ್ರವವನ್ನು PCR ಪರೀಕ್ಷೆಗೆ ಒಳಪಡಿಸಿ ಕಾರಣದ ವೈರಸ್ ಇರುವಿಕೆಯನ್ನು ದೃಢಪಡಿಸಿಕೊಳ್ಳಬಹುದು. ಗುಂಪುಗೂಡುವುದು ಪರಸ್ಪರ ಸಾಮೀಪ್ಯ ಸಲ್ಲದು. ಅದು ರೋಗದ ಹರಡಿಕೆಯನ್ನು ತಪ್ಪಿಸಬಹುದು. ಕೈಯನ್ನು ಸೋಪು ನೀರಿಂದ ಇಲ್ಲವೇ ಸ್ಯಾನಿಟೈಸರ್ ಬಳಸಿ ಚೌಕಟ್ಟವಾಗಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು. ಸಿಡುಬು ರೋಗದ ವಿರುದ್ಧ ಕೊಡುವ ಲಸಿಕೆಯನ್ನ 1980 ಸಾರ್ವತ್ರಿಕವಾಗಿ ನಿಲ್ಲಿಸಿದ ಮೇಲೆ ಆ ರೋಗ ಪೃಥ್ವಿಯಿಂದ ದೂರವಾಯಿತು. ಈಗ ಮಂಗನ ಸಿಡುಬು ತೋರಿ ಬಂದಿದ್ದು, ಸಿಡುಬು ರೋಗ ನಿರೋಧಕ ಲಸಿಕೆ ಈ ರೋಗವನ್ನು ಪ್ರತಿಬಂಧಿಸಲಾಗಬಲ್ಲದಾಗಿದೆ. ಸಿಡುಬು ಲಸಿಕೆಯನ್ನ ಜನ ತೆಗೆದುಕೊಳ್ಳುವುದಿಲ್ಲವಾಗಿ ಈ ಬಗೆಯ ಹೊಸ ರೋಗ ಬಂದಿದೆ. COVID-19 ಗಂಡಾಂತರ ಪಿಡುಗು ಈ ತೀವ್ರ ಸ್ವರೂಪವನ್ನು ಕಳೆದುಕೊಂಡ ಮೇಲೆ ಪ್ರಯಾಣಕ್ಕೆ ಇದ್ದ ಕಟ್ಟುಪಾಡುಗಳನ್ನು ತೆಗೆದುಹಾಕಿದ ಮೇಲೆ ಜನರ ಸಂಚಾರ ಹೆಚ್ಚಾಗಿದ್ದು ರೋಗದ ಹರಡಿಕೆಯ ಸಾಧ್ಯತೆಯನ್ನು ಇದು ಹೆಚ್ಚಿಸಬಹುದು. ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೋತಿ, ಮಂಗನ ಸಿಡುಬು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಂಗನ ಸಿಡುಬು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿಹಿ ಜೇನಿನ ಸವಿನೆನಪು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬಾಲ್ಯದಲ್ಲಿ ನಮ್ಮ ಮನೆಯ ಸಮೀಪದಲ್ಲಿ ದಟ್ಟವಾದ ಕಾಡು ಇತ್ತು. ಶಾಲೆಗೆ ಬೇಸಿಗೆ ರಜೆ ಬಂತೆಂದರೆ ಕಾಡಿನಲ್ಲಿ ಅಲೆಯುವುದು, ಮರ ಹತ್ತುವುದು, ದೊಡ್ಡ ಮರಗಳಿಂದ ನೇತಾಡುತ್ತಿರುವ ಹಗ್ಗದಂತಹ ಬಳ್ಳಿಯಲ್ಲಿ ನೇತಾಡಿ ಜೋಕಾಲಿ ಆಡುವುದು, ಕಾಡಿನಲ್ಲಿ ಸಿಗುವ ನೇರಳೆ, ಪನ್ನೇರಳೆ, ಮಾವು, ಹಲಸು, ಬೆಮ್ಮರಲು, ಕಲ್ಲು ಸಂಪಿಗೆ ಇತ್ಯಾದಿ ಹಣ್ಣು ಹಂಪಲು ಕೊಯ್ದು ತಂದು ಎಲ್ಲರಿಗೂ ಹಂಚಿ ತಿನ್ನುವುದು, ಹಾಗೂ ಹುತ್ತದಲ್ಲಿ ಅಥವಾ ಮರದ ಪಟರೆಯಲ್ಲಿ ಕಟ್ಟಿರುವ ಜೇನುಗೂಡನ್ನು ಹುಡುಕುವುದು ನಮ್ಮ ದಿನಚರಿಯ ಒಂದು ಭಾಗವಾಗಿತ್ತು. ಜೇನಿನಲ್ಲಿ ಹಲವಾರು ಪ್ರಭೇದಗಳಿವೆ. ಹೆಜ್ಜೇನು ಅಂದರೆ ಎತ್ತರದ ದೊಡ್ಡ ಮರದ ಕೊಂಬೆಯ ಮೇಲೆ ನೇತಾಡುತ್ತಿರುವ ಜೇನು. ಇನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕ ಗಾತ್ರದ ಹುಳಗಳು ಮರದ ಪೊಟರೆ ಅಥವಾ ದರೆಯ ನೀರು ನುಗ್ಗದಂತ ಹುತ್ತದಲ್ಲಿ ಕಟ್ಟುವ ತೊಡವೆ ಜೇನು. ಇನ್ನು ಚಿಕ್ಕ ಹುಳುಗಳು ಗಿಡದ ಕೊಂಬೆಯ ಮೇಲೆ ಗೂಡು ಕಟ್ಟುವ ಕೋಲು ಜೇನು. ಹೂವಿನ ಗಿಡದಂತಹ ಸಣ್ಣ ಪುಟ್ಟ ಗಿಡಗಳಲ್ಲಿ ಕಟ್ಟುವ ಅಂಗಯಗಲದ ಹಲ್ಲೆಯ ಶಿಬ್ಬಲು ಜೇನು ಇತ್ಯಾದಿ ಪ್ರಭೇದಗಳಿವೆ. ಅವುಗಳೆಲ್ಲ ಅತ್ಯಂತ ಸಿಹಿ ಹಾಗೂ ಹೆಚ್ಚು ಜೇನುತುಪ್ಪ ಸಿಗುವುದು ಮರದ ಪೊಟರೆ ಅಥವಾ ಮಣ್ಣಿನ ಬಿಲದಲ್ಲಿ ಕಟ್ಟುವ ತೊಡವೆ ಜೇನಿನಲ್ಲಿ. ಈ ತೊಡವೆ ಜೇನನ್ನೇ ಜೇನು ಪೆಟ್ಟಿಗೆಗಳಲ್ಲಿ ಕೂರಿಸಿ ಜೇನು ಸಾಕಾಣಿ ಮಾಡುತ್ತಾರೆ. ಬೆಳಗಿನ ಎಳೆ ಬಿಸಿಲಿನಲ್ಲಿ ಈ ಜೇನು ಹುಳುಗಳು ಗೂಡಿನಿಂದ ಹೊರಟು ಸಂಜೆಯ ಇಳಿ ಬಿಸಿಲಿನಲ್ಲಿ ಗೂಡು ಸೇರುತ್ತವೆ. ಆದ್ದರಿಂದ ನಾವು ಬೆಳಗಿನ ಬಿಸಿಲಿನಲ್ಲಿ ಜೇನು ಹುಡುಕಲು ಕಾಡಿಗೆ ಹೊರಡುತ್ತಿದ್ದೇವೆ. ಜೇನು ಹುಳುಗಳ ಜೇಂಕಾರದ ಶಬ್ದವನ್ನು ಅನುಸರಿಸಿ ಮರದ ಪಟರೆ ದರೆಯ ಬದುಗಳಲ್ಲಿ ರಂಧ್ರಗಳನ್ನೇ ಗಮನಿಸುತ್ತಾ ಹುಡುಕುತ್ತಿದ್ದವು. ಈ ರೀತಿ ದಟ್ಟವಾದ ಕಾಡಿನ ನಡುವೆ ಯಾವುದೋ ಗಿಡಗಂಟಿ ಸತ್ತು ಗೊಂದಿಯಲ್ಲಿ ಜೇನು ಕಾಣಿಸಿದರೆ ಆ ಜಾಗವನ್ನು ನೆನಪಿಟ್ಟುಕೊಂಡು ಹಿಂತಿರುಗುತ್ತಿದ್ದೆವು. ಜೇನು ಕೀಳುವಲ್ಲಿ ಪರಿಣಿತಿ ಹೊಂದಿದ್ದ ನೆರೆಮನೆಯವರಾದ ಪೊದೆ ಮೀಸೆಯ ಕೃಷ್ಣಮೂರ್ತಿ ಭಟ್ಟರಿಗೆ ಇದನ್ನು ತಿಳಿಸುತ್ತಿದ್ದೆವು. ಮೀಸೆ ಭಟ್ಟರೆಂದೇ ಖ್ಯಾತರಾಗಿದ್ದ ಅವರನ್ನು ನಾವು ಕಿಟ್ಟಣ್ಣ ಎಂದು ಕರೆಯುತ್ತಿದ್ದೆವು. ಅವರು ಸಣ್ಣ ಕೋಲು ಜೇನಿನಿಂದ ಬೃಹತ್ ಮರದ ಕೊಂಬೆಯಲ್ಲಿ ನೇತಾಡುವ ದೊಡ್ಡ ಹೆಜ್ಜೆಯವರೆಗೆ ಯಾವ ಜೇನನ್ನಾದರೂ ಒಂದು ಹುಳದಿಂದಲೂ ಮೈ ಮೇಲೆ ಕಚ್ಚಿಸಿಕೊಳ್ಳದೆ ಚಾಣಾಕ್ಷತೆಯಿಂದ ಜೇನು ಕೀಳುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಕಿಟ್ಟಣ್ಣ ಕೈಯಲ್ಲೊಂದು ಕತ್ತಿ ಹಿಡಿದು ಬರುತ್ತಿದ್ದರು. ಕಿರುಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯೆ ಬೀಡಿ ಸಿಕ್ಕಿಸಿಕೊಂಡು ಒಂದು ಬಾರಿ ಜೋರಾಗಿ ದಮ್ಮಿಳಿದುಕೊಂಡು ಜೇನಿನ ಪೊಟರಿಗೆ ಮುಖ ಮಾಡಿ ನಿಧಾನವಾಗಿ ಹೊಗೆ ಬಿಟ್ಟರೆಂದರೆ ಜೇನು ಹುಳುಗಳು ಮಂತ್ರಮುಗ್ಧರಾದರಂತೆ ಬದಿಗೆ ಸರಿಯುತ್ತಿದ್ದವು, ಇಲ್ಲವೇ ಗೂಡಿನಿಂದ ಹೊರಕ್ಕೆ ಹಾರಿ ಬಂದು ಅಲ್ಲೇ ಸುತ್ತು ಬರುತ್ತಿದ್ದವು. ನಾವುಗಳು ಜೇನು ಹುಳುಗಳು ನಮಗೆ ಕಚ್ಚಿದರೆ ಏನು ಮಾಡುವುದೆಂಬ ಭಯದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ನೋಡುತ್ತಾ ನಿಂತಿರುತ್ತಿದ್ದೆವು. ಆದರೆ ಅವು ಎಂದು ನಮ್ಮನ್ನು ಕಚ್ಚುತ್ತಿರಲಿಲ್ಲ. ಅನಂತರ ಅವರು ಹುಳುಗಳು ಒಳಕ್ಕೆ ಹೋಗುವ ರಂಧ್ರವನ್ನು ಮುಂಗೈ ತೋರುವಷ್ಟು ದೊಡ್ಡದಾಗಿ ಕತ್ತಿಯಿಂದ ಕೆತ್ತಿ ನಿಧಾನವಾಗಿ ಆ ತೂತಿನೊಳಗೆ ಕೈಯಾಕಿ ಜೇನು ಹಲ್ಲೆ ತೆಗೆಯುತ್ತಿದ್ದರು. ಹಾಗೆ ತೆಗೆಯುವಾಗ ಹುಳುಗಳ ಮೊಟ್ಟೆ ಮರಿಗಳಿರುವ ಹಲ್ಲೆಗಳನ್ನು ಅಲ್ಲೇ ಬಿಡುತ್ತಿದ್ದ

ಹಲ್ಲಿಯಲ್ಲಿದ್ದರು. ತುಪ್ಪವಿರುವ ಹಲ್ಲಿಯನ್ನು ತೆಗೆಯುವಾಗ ಹುಳುಗಳು ಹಲ್ಲಿಯ ಮೇಲೂ ಮುಂಗೈ ಮೇಲೂ ಹರಿದಾಡುತ್ತಿದ್ದವು. ಈ ಹುಳುಗಳನ್ನು ಉಫ್ ಎಂದು ಬಾಯಿಂದ ಹೂದುತ್ತಾ ನಿಧಾನವಾಗಿ ಸವರಿ ಓಡಿಸಿ ಜೇನುತುಪ್ಪ ಸುರಿಯುತ್ತಿರುವ ಹಲ್ಲಿಯನ್ನು ನಮಗೆ ಕೊಡುತ್ತಿದ್ದರು. ಅವುಗಳನ್ನು ಪಾತ್ರೆಯೊಳಗೆ ಸಂಗ್ರಹಿಸಿ ಮನೆಗೆ ತಂದು ಕೇಕನ್ನು ಕತ್ತರಿಸುವಂತೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಎಲ್ಲರಿಗೂ ಹಂಚಿಕೊಂಡು ಹಗಿದು ತಿಂದು ಮೇಣವನ್ನು ತುಪ್ಪುತ್ತಿದ್ದೆವು. ಕಬ್ಬಿನ ಚೂರನ್ನು ಹಗಿದು ರಸ ಹೀರುವಂತೆ ಆಗತಾನೆ ಗೂಡಿನಿಂದ ತೆಗೆದ ಹಲ್ಲೆಯನ್ನು ಹಗಿದು ಜೇನುತುಪ್ಪ ಸವಿಯುವುದರಲ್ಲಿರುವ ತೃಪ್ತಿ ಅನಿರ್ವಾಚನೀಯ. ಉಳಿದ ಜೇನುತುಪ್ಪವನ್ನು ಅದನ್ನು ಹಿಂಡಿ ಸಂಗ್ರಹಿಸಿಟ್ಟು ದೋಸೆಗೆ ಅಥವಾ ಅಕ್ಕಿ ರೊಟ್ಟಿಗೆ ಸವರಿಕೊಂಡು ತಿನ್ನುತ್ತಿದ್ದೆವು. ಒಮ್ಮೆ ನಮ್ಮ ಮನೆ ಸಮೀಪ ಒಂದು ಹಲಸಿನ ಮರದ ಬೇರಿನ ಬುಡದ ಸಣ್ಣ ಪೊಟರಿಯಲ್ಲಿ ಒಂದು ತೊಡವೆ ಜೇನು ಕಾಣಿಸಿತು. ತಕ್ಷಣ ಕಿಟ್ಟಣ್ಣನವರನ್ನು ಕರೆದುಕೊಂಡು ಬರಲು ಅವರ ಮನೆಗೆ ಓಡಿದೆವು. ಆ ದಿನ ಅವರು ಊರಲ್ಲಿ ಇರಲಿಲ್ಲ. ನಮ್ಮ ಆತುರವನ್ನು ಕಂಡ ನಮ್ಮ ತಂದೆಯವರು ಜೇನು ಕೀಳುವ ಅನುಭವವಿಲ್ಲದಿದ್ದರೂ ಯಾಕೆ ಪ್ರಯತ್ನಿಸಬಾರದೆಂದು ತೀರ್ಮಾನಿಸಿ ಕುಡುಗೋಲು ಹಿಡಿದು ನಮ್ಮ ಜೊತೆ ಬಂದರು. ನಮ್ಮ ತಂದೆ ಬೀಡಿ ಸೇದುದವರಲ್ಲ. ಆದ್ದರಿಂದ ಜೇನುಗೂಡಿಗೆ ಹೊಗೆ ನುಗ್ಗಿಸಲು ಒಂದು ಹಳೆಯ ಬಟ್ಟೆಯ ಬತ್ತಿಯ ತುದಿಗೆ ಬೆಂಕಿ ಹೊತ್ತಿಸಿ ಹಲಸಿನ ಮರದ ಬೊಡ್ಡೆಯಲ್ಲಿದ್ದ ಸಣ್ಣ ಪೊಟರೆಗೆ ಹೊಗೆ ಹಾಕಿ ಕತ್ತಿಯಿಂದ ಕೊಚ್ಚಲು ಆರಂಭಿಸಿದರು. ಒಮ್ಮೆಲೆ ರೊಚ್ಚಿಗೆದ್ದು ಹೊರಗೆ ಬಂದ ಜೇನು ಹುಳುಗಳು ಎಲ್ಲರನ್ನು ಕಚ್ಚಲು ಆರಂಭಿಸಿದವು. ಹೊಗೆ ಹಾಕಿದಷ್ಟು ಹುಳುಗಳ ಆಕ್ರಮಣ ಹೆಚ್ಚಾಯಿತು. ಅವುಗಳಿಂದ ತಪ್ಪಿಸಿಕೊಳ್ಳಲು ಬದುಕಿದೆಯ ಬಡ ಜೀವವೇ ಎಂದು ಎಲ್ಲರನ್ನು ಎದ್ದು ಬಿದ್ದು ಓಡಿ ಮನೆ ಸೇರಿದವು. ಎಲ್ಲರಿಗೂ ಒಂದೆರಡು ಹುಳುಗಳಿಂದ ಕಚ್ಚಿಸಿಕೊಂಡ ಅನುಭವವಾಯಿತು. ಆ ದಿನವಿಡೀ ಹತ್ತ ಹೋಗುವುದಕ್ಕೆ ಧೈರ್ಯವಾಗಲಿಲ್ಲ. ಮರುದಿನ ಕಿಟ್ಟಣ್ಣನವರೇ ಬಂದು ಬೀಡಿ ಹೊಗೆ ಊದಿಬಿಟ್ಟಾಗ ಮಂತ್ರಮುಗ್ಧರಾದಂತೆ ಹುಳುಗಳು ಪಕ್ಕಕ್ಕೆ ಸರಿದು ಅವಕಾಶ ಮಾಡಿಕೊಟ್ಟರು. ಜೇನು ತುಪ್ಪದೊಂದಿಗೆ ಮನೆಗೆ ಹಿಂತಿರುಗಿದೆವು. ಜೇನು ಹುಳುಗಳ ಸ್ನೇಹ ಗಳಿಸಿ ನಮ್ಮ ಮೇಲೆ ನಂಬಿಕೆ ಬರುವಂತೆ ಮಾಡಿ ಅವುಗಳಿಗೆ ಹಾನಿಯುಂಟು ಮಾಡದೆ ಜೇನು ಕೀಳುವುದು ಒಂದು ಅದ್ಭುತ ಕಲೆ ಎಂಬುದು ಅಂದು ನಮಗೆ ಅರಿವಾಗಿತ್ತು. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಸಿಹಿ ಜೇನಿನ ಸವಿನೆನಪು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು,

0: ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್. ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ TL. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ

0: ಅಮೆರಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲುತ್ರದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸೇಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ 1 ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ಧದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಮ್ರತ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆತಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30 ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ.
1: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈ ಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, ಎಫ್ಐಸಿಸಿಐ, ಸಿಎಐಟಿ, ಸಿಐಐ ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ಧಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಚುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಚುವಾಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ಧ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
4: ಹಲೋ,

0: ಭಗವಾನ್ ಶ್ರೀ ಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು, ಭಗವಾನ್ ಶ್ರೀ ಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು, ಇದೇ ಒಳ್ಳೆ ಹಾಲು, ತಾಯಿ ಎದೆಯ ಹಾಲು, ಪರಮಾತ್ಮನ ಸೃಷ್ಟಿ ಹಾಲು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
1: ಧನ್ಯವಾದಗಳು.

0: ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಯುದ್ಧದ ಮುಕ್ತಾಯ ಮತ್ತು ಧಾರುಣ ಶೋಕ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ದುರ್ಯೋಧನನ ಅಂತ್ಯ ಆದಮೇಲೆ ಮಹಾಭಾರತದ ಯುದ್ಧದ ಅಂತ್ಯ. ಅದು ಬರೀ ಗೋಳಿನ ದುಃಖದ ಶೋಕದ ಸಂದರ್ಭ. ಹಾಗಾಗಿ ಮಹಾಭಾರತದ ಈ ಅಂತ್ಯ ಭಾಗವನ್ನು ಮಹಾಶೋಕದ್ದು, ಜೀವನದ ಶೋಕದ ವಿಷಾದದ ಭಾಗವನ್ನು ಹೇಳುವಂಥದ್ದು ಅಂತ ಹೇಳ್ತಾರೆ. ರಕ್ತದ ಓಕಳಿಯಾಡಿದಂತಹ ಅಶ್ವತ್ಥಾಮ ಮತ್ತಿತರರು ದುರ್ಯೋಧನ ಹತ್ರ ಬಂದರು. ಅವನು ತುದೀ ಇದರಲ್ಲಿ ಉಸಿರಿನಲ್ಲಿದ್ದ, ತನ್ನ ರಕ್ತ ನೆಕ್ಕೋಕೆ ಬಂದಂತಹ ನರಿಗಳನ್ನು ಓಡಿಸೋದಕ್ಕೂ ಕಷ್ಟಪಡ್ತಿದ್ದ. ಇವರಿಗೆ ಬಹಳ ದುಃಖವಾಯಿತು ಅದನ್ನು ನೋಡಿ. ಇರಲಿ, ತಾವೇನೇನು ಮಾಡಿದ್ವಿ ಅಂತ ಹೇಳ್ತಾರೆ. ಕೃಪಾಚಾರ್ಯ ಹೇಳ್ತಾನೆ, ಯಾಕೆಂದರೆ ಅಶ್ವತ್ಥಾಮ ನನ್ನ ಆತ್ಮಸ್ತುತಿನ ಮಾಡ್ಕೊಳ್ಳಲ್ಲ ಅಂತಾನೆ. ಆದರೆ ಅದನ್ನು ಹೇಳ್ತಾರೆ, ಪಾಂಡವರು ತಪ್ಪಿಸ್ಕೊಂಡ್ರಪ್ಪ, ಯಾಕೆಂದರೆ ಅವರಿಗೆ ಕೃಷ್ಣನ ಕೃಪೆ ಇದೆ. ಏನೇ ಆಗಲಿ ದೈವಿ ಛಲ ಮಾನುಷ ಛಲಕ್ಕಿಂತ ದೊಡ್ಡದು, ಅದನ್ನು ನಾವು ಮೀರಿಸೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕನ್ನಡದ ನನ್ನ ಮೊದಲಾದ ಕವಿಗಳಲ್ಲಿ ಈ ಬಾಲವಧೆ ಮಾಡಿಬಿಟ್ರು ಅಂದ್ಬಿಟ್ಟು ದುಃಖ ಪಡ್ತಾನೆ ಅನ್ನೋ ಹಾಗೆಲ್ಲ ವಿವರಣೆ ಇದೆ. ಅದು ದುರ್ಯೋಧನನ ವ್ಯಕ್ತಿತ್ವಕ್ಕೆ ಕೊಡುವಂಥ ಇನ್ನೊಂದು ರೀತಿಯ ಹೊಳಪು. ಆದರೆ ವ್ಯಾಸು ಭಾರತದಲ್ಲಿ ಹಾಗಿಲ್ಲ, ಕುಮಾರ ವ್ಯಾಸನೂ ಹಾಗೆ ಇಟ್ಕೊಂಡಿದ್ದಾನೆ ಅದನ್ನು. ಅವನು ಒಂದು ಮಾತು ಹೇಳ್ತಾನೆ, ಯಾವ ಭೀಷ್ಮ ದ್ರೋಣ ಕಡೆಗೆ ನೆಚ್ಚಿದ ಕರ್ಣ ಕೂಡ ನನಗೆ ಸಂತೋಷವನ್ನು ಯಾವ ಸಂತೋಷವನ್ನು ಕೊಡಲಿಲ್ವೋ ಅದನ್ನು ಇವತ್ತು ಕೊಟ್ಟಿದ್ದೀರಾ ನೀವು ಅಂತಾನೆ. ಇದು ಮನುಷ್ಯ ಸಹಜವಾದದ್ದು. ಬಹಳ ಉನ್ನತ ಪಾತ್ರವನ್ನು ಅವನು ಅವನತ್ತಿ ತೀರಿಸಬೇಕು ಅಂತಲ್ಲ, ಅವನ ಸ್ವಭಾವಕ್ಕೆ ಸರಿಯಾದದ್ದು. ಅವನು ಹಂಗೆ ಹೇಳ್ತಾನೆ, ಹೇಳಿಬಿಟ್ಟು ನೀನು ಸಾಯೋಕ್ಕಾಗ್ತಾನೆ. ಅವರು ಏನಾದರೂ ಅವನಿಗೆ ಸಮಾಧಾನ ಎಲ್ಲ ಮಾಡೋಕೆ ಹೋದ್ರೆ, ಏನೂ ಸಮಾಧಾನ ಬೇಡ, ನಾನು ಹೋಗ್ತೀನಿ, ಸತ್ತವ್ರಿಗೆಲ್ಲ ಸಂಸ್ಕಾರ ಮಾಡ್ರಪ್ಪ, ಮತ್ತು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ

ಒಂದು ಸ್ವಲ್ಪ ಸಮಾಧಾನ ಮಾಡಿ, ದುಃಖ ಶಮನ ಮಾಡಿ ಅಂತ ಹೇಳ್ತಾನೆ. ಅವರು ಬಹಳ ದುಃಖಪಟ್ಟು ಆಯುಧಗಳನ್ನು ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಈ ಕಡೆ ಧರ್ಮರಾಜ ತಮ್ಮ ಮಕ್ಕಳನ್ನ ಮತ್ತೆ ಪಾಂಚಾಲರಲ್ಲ, ಅವರ ಬೇರೆ ಶಿಬಿರದಲ್ಲಿ ಇದ್ರಲ್ಲ, ಅಲ್ಲಿ ಏನು ಭಯಂಕರ ಇದಾಗಿದೆ ಗೊತ್ತಿಲ್ಲ ಅವನಿಗೆ, ಅನಾಹುತ. ಅವನು ಆ ಕಡೆ ಬರ್ತಾ ಇದ್ರೆ ಮುಂಚೆನೆ ದ್ರೌಪದಿಯಲ್ಲಿ ಹೋಗಿದ್ಲು ಕಾಣುತ್ತೆ. ಅವಳು ಹೊಟ್ಟೆ ಬಡ್ಕೊಳ್ತಾ ಅವಳೋ ತತ್ಕೊಂಡು ಎದುರುಗಡೆಯಿಂದ ಬರ್ತಾ ಇದ್ದಾಳೆ. ಧರ್ಮರಾಜ ಗಾಬರಿ ಆಗೋಯ್ತು, ಏನಾಯ್ತು ಅಂತ. ಅವಳ ಕಣ್ಣೀರನ್ನು ಒರೆಸಿ, ಇದು ಬಹುಶಃ ಅಪರೂಪ ದೃಶ್ಯ, ಧರ್ಮರಾಜ ದ್ರೌಪದಿಯ ಕಣ್ಣೀರು ಒರೆಸೋದು. ಕಣ್ಣೀರು ಒರೆಸಿ ಏನಾಯ್ತು ಅಂತ ಕೇಳಿದರೆ ಅವಳು ಈ ಭಯಂಕರ ಸಮಾಚಾರವನ್ನು ಹೇಳ್ತಾಳೆ. ನಮ್ಮ ಮಕ್ಕಳನ್ನೆಲ್ಲ ಅಶ್ವತ್ಥಮ ಕೊಚ್ಚಿ ಹಾಕ್ಬಿಟ್ಟಿದ್ದಾನೆ ಅಂತ. ಅವಳಿಗೆ ಅಣ್ಣಂದ್ರು ತಮ್ಮಂದ್ರೂ ಕೊಚ್ಚಿ ಹಾಕ್ಬಿಟ್ಟಿದ್ದಾನೆ. ಹೀಗೆ ಹೇಳಿದಾಗ ಭೀಮನ ಕೋಪ ಬಂದ್ಬಿಡುತ್ತೆ. ನಿನಗೆ ಇಂಥ ದುಃಖವನ್ನು ಉಂಟು ಮಾಡಿದ ಅವನ ತಲೆ ದಂಡ ಇವತ್ತು, ಅದಕ್ಕಿಂತ ಕಡಿಮೆ ಅಲ್ಲ ಅಂದ್ಬಿಟ್ಟು ಹೊರಟೇ ಬಿಡ್ತಾನೆ. ಅವನು ಹೊರಟೇ ಬಿಡ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ ವ್ಯಾಸ ಭಾರತದಲ್ಲಿ ಅದುಂಟು, ಅಯ್ಯಯ್ಯೋ ಹೋಗೋಗಿ ಬಿಡಬೇಡಿ, ಅವನ ಹತ್ರ ಆ ನಾರಾಯಣಾಸ್ತ್ರ ಇದೆ, ಅದು ಬ್ರಹ್ಮಶಿರ ಅಂತ ಒಂದು ಅಸ್ತ್ರ ಇದೆ ಅರ್ಜುನಿಗೆ, ಅವನಿಗೆ ಇಬ್ರಿಗೂ ಕೊಟ್ಟಿದ್ರು ದ್ರೋಣರು, ಅದನ್ನೇನಾದರೂ ಪ್ರಯೋಗ ಮಾಡಿಬಿಟ್ರೆ ಅದನ್ನು ಎದುರಿಸೋಕೆ ಭೀಮನಿಗೆ ಸಾಧ್ಯ ಇಲ್ಲ ಅಂತ. ಆಯಿತು, ಆದರೆ ಭೀಮ ನುಗ್ಗೇ ಬಿಡ್ತಾನೆ. ತಕ್ಷಣ ಇವರೆಲ್ಲ ಅವನ ಜೊತೆ ಹೋಗ್ತಾರೆ, ಒಬ್ಬನಿಗೆ ಆಗೋಲ್ಲ ಅದು ಕಷ್ಟ ಅಂತ. ಅಶ್ವತ್ಥಾಮ ಅಲ್ಲೇ ಸಿಕ್ಕ ಅಂತಿದೆ, ಇದರಲ್ಲಿ ಅಲ್ಲೇ ಸಿಗ್ತಾನೆ. ಭೀಮ ಅವನನ್ನು ಕೋಪದಿಂದ ಕೊಡ ವಾಪಸ್ಸು ದ್ರೌಪದಿಯ ಮಕ್ಕಳನ್ನ, ಅದನ್ನು ಸಾಯಿಸ್ಬಿಟ್ಟಿಯಲ್ಲ ನೀನು ಅಂತ ಇದನ್ನು ಹೇಳ್ತಾನೆ. ಯಾಕೆ ಅಂತಂದ್ರೆ ನಿನ್ನನ್ನು ಮುಗಿಸ್ತೀವಿ, ದ್ರೌಪದಿ ಹೇಗೆ ತನ್ನ ಮಕ್ಕಳಿಗಾಗಿ ಶೋಕ ಪಡ್ತಿದ್ದಾಳೋ ಹಾಗೆ ನಿನ್ನ ಅಮ್ಮನೂ ದುಃಖ ಹರಿಸ್ಬೇಕು ಈಗ, ಹಾಗೆ ಮಾಡ್ತೀನಿ ಅಂತ ಅಂತೆಲ್ಲ ಹೇಳ್ತಾನೆ. ಆಯ್ತು, ಅವನು ಹೇಳ್ತಾನೆ ಅಯ್ಯೋ ಬಿಡೋ, ನೀವೆಲ್ಲ ಬಚ್ಚಿಟ್ಕೊಂಡಿದ್ರೆ ಹೆದರ್ಕೊಂಡು, ನಾನು ನೀನಿರಲಿಲ್ಲ ನಮ್ಮ ಒಡೆಯನಿಗೋಸವಾಗಿ ನಿನ್ನವರ ಅಂದರೆ ನಿನ್ನ ಮಕ್ಕಳ ತಲೆಗಳನ್ನು ತೆಗೆದಿದ್ದೇನೆ ಅಂತಂದ್ಬಿಡ್ತಾನೆ. ಹೀಗೆ ಇದಾಗ್ಬಿಟ್ರೆ ಏನು ಮಾಡೋದು, ಯುದ್ಧ ಶುರು ಆಗೇ ಬಿಡುತ್ತೆ. ಅದಕ್ಕೆ ಕೃಷ್ಣ ಅವನಿಗೆ ಬೈತಾನೆ, ಅವನಿಗೆ ಏನು ಅಂದ್ಕೊಂಡಿದೆಯೋ ಪಾಂಡವರು ನಾಶ ಮಾಡ್ತೀನಿ ಅಂದಿದೆಯಾ, ಧರ್ಮರಾಜ ಇದ್ದಾಗ ಪಾಂಡವರನ್ನು ನಾಶವನ್ನು ಮಾಡೋಕ್ಕಾಗುತ್ತೇನೋ ನಿನ್ನ ಕೈಲಿ ಅಂತ ಅವನು ಹೇಳ್ತಾನೆ. ಏನಾದರೂ ಆಗಲಿ, ಆವಾಗ ಅಶ್ವತ್ಥಾಮನಿಗೆ ತೀರ ಕೋಪ ಬಂದು, ಪಾಂಡವರ ಪ್ರಾಣ ಅಲ್ವಾ ನೀನು ಕೃಷ್ಣ, ತಗೋ ಈ ಅಸ್ತ್ರವನ್ನು ಅಂತ ಮಹಾವೈಷ್ಣವಾಸ್ತ್ರ, ಅದನ್ನು ಬ್ರಹ್ಮಾಸ್ತ್ರವಾಗಿ ಒಂದು ಹುಲ್ಕಡ್ಡಿ ತೊಗೊಂಡು ಬಿಟ್ಬಿಡ್ತಾನೆ, ಅಭಿಮಂತ್ರಿಸಿ ಬಿಡ್ತಾನೆ. ಅದಕ್ಕೇನು ಬಾಣನೇ ಬೇಕು ಅಂತಿಲ್ಲ, ಅದು ಶಿವನ ಮೂರನೇ ಕಣ್ಣು ಹಾಗೆ ಸುಟ್ಟುಕೊಂಡು ಎಲ್ಲಾನು ನುಗ್ಗಿಬಿಡುತ್ತೆ. ಎಲ್ಲರೂ ಚಲಾಪಲಿ ಓಡೋಗ್ತಾರೆ. ಅದು ಉತ್ತರೆಯ ಗರ್ಭವನ್ನು ಹುಡ್ಕೊಂಡು ಹೋಗಿ ಸೂಕ್ಷ್ಮ ರೂಪದಲ್ಲಿ ಅದರೊಳಗಡೆ ಪ್ರವೇಶ ಮಾಡಿಬಿಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ನಿಜ ಅವನು ಹೇಳೋದು ಅಪಾಂಡವೀಯವಾಗಿ ಹೋಗಲಿ, ಪಾಂಡವರು ಇಲ್ಲದೆ ಇರೋಂಗಾಗಲಿ ಬಿಟ್ಟ ಅಂತ. ಹಾಗೆ ಪಾಂಡವರೆಲ್ಲ ಆ ಕಡೆ ಕಡೆ ನಮಸ್ಕಾರ ಮಾಡಿ ತಪ್ಪಿಸ್ಕೊಳ್ಳೋದ್ರಿಂದ ಉತ್ತರೆಯ ಹೊಟ್ಟೆಯಲ್ಲಿ ಆ ಮಗು ಇನ್ನು ಶಿಶು ಹುಟ್ಟಬೇಕಾದ ಶಿಶು ಇರುತ್ತೆ, ಅದನ್ನು ನಾಶ ಮಾಡಿದರೆ ಪಾಂಡವರ ವಂಶ ಮುಗಿಯುತ್ತಲ್ಲ, ಹಾಗೆ ಬಂತು ಅಂತ. ಆದರೆ ಅಲ್ಲಿ ಸುದರ್ಶನ ಚಕ್ರವನ್ನು ಕೃಷ್ಣ ಬಿಟ್ಟು ಉತ್ತರೆಯ ಗರ್ಭದ ಸುತ್ತಲೂ ಒಂದು ರಕ್ಷಾ ಕವಚ ಮಾಡ್ತಾನೆ ಬೇಲಿ ಥರ, ಹಾಗಾಗಿ ಅಲ್ಲಿ ಬರೋದಿಲ್ಲ. ಹೇಗೆ ಮಾರ್ಕಂಡೆಯ ಮೃತ್ಯುವಿನ ಗಂಟಲಿನಿಂದ ಬದುಕಿದ್ನೋ ಹೊರಗಡೆ ಬಂದನೋ ಹಾಗೆ ಈ ಗರ್ಭವನ್ನು ಕಾಪಾಡದ ಅಂತ ಹೇಳ್ತಾರೆ. ಅಲ್ಲಿಗೆ ಇದು ದರ್ಭಾಸ್ತ್ರ ವಾಪಸ್ಸು ಹೋಗ್ಬಿಡುತ್ತೆ, ಅದರ ಪಾತ್ರ ಮುಗೀತು. ಅದಾದಮೇಲೆ ಭೀಮಾರ್ಜುನರು ಅಶ್ವತ್ಥಾಮ ಬೈದಾಡಿಕೊಂಡು ಶಾಪ ಹಾಕ್ಕೊಂಡು ಒಬ್ಬರನ್ನೊಬ್ಬರು ಕಡೆಗೂ ಭೀಮಾರ್ಜುನರು ಅಶ್ವತ್ಥಾಮನ ಹಿಡಿತಾರೆ ಅವನನ್ನು. ಆದರೆ ಅಲ್ಲಿಗೆ ದ್ರೌಪದಿ ಹುಡುಕೊಂಡು ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಅದು ದ್ರೌಪದಿಯ ದೊಡ್ಡತನ, ಇಂಥ ದುಃಖ ತನಗಾಗಿದ್ರೂ ಅವಳು ಇವನೇನೇ ಆಗಲಿ ಗುರುಪುತ್ರ ಅವನನ್ನು ಕೊಲ್ಲಬೇಡಿ ಬಿಟ್ಬಿಡಿ ಅಂತಂತಾಳೆ. ಇದು ಎಷ್ಟು ದೊಡ್ಡ ಮಾತು ದ್ರೌಪದಿದು, ಅಲ್ಲ ಇವನನ್ನೀಗ ನೀವು ಸಾಯಿಸ್ಬಿಟ್ರೆ ಹೇಗೆ ನನ್ನ ಮಕ್ಕಳ ಸಾವಿಗೆ ನಾನು ದುಃಖ ಪಡ್ತಿದ್ದೇನೋ ಹಾಗೆ ಇವನ ತಾಯಿ ಕೃಪೆಗೂ ದುಃಖ ಪಡೋದಿಲ್ವೇ, ಹಾಗೆಲ್ಲ ಬೇಡ, ನಾವೆಲ್ಲ ಹೆಂಗಸರು ಸಮಾನ ದುಃಖಿಗಳು. ಬಹಳ ದೊಡ್ಡ ಮಾತು, ಎಲ್ಲ ಯುದ್ಧದಲ್ಲಿ ನಾವು ಸಂಕಟ ಪಡೋರು ಮಕ್ಕಳನ್ನು ಕಳ್ಕೊಂಡು ಪತಿಗಳನ್ನ ಕಳ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಸಮಾನ ದುಃಖಿಗಳು ಅಂತ ಅವನ ತಾಯಿಯನ್ನ ಯೋಚನೆ ಮಾಡಿ ಬಿಟ್ಬಿಟ್ರಪ್ಪ ಅವನನ್ನ ಅಂತಾಳೆ. ಆವಾಗ ಅವರು ಓಹೋ ಏನ್ ಮಾಡೋದು, ಅಶ್ವತ್ಥಾಮನ ತಲೆ ಕಡಿದು ಬಿಡ್ತೀನಿ ಪ್ರತಿಜ್ಞೆ ಮಾಡಿದ್ನಲ್ಲ ಅಂತಂದ್ರೆ, ಅವನ ತಲೆಯಲ್ಲಿ ಒಂದು ಶುಭಪ್ರದವಾದಂತಹ ಅಮೂಲ್ಯವಾದ ಒಂದು ಮಣಿ ಇರುತ್ತಂತೆ, ಆ ಮಣಿನ ಕಿತ್ತು ಕೊಟ್ಬಿಡು ಅಂತಾರೆ. ಅವನು ಕಿತ್ತು ಕೊಟ್ಟು ಕೋಪದಿಂದ ಹೊರಟೋಗ್ತಾನೆ ಅವನು. ಕೃಷ್ಣ ಅವನಿಗೆ ಶಾಪನೂ ಕೊಟ್ಟ ಅಂತಿದೆ, ಇಲ್ಲಿಲ್ಲ ಅದು. ಆಯಿತು, ಆ ಮಣಿ ಕೊಟ್ಟ ತಕ್ಷಣ ಅವನು ಇದು ಮುಗಿಯಿತು ಅಂತ, ಅಲ್ಲಿ ತೇಜಸ್ಸು ಎಲ್ಲ ಮುಗಿಯಿತು ಅಂತ. ಆ ಮಣಿನ ಅವನು ದ್ರೌಪದಿಗೆ ಕೊಡ್ತಾನೆ, ದ್ರೌಪದಿ ಅದನ್ನು ಧರ್ಮರಾಜನಿಗೆ ನೀ ಇಟ್ಕೋ ಅಂತ ಹೇಳಿ ಕೊಟ್ಲು ಅಂತ ವ್ಯಾಸ ಭಾರತದಲ್ಲಿದೆ. ಇಲ್ಲಿ ಕಿತ್ಕೊಂಡು ಕಳಿಸಿದ್ರು. ಈ ಕಡೆ ಹಸ್ತಿನಾವತಿಯಲ್ಲಿ ದುರ್ಯೋಧನ ಮರಣ ವಾರ್ತೆ ತಲುಪಿಬಿಡ್ತು. ಅದು ವಿಷಮಯವಾದ ವಾರ್ತೆ, ಅಲ್ಲೆಲ್ಲ ವಿಷಾದ ತುಂಬಿಡ್ತು, ಭಾರಿ ದುಃಖ, ಎಲ್ಲ ಅರಮನೆಯಲ್ಲೆಲ್ಲ ದುಃಖ ಬಳೂ ಅಂತ ಅಳುತ್ತಿದ್ದಾರೆ.

ಅಳದೇ ಇರೋರೇ ಇಲ್ಲ. ಎಲ್ಲ ಹೆಂಗಸರು ಕಳ್ಕೊಂಡ್ಬಿಟ್ಟಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಅಣ್ಣಂದ್ರನ್ನ ಕಳ್ಕೊಂಡಿದ್ದಾರೆ, ತಮ್ಮ ತಮ್ಮ ಗಂಡಂದ್ರನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಏನು ಎಲ್ರಿಗೂ ಅಳುವೇ, ಅಲ್ಲಿರೋದೇ ಅಳು. ಅಲ್ಲಿ ವ್ಯಾಸರು ಅವಾಗ ಅಲ್ಲಿ ಬರ್ತಾರೆ. ವ್ಯಾಸರಿಗೆ ನಿಜವಾಗಿಯೂ ನೇರವಾಗಿ ಅಂಟು ತಿಳಿದಿದ್ರು, ಅವರ ಮಕ್ಕಳು ಮೊಮ್ಮಕ್ಕಳೇನೆ, ಧೃತರಾಷ್ಟ್ರ ಪಾಂಡು ವಿದುರ ಅವರದೇ ಮಕ್ಕಳು. ಹಾಗಾಗಿ ಅವ್ರ ದೂರ ಅವರಿದ್ರೂ ಇವರೆಲ್ಲ ಅವರಿಂದ ಬಂದವರೇನೆ. ಹಾಗಾಗಿ ಹೀಗೆ ಹಾಳಾಗಿ ಹೋಗ್ಬಿಡ್ತಾರಲ್ಲ ಅನ್ನೋ ದುಃಖ ಅವ್ರಿಗಿದ್ದೇ ಇದೆ. ಯಾವಾಗಲೂ ಬರ್ತಿರ್ತಾರೆ ಕಷ್ಟದ ಸಂದರ್ಭದಲ್ಲಿ. ಈಗಲೂ ಕೂಡ ಬಂದು ಧೃತರಾಷ್ಟ್ರಕ್ಕೆ ಸಮಾಧಾನ ಮಾಡ್ತಾರೆ. ಧೃತರಾಷ್ಟ್ರ, ನಿನ್ನ ಮಗ ದುಷ್ಟ, ದುಷ್ಟ ಬುದ್ಧಿಯವನು, ಎಲ್ಲ ದುಷ್ಟ ಕೆಲಸ ಮಾಡ್ದ, ಅದಕ್ಕೆ ಹೀಗೆ ಅನುಭವಿಸ್ದ. ಪಾಂಡವರು ಸಜ್ಜನರಪ್ಪ, ಅದಕ್ಕೆ ಕೃಷ್ಣ ಅವ್ರ ಪರವಾಗಿದ್ದ, ಶಿವ ಕರುಣೆ ತೋರಿಸ್ದ, ಪಾಶುಪತಾಸ್ತ್ರ ಎಲ್ಲ ಕೊಟ್ಟು ಎಲ್ಲಿ ಧರ್ಮವೋ ಅಲ್ಲಿ ಜಯಪ್ಪ ಅಂತ ಸಮಾಧಾನ ಮಾಡ್ತಾರೆ. ಧರ್ಮ ಯಾವ ಕಡೆ ಇದ್ದು ಅಲ್ಲೇ ಜಯ ಅನ್ನೋದು ಅದನ್ನ. ಆಮೇಲೆ ಆ ಭಾನುಮತಿಗೆ ಸಮಾಧಾನ ಮಾಡ್ರಪ್ಪ, ಅವಳು ಪಾಪ ದುಃಖ ಪಡ್ತಿದ್ದಾಳೆ ಅಂತ. ಇಷ್ಟೆಲ್ಲ ಹೇಳೋ ಹೊತ್ತಿಗೆ ಧೃತರಾಷ್ಟ್ರ ಈ ಸಮಾಧಾನ ಎಂತ ಮಾಡ್ಕೊಳ್ಳೋದು, ಜ್ಞಾನ ತಪ್ಪು ಬಿದ್ದುಬಿಟ್ಟ. ಎಲ್ಲಿ ಎಲ್ಲ ಹೆಂಗಸರು ನೆಲದ ಮೇಲೆ ಹೊರಳಾಡ್ಕೊಂಡು ಅಳುತ್ತಿದ್ದಾರೆ, ಯಾರನ್ನ ಸಮಾಧಾನ ಮಾಡಬೇಕು? ಇರೋದಲ್ಲಿ ವ್ಯಾಸರು ಗಾಂಧಾರಿಗೂ ಸಮಾಧಾನ ಮಾಡ್ತಾರೆ, ಉಳಿದಿದ್ದ ಹೆಂಗಸರಿಗೆಲ್ಲ ಸಮಾಧಾನ ಮಾಡಮ್ಮ ನೀನು ಅಂತಂತಾರೆ. ಇದೆಲ್ಲ ಆಯಿತು. ಧೃತರಾಷ್ಟ್ರ ಈಗ ಹೊರಗಡೆ ಹೊರಡ್ತಾನೆ, ಅಂದರೆ ಆ ಎಲ್ಲಿದಾರೋ ನೋಡೋಣ ಅಂದ್ಕೊಂಡು ಹೊರಡೋದು. ಹೋದರೆ ಅವನ ಹಿಂದೆಗಡೆ ಸಾವಿರಾರು ಹೆಂಗಸರು ತಲೆ ಬಿರಿ ಹೊಯ್ದುಕೊಂಡು ಕೂದಲು ಬಿಟ್ಕೊಂಡು ಅಳತಾ ಹೊಟ್ಟೆ ಬಡ್ಕೊಳ್ತಾ ಹೋಗ್ತಾ ಇದ್ದಾರೆಂದು ಸಾವಿರಾರು ಹೆಂಗಸರು, ಅಂತಷ್ಟು ಜನ ಸತ್ತು ಹೋಗಿರೋರು. ಇದಕ್ಕಿಂತ ದುಃಖದಿದೆಯೇ ಇನ್ನೊಂದು ಯುದ್ಧದ ಪರಿಣಾಮ ಇಂಥದ್ದು? ಅವ್ರು ಹೋಗ್ತಾ ಇದ್ದಾರೆ, ರಾಜಪತ್ನಿಯರಿದ್ದಾರೆ, ಬೇರೆ ಬೇರೆ ವೃತ್ತಿಯ ಹೆಂಗಸರಿದ್ದಾರೆ, ಬೇರೆ ಬೇರೆ ವೃತ್ತಿಯವರಿದ್ದಾರೆ, ಕೆಲಸದವರಿದ್ದಾರೆ ಎಲ್ಲರೂ. ಹೀಗೆ ಬರ್ತಿದ್ರೆ ಎದುರುಗಡೆದ ಅಶ್ವತ್ಥಾಮ ಇವರು ಬಂದ್ಬಿಡ್ತಾರೆ. ಅವರು ಇಲ್ಲಿಗೆ ಬರ್ತಾ ಇದ್ರಲ್ಲ, ಅವರು ನೋಡಿ ದುಃಖ ಪಡ್ತಾರೆ. ದುಃಖ ಪಟ್ಟು ಇನ್ನು ಮುಂದೆ ಪಾಂಡವರು ರಾಜ್ಯವನ್ನು ಅನುಭವಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬೈತಾರೆ. ಇದೆಲ್ಲ ಈ ಕ್ಷಣದಲ್ಲಿ ಬೈಯೋಕೆ ಸುಲಭ, ಆದರೆ ಪಾಂಡವರಿಗೆ ಅವನು ರಾಜ್ಯವನ್ನು ಒಂದು 5 ಊರು ಅಂತ ಕೇಳಿದ್ದ. ಅವನು ಆ ಕೃಷ್ಣ ಅಂತೂ ಒಂದೇ ಊರು ಕೊಡಪ್ಪ ಸಾಕು ಅಂದಿದ್ದ. ಅವನು 4 ಊರನ್ನು ಕೊಟ್ಟುಬಿಟ್ಟಿದ್ರೆ ಇದುವೇ ಆಗ್ತಿರ್ಲಿಲ್ವ? ದುರ್ಯೋಧನ ಇವರು ಬೈಯೋತಾ ಇಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಗೊತ್ತಿಲ್ಲ, ಯಾಕಂದ್ರೆ ದುರ್ಯೋಧನ ಅದಕ್ಕೆಲ್ಲ ಜವಾಬ್ದಾರಿ. ಅವರ ಭಾಗವನ್ನು ಕೊಟ್ಟಿದ್ರೂ ಹಾಗೆ ಅದು ಬಹಳ ದೊಡ್ಡದು. ಬೇಡ, ಅವ್ನು 4 ಊರು ಕೊಡು ಸಾಕು ಅಂದ್ರೆ ಆ 4-5 ಊರನ್ನು ಕೊಟ್ಟಿದ್ರೆ ಯುದ್ಧವೇ ಇರ್ತಿರ್ಲಿಲ್ಲ, ಎಲ್ಲರೂ ಸಂತೋಷವಾಗಿರ್ಬೋದಿತ್ತು. ಅವನ್ ತಾನೇ ಮೂಲ ಕಾರಣ ಎಲ್ಲದಕ್ಕೂ. ಅವನಿಗೆ ಧೃತರಾಷ್ಟ್ರನಿಗೆ ಅವರು ಅಶ್ವತ್ಥಾಮ ಅವರುಗಳು ಹೇಳಿದ್ರು, ಹೀಗೆ ಉಪಪಾಂಡವರನ್ನು ಕೊಂದು ಬಿಟ್ಟುವಿ ಅಂತ. ಅದನ್ನ ಕೇಳಿ ನಿನ್ನ ಮಗನಿಗೆ ಸಂತೋಷ ಆಯ್ತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ಅವ್ರ ಮಗನ ಕಡೆಗೂ ಒಂದು ಸಂತೋಷ ಆಯ್ತಲ್ಲ ಅಂತ ಇವನಿಗೆ ಸಂತೋಷ ಆಯಿತು ಧೃತರಾಷ್ಟ್ರನಿಗೆ. ಅವನ ಬುದ್ಧಿ ಅಂಥದ್ದು. ಸರಿ, ಅಲ್ಲಿ ಅಶ್ವತ್ಥಾಮ ಇವರುಗಳು ಹೊರಟೋಗ್ಬಿಟ್ರು ಕಾಡಿಗೆ. ಈ ಕಡೆ ಕೃಷ್ಣ, ಪಾಂಡವರು, ದ್ರೌಪದಿ ಎಲ್ಲ ಬಂದರು. ದ್ರೌಪದಿ ಎದೆ ಬಡ್ಕೊಂಡು ಅಳುತ್ತಿದ್ದಾಳೆ, ಎಲ್ಲ ಆಗೋಯ್ತು ಯುದ್ಧ, 5 ಗಂಡಂದ್ರು ಮತ್ತು ಮಕ್ಕಳು ಚೆನ್ನಾಗಿದ್ದಾರೆ ಅಂದ್ರೆ ಕೊನೆಯ ಕ್ಷಣದಲ್ಲಿ ಇದೊಂದು ಆಗೋಯ್ತು ಯುದ್ಧ, ಎಲ್ಲ ಹೀಗೆ ಆಗೋದು, ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ಈ ಕಡೆ ಗಾಂಧಾರಿ, ಭಾನುಮತಿ, ಕುಂತಿ ಮತ್ತೆ ಈ ಕಡೆ ಹೆಂಗಸರು ಅಳುತ್ತಿದ್ದಾರೆ. ಊರು ಜನರು ಒಂದು ಕಡೆ ಅಳುತ್ತಾರೆ, ಇಲ್ಲೆಲ್ಲ ಊರು ಜನರು ಓಡಾಡ್ತಿದ್ದಾರಂತೆ. ಕೃಷ್ಣ ಅಲ್ಲಿ ನೋಡ್ತಿದ್ದಾನೆ, ಪಾಂಡವರು ಅವರು ಒಂದು ಕಡೆ ನಿಂತಿದ್ದಾರೆ, ವ್ಯಾಸರು ಅಲ್ಲಿ ಇಲ್ಲಿ ಓಡಾಡ್ತಾ ಮಾತು ಹೇಳುತ್ತಿದ್ದಾರೆ, ಹೆಂಗಸರು ಇನ್ನೊಂದು ಕಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ ಈ ಥರ. ಆಮೇಲೆ ಧರ್ಮರಾಯನನ್ನು ಧೃತರಾಷ್ಟ್ರನ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಸ್ವಲ್ಪ ಸಾಂತ್ವನ ಹೇಳೋದು ವಿವೇಕಪ್ಪ ಅಂತ ವ್ಯಾಸರು ಸೂಚನೆ ಮಾಡ್ತಾರೆ. ಹೋಗ್ಬಿಟ್ಟು ಸಮಾಧಾನ ಹೇಳಪ್ಪ ನಿಮ್ಮ ದೊಡ್ಡಪ್ಪನಿಗೆ, ಪಾಪ ದುಃಖದಲ್ಲಿದ್ದಾನೆ. ಏನೋ ಅವನು ಮಾಡಿದಾನೆ ಮೂರ್ಖತನಗಳನ್ನು ಇಲ್ಲ ಅಂತಲ್ಲ, ಆದರೂ ಈಗ ಪಾಪ ಎಲ್ಲರನ್ನೂ ಕಳ್ಕೊಂಡಿದ್ದಾನೆ ಅಂತ. ಆಮೇಲೆ ಹಸ್ತಿನಾವತಿಯ ಅರಸನಾದ ಧೃತರಾಷ್ಟ್ರ ಏನು ಮಾಡಿದರೂ ನಾವು ಮಾಡ್ತೀವಿ ಅಂತ ಇವನು ಧರ್ಮರಾಜ ವ್ಯಾಸನಿಗೆ ಹೇಳ್ತಾನೆ. ಅದು ಬಹಳ ದೊಡ್ಡ ಮಾತು, ಏನೇ ಆಗಲಿ ನಾವು ಗೆದ್ದಾಗಿದೆ, ಆದರೆ ಧೃತರಾಷ್ಟ್ರನೇ ಅರಸ ಅಂತ ಹೇಳ್ತಾನಲ್ಲ. ವ್ಯಾಸರು ಧೃತರಾಷ್ಟ್ರ ಹತ್ರ ಬಂದು, ನಾನು ನಿನ್ನ ದುಷ್ಟ ಮಗ ಹೋಗ್ಬಿಟ್ಟ, ಹೋಗಲಿ, ಧರ್ಮರಾಜನೇ ನಿನ್ನ ಮಗ ಅಂತ ಅಂದ್ಕೊಳಪ್ಪ ಅಂತ. ಅವನು ಸಮಾಧಾನ ಮಾಡ್ಕೊ, ಇವನೇ ಮಗ ಅನ್ಕೊ ಅಂತ ಧೃತರಾಷ್ಟ್ರನು ಒಪ್ತಾನೆ. ಹೇಳ್ತಾನೆಯೋ, ನೀನು ಒಳ್ಳೆಯವನಪ್ಪ, ನೀನು ಏನೇ ಆಗಲಿ ಸದ್ಗುಣಿ, ನೀನು ನಿನ್ನ ಮಗನ ಥರನೇ ಅಂತ ಹೇಳ್ತಾನೆ ಅವನ ಮಾತನ್ನ. ಇಲ್ಲ ಅಂತಲ್ಲ, ಪಾಂಡವರೇ ಇನ್ಮೇಲೆ ನನ್ನ ಮಕ್ಕಳು, ಇನ್ನೇನು ನಮ್ಮ ಮಧ್ಯೆ ಅಡ್ಡಿನೇ ಇಲ್ಲ. ಯಾಕಂದರೆ ಅವ್ರ ಹತ್ರ ಬರೋದಕ್ಕೆ ದುರ್ಯೋಧನ ತಾನೇ ಅಡ್ಡಿ ಮಾಡ್ತಿದ್ವಿ, ಈಗ ಅದಿಲ್ವಲ್ಲ. ಹಾಗೆ ಆದರೂ ಒಳಗಡೆ ಎಲ್ರಿಗೂ ಗೊತ್ತು, ಇವನ ಹೃದಯದಲ್ಲಿ ವಿಷ ತುಂಬಿದೆ ಅಂತ. ಬಾಯಲ್ಲಿ ಅವನು ಒಳ್ಳೆ ಮಾತನ್ನು ಹೇಳಿಬಿಟ್ರೆ ಹಂಗೆ ಒಳ್ಳೆ ಮಾತೇ ಆಗುತ್ತೆ ಅಂತ ಹೇಳೋಕೆ ಬರೋಲ್ಲ, ಒಳ್ಳೇದನ್ನು ಮಾಡ್ತಾನೆ ಅವನು ಅಂತ. ಕೃಷ್ಣ ನಗ್ನಗ್ತಾ, ಅಂದರೆ ಗೊತ್ತಿದೆಯಪ್ಪ ನಿನ್ನ ಬುದ್ಧಿ ಅಂದ್ಕೊಂಡು ವಿಶ್ವಕರ್ಮನನ್ನು ಧ್ಯಾನ ಮಾಡಿದ್ನಂತೆ. ಆ ಕ್ಷಣವೇ

ವಿಶ್ವಕರ್ಮ ಬಂದು ಏನು ಬೇಕು ಅಂತಂದರೆ ಒಂದು ಉಕ್ಕಿನ ಭೀಮನ ಪ್ರತಿಮೆಯನ್ನು ಮಾಡು ಅನ್ನಂತೆ. ಉಕ್ಕಿಲ್ಲು ರೋಬೋ ಇಲ್ಲಿ ಕುಮಾರವ್ಯಾಸ ಹಾಗೆ ಮಾಡಿದಾನೆ. ಅದನ್ನು ಅವನು ಬೇರೆ ಎಲ್ಲೋ ಸಿಕ್ಕಿರ್ಬೇಕು ಆಧಾರ ಅದಕ್ಕೆ ವಿಶ್ವಕರ್ಮ ಧ್ಯಾನಿಸ್ ಮಾಡದ ಅಂತ. ವ್ಯಾಸ ಭಾರತದಲ್ಲಿ ಹಾಗಲ್ಲ, ದುರ್ಯೋಧನ ಮಾಡಿಸ್ಕೊಂಡಿರ್ತಾರೆ ಭೀಮನ ಒಂದು ಪ್ರತಿಮೆಯನ್ನ. ಅದು ಈ ಸ್ಪ್ರಿಂಗ್ ಆಕ್ಷನ್ ಇದ್ದಂಗೆ, ಆಗಿನ ಕಾಲದ ರೋಬೋ ಅಂತ ಅನ್ಬಹುದು. ಹೀಗಾಗಿ ಅದ್ಯಾತಕ್ಕೆ ತನ್ನ ಗದೆಯ ಪ್ರಾಕ್ಟೀಸ್ಗೆ ಅಭ್ಯಾಸ ಗದಾಭ್ಯಾಸಕ್ಕೆ ಇಟ್ಕೊಂಡಿರ್ತಾನೆ. ಅದು ಗದೆಯನ್ನು ವಾಪಸ್ ಹೊಡೆಯುತ್ತದೆ, ಅದ್ರ ಕೈಯಲ್ಲೂ ಒಂದು ಗದೆ ಇರುತ್ತೆ. ಭೀಮನ ಮೂರ್ತಿ ಇದ್ರೆ ರೊಚ್ಚಿನಿಂದ ಯುದ್ಧ ಮಾಡ್ಬೋದು ತಾನು ಅಂತ ಅದರಲ್ಲೂ ದ್ವೇಷ ಅವನಿಗೆ, ಅದಕ್ಕೆ ಇಟ್ಕೊಂಡಿದ್ದದ್ದು ಅಂತಿದೆ. ಇಲ್ಲಿ ಕೃಷ್ಣ ವಿಶ್ವಕರ್ಮನನ್ನ ಕರೆಸ್ಬಿಟ್ಟು ಅಲ್ಲಿ ಮಾಡಿಸ್ಬಿಟ್ಟ ತಕ್ಷಣ ಅಂತ ಹಾಗೆ ಮಾಡಿದ್ದಾರೆ. ಇರಲಿ, ಎಲ್ಲರೂ ಹೋಗಿ ಪಾಂಡವರು ಹೋಗಿ ಧೃತರಾಷ್ಟ್ರನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಅವನು ಎಲ್ಲರನ್ನು ಧರ್ಮರಾಜನನ್ನ ಎಲ್ಲ ಪಾಪ ಪ್ರೀತಿಯಿಂದ ಅಪ್ಕೊಂಡು ಮಗ ಬಾರೋ ಮಗನೇ ಅಂದ್ಕೊಂಡಲ್ಲಿ ಹೇಳ್ದ ಅಂತ. ನಿಜವಾಗಿಯೂ ಮತ್ತೆ ವ್ಯಾಸ ಭಾರತ ನೆನಪಾಗುತ್ತೆ, ಅಲ್ಲಿ ಏನೂ ಪ್ರೀತಿ ಇಲ್ಲದೆ ಆಲಂಗಿಸಿಕೊಂಡು ಅಂತ ಅಷ್ಟೇ, ಸುಮ್ಮನೆ ಹಿಂಗೆ ಆಲಂಗಿಸಿಕೊಂಡು ಅಂತ ಅಷ್ಟೇನೆ. ಆಯಿತು ಇರಲಿ, ಧರ್ಮರಾಜನಿಗೇನೋ ಅವನು ಇದರಲ್ಲಿ ಸ್ವಲ್ಪ ಪ್ರೀತಿಯಿಂದಲೇ ಮಾತಾಡಿಸ್ತಾನೆ. ಅದಾದ ಮೇಲೆ ಭೀಮ ಎರಡನೇ ಅಂತಾನೆ ನಮಸ್ಕಾರ ಮಾಡೋಕೆ ಅಂತ ಹೋದರೆ ಕೃಷ್ಣ ಅವನ ಪಕ್ಕಕ್ಕೆ ಎಳೆದು ಆ ಉಕ್ಕಿನ ಪ್ರತಿಮೆ ಅಂತ ತಳ್ಳಿಬಿಡ್ತಾನೆ ಮುಂದಕ್ಕೆ. ಪಾಪ ಧೃತರಾಷ್ಟ್ರನಿಗೆ ಗೊತ್ತಿಲ್ಲ, ಅದನ್ನು ಜೋರಾಗಿ ಹತ್ಕೊಂಡ್ಬಿಡ್ತಾನೆ ಆ ರೋಷ. ಮೂರು ಜನ ಮಕ್ಕಳನ್ನ ಕೊಂದಿದ್ದಾನೆ ಇವನು, ಸಾಯಬೇಕು ಅಂತ ಹೇಳಿ ಜೋರ ಹತ್ಕೊಂಡ್ಬಿಡ್ತಾನೆ. ಅದು ಕಬ್ಬಿಣದ್ದು ಉಕ್ಕಿಂದ ಮಾಡಿದ್ದು, ಪುಡಿ ಪುಡಿಯಾಗಿ ಹೋಗುತ್ತದು. ಧೃತರಾಷ್ಟ್ರ ಭಾರಿ ಶಕ್ತಿ ಅಂತೆ ಅವನಿಗೆ, ಸಾವಿರ ಆನೆಗಳು ಬಲ್ಲುವಂತೆ ಅವನಿಗೆ. ಅವನು ಕೂಡ ರಕ್ತ ಕತ್ತ ಬಿದ್ಬಿಟ್ಟು ಯೋ ಭೀಮಾ ಸತ್ತೋದ್ಯಾ ಅಂತ ಹತ್ಕೋತಾನೆ ಒಂದ್ಸಲ. ಅದು ಒಳಗಡೆ ಇರೋದದು, ಅವನ ಕೋಪ ದುಃಖ ಹೊಟ್ಟೆ ಕಿಚ್ಚಿಂದ ಆಗಿದ್ದದು. ಆದರೆ ಹೀಗೆ ಪುಡಿ ಆಗೋ ಹಾಗೆ ಅವನು ಅದನ್ನು ಅಪ್ಪಿ ಶಕ್ತಿಯೆಲ್ಲ ತೋರಿಸಿದ್ಮೇಲೆ ಅವನು ಒಳಗಡೆ ಇದ್ದಂತಹ ಆವೇಶ ಎಲ್ಲ ಹೋಗ್ಬಿಡುತ್ತೆ. ಕೃಷ್ಣ ಹೇಳ್ತಾನೆ, ನಿನ್ನ ಭಯ ಇಲ್ಲ, ಕೋಪ ಹೊರಗೆ ಬಂದಾಯಿತು, ಈ ಪರವಾಗಿಲ್ಲ ಅಂತ. ಹೋಗ ಅವ್ರ ಅವಾಗ ಎಲ್ಲರನ್ನು ಸಮಾಧಾನ ಮಾಡಿ ಎಲ್ಲರನ್ನು ಆಲಂಗಿಸ್ಕೊಂಡು ಆಶೀರ್ವಾದ ಮಾಡಿ ಆಯ್ತಪ್ಪ ಇನ್ನೇನು ಮಾಡೋದು ಅಂತ. ಅದಕ್ಕೆ ಧರ್ಮರಾಜ ಆಯಿತು, ಧೃತರಾಷ್ಟ್ರ ಹೇಳ್ತಾನೆ ನನ್ನ ಮಗ ದುಷ್ಟ, ಇನ್ನೇನು ಮಾಡೋಕ್ಕಾಯ್ತು, ಅವನು ಮಾಡಿದ್ದ ದುಷ್ಟ ಕೆಲಸಗಳನ್ನೆಲ್ಲ ನಮ್ಮನ್ನು ನೋಡಿ ಮರೀದಪ್ಪ ನಾವು ಮುದುಕರು. ನಿಮ್ಮ ದೊಡ್ಡಮ್ಮ ಗಾಂಧಾರಿ ದುಃಖವನ್ನು ತಡಿಲಾಳು, ಕೋಪವನ್ನು ಅವಳು ಕೇಳಿ ತಡೆಯೋಕ್ಕಾಗೋಲ್ಲ, ಹೋಗಿ ಅವಳಿಗೆ ಸಮಾಧಾನ ಮಾಡಿರಪ್ಪ ಹೋಗಪ್ಪ ಅಂತ ಹೇಳ್ತಾನೆ. ಇರೋದ್ರಲ್ಲಿ ವ್ಯಾಸರು ಕೂಡ ಅವಳಿಗೆ ಸಮಾಧಾನ ಮಾಡ್ತಾರೆ. ಅವರು ಹೇಳ್ತಾರೆ ಕೋಪ ಮಾಡ್ಕೊಳ್ಳಬೇಡಮ್ಮ ಇವ್ರ ಮೇಲೆಲ್ಲ, ಯಾಕೆಂದ್ರೆ ನಿನ್ನ ತಮ್ಮ ಶಕುನಿ ಹಾಕಿದ ಆ ದಾಳ ಈ ಮಟ್ಟಕ್ಕೆ ಬಂತು, ಎಲ್ಲ ಜನರನ್ನು ಸುಟ್ಟು ಬೇಯಿಸಿ ಹಾಕಿಬಿಡ್ತು, ಸತ್ತವರ ವಿಷಯದಲ್ಲಿ ಅಳೋದು ಬಿಟ್ಬಿಡು, ಇರೋ ಪಾಂಡವ್ರನ್ನೇ ನಿನ್ನವರು ತಂದ್ಕೋ ಅಂತೆಲ್ಲ ಸಮಾಧಾನ ಮಾಡ್ತಾರೆ. ಅವಳು ಪಾಪ ವ್ಯಾಸರ ಕಾಲಿಗೆ ಬಿದ್ದು ಅಯ್ಯೋ ಹಿಂಗಾಯ್ತು ಮಾಮ ಏನು ಅಂತ ಅತ್ಕೋತಾಳೆ. ಆದರೆ ಕೃಷ್ಣನ ಹತ್ರ ಒಂದು ಮಾತು ಹೇಳ್ತಾಳೆ ಧರ್ಮರಾಜ ಕೃಷ್ಣವರು, ಅದು ಇಲ್ಲ ವ್ಯಾಸ ಭಾರತದಲ್ಲಿ ಇರೋವಂಥದ್ದು, ನನಗೆ ನನ್ನ ಬಗ್ಗೆ ದುಃಖ ಇಲ್ಲ, ಆದರೆ ಧೃತರಾಷ್ಟ್ರ ಅಷ್ಟೂ ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಕೊಂಬೆಗಳೆಲ್ಲ ಬೋಳಾಗಿ ಹೋದ ಮೋಟು ಮರದ ಹಾಗೆ ಇದ್ದಾನೆ, ಅವನು ನೋಡಿದ್ರೆ ಸಂಕಟ ಆಗುತ್ತಪ್ಪ ನನಗೆ ಅಂತಂದ್ಲು ಅಂತಿದೆ. ಅದು ಒಳ್ಳೆ ಮಾತೇನೆ. ಆಮೇಲೂ ಹೇಳ್ತಾನೆ, ನಾ ಹೇಳಿದ್ದೆ ಅವನಿಗೆ ಮಗ ಬಂದು ಆಶೀರ್ವಾದ ಬೇಕು ಯುದ್ಧದಲ್ಲಿ ಗೆಲ್ಲಬೇಕು ಅಂತ, ಆಶೀರ್ವಾದ ಮಾಡಮ್ಮ ಅಂತ ಹೇಳಿದ್ದೆ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಕೃಷ್ಣ. ಇಷ್ಟೇ, ಎಲ್ಲಿ ಕೃಷ್ಣ ಎಲ್ಲಿದಾನೋ ಅಲ್ಲಿ ಧರ್ಮ, ಎಲ್ಲಿ ಕೃಷ್ಣ ಇದಾನೋ ಅಲ್ಲಿ ಜಯ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ. ಹಾಗಾಗಿ ಯುದ್ಧ ಮಾಡು ನೀನು ಅಂತ ಅಂದಿದ್ದೆ. ಅವಾಗ ಅಂದಿದ್ಲು ಪಾಪ, ಈಗ ಎಲ್ಲರೂ ಸತ್ತಾಗ ಅದೇ ಭಾವನೆ ಮನಸ್ಸಲ್ಲಿರೋಕ್ಕೆ ಸಾಧ್ಯವೇ? ಧರ್ಮರಾಜ ಅವಳು ಕಾಲಿಗೆ ಬಿದ್ದ, ಅವಳು ವ್ಯಂಗ್ಯವಾಗಿ ಹೇಳ್ತಾಳೆ, ನಾವೆಲ್ಲ ದಿಕ್ಕಿಲ್ಲದೆ ಇರೋ ಮುದುಕರಪ್ಪ, ಕಣ್ಣಿಲ್ಲ ಏನೂ ಇಲ್ಲ, ಇನ್ನು ಮುಂದೆ ನೀವು ಹಾಕೋ ಕೂಳನ್ನೇ ತಿನ್ಕೊಂಡು ನಾವು ಈ ದೇಹನ ಹೊರಿಬೇಕು, ನಾವು ಬದುಕಬೇಕು, ನೀನು ಭಿಕ್ಷಕ್ಕೆ ಹಾಕ್ತೀಯಲ್ಲ ಅದನ್ನು ತಿನ್ಕೊಂಡು ಅಂತ. ಅದಕ್ಕೆ ಅವನು ಇಲ್ಲ ಕೋಪ ಬೇಡ ದೊಡ್ಡಮ್ಮ, ಧೃತರಾಷ್ಟ್ರ ದೊಡ್ಡಪ್ಪ ಹೇಳ್ದಂಗೆ ನಾವು ಕೇಳ್ಕೊಂಡಿರ್ತೀವಿ ಅಂತ. ಇಲ್ಲಪ್ಪ ಇಲ್ಲಪ್ಪ, ಅವಳು ಮತ್ತೆ ವ್ಯಂಗ್ಯ ಮಾಡ್ತಾಳೆ, ಅಯ್ಯೋ ಅಧರ್ಮಿಗಳು ನಾವಪ್ಪ, ದುಷ್ಟರು ನಾವು, ನೀವೆಲ್ಲ ಮಹಾಧರ್ಮಾತ್ಮರು ನೀವು ಅಂದರೆ ವ್ಯಂಗ್ಯ ಮಾಡ್ತಿದ್ದಾಳೆ. ಇನ್ಮೇಲೆ ನಿಮ್ಮದೇ ಧರ್ಮ, ನೀವು ಮಾಡಿದ್ದೇ ಇನ್ನು ಮುಂದೆ ಧರ್ಮ, ಅಷ್ಟೇ ನೀವು ಮಾಡಿದ್ದೆ. ಭೀಮ ಪಾಪ ಕಾಲಿಗೆ ಬಿದ್ದು ಹೇಳ್ತಾನೆ ಸಮಾಧಾನ ಮಾಡ್ಕೋ ತಾಯಿ ಅಂತ. ಆಯಿತು, ನನಗೆ ಕೋಪ ಬಂತು, ಸಹನೆ ಕೆಟ್ಟ ಹೋದ್ರೆ ಏನಾಗುತ್ತಪ್ಪ, ಏನು ಮಾಡೋಕ್ಕಾಯ್ತು, ಕೋಪ ಮಾಡ್ಕೊಂಡು ಕೋಪ ಬಡವನ ಕೋಪ ದವಡೆಗೆ ಮೂಲ, ಅಷ್ಟು ಏನಾಗುತ್ತೆ, ಈ ನಾಟಕ ಯಾಕೋ ಮಾಡ್ತೀಯ ಭೀಮ, ಮಾಡಿರೋದೆಲ್ಲ ಅನ್ಯಾಯ, ನೀವೆಲ್ಲ ಮಹಾಸತ್ಯವಂತರಪ್ಪ, ನಾವು ಅಯೋಗ್ಯರು, ನಮ್ಮಂಥ ಅಯೋಗ್ಯರು, ಅದಕ್ಕೇನೆ ಏನು ಮಾಡೋದು, ನೀವುಗಳು ಬಹಳ ದೊಡ್ಡವರು, ಏನೋ ಏನು ಬೇಕಾದರೂ ಮಾಡ್ಬೋದು ಅಂತ ಈ ಥರ ವ್ಯಂಗ್ಯವಾಗಿ ದುಃಖವನ್ನು ಮಾಡ್ಕೋತಾಳೆ. ಅದಕ್ಕೆ ಭೀಮ ಉತ್ತರ ಕೊಡ್ತಾನೆ. ಅಲ್ಲಿ ತನಕ ಭೀಮ ಏನೋ ಕ್ಷಮಿಸಿ ಏನೋ ಒಂದೆರಡು ಮಾತು ಆಡಿಬಿಟ್ಟ, ಇದು ಈ ಥರ ಇವ್ರು ಹೇಳಿದ್ಮೇಲೆ ಭೀಮನ ತಡೆಯೋದಿಲ್ಲ, ಅದು ಭೀಮನ ಸ್ವಭಾವ. ಅವನು ಹೇಳ್ತಾನೆ ಹೊಟ್ಟೆ ಕೆಳಗಡೆ

ನಾಭಿ ಕೆಳಗಡೆ ಹೊಡೆದು ಅನ್ಯಾಯ ಮಾಡಿದ್ವಿ ಅಂತಾನೆ ಹೌದು. ನಾಭಿ ಕೆಳಗಡೆ ಹೊಡೆದು ಅನ್ಯಾಯ ಮಾಡಿದ್ವಿ. ಕೇಳು, ಆರಗಿನ ಮನೆ ಅದು ಅಗ್ನಿಕುಂಡ, ನಾವು 5 ಜನ ಸಮಿತ್ತುಗಳು, ದುರ್ಯೋಧನ ಯಜಮಾನ, ಯಜಮಾನ ಅಂದ್ರೆ ಯಜ್ಞ ನಡೆಸುವನು ಅಂತ, ಅವನೇ ಯಜ್ಞ ಮಾಡುವನು, ಅವನು ಅನ್ಯಾಯದ ಯಜ್ಞ ಮಾಡದ, ಮೋಸದಿಂದ ಜೂಜಾಡದ. ಧರ್ಮ ನಿಮ್ಮದು, ನಾವಲ್ಲ, ನಮ್ಮ ಹತ್ರ ಧರ್ಮ ಇಲ್ಲ, ಇದೆಲ್ಲ ಮಾಡಿಸಿದಲ್ಲ ಅದೇ ನಿಮ್ಮ ಧರ್ಮ. ಪಾಪ ದ್ರೌಪದಿ, ತಿಂಗಳಾಗಿದ್ದಂತ ದ್ರೌಪದಿಯನ್ನ ಎಲ್ಲರದಲ್ಲಿ ಬಟ್ಟೆ ಸುಲಿಸಿದ ಅಂದು ಸಜ್ಜನ, ಅವನು ಬಹಳ ಧಾರ್ಮಿಕ. ಅದಕ್ಕೆ ನೀವೆಲ್ಲ, ನಿಮ್ಮ ಮಕ್ಕಳು ಎಲ್ಲ ಮಹಾಧಾರ್ಮಿಕರು, ಮಹಾಸಜ್ಜನರು, ನಾನೇ ದುಷ್ಟರು, ಆಯ್ತೇನಮ್ಮ ಅಂತಂದ. ಈ ಥರ ವ್ಯಂಗ್ಯವಾಗಿ ಮಾತಾಡ್ತಾನೆ. ಭೀಮ ಹೇಳಿದ್ರೆ ಸತ್ಯ ಇದ್ದೇ ಇದೆ, ಇಲ್ಲ ಅಂತಲ್ಲ, ಅಷ್ಟೆಲ್ಲ ಅವನು ದುರ್ಯೋಧನ ಮಾಡಿರೋದು ನಿಜ, ಅದನ್ನ ನೆನ್ಕೊಳ್ಳಲ್ಲ. ತಾಯಿಯ ಮನಸ್ಸು ಏನ್ ಮಾಡಕ್ಕಾಗತ್ತೆ, ಆ ಮಗ ತಪ್ಪು ಮಾಡಿದ್ದ ಅಂತ ಅನ್ಸಲ್ಲ ಅವಳಿಗೆ. ಅದಕ್ಕೆ ಅವಳು ಕೋಪ ಬಂದ್ಬಿಡುತ್ತೆ, ಏನೋ ಯುದ್ಧದ ಗೆಲುವಿನ ಅಮುಲು ಹತ್ತು ಬಿಟ್ಟಿದ್ದೀಯನೋ, ಮತ್ತು ಹತ್ತು ಬಿಟ್ಟಿದ್ದೀಯನೋ, ನಿನಗೆ ತಮ್ಮನಾದಂತ ದುಶ್ಯಾಸನ ರಕ್ತ ಕುಡಿದು ಬಿಟ್ಟಿಯಲ್ಲೋ, ನೀನು ರಕ್ತವನ್ನೇ ಕುಡಿದಿಲ್ಲ, ನಿನ್ ಜೊತೆ ಏನೋ ಮಾತು ನನಗೆ, ಎದುರಿಗಿಡಬೇಡ, ಹೋಗು ನೀನು. ಪರಮಧಾರ್ಮಿಕನಾದಂತ ಧರ್ಮರಾಜನ್ ಕರೆಯಲು ಅಂದ್ರೆ, ಒಂದರ್ಥ ಧರ್ಮರಾಜ ಇರೋದಲ್ಲಿ ಒಳ್ಳೆಯವನು ಕರೆಯಲು ಇರಬಹುದು, ಇನ್ನೊಂದು ಧರ್ಮರಾಜನು ಇದೆಲ್ಲ ಮಾಡಿದವನು, ಅದಕ್ಕೇನೆ ಪರಮಧಾರ್ಮಿಕನಾದಂತಹ ಧರ್ಮರಾಜನ ಕರೆ ಅಂತ ಅವಳನ್ನು. ಧರ್ಮರಾಜ ಆವಾಗ ಬರ್ತಾನೆ, ಬಂದ್ಬಿಟ್ಟು ಅವಳ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು, ತಾಯಿ ನೀನು ಪತಿವ್ರತೆ, ನಿನ್ನ ಕೋಪ ನಮ್ಮನ್ನು ನಾಶ ಮಾಡಿಬಿಡುತ್ತಮ್ಮ, ನಮ್ಮ ಮೇಲೆ ನೀನು ಕೋಪವನ್ನು ಮಾಡ್ಕೋಬೇಡ, ಬೇಕಿದ್ರೆ ನನ್ನನ್ನು ಸುಟ್ಟು ಬಿಡು ನೀನು ಅಂತೆಲ್ಲ ಹೇಳ್ತಾನೆ. ಇದು ಹೇಳುವಂತಹ ಮಾತು, ಸುಟ್ಟು ಬಿಡು ಅಂತಂದರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗಲಮ್ಮ, ಬೇಕಾದರೆ ನಮ್ಮನ್ನು ಸುಟ್ಟು ಹಾಕ್ಬಿಡು, ಯಾಕಂದ್ರೆ ನಿನ್ನ ಮಹಾ ಪ್ರತಿಭ್ರತೆ ನೀನು. ಮದುವೆ ಗೊತ್ತಾದ ತಕ್ಷಣ, ಮದುವೆ ಆಗಲಿರುವವನಿಗೆ ಕಣ್ಣಿಲ್ಲ ಅಂತ ಅಂದ ತಕ್ಷಣ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು, ನನಗೂ ಏನೂ ನೋಡೋದು ಬೇಡ, ನನಗೂ ಯಾವ ಸಂತೋಷವೂ ಬೇಡ ಅಂತಂದವಳು ನೀನು ಅನ್ನೋ ಅರ್ಥದಲ್ಲಿ. ಇದನ್ನು ಆಧುನಿಕವಾಗಿ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ನಾವು ಎಸ್ ಎಲ್ ಭೈರಪ್ಪನವರ ಪರ್ವ ನೋಡಿದರೆ ಅವಳಿಗೆ ಮದುವೆ ಗೊತ್ತಾಗುತ್ತಂತೆ. ಏನು ಅಂತಂದರೆ, ಯಾರೋ ಒಬ್ಬಳು ಸಖಿನೋ ಯಾರೋ ಬಂದು ಹೇಳ್ತಾಳೆ, ಇಲ್ಲ ನಿನ್ನನ್ನು ಮದುವೆ ಆಗಬೇಕು ಅಂತಿರೋ ಒಂದು ರಾಜಕುಮಾರ, ಏನೋ ನಿಜಾನೇ ಹಸ್ತಿನಾಪುರದ ರಾಜಕುಮಾರ, ಆದರೆ ಅವನು ಕಣ್ಣಿಲ್ವಂತಿದ್ರು ಗಾಂಧಾರಿ ಅಂತ ಹೇಳ್ತಾರೆ. ಅದು ಕೇಳಿದ ತಕ್ಷಣ ಅವಳಿಗೆ ಒಂಥರ ದುಃಖ, ಕೋಪ. ಆಗಿನ ಕಾಲ ತಂದೆನೋ ದೊಡ್ಡವರು ಮದುವೆನ ಈ ಥರ ಅಂತ ಮಾಡಿ ಇಟ್ಟುಬಿಟ್ರೆ ನಿರ್ಧಾರವನ್ನು, ಅದಕ್ಕೆ ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಹೆಂಗಸರು ಹುಡುಗಿಯರು ಇರ್ತಿರಲಿಲ್ಲ ಆಗಿನ ಕಾಲ ಅದು. ಅದಕ್ಕೋಸ್ಕರ ಅವಳಿಗೆ ಕೋಪಕ್ಕೆ, ತನ್ನ ಕೋಪವನ್ನು ತೋರಿಸ್ಕೊಳ್ಳೋದಕ್ಕೆ, ತನ್ನ ರೋಷವನ್ನು ತೋರಿಸ್ಕೊಳ್ಳೋಕ್ಕೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಲು. ಅಂದರೆ ಅದು ಪ್ರತಿಭಟನೆಗಾಗಿ ಬಟ್ಟೆಯನ್ನು ಕಟ್ಕೊಂಡ್ಬಿಟ್ಲು. ಹೀಗೆ ಕಣ್ಣಿಗೆ ಬಟ್ಟೆ ಅಂದು ಕಟ್ಕೊಂಡಿತ್ತು. ಆಮೇಲೆ ಜನ ಎಲ್ಲ ಅವಳನ್ನ, ಅಯ್ಯೋ ಎಂಥ ಪತಿ ಬರುತ್ತೆ, ಎಂಥ ಪತಿ ಬರುತ್ತೆ, ಮದುವೆಯಾಗಲಿರುವ ಹುಡುಗನಿಗೆ ಕಣ್ಣು ಕಾಣಲ್ಲ ಅಂತ ಹೇಳ, ನನಗೂ ಬೇಡ ಈ ದೃಶ್ಯ ಸೊಬಗು ಅಂದ್ಕೊಂಡು ಕಣ್ಣು ಕಟ್ಕೊಂಡ್ಬಿಟ್ಲಲ್ಲ ಅಂತ ಎಲ್ಲರೂ ಹೊಗಳೋಕೆ ಶುರು ಮಾಡಿಬಿಟ್ರು. ಹಾಗೆ ಹೊಗಳಿಕೆ ಹೆಚ್ಚಾದ ಮೇಲೆ ಅವಳಿಗೆ ಮತ್ತೆ ಅದನ್ನು ಬಿಡೋಕ್ಕಾಗಲಿಲ್ಲ ಅಂತ. ಅದಕ್ಕೆ ಕೃಷ್ಣ ಬಂದು ಯುದ್ಧ ಆದಮೇಲೆ ಅವಳಿಗೆ ತಿಳುವಳಿಕೆ ಹೇಳಿ, ಯಾವುದೋ ಒಂದು ಅವತ್ತಿನ ಒಂದು ಕ್ಷಣದಲ್ಲಿ ಭಾವಾವೇಶದನ್ನು ಮಾಡಿದೀಯಮ್ಮ, ಹಾಗೆ ನಿನ್ನ ಜೀವನ ನಷ್ಟ ಮಾಡ್ಕೋಬೇಕು ಅಂತಿಲ್ಲ, ತೆಗೆಯ ಪಟ್ಟಿನ ಅಂತಾಳೆ. ಪಟ್ಟಿ ತೆಗೀತಾಳವಳು, ಆದರೆ ಕಣ್ಣು ಕುಕ್ಕು ಬಿಟ್ಟು ಹೋಗ್ಬಿಡುತ್ತೆ ಮತ್ತೆ ಕಣ್ಣು ಅಂತೆಲ್ಲ ಬರುತ್ತೆ. ಇರಲಿ, ಆದರೆ ನಮ್ಮ ಮಹಾಭಾರತ ಇದ್ರ ಪ್ರಕಾರ ಮಹಾಪತಿವ್ರತೆ ಅವಳು ಧೃತರಾಷ್ಟ್ರನ ಜೊತೆ ಇದ್ಲು. ಎಷ್ಟು ಮಟ್ಟಿಗೆ ಅಂದ್ರೆ, ಯಾರು ಕೃಷ್ಣ ಶಾಸ್ತ್ರಿಗಳು ಮುನ್ನುಡಿಯಲ್ಲಿ ವಚನ ಭಾರತದ ಮುನ್ನುಡಿಯಲ್ಲಿ ಹೇಳ್ತಾರೆ, ಇದ್ರಿಗೆಲ್ಲ ಹೋಲ್ಸಿರೆ ಇರೋದಲ್ಲಿ ಧೃತರಾಷ್ಟ್ರನೇ ಅದೃಷ್ಟವಂತ ಅಂತ. ಯಾಕೆಂದ್ರೆ ಏನೇ ಆಗ್ಬಹುದು, ಕಣ್ಣಿರಲಿಲ್ಲ ನಿಜ, ಆದರೂ ಕೂಡ ಗಾಂಧಾರಿ ಅಂತ ಒಬ್ಳು ಒಳ್ಳೆಯ ಪತ್ನಿ ಸಿಕ್ಕಿದ್ಲು. ಅವಳು ಒಂದೊಂದ್ಸಲ ಕೋಪ ಬಂದಾಗ, ಸಹನೆ ಹೋದಾಗ ಅವನ ಮೇಲೆ ರೇಗೋಳು, ಆದರೆ ಒಟ್ಟಾರೆ ಅಷ್ಟು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಂಡಿದ್ಲು, ಅದು ಒಳ್ಳೆಯವಳು ಸಿಕ್ಕಿದ್ಲು. ಆಮೇಲೆ ಕಣ್ಣಿಲ್ಲ ಅನ್ನೋಕೋಸಾಗಿ ರಾಜ್ಯ ಇಲ್ಲ ಅಂತ ಹೇಳಿದರು, ಆದರೂ ಕೂಡ ರಾಜ್ಯ ಸಿಕ್ತು, ಹಾಗೆ ರಾಜ್ಯ ಸಿಕ್ತು. ಹೀಗೆ ಪ್ರತಿಯೊಂದೂ ಅವನು ಒಂಥರ ಸಮಾಧಾನವಾಗಿ ಇದ್ದ, ಎಲ್ಲಾನು ಜೀವನವನ್ನು ಚೆನ್ನಾಗಿ ಅನುಭವಿಸ್ಕೊಂಡಿದ್ದ. ಕಡೆಯಲ್ಲಿ ಈ ಥರದ್ದೆಲ್ಲ ಒಂಥರ ದುಷ್ಪ್ರವೃತ್ತಿ ಮಕ್ಕಳದ್ದು ಎಲ್ಲ ಆಗಿ, ಅದರಿಂದ ಆಮೇಲೆ ದೊಡ್ಡ ದುಃಖವನ್ನು ಅನುಭವಿಸ್ಬೇಕಾಗಿ ಬಂತು. ಅದು ಆಮೇಲಿಂದು ಈ ಥರದ್ದೆಲ್ಲ ಆಗಿದೆ. ಈ ಕಡೆ ವ್ಯಾಸರು ಧೃತರಾಷ್ಟ್ರಿಗೂ ಸಮಾಧಾನ ಮಾಡಿದ್ದಾರೆ, ಗಾಂಧಾರಿಗೂ ಸಮಾಧಾನ ಮಾಡಿದ್ದಾರೆ,
ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಎಲ್ಲ ಮಾಡಿಸ್ರಮ್ಮ, ಅದೆಲ್ಲ ಮಾಡಿ ಆ ಜವಾಬ್ದಾರಿ ತಗೊಳ್ಳಿ ಅಂದಿದ್ದಾರೆ. ಆಮೇಲೆ ಇದೆಲ್ಲ ಒಂಥರ ವಿಧಿ ಇದ್ದಂಗೆ, ಏನು ಮಾಡ್ತೀರಾ?

ಆಗುತ್ತೆ, ಇದು ಒಬ್ಬನ ಮೂರ್ಖತನದಿಂದ ಇಂಥದ್ದೆಲ್ಲ ಆಗಿದೆ ಅಂತ ಹೀಗೆ ಒಂದೊಂದಾಗಿ ಸಮಾಧಾನ ಮಾಡಿದ್ದಾರೆ. ಧೃತರಾಷ್ಟ್ರನಿಗೆ ಭೀಮನ ಆ ಉಕ್ಕಿನ ಇದನ್ನ ಮುರಿದ ಮೇಲೆ ಒಂಥರ ಮನಸ್ಸಿಗೆ ನಿರಾಳ ಆದಂಗಾಗಿದೆ. ಕೃಷ್ಣ ಅದಕ್ಕೆ ನಕ್ಕು ಬಿಡ್ತಾನೆ, ನಕ್ಬಿಟ್ಟು ಭೀಮನ ಹತ್ರ ಹೇಳಿದ್ದಾನೆ ಅದಾಯಿತು. ಧೃತರಾಷ್ಟ್ರನಿಗೆ ಆ ರೀತಿ ಅವನ ಮನಸ್ಸಿನ ಒಳಗಡೆ ಇದ್ದಂತಹ ದುಃಖ ಎಲ್ಲ ಹೊರಗೆ ಬಂದಂಗಾಯಿತು. ಆದರೆ ಗಾಂಧಾರಿಗೆ ಇನ್ನೂ ಆಗಿಲ್ಲ. ಅದು ಗಾಂಧಾರಿದ್ದು ಒಂದು ಅಂದರೆ ಇಂಗ್ಲೀಷ್ನಲ್ಲಿ ಗಿವಿಂಗ್ ವೆಂಟ್ ಅಂತಾರೆ, ಅಂದರೆ ಒಳಗಡೆಯ ನಾವು ಏನು ಅಡ್ಮಿಟ್ ಅಂತಹ ಭಾವನೆಗಳು ಉಕ್ಕಿ ಹೊರಗಡೆ ಬರಬೇಕು. ಆ ಥರದ್ದು ಧೃತರಾಷ್ಟ್ರನಿಗೆ ಆಯಿತು, ಗಾಂಧಾರಿಗೆ ಇನ್ನೂ ಆಗಿಲ್ಲ. ಅದಕ್ಕೇ ಧರ್ಮರಾಜ ಕಾಲಿಗೆ ಬಿದ್ದು, ನೀನು ಪತಿವ್ರತೆ, ನಿನ್ನ ಕೋಪ ನಮ್ಮನ್ನು ನಾಶ ಮಾಡಿಬಿಡುತ್ತಮ್ಮ, ಅದಕ್ಕೋಸ್ಕರ ನೋಡು ನಮ್ಮನ್ನು ಸುಟ್ಟುಬಿಡು ನೀನು ಬೇಕಿದ್ರೆ ಅಂತೆಲ್ಲ ಹೇಳಿದ ಅಂತ. ಅವಳು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಲು, ಅದೇ ಕಣ್ಣಿದೆ ಅವಳಿಗೆ. ಆವತ್ತೇನೋ ಚೂರು ಸಡ್ಲ ಆಗಿತ್ತೋ ಅಥವಾ ಹೀಗಾಗಿತ್ತೋ ಏನೋ, ಪಟ್ಟಿಯ ಕೆಳಗಡೆಯಿಂದ ಸಂಧಿಯಿಂದ ಅವನ ಕಾಲಿನ ಉಗುರು ಅವಳ ಕಣ್ಣಿಗೆ ಬಿದ್ದುಬಿಡುತ್ತೆ, ಧರ್ಮರಾಜನ ಕಾಲಿನ ಉಗುರು. ಅಷ್ಟೇ ಆ ಕಣ್ಣು ಬಿದ್ದಿದ್ದಕ್ಕೆ ಅವನು ಕಾಲಿನ ಉಗುರುಗಳು ಸುಟ್ಟು ಹೋಗ್ಬಿಡುತ್ತಂತೆ. ಸುಟ್ಟು ಅಲ್ಲಿ ಸುಟ್ಟ ವಾಸನೆ ಅಲ್ಲೆಲ್ಲ ಹೆದರಿಕೆ ಆಗ್ಬೋಯ್ತು ಎಲ್ಲರಿಗೂ. ಭೀಮ ಅರ್ಜುನರು ಕೃಷ್ಣನ ಹಿಂದ್ಗಡೆ ಬಚ್ಚಿಟ್ಕೋತಾರೆ ಬೈಕ್ಗೆ ಇದು. ಆವಾಗ ಕೃಷ್ಣ ನಕ್ಬಿಟ್ಟು ಹೇಳ್ತಾನೆ, ಹೆದರಬೇಡಿ ಪಾಂಡವರೇ, ಆವಾಗ ಭೀಮನ ಪ್ರತಿಮೆಯನ್ನು ಪುಡಿ ಮಾಡಿದಾಗ ಧೃತರಾಷ್ಟ್ರನ ಕೋಪ ಹೋಯಿತು, ಈಗ ಧರ್ಮರಾಜನ ಕಾಲು ಉಗುರನ್ನು ಸುಟ್ಟಾಗ ಇವಳು ಕೋಪ ಹೋಯಿತು ಇನ್ನು ಅಂತ. ಇಷ್ಟೊತ್ತಿಗೆ ಗಾಂಧಾರಿ ಸಾವರಿಸ್ಕೋತಾರೆ. ಎಷ್ಟೋ ಇರೋದನ್ನು ಸಮಾಧಾನ ಮಾಡಿಕೊಂಡು ಮಕ್ಕಳೇ ಹೆದರಬೇಡಿ ಅಂದರೆ ಈ ಥರ ತನ್ನ ಕೋಪವನ್ನು ನೋಡಿ ದುಃಖವನ್ನು ನೋಡಿ ಹೆದರ್ತಾನೆ ಅಂತ. ಆಯಿತು, ಏನು ಮಾಡೋಕ್ಕಾಗುತ್ತೆ, ನಮ್ಮ ಮಕ್ಕಳು ಧರ್ಮ ಬಾಹಿರರು, ದುಷ್ಟರು, ಧರ್ಮವನ್ನು ಮೀರಿ ನಡೆದವರು, ಹಾಗಾಗಿ ಅವರು ಅನುಭವಿಸಿದರು, ನಾವು ಅನುಭವಿಸ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಧರ್ಮದಿಂದ ಆಳ್ರಪ್ಪ ನೀವಾದ್ರೂ, ಧರ್ಮದಿಂದ ಸರಿಯಾಗಿ ಆಳಿ, ಎಲ್ರಿಗೂ ಸಂಸ್ಕಾರ ಮಾಡಿ ಅಂತ ಒಳ್ಳೆ ಮಾತನ್ನು ಹೇಳ್ತಾನೆ. ಆವಾಗ ನಮ್ಮ ಕುಮಾರವ್ಯಾಸನ ಭಾರತದಲ್ಲಿ ಇಲ್ಲದೆ ಹೋದರೂ ಈ ವ್ಯಾಸ ಭಾರತದಲ್ಲಿ ಅದಿದೆ, ಬಹಳ ದೊಡ್ಡ ಮಾತಾಡ್ತಾನೆ. ಏನಾಗುತ್ತೆ ಅಂದರೆ ದುರ್ಯೋಧನ ನನಗೆ ಜಯವಾಗಲಿ ಅಮ್ಮ ಆಶೀರ್ವಾದ ಮಾಡು ಅಂದಾಗ ಅವಳ ಬುದ್ಧಿ ನ್ಯಾಯವಾಗಿ ಧರ್ಮದಿಂದ ನಡ್ಕೊಳ್ಳುತ್ತೆ. ಆವಾಗಲೇ ಹೇಳ್ದಂಗೆನೆ, ನೋಡಪ್ಪ ಧರ್ಮ ಎಲ್ಲಿದೆಯೋ ಅಲ್ಲಿ ಕೃಷ್ಣ, ಕೃಷ್ಣ ಎಲ್ಲಿದಾನೋ ಅಲ್ಲಿ ಜಯ, ಗೆಲುವು ಅನ್ನೋದು ಕೃಷ್ಣ ಇರೋ ಕಡೆ, ಯಾಕಂದರೆ ಅವನು ಧರ್ಮದ ಕಡೆ ಇರ್ತಾನೆ. ಯಥೋ ಧರ್ಮ ತಥೋ ಕೃಷ್ಣ, ಯಥ ಕೃಷ್ಣ ತಥೋ ಜಯ, ಆ ಥರ ಹೇಳಿದ್ಲು ಅಂತ ಹೇಳಿದೆ. ಹಾಗಿರೋದ್ರಿಂದ ನೀನು ಚೆನ್ನಾಗಿ ಯುದ್ಧ ಮಾಡು ಅಂತಾಳೆ, ನೀನು ಗೆಲ್ತೀಯ ಅಂತ ಹೇಳಲಿಲ್ಲ, ಯಾಕೆಂದ್ರೆ ನೀನು ಕೃಷ್ಣನ ಎದುರಿಗೆ ಹಾಕ್ಕೊಂಡವನು, ಕೃಷ್ಣ ಧರ್ಮದ ಕಡೆ ಇರ್ತಾನೆ, ಅಂದರೆ ಧರ್ಮವನ್ನು ಎದುರಿಗೆ ಹಾಕ್ಕೊಂಡಿದ್ಯಾ, ನೀನೇನು ಗೆಲ್ಲೋದಕ್ಕಾಗೋಲ್ಲ ಅಂತ. ಈ ಸಮಚಿತ್ತತೆ, ಮನಸ್ಸಿನ ಸಮತೋಲನ ಅವಳಿಗೆ ಅವತ್ತಿತ್ತು. ಆದರೆ ನಿಜವಾಗಿಯೂ ಮಕ್ಕಳು ಸತ್ತೇ ಹೋದ ಮೇಲೆ ಆ ಮಟ್ಟದ ಸಮಚಿತ್ತತೆ ಈ ಕ್ಷಣದಲ್ಲಿ ಉಳಿಯೋಲ್ಲ ಅವಳಿಗೆ. ನೋಡ್ತಾಳೆ ಧೃತರಾಷ್ಟ್ರನ ಒಬ್ಬನೇ ಇದ್ದಾನೆ, ಒಬ್ಬ ಮಗನೂ ಇಲ್ಲ. ಅವಳು ಅದನ್ನು ಹೇಳಿದ್ಲು ಅಂತಲೂ ಇದೆ, ಏನೋ ಭೀಮ ಇಂಥದ್ದು ಮಾಡಿಬಿಟ್ಟಿಯಲ್ಲೋ, ಒಬ್ಬ ಮಗನನ್ನು ಒಂದು ಊರೇ ಗೋಲಾಗಿ ಇಟ್ಕೋತಿದ್ವಿ ನಾವು, ಒಬ್ಬ ಮಗ ನಮ್ಮನ್ನು ಯಾ ಕಡೆ ಈ ಕಡೆ ಕರ್ಕೊಂಡು ಹೋಗೋದಕ್ಕೆ ಇಟ್ಕೋತಿದ್ವಿ, ಒಬ್ಬನೂ ಉಳಿಸ್ಲಿಲ್ವಲ್ಲಪ್ಪ ನೀನು ಅಂತ ಏನು ಉತ್ತರ ಕೊಡೋಕ್ಕಾಗುತ್ತೆ. ಆಮೇಲೆ ಅಲ್ಲಪ್ಪ ದುಶಾಸನನ ಬಗೆದು ರಕ್ತ ಕುಡದೇ ಬಿಟ್ಟಿ ಅಂತಲ್ಲ, ನೀನು ನಿಜವಾಗಿಯೂ ಕುಡದೇ ಇರೋದು ನಿಜವೇನೆ ಭೀಮ, ಆದರೆ ಅವಳಿಗೆ ಒರಟಾಗಿ ಉತ್ತರ ಕೊಡಲ್ಲ ಅಷ್ಟೇ. ಇಲ್ಲಮ್ಮ ಪ್ರತಿಜ್ಞೆಗೋಸ್ಕರ ಒಂಚೂರು ಹೀಗೆ ನಾಲ್ಗೆಗೆ ಅಂಟಿಸ್ಕೊಂಡಂಗೆ ಮಾಡದೆ ಅಷ್ಟೇ ಕುಡಿಲಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಹಿಂಗೆ ಹಿಂಗೆ ಕುಡಿದೆ ಅಂತ ಹೇಳಿದರೆ ಅವನಷ್ಟು ಅವಳಿಗೆ ದುಃಖ ಆಗ್ಬೋದು. ಈ ಕ್ಷಣದಲ್ಲಿ ಭೀಮ ಹಾಗೆ ಮುಂದೆ ಹಂಗೆ ಮಾಡೋಲ್ಲ, ಭೀಮ ಧೃತರಾಷ್ಟ್ರನ ವಿಷಯದಲ್ಲಿ ಒರಟಾಗೇ ನಡ್ಕೋತಾನೆ ಮುಂದೆ, ಅದು ಇವಾಗಲ್ಲ ಅವರ ರಾಜರು ಎಲ್ಲ ಆದಮೇಲೆ ಇವೆಲ್ಲ ಆಗುತ್ತೆ. ಈ ಸಂದರ್ಭದಲ್ಲಿ ಗಾಂಧಾರಿ ಭಾರಿ ಕೋಪ ಬಂದ್ಬಿಡುತ್ತೆ ಕೃಷ್ಣನ ಮೇಲೆ. ಅದು ಭಾರತದಲ್ಲಿ ಇರೋವಂಥ ಮಾತು, ಕೃಷ್ಣ ಎಲ್ಲ ಯುದ್ಧ ಆಗುತ್ತೆ ನಿನ್ಗೆ ಗೊತ್ತಿತ್ತು, ಮನಸ್ಸು ಮಾಡಿದರೆ ಯುದ್ಧವನ್ನು ನಿಲ್ಲಿಸೋ ಶಕ್ತಿನೂ ನಿನಗಿತ್ತು, ನೀನು ನಿಲ್ಲಿಸಲಿಲ್ಲ, ನೀನು ಮನಸ್ಸು ಮಾಡಲಿಲ್ಲ, ಹಾಗಾಗಿ ನಮ್ಮ ವಂಶ ಪೂರ್ತಿ ನಾಶವಾಗಿ ಹೋಯಿತು, ಹಾಗೆ ನಿನ್ನ ಯದುವಂಶವೂ ನಾಶವಾಗಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಕೃಷ್ಣ ಏನು ವ್ಯತ್ಯಾಸ ಆಗೋಲ್ಲ, ಅಮ್ಮ ನಿನ್ನ ಮಗ ದುಷ್ಟ, ಆ ದುಷ್ಟ ಮಾಡಿದ ಅನ್ಯಾಯಗಳಿಂದ ಇಷ್ಟು ಆಗಿರೋದು, ನಾನು ಎಷ್ಟು ಬುದ್ಧಿ ಮಾತು ಹೇಳಿದ್ರು ಮಾಡಬೇಡ ಅಂದ್ರೂ, ಯುದ್ಧ ಬೇಡ ಅಂದ್ರೂ ಕೇಳಲಿಲ್ಲ, ಅವನು ನಾಲ್ಕು ಊರು ಕೊಡು ಅಂದರೆ ಕೊಡಲಿಲ್ಲ, ಮಾಡಿರೋದು ನಿನ್ನ ಮಗ, ನೀನು ಅದಕ್ಕೆ ನನ್ನನ್ನು ದೂರ್ತಾ ಇದೆಯಾ, ನನ್ನ ಮೇಲೆ ದೋಷಾರೋಪಣೆ ಮಾಡ್ತಿದೆಯಾ, ನಂದೇನು ತಪ್ಪಿಲ್ಲ

ಆದ್ರೂ ನೀ ಶಾಪ ಕೊಟ್ಬಿಟ್ಟೆ ಅಂತ ಅಂದ್ಕೊಂಡಿದ್ಯಲ್ಲ, ಯೋಚನೆ ಮಾಡಬೇಡ. ನಮ್ಮ ಯಾದವರು ತಾವು ತಾವು ಜಗಳ ಆಡಿಕೊಂಡು ಪರಸ್ಪರ ಯುದ್ಧ ಮಾಡಿಕೊಂಡೇ ಸಾಯ್ತಾರೆ, ನನಗೆ ಗೊತ್ತಿದೆ. ಅದು ಹಾಗೆ ಆಗುತ್ತದು, ನಿನ್ನ ಶಾಪ ನಡೆಯುತ್ತೆ. ನೀ ಶಾಪ ಕೊಡದಿದ್ರು ಹಂಗೆ ಆಗ್ತಿತ್ತು, ಕೊಟ್ಟರು ಹಾಗೇನೆ ಆಗುತ್ತೆ ಅಂತ ಹೇಳ್ಬಿಡ್ತಾನೆ. ಆವಾಗ ಅವನ ಮಾತಿನ ಸತ್ಯವನ್ನು ಅರಿತು ಗಾಂಧಾರಿ ಸುಮ್ಮನಾದ್ಲು ಅಂತ ಇದೆ. ಇಷ್ಟೆಲ್ಲ ಆದರೂ ಗಾಂಧಾರಿಗೆ ಒಂದು ದೊಡ್ಡತನ ಇದೆ. ಎಲ್ಲರೂ ಹಾಗೆ, ಗಾಂಧಾರಿ, ದ್ರೌಪದಿ, ಕುಂತಿ, ಮೂರು ಜನರಲ್ಲೂ ಆ ದೊಡ್ಡತನ ಇದೆ. ಏನು ಅಂತಂದ್ರೆ, ದ್ರೌಪದಿ ಬಂದು ನಮಸ್ಕಾರ ಮಾಡ್ತಾಳೆ. ಈಗ ಪಾಪ ಎಲ್ಲಿ ತನಕ ಸರಿ ಇತ್ತು, ನಿನ್ನೆ ರಾತ್ರಿ ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ನಮಸ್ಕಾರ ಮಾಡಿ ಪುತ್ರ ಶೋಕ, 5 ಜನ ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ದಾಳೆ. ಆ ದುಃಖದಲ್ಲಿ ಕಾಲು ಬಿದ್ದಾಗ ಅವಳು ಎತ್ತು ಬಿಟ್ಟು ಹೇಳಿದಂತೆ, ಅಮ್ಮ ದುಃಖ ಪಡಬೇಡಮ್ಮ, ಅತ್ತೆ ಮತ್ತು ಸೊಸೆಯರ ದುಃಖ ಒಂದೇ ಆಗಿದೆ. ನೀನು 5 ಮಕ್ಕಳನ್ನು ಕಳ್ಕೊಂಡಿದೀಯ, ನಾನು 100 ಮಕ್ಕಳನ್ನು ಕಳ್ಕೊಂಡಿದ್ದೀನಮ್ಮ, ಆಮೇಲೆ ಮಗಳು ವಿಧವೆಯಾಗಿ ಕೂತಿದ್ದಾಳೆ. ಅದರಿಂದ ದುಃಖ ಪಡಬೇಡಮ್ಮ, ನಮ್ಮಿಬ್ಬರದ್ದು ಒಂದೇ ದುಃಖ, ಆ ದುಃಖದಲ್ಲಿ ನಾವು ಇರಬೇಕಷ್ಟೇನೆ ಅಂತ ಹೇಳಿದ್ಲು. ಹೀಗೆ ದ್ರೌಪದಿ ಬಗ್ಗೆ ಪಾಪ ಮುರುಕುವಂತ ತೋರಿಸ್ತಾಳೆ ಅನ್ನೋದು ಬಹಳ ದೊಡ್ಡ ವಿಷಯ. ಆಮೇಲೆ ಇಲ್ಲಿ ಒಂದು ಮಾತಿದೆ, ಇಬ್ಬರ ಮಧ್ಯೇನು ದ್ವೇಷ ತಂದಿಟ್ಟು ಯುದ್ಧ ಆಗುವಂಗೆ ಮಾಡಿ ಸರ್ವನಾಶ ಮಾಡಿದವನು ಶ್ರೀಮನ್ನಾರಾಯಣ ಅಂತಾಳೆ. ಅದು ಅಲ್ಲಿದೆ ಅಂತ ನಾನು ಹೇಳಿದೆ ದಾಸಭಾರತದಲ್ಲಿ, ಅಲ್ಲಿ ಮನುಷ್ಯ ರೀತಿಯಲ್ಲಿ ಹೇಳ್ತಾಳೆ. ಇಲ್ಲಿ ಮನುಷ್ಯ ರೀತಿಯಲ್ಲೆಲ್ಲ ಒಂದು ದೊಡ್ಡವನು ಅವನ ಮನಸ್ಸಿನಲ್ಲಿ, ಆಗ ಶ್ರೀಮನ್ನಾರಾಯಣನ ಮನಸ್ಸಲ್ಲಿ ಏನಿದೆಯೋ, ಅವನ ಸಂಕಲ್ಪ ಏನಿದೆಯೋ ಹಂಗಾಗಿದೆ ಅದು ಅನ್ನುವ ಅರ್ಥದಲ್ಲಿ ಹೇಳ್ತಾಳೆ. ಅಲ್ಲಿಗೆ ಮಹಾಭಾರತ ಯುದ್ಧ ಒಂದು ಘಟ್ಟಕ್ಕೆ ಬಂದಂಗೆ ಆಗುತ್ತೆ.

ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಯುದ್ಧದ ಮುಕ್ತಾಯ ಮತ್ತು ದಾರುಣ ಶೋಕ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು.

0: ಕೇಳುಗರೆ, ಇದುವರೆಗೂ ಜಾನಪದ ಗೀತೆಗಳನ್ನು ಕೇಳಿದಿರಿ.
1: ಏನೇ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ ನೀ ಹಿಂಗೆ ಬೀಡಿ ಸಿಗರೇಟ್
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ, ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು, ಜೂನ್ 30 ಜುಲೈ 2 1,90,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ.

0: ಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 395,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 3,036 ಫಾರಂಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು, ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ. ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ. ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ, ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ

0: ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಸ್ ಎಲ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಸ್ ಎಲ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
1: ಸರ್. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಆದವು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
3: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಭಾಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ

0: ಪ್ರದೇಶದಲ್ಲಿ ಏನು ರೈತರು ಬೆಳೆದಂತ ಏನು ಬೆಳೆಗಳ ಮೇಲೆ ತಾಳಿ ಮಾಡದಂತ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನ ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸಬಹುದು.
1: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
0: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದ್ರೆ ಕನ್ಸರ್ವೇಷನ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದ್ರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ ಇಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರಬಹುದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
1: ಓಕೆ ಸರಿ, ತಾವು ಮೊದಲೇ ಹೇಳ್ದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ನೀವು ಈಗ ಒಂದು ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ ಈ ಹುಲಿ ಯೋಜನೆ 1973 ಬಂದ ದಿನದಿಂದ 50 ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್ ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಆ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಆಚೆ ಕಡೆ ಬರ್ತಾ ಇದ್ದಾವೆ. ಮತ್ತೆ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂತ ವೃದ್ಧಿ ಆಗ್ತಿರ್ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದ್ರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ ಸೊ ಮುಂಚೆ ಏನಾಗಿತ್ತು ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿ

0: ಇಲ್ಲ, ಏನೂ ಇರಲಿಲ್ಲ. ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾವ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು ಕಬ್ಬು ಇರ್ಬೋದು ಈ ತರ ಹತ್ತು ಹಲವಾರು ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರೇ ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರ್ ಕೇಳೋದಂದ್ರೆ ಸರ್, ಅದನ್ನು ಕಾಡಿಗೆ ಸೌದೆ ತರಕ್ಕೆ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೇನು ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು ಹತ್ತು ವರ್ಷದ ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತ ಇರ್ತಕ್ಕಂಥ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾರ್ಡ್ ಅಂಚಿನವರೆಗೂ ಗ್ರ್ಯಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಜಾಗೂ ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
2: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
2: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
2: ಎಷ್ಟು ಕಿಲೋಮೀಟರ್ ಕೊಡ್ತೀರಾ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವ್ದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು
2: ಸಾಗರ
0: ಸಾಗರ ಅಂತನ ಯಾವ
1: ಕಂದ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು. ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಸರಿ
1: ಓಕೆ ಧನ್ಯವಾದಗಳು ಜಯರಾಮ್.

0: ಆಮೇಲೆ ಸರ್ ಇನ್ನೊಂದು ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
1: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
1: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100-150 ಕೆ ಜಿಯಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೆಯ್ಟಿನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಸಹ ಅಂದರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100-200 ಲೀಟರ್ಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು, ಅಂದರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 ಕೆ ಜಿಯಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನು ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ, ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೇನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೆ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
2: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ
3: ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು?
3: ನಾಗರಾಜ್ ಅಂತ ಹೇಳಿ ಸರ್, ನಾವು ವಿಶ್ವಂಪುರ ಅಂತ.
2: ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ ನಂದೀಶ್ ಸರ್.
3: ಸರ್ ನಮಸ್ಕಾರ.
1: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್ ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
1: ಹೇಳಿ ಹೇಳಿ ಹೇಳಿ
3: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡೋದು.
1: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ಏನು ಭೂಮಿಯ
3: ಇದು? ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
1: ಓಕೆ,
3: ವನ್ಯಜೀವಿ ಸಂಘದಲ್ಲ.
1: ಓಕೆ,
3: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊ ಬರ್ತಿದ್ರು.
1: ಓಕೆ,
3: 2017 ತನಕ ಅರಣ್ಯ ಇಲಾಖೆದವರು ಟ್ರೈನ್ಸ್ ಹೊಡೆದ್ಬಿಟ್ರು.
1: ಓಕೆ,
3: ಆದಿವಾಸಿಗಳೆಲ್ಲ ಅಸಂತೃಪ್ತ ಸ್ಥಿತಿ ಆಗ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಕಂದಾಯ ಸಾಹೇಬರ್ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದು 10 ಸಭೆನೇ ಮಾಡಿದ್ರು. ಸರ್ವೇನ ಜಂಟಿಸಿರೋದೆಲ್ಲ ಆಯ್ತು.
1: ಓಕೆ,
3: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದು ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
1: ಓಕೆ, ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕಾರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
2: ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
1: ಸೊ ಅದೇ ಈಗ ಇದು ಬಹಳಷ್ಟು

0: ಹತ್ತು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ, ಸೊ ಅಂದ್ರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ, ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಅವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳನ್ನೋದಕ್ಕಿನ್ನ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು,
1: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ.
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾ ಇರೋದು ಸರ್.
1: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
2: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನೀವು ನಂದಿ ಸರ್ ನಾ
0: ಹೇಳಿ
2: ಸರ್. ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋಟಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ರು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀಲಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. ಅರ್ಧ ಲೀಟರ್ ಬಾಟ್ಲು, ಒಂದ್ ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
0: ಆಕ್ಚುಲಿ ಯಾವುದೇ ಒಂದು ಅಂದ್ರೆ ಪಾರ್ಕ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದ್ರೆ ಬಿಡುವಂತ ಎಲ್ಲ ಪ್ರಕ್ರಿಯೆ ಮಾಡ್ತಿದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂತ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದ್ರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಅಲ್ಲಿ ಅಂದ್ರೆ ಒಂದ್ ಕಡೆ ಎಂಟರ್ ಆಗ್ತಾರೆ, ಇನ್ನೊಂದ್ ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ ಅನ್ನ ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟ್ ಅಲ್ಲಿ ಏನು ಎಂಟರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದ್ರೆ ಆ ಚೆಕಿಂಗ್ ಪಾಯಿಂಟ್ ಅಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂತ ಎಲ್ಲ ಕ್ರಮನ ಇನ್ ಮುಂದೆ ತಗೊಂಡ್ಲಿಕ್ಕೆ ನಾನು ಅಂದ್ರೆ ಕ್ರಮ ಜರುಗಿಸ್ತೀವಿ ಇನ್ ಮುಂದೆ.
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನ ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು?
0: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ, ಮತ್ತೆ ಅದರಿಂದ ಪ್ರಯೋಜನನೂ ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ, ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತಹಂತವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ, ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂಥ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
3: ನಾಗರಾಜು ಅಂತ ಮಾತಾಡ್ತೀನಿ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ.
3: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ಕ ಸ್ಥಾನಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
0: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ, ಕೊರತೆ ಯಾವುದು ಇಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದ

0: ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ದರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕಾಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲಿ ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ, ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನ್ ಸೆನ್ಸಸ್ ಅಂತೇಳಿ. ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೇಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್, ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಆಯ್ತಾ?
1: ಇಂಟೆಲಿಜೆನ್ಸ್ ಪ್ರಕಾರ ಅಂತ ಅನ್ಬಿಟ್ಟು ಹೇಳಿದ್ರು ಸರ್ ಮೊದಲು ಮಧ್ಯೆ ಒಂದ್ಸತಿ.
0: ಏನು ಏನು
1: ಅದ್ರ ಬಗ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿವಿ ನಾವು ಎತ್ತರವಾದ ಬೆಟ್ಟದಲ್ಲಿ ಜಲಮಾಲ್ಗಳು ನೋಡಕ್ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು GS ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು AI ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದ್ರೆ ಅನಿಮಲ್ ಯಾವ ತರದ ಅನಿಮಲ್ ಅಂತೇಳು ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಬಂದಿದೆ ಅಂತ. ಅವಾಗ ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತೆ ಇಂಪಾರ್ಟೆಂಟ್ ಅಲ್ಲಿ ಅಂದ್ರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ

0: ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಿ ಹಾನಿನ ಪ್ರಾಣ ಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು AI ಕ್ಯಾಮ್ರಾದಾಯಿತು. ಅದೇ ರೀತಿ GSM ಕ್ಯಾಮ್ರಾಗಳು ನಾವು 50 GSM ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರೋಕ್ಕಿಂತ ಮುಂಚೆನೇ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟಾಗಿ ಮಾಹಿತಿನ ಜನರಿಗೆ ತಲುಪಿಸೋಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
1: ಓಕೆ, ಧನ್ಯವಾದ.
2: ಅನೇಕ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಇಲ್ಲೇನಾದ್ರು ಇದೆಯಾ ಸರ್?
0: ಅನೇಕ ಕಾರಿಡಾರ್ ಅಂತೇಳಿ ಅದನ್ನ ಐಡೆಂಟಿ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ಥರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ ಮಾಡ್ತೀವಿ.
1: ಧನ್ಯವಾದಗಳು ನಾಗರಾಜರೆ, ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ನ ಹೇಗೆ ಯಾವ ಥರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ಥರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ನ ನಾವು ಈಗ ನೋಡ್ತಾ ಇದ್ದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದ್ದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತಿನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು 2 ವರ್ಷದಲ್ಲಿ ಎಲ್ಲ
0: 2-3 ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾನು ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಸರ್, ಬೀಳ್ಮಟ್ಕೆರೆ ಟ್ರೈಬಲ್ ಆಡಿಂದ ಮಾತಾಡ್ತಾ.
1: ಗುರುಸ್ವಾಮಿ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ಸರ್, ಸರ್ CSI ಅವರ ಅಥವಾ ASF ಅವರ ಗೊತ್ತಾಗಿಲ್ಲ ನನಗೆ, ಈಗ ಮಾಡಿದೀನಿ.
1: CSF ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ ಸರ್, CSF ಸರ್ ಇದ್ದಾರೆ ಹೇಳಿ. ನಂದಿ ಸರ್
3: ಸರ್ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ APC ಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಕಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
0: ಹೌದು,
3: ಅದರಲ್ಲಿ ಆಲ್ಮೋಸ್ಟ್ ನಮ್ಮ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
3: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
3: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರಾ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
0: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
3: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10-20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
0: ಹೌದೌದು.
3: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರು ಸುಮಾರು ಸಂಗತಿಗಳಿದಾವೆ.
0: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸಬಹುದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ

0: ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ, ಆಮೇಲೆ ಲಿಸ್ಟ್ ಆಫ್
1: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಸರ್, ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
0: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
1: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
0: ಹೇಳಿ ಹೇಳಿ
1: ಸರ್. ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಅಂದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
0: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
2: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಈಗ ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
0: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣ ಹಾನಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣ ಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ ಇಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದ್ರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯ್ತು ಅಥವಾ ಒಂದು ಹಾಸ್ಪಿಟಲೈಸ್ ಆದ್ರು ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನು ಭರಿಸುವಂತ ಎಲ್ಲ ಕ್ರಮನು ಜರುಗಿಸ್ತಾ ಇದೆ.
2: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
0: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
2: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು. ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣ ಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದ್ ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ತರ ಆಗುವಂತ ಸಾಧ್ಯತೆ ಇರುತ್ತೆ.
2: ಸರಿ, ತಾವು ಹೇಳ್ದಂಗೆ ಈ ತರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ತರ ಒಂದು ಸಂಘರ್ಷವನ್ನ ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ತರ ಬೇಕು ಸರ್?
0: ಇದೇ ಬಹಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಬಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ

0: ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದರೆ, ಈ ಒಂದು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾವು ಹೊಸಬೀರು ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಸರ್? ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರ್ವಾಲ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನೇ ಆಗಿದೆ ಸರ್. 17 ಜನದ ದುರಸ್ತಿಯಾಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊ ಬಂದಿದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗೈತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ಅಲ್ಲಿ ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರಬಹುದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನೂ ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ
1: ಇದೆ
0: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಉರ್ಲಳ್ಳಿ ಹಾಡಿಂದ ಮಣಿಕಂಠ ಅಂತ.
1: ಹಾ ಮಣಿಕಂಠ ಅವರು ಹೇಳಿ, ನಮ್ ಜೊತೆ ನಂದಿಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಾವು ಅರಣ್ಯದಲ್ಲಿ ಕಸ ಮಾಡ್ತಿದ್ದಲ್ಲಿ ಜಮೀನ್ ಮಾಡ್ತಿದ್ದ ಸರ್, ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೆಂಚ್ ಹೊಡೆದು ಬಿಟ್ಟಾದ್ನೇ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರ ಸರ್.
0: ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
0: ಲಕ್ಷ್ಮಣಪುರ
3: 31-32 ಸರ್ವೆ ನಂಬರ್.
0: ಸರ್ವೆ ನಂಬರ್ 31-32.
3: ಅಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತಿರೋ. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಟ್ರೆಂಚ್ ಹೊಡೆದಾರ.
0: ಟ್ರೈಬಲ್ ಇದಕ್ಕೆ ಬರ್ತೀರಾ?
3: ಹೌದು ಸರ್, ನಾವು ಟ್ರೈಬಲ್ ಕಮ್ಯುನಿಟಿಗೆ ಬರ್ತಾ ಇರೋದು.
0: ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
3: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
0: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ?
3: FRA
0: ನಲ್ಲಿ ಹಾಕಿದ್ರೆ ಅದರದು ಏನು ಆಗೋಗಿ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೀತಕ್ಕಂತ ಒಂದು ನಿಟ್ಟಿನಲ್ಲಿ ನಮ್ಮ ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನ ಮಾಡುತ್ತೆ ಸರ್? ಯಾವ
0: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
1: ಇದ್ದೆ
0: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ

ಈಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ ನು ನಾವು ನಮ್ಮ ಎಸ್ಪೆಷಲಿ ಏನು

0: ಇದು ಇದೆ, ಏನು ಪೈಲಟ್ ಲೈಸೆನ್ಸು ಕೊಡಿಸಿದೀವಿ, ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದ್ದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ, ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ.
1: ಸರಿಗೆ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳದ್ನಲ್ಲ, ಫಸ್ಟು ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳದ್ನಲ್ಲ, ಈ ರೈಲ್ ಬ್ಯಾರಿಕೇಡ್ ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂದರೆ ಹೇಗೆ ಸರ್, ಯಾವ ಥರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
0: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟಲ್ಲೇ ಭಾಳ ಕ್ಲೀನಾಗಿ ಹೇಳಿದ್ದಾರೆ. ಸೊ 1976 ಅನ್ನೋಂಥ ಒಂದು 1926 ಸಾರಿ 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363080040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
0: ದಿನಂಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ.
1: ಸರಿಗೆ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದರೂ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ಥರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
0: ಖಂಡಿತ ಖಂಡಿತ, ಯಾಕೆಂದರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPF-ನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ ಅಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದರೂ ಯಾವ್ದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ ಕುಂಬಿಂಗ್ ಮಾಡ್ತಾ ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನೂ ಹೊಂದಿದೆ, 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ
0: ಮಾಡಬಹುದು.
1: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು

0: ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಅಂದ್ರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದ್ರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವು ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಓಕೆ ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನು ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನು ಕೈಗೊಳ್ಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ, ಯಾವುದೇ ಕಾರಣಕ್ಕೂ ಅವ್ರನ್ನ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ರವರ ಜೊತೆಗಿನ ಮರು ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ

0: ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 62 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಸುಮ್ಮನೊಬ್ಬಂಟಿಯಂತಿಹುದು
6: ಸುಮ್ಮನೊಬ್ಬಂಟಿಯಂತಿಹುದು
5: ಬೇಸರವಹುದು
6: ಬೇಸರವಹುದು
5: ಹೊಮ್ಮುವೆನು ಕೋಟಿ
6: ಹೊಮ್ಮುವೆನು ಕೋಟಿ
5: ರೂಪದಲ್ಲಿ ನಾನೆಂದು
6: ರೂಪದಲ್ಲಿ ನಾನೆಂದು
5: ಬೊಮ್ಮ ನೆಳಸಿದನಂತೆ
6: ಬೊಮ್ಮ ನೆಳಸಿದನಂತೆ
5: ಆ ಎಳಸಿಕೆಯೇ ಮಾಯೆ
6: ಆ ಎಳಸಿಕೆಯೇ ಮಾಯೆ
5: ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ
6: ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ.
4: ಹಿಂದಿನ ಮುಕ್ತಕದ ನೆನಪು ಮಾಡ್ಕೊಳ್ಳೋದಾದ್ರೆ ಪ್ರಪಂಚದಲ್ಲಿ ಅದೆಷ್ಟೋ ವಿಷಯಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇರ್ತವೆ, ಕೋಟ್ಯಾಂತರ ಅಂಶಗಳು ಸದಾಕಾಲ ನಮಗೆ ಕಾಣಿಸ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ. ಅವೆಲ್ಲಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ನಂಟು ಇರೋಂಥ ಒಂದು ಗಂಟು ಈ ಬ್ರಹ್ಮಾಂಡ ಅಂತ ಹೇಳಿದರು.
7: ಅಷ್ಟೆಲ್ಲ ವಸ್ತುಗಳ ಮಧ್ಯೆ ನಂಟು ಯಾಕಿದೆ, ಯಾಕಿರಬೇಕು
4: ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತೆ ಅಷ್ಟೆಲ್ಲ ವೈವಿಧ್ಯಮಯವಾದಂಥ ಜಗತ್ತು ಬಂದದ್ದಾದರೂ ಹೇಗೆ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಮುಂದಿನ 2-3 ಮುಕ್ತಕಗಳಲ್ಲಿ ಈ ಸೃಷ್ಟಿಯ ಬಗ್ಗೆ ಇರುವಂಥ ಕೆಲವು ಚಿಂತನೆಗಳನ್ನು DVJ ನಮ್ಮ ಮುಂದೆ ಇಡ್ತಾರೆ. ನಮ್ಮಲ್ಲಿ ಈ ಥರದ ಗಹನವಾದಂಥ ವಿಚಾರಗಳನ್ನೆಲ್ಲ ವಿವರಿಸೋದಕ್ಕೆ ನಮ್ಮ ವಾಂಗ್ಮಯದಲ್ಲಿ ನಮ್ಮ ಲಿಟರೇಚರ್ ನಾವೇನು ಹೇಳ್ತೀವಿ ಪಾರಂಪರಿಕವಾಗಿ ನಮಗೆ ಬಂದಿರುವಂಥ ಲಿಟರೇಚರ್ ಅದರಲ್ಲಿ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ವಿಚಾರ ಮಂಡನೆಯಲ್ಲಿ ಮತ್ತೆ ಅಧ್ಯಾತ್ಮದ ಒಂದು ದೃಷ್ಟಿಯಿಂದ ಅತ್ಯಂತ ಉತ್ತುಂಗವಾದಂಥ

ಒಂದು ಭಾಗ ಅಂತ ಹೇಳಿದ್ರೆ ಉಪನಿಷತ್ತುಗಳು. ಪುರಾಣಗಳಲ್ಲಿ ನಮ್ಗೆ ಅನೇಕ ಕಥೆಗಳು ಬರ್ತವೆ, ಇತಿಹಾಸದಲ್ಲಿ ರಾಮಾಯಣ ಮಹಾಭಾರತಗಳಿವೆ. ಸೊ ಆದರೆ ವೈಚಾರಿಕತೆಯಲ್ಲಿ ಅತ್ಯಂತ ಹಿರಿದಾದದ್ದು ಅಂದರೆ ಉಪನಿಷತ್ತು ಅಂತ. ಸೊ ಆ ಉಪನಿಷತ್ತಿನಲ್ಲಿ ಕೊಟ್ಟಿರುವಂಥ ಅಂಶಗಳನ್ನು ಈ ನಾಲ್ಕು ಸಾಲುಗಳಲ್ಲಿ ಡಿ ವಿ ಜಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬ್ರಹ್ಮ ಅಥವಾ ಸೃಷ್ಟಿಕರ್ತ ಬೊಮ್ಮ ಅಂತ ಏನು ನಾವು ಅವಾಗಿಂದ ಮೊದಲನೇ ಮುಕ್ತಕದಿಂದ ಕೇಳ್ತಾ ಇದ್ದೀವಿ, ಅವನು ಮೊದಲು ಒಬ್ಬನೇ ಇದ್ನಂತೆ. ನಾವು ಕೂಡ ಅಷ್ಟೇ ಅಲ್ವಾ, ಒಬ್ಬರೇ ಇದ್ದಾಗ ನಮಗೆ ಬೋರ್ ಅನಿಸುತ್ತೆ, ಏ ಒಂದು ಕಂಪನಿ ಇರಬೇಕಪ್ಪ ಅಂತ ಅನಿಸುತ್ತೆ. ಯಾರ ಜೊತೆ ನಾವು ಇದ್ರೆ ಏನೋ ಒಂದು ಚಟುವಟಿಕೆನಲ್ಲಿ ನಾವು ತೊಡಗಿಸ್ಕೋಬೋದು, ಸಂತೋಷ ಆಗುತ್ತೆ ಅಂತ. ಇಲ್ಲದೆ ಹೋದ್ರೆ ಬೇಜಾರು. ಬೊಮ್ಮನಿಗೂ ಹಾಗೆ ಆಯ್ತಂತೆ, ಬ್ರಹ್ಮನಿಗೆ ಒಬ್ಬನೇ ಇದ್ನಂತೆ ಮೊದಲು, ಒಬ್ಬನೇ ಇದ್ದೀನಲ್ಲ ಬೇಜಾರಾಗ್ತಾ ಇದೆ ಅಂತ ಅನ್ನಿಸಿ ಅವನು ಸೃಷ್ಟಿಯನ್ನು ಶುರು ಮಾಡಿದ ಅಂತ ಇಲ್ಲಿ ಹೇಳ್ತಾ ಇರೋದಕ್ಕೆ ಮೂಲ ಉಪನಿಷತ್ತುಗಳಲ್ಲೂ ಕೂಡ ಇದೇ ರೀತಿಯ ಒಂದು ವಾಕ್ಯಗಳನ್ನು ನಾವು ನೋಡ್ತೀವಿ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂಥ ಭಾಗ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರುವಂಥ ಭಾಗಗಳನ್ನು ನಾವು ನೋಡಿದಾಗ, ಬೃಹದಾರಣ್ಯಕದಲ್ಲೂ ಇದರ ಬಗ್ಗೆ ಬರುತ್ತೆ. ಸೊ ಅಲ್ಲಿ ಒಂದು ಭಾಗ ಬರುತ್ತೆ, ಸದೇವ ಸೌಮ್ಯ ಇದಮಗ್ರ ಆಸೀತ್. ಸತ್ ಸತ್ ಅನ್ನೋಂಥ ಭಾಗ, ಇರುವಿಕೆ ಅನ್ನೋದು ಮಾತ್ರವೇ ಮೊದಲಿತ್ತು, ಬೇರೆ ಏನು ಇರಲಿಲ್ಲ, ಬರೀ ಇರುವಿಕೆ ಅಸ್ತಿತ್ವ ಒಂದೇ ಇತ್ತು, ಯಾವ ರೂಪದಲ್ಲೂ ಇರಲಿಲ್ಲ, ಅಸ್ತಿತ್ವವೇ ಅದಕ್ಕೆ ರೂಪ. ಆ ರೂಪ ನಮ್ಮ ಉಪನಿಷತ್ತುಗಳು ಹೇಳುವಂಥ ಪರಬ್ರಹ್ಮ ಸ್ವರೂಪ. ಸೊ ಸತ್ ಏವ ಇದಂ ಅಗ್ರ, ಇದಕ್ಕೆ ಮುಂಚೆ ಇದ್ದದ್ದು ಬರೀ ಸತ್ ಒಂದೇ ಅಂತ. ಅದು ಬೇಜಾರಾದಾಗ ಅದಕ್ಕೇನನ್ಸ್ತಂತೆ ಅಂತ ಇನ್ನೊಂದು ಉಪನಿಷತ್ತಲ್ಲಿ ಹೇಳುತ್ತೆ, ಸೊ ಅಕಾಮಯತ ಸಹ ಅಕಾಮಯತ, ಆ ಅಸ್ತಿತ್ವಕ್ಕೆ ಒಂದು ಆಸೆ ಉಂಟಾಯ್ತಂತೆ. ಅದು ಏನಪ್ಪ ಆಸೆ, ಬಹು ಸ್ಯಾಮ್, ನಾನು ಒಬ್ಬನೇ ಇದ್ದೀನಿ ಅನೇಕವಾಗ್ತೀನಿ ಅಂತ. ಬಹು ಸ್ಯಾಮ್ ಪ್ರಜಾಯೇತಿ, ನಾನು ಅನೇಕ ರೂಪಗಳಲ್ಲಿ ನನ್ನನ್ನು ನಾನು ತೋರಿಸ್ಕೊಳ್ತೀನಿ. ಆಗ ಅದೇನು ಮಾಡ್ತು, ತದಾ ಆತ್ಮಾನಂ ಸ್ವಯಂ ಅಕುರುತ, ತನ್ನನ್ನು ತನ್ನಂತೆಯೇ ಮತ್ತೆ ಸೃಷ್ಟಿ ಮಾಡ್ಕೊಳ್ತಂತೆ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರುವಂಥದ್ದು ಕೂಡ, ಕೋಟಿ ರೂಪದಲ್ಲಿ ನಾನು ಹೊಮ್ಮುವೆನು, ಸೊ ನನ್ನ ರೂಪವೇ ಕೋಟಿ ರೂಪಗಳಲ್ಲಿ ಹೊರಹೊಮ್ಮಲಿ. ಸೊ ಇದು ಬೊಮ್ಮನ ಎಳೆಸಿಕೆ, ಒಂದು ಆಸೆ, ಮನಸ್ಸಿನಲ್ಲಿ ಮೂಡಿದಂಥ ಒಂದು ಭಾವನೆ. ಆ ಭಾವನೆ ಆಕ್ಚುಯಲ್ ಸೃಷ್ಟಿಗೆ ಕನ್ವರ್ಟ್ ಆಯಿತು. ಸೊ ನಮ್ಮಲ್ಲಿ ಯಾವಾಗಲೂ ಹಾಗೆ ಅಲ್ವಾ, ಇಚ್ಛಾಶಕ್ತಿ, ಒಂದು ಬಲವಾದಂಥ ಇಚ್ಛಾಶಕ್ತಿ ಇದ್ದಾಗ ಕ್ರಿಯಾಶಕ್ತಿಗೆ ಚಾಲನೆ ಸಿಕ್ಕತ್ತೆ. ನಮ್ಗೆ ಏನು ಅನ್ನಿಸ್ಲೇ ಇಲ್ಲಪ್ಪ, ನಮ್ಗೇನು ಬೇಕೇ ಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಂದಾಗ ಅದು ನಾವು ಪಡ್ಕೊಳ್ಳೋದೇ ಇಲ್ಲ. ಸೊ ಆ ಇಚ್ಛಾಶಕ್ತಿ, ಆ ಒಂದು ಭಾವನೆ ಮನಸ್ಸಿನಲ್ಲಿ ಮೊದಲು ಬಂದಾಗ ಆ ಭಾವನೆಯ ಒಂದು ಫಲವಾಗಿ ಈ ಜಗತ್ತು ಸೃಷ್ಟಿಯಾಯಿತು. ಆಗ ಅದು ಸುಕೃತಂ ಉಚ್ಚ್ಯತೆ ಅಂತ ಹೇಳುತ್ತೆ ಉಪನಿಷತ್ತು. ಆ ಭಾವನೆ ಆ ಪರಮಾತ್ಮನಲ್ಲಿ ಬಂದಾಗ ಆದಂತಹ ಒಂದು ಪ್ರತಿಕ್ರಿಯೆ, ಒಂದು ಪ್ರತಿಫಲ ಏನು ಅಂದ್ರೆ, ಈ ಎಲ್ಲ ಸೃಷ್ಟಿ ಅದು ಸುಕೃತಂ, ಒಳ್ಳೆಯದಾಗಿ ಬಂದದ್ದು, ಒಳ್ಳೆಯದಾಗಿ ಹೊರಹೊಮ್ಮಿರುವಂತ ಈ ಕೋಟಿ ರೂಪಗಳು. ಸೊ ಹಾಗೆ ಈ ಎಲ್ಲ ರೂಪಗಳಲ್ಲೂ ಕೂಡ ಏಕತೆಯನ್ನ ಎತ್ತಿ ಸಾರುವಂತ ನಮ್ಮ ಉಪನಿಷತ್ತಿನ ವಾಣಿಯಲ್ಲಿ ನಿಜಕ್ಕೂ ನಾವು ಸ್ತುತ್ಯಾರ್ಹ. ಎಲ್ಲರೂ ಈಕ್ವಲ್, ಆಲ್ ಆರ್ ಈಕ್ವಲ್ ಅಂತ ಹೇಳ್ತೀವಲ್ಲ, ಆದರೆ ಆಲ್ ಆರ್ ಈಕ್ವಲ್ ಅಲ್ಲ ಅನ್ನೋದು ನಮಗೆ ಕಾಣಿಸುತ್ತೆ. ಈಗ ಯಾರೋ ಒಂದು ಕ್ಲಾಸ್ನಲ್ಲಿ ಯಾರೋ ಒಬ್ಬ ಫಸ್ಟ್ ರ್ಯಾಂಕು ಇನ್ನೊಬ್ಬ ಫೇಲು, ಈಕ್ವಲ್ ಎಲ್ಲಿಂದ ಬಂತು? ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ಸಾಹುಕಾರ ಇನ್ನೊಬ್ಬನಿಗೆ ಊಟಕ್ಕೆ ಗತಿ ಇಲ್ಲ, ಈಕ್ವಲ್ ಎಲ್ಲಿಂದ ಬಂತು? ಯಾರೋ ಅಧಿಕಾರಿ, ಅವನು ಅಧಿಕಾರಿ ಇನ್ನೊಬ್ಬ ಅವನ ಕೈ ಕೆಳಗೆ ಕೆಲಸ ಮಾಡೋ ಕೆಲಸಗಾರ, ಅದು ಹೆಂಗೆ ಈಕ್ವಾಲಿಟಿ ಎಲ್ಲಿ ಬಂತು? ಸೊ ಹೀಗೆ ಭಿನ್ನತೆಯನ್ನೇ ಕಾಣ್ತಾ ಇದ್ದೀವಲ್ಲ ನಾವು ಜಗತ್ತಿನಲ್ಲಿ, ಏಕತೆ ಎಲ್ಲಿಂದ ಬಂತು ಅಂತಂದ್ರೆ ನಾವು ಮೂಲವನ್ನು ಹುಡುಕ್ಬೇಕು. ಹೊರಗೆ ಕಾಣಿಸುವಂತ ರೂಪಗಳು ಅನೇಕವಿದ್ರೂ ಕೂಡ ಆ ಎಲ್ಲದರಲ್ಲೂ ನಂಟು ಸಂಬಂಧ ಇರುತ್ತೆ ಅನ್ನೋದನ್ನ ಇದುವರೆಗೂ ನಾವೇನು ಅರ್ಥ ಮಾಡ್ಕೊಂಡ್ವೋ ಆ ಸಂಬಂಧದ ಮೂಲ ಕಾರಣ ನಮ್ಗೆ ಇಲ್ಲಿ ಸ್ಪಷ್ಟವಾಗಬೇಕು. ಏನಪ್ಪ ಅಂತಂದ್ರೆ ಎಲ್ಲಕ್ಕೂ ಮೂಲ ಅದು ಒಂದು, ಏಕಂ ಅದು ಒಂದು, ಯಾವುದಿತ್ತೋ ಆ ಒಂದೇ ಎಲ್ಲ ರೂಪಗಳಲ್ಲೂ ಹೊರಹೊಮ್ಮಿರುವಂಥದ್ದು. ಹಾಗಾಗಿ ನಮ್ಮಲ್ಲೆಲ್ಲ ಇರುವಂಥ ಚೈತನ್ಯದ ಮೂಲ ಒಂದೇ, ಹಾಗಾಗಿ ನಾವೆಲ್ಲ ಒಂದು.

0: ತೋರಿಕೆಗೆ ಬರುವಂಥ ವ್ಯತ್ಯಾಸಗಳಲ್ಲಿ ನಾವು ಮುಳುಗಿ ಹೋಗಬಾರ್ದು, ಅದನ್ನು ಗುರುತಿಸಬೇಕು, ಗೌರವಿಸಬೇಕು. ಆದರೆ ಅಷ್ಟೇ ಮುಖ್ಯವಾಗಿ ಈ ಏಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನನ್ನಲ್ಲಿರೋಂಥ ಸತ್, ಆ ಚೈತನ್ಯ, ಸತ್ ಚಿತ್, ಆ ಚೈತನ್ಯ ಮತ್ತು ಆ ಅಸ್ತಿತ್ವ ನಿನ್ನಲ್ಲೂ ಅದೇ ಇದೆ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡಾಗ ಬಹುಶಃ ತಾರತಮ್ಯದ ಭಾವ ಕಡಿಮೆ ಆಗುತ್ತಂತೆ.
1: ಆದರೆ ಅದಷ್ಟು ಸುಲಭವಾಗಿ ಅರ್ಥವಾಗಲ್ಲ.
0: ನಮ್ಗೆ ಯಾವುದಾದ್ರೂ ಅರ್ಥವಾಗಲಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ, ಓ ಏನೋ ಮಾಯಾ ಮಂತ್ರ ಮಾಡಿಬಿಟ್ರಪ್ಪ ಅಂತೀವಿ. ಏನೋ ಮಾಯಾ ಮ್ಯಾಜಿಕ್ ಅಂದ್ರೇನು, ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋವಂಥ ಒಂದು ಕ್ರಿಯೆಯನ್ನು ಒಬ್ಬ ಮ್ಯಾಜಿಕ್ ಮಾಡೋವಂಥವ್ನು ಮಾಡ್ತಾನೆ ಅಲ್ವಾ. ಅಲ್ಲಿ ಯಾರೋ ಕಣ್ಣು ಕಾಣ್ತಾ ಇರೋವಂಥವ್ರನ್ನ ಇಲ್ದಂಗೆ ಮಾಡಿಸ್ಬಿಡೋದು, ಅಥವಾ ಏನೋ ಕೈ ಹಿಂಗೆ ಅಂದ್ಬಿಟ್ಟು ಹೂವು ಕೊಟ್ಬಿಡೋದು, ಹೆಂಗೆ ಮಾಡ್ತಾನೆ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಅದಕ್ಕೆ ನಾವೇನಂತೀವಿ, ಮಾಯೆ. ಸೊ ಹಾಗೆ ಭಗವಂತ ಮೊದಲು ಒಂದೇ ಇದ್ದಂತಹ ಆ ಅಸ್ತಿತ್ವದ ನಾನಾ ರೂಪವಾಗಿ ಹೊಮ್ಮಿಸಿದ ಒಂದು ಪ್ರಕ್ರಿಯೆ ಏನಿದೆಯೋ ಅದು ನಮಗೆ ಅರ್ಥವಾಗಲ್ಲ. ಅದಕ್ಕೆ ಸುಲಭವಾಗಿ ನಾವೇನು ಹೇಳೋಣ, ಅದನ್ನು ಮಾಯೆ ಅನ್ಬಿಡೋದು. ಮಾಯೆ ಅನ್ನುವಂಥದ್ದು ಕೂಡ ಬಹಳ ಗಹನವಾದಂಥ ಗಂಭೀರವಾದಂಥ ಒಂದು ಚಿಂತನೆ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಯಾ ಮಾ ಸಾ ಮಾಯಾ ಅಂತ ಒಂದು ಒಂದು ಎಕ್ಸ್ಪ್ಲನೇಷನ್ ಇದೆ. ಯಾ ಅಂದರೆ ಯಾವುದು, ಮಾ ಇಲ್ಲವೋ, ಯಾವುದು ಇಲ್ಲವೋ ಅದು ಮಾಯೆ ಅಂತ. ಯಾ ಮಾ ಅದನ್ನು ಉಲ್ಟಾ ಮಾಡಿದ್ರೆ ಮಾ ಯಾ. ಸೊ ಹಾಗೆ ನಮ್ಮಲ್ಲಿ ಈ ವಿವರಣೆಗಳನ್ನು ಕೊಡೋದರಲ್ಲಿ ಸ್ವಾರಸ್ಯಕರವಾಗಿ ವಿವರಣೆಗಳು ಇರ್ತವೆ. ಸೊ ಹಾಗೆ ಬ್ರಹ್ಮ ಒಬ್ಬಂಟಿಯಾಗಿದ್ದಂಥದ್ದು ಕೋಟಿ ರೂಪಗಳಲ್ಲಿ ಹೇಗೆ ಹೊರಹೊಮ್ಮಿದ ಅನ್ನೋದು ನಮಗೆ ಅರ್ಥವಾಗಲ್ಲ, ಹಾಗಾಗಿ ಅದನ್ನು ನಾವು ಮಾಯೆ ಅನ್ನೋಣ. ಸೊ ಮಾಯೆ, ಆ ಮಾಯೆಯಲ್ಲಿ ನಾವೆಲ್ಲ ಇದ್ದೇವೆ. ನಾವೆಲ್ಲರೂ ಈಗ ಉಳ್ಕೊಂಡಿರೋವಂಥದ್ದು, ನಮ್ಮ ಜೀವನಗಳನ್ನು ನಡೆಸ್ತಾ ಇರೋವಂಥದ್ದು ಆ ಮಾಯೆಯ ಒಂದು ಜಗತ್ತಿನಲ್ಲಿ. ಆ ಜಗತ್ತಿನ ಸೃಷ್ಟಿಕರ್ತ ಒಬ್ಬನೇ ಆದಂತಹ ಸರ್ವಶಕ್ತಿವಂತ. ಆ ಸರ್ವಶಕ್ತಿವಂತ ಕೋಟಿ ರೂಪಗಳಲ್ಲಿ ಹೊಮ್ಮಿ ನಮಗೆ ಈಗ ಜಗತ್ತಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಸೊ ಹೊರಗಿನಿಂದ ನಾವು ಏನೆಲ್ಲ ನೋಡ್ತಾ ಇದ್ದೀವೋ ಅದು ಭಗವಂತ ಮಾಡಿರುವಂಥ ಸೃಷ್ಟಿ. ನಮ್ಮ ಒಳಗೆ ಇರೋವಂಥ ಎಲ್ಲವೂ ಕೂಡ ಅದೇ ಸತ್, ಅದೇ ಚಿತ್. ಸೊ ಹಾಗಾಗಿ ನಮ್ಮೆಲ್ಲರ ಇರುವಿನ ಏಕತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮೆಲ್ಲರಲ್ಲಿ ಇರುವಂಥ ಸಂಬಂಧ ನಂಟು ಕೂಡ ನಮಗೆ ಸುಲಭವಾಗಿ ಅರ್ಥವಾಗ್ತಾ ಹೋಗುತ್ತೆ.
2: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 62 ಕುರಿತು ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪುರಾಣಗಳ ಪ್ರಕಾರ ಮಹಾದೇವನಾದ ಶಿವನ ದಿವ್ಯ ಪರಿವಾರದಲ್ಲಿ ಶಿವಗಣಗಳು ಅತ್ಯಂತ ಪ್ರಮುಖ ಮತ್ತು ವಿಸ್ಮಯಕಾರಿ ಪಾತ್ರವನ್ನು ವಹಿಸುತ್ತವೆ. ಶಿವಪುರಾಣ, ಲಿಂಗ ಪುರಾಣ ಹಾಗೂ ಸ್ಕಂದ ಪುರಾಣಗಳಲ್ಲಿ ಈ ಗಣಗಳ ಉತ್ಪತ್ತಿ, ಅವರ ದೈವಿಕ ಶಕ್ತಿ ಮತ್ತು ಕೈಲಾಸದಲ್ಲಿ ಅವರ ಸ್ಥಾನಮಾನಗಳ ಬಗ್ಗೆ ವಿಸ್ತಾರವಾದ ಪೌರಾಣಿಕ ಉಲ್ಲೇಖಗಳಿವೆ. ಗಣ ಎಂದರೆ ದೇವಸೇನೆ ಅಥವಾ ದೈವಿಕ ಶಕ್ತಿಗಳ ಗುಂಪು. ಪುರಾಣಗಳ ಪ್ರಕಾರ ಈ ಗಣಗಳು ಸೃಷ್ಟಿಯ ಆದಿಯಲ್ಲಿ ಶಿವನ ವಿಭಿನ್ನ ಶಕ್ತಿಗಳಿಂದ ಮತ್ತು ಅವನ ದಿವ್ಯ ಸಂಕಲ್ಪದಿಂದ ಜನಿಸಿದವು.

ಇತರ ದೇವತೆಗಳು ದೇವಲೋಕದಲ್ಲಿ ಯಕ್ಷ ಗಂಧರ್ವದೊಂದಿಗೆ ವಾಸಿಸಿದರೆ ಬ್ರಹ್ಮಾಂಡದ ಲಯಕಾರನಾದ ಶಿವನು ಮಾತ್ರ ಸ್ಮಶಾನವಾಸಿ, ನಿಶಾಚಾರ ಹಾಗೂ ಸಮಾಜದಿಂದ ಅಪವಿತ್ರರೆಂದು ಪರಿಗಣಿಸಲ್ಪಟ್ಟ ಭೂತ, ಪ್ರೇತ, ಪಿಶಾಚಿ, ಬೇತಾಳ ಮತ್ತು ಬ್ರಹ್ಮ ರಾಕ್ಷಸರನ್ನು ತನ್ನ ಗಣಗಳನ್ನಾಗಿ ಸ್ವೀಕರಿಸಿದ್ದಾನೆ. ಬಾಹ್ಯ ರೂಪಕ್ಕಿಂತ ಆಂತರಿಕ ಭಕ್ತಿ

ತಾಯಿ ಪಾರ್ವತಿಯು ವಿವಾಹವಾಗಿ ಕೈಲಾಸಕ್ಕೆ ಬಂದಾಗ ಪ್ರಧಾನ ಗಣನಾದ ನಂದೀಶ್ವರನು ಅವಳಿಗೆ ಸಾತ್ವಿಕ ಹಾಗೂ ತಾಮಸಿಕ ಗಣಗಳ ಸಂಪೂರ್ಣ ಪರಿಚಯವನ್ನು ಮಾಡಿಕೊಡುತ್ತಾನೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಅವರಲ್ಲಿ ಪ್ರಮುಖರೆಂದರೆ ಗಣಪತಿ, ಶಿವ ಪಾರ್ವತಿಯರ ಪುತ್ರನಾದ ಈತನು ಸಮಸ್ತ ಶಿವಗಣಗಳ ಸರ್ವಾಧಿಕಾರಿ ಹಾಗೂ ನಾಯಕ. ಪುರಾಣಗಳ ಪ್ರಕಾರ ಯಾವುದೇ ಪೂಜೆಗಿಂತ ಮುನ್ನ ಈತನಿಗೆ ಅಗ್ರಪೂಜೆ ಸಲ್ಲಿಕೆಯಾಗುತ್ತದೆ. ನಂದಿ ಮಹಾದೇವನ ವಾಹನ ಮಾತ್ರವಲ್ಲದೆ ಸಮಸ್ತ ಶಿವಗಣಗಳ ಪ್ರಧಾನ ಸಚಿವ ಮತ್ತು ದ್ವಾರಪಾಲಕ. ಈತನು ಸಾತ್ವಿಕ ಗಣಗಳ ಮುಖಂಡ. ವೀರಭದ್ರ ದಕ್ಷ ಬ್ರಹ್ಮನು ಶಿವನಿಗೆ ಮಾಡಿದ ಅಪಮಾನವನ್ನು ಸಹಿಸದೆ ಶಿವನು ತನ್ನ ಜಟೆಯನ್ನು ನೆಲಕ್ಕೆ ಬಡಿದಾಗ ಹುಟ್ಟಿದ ಪರಮ ಭಯಂಕರ ಗಣ. ಈತನು ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ ವೀರ. ಭೃಂಗಿ ಶಿವನ ಅತ್ಯಂತ ನಿಷ್ಠಾವಂತ ಭಕ್ತ. ಈತನು ಕೇವಲ ಶಿವನನ್ನೇ ಪ್ರದಕ್ಷಿಣೆ ಮಾಡಲು ಭೃಂಗಿರೂಪ ತಾಳಿದನೆಂದು ಪುರಾಣ ಹೇಳುತ್ತದೆ. ಘಂಟಕರ್ಣ ಹರಿಯರ ದ್ವೇಷವನ್ನು ಮರೆತು ಸದಾ ಶಿವನಾಮವನ್ನೇ ಕಿವಿಯಲ್ಲಿ ಕೇಳಲು ಘಂಟೆಗಳನ್ನು ಧರಿಸಿದ ವಿಶಿಷ್ಟಗಣ. ದೈವಿಕ ನಾಗಗಳು ವಾಸುಕಿ, ತಕ್ಷಕ ಮುಂತಾದ ನಾಗರಾಜರು ಕೂಡ ಶಿವನ ಆಜ್ಞೆಯನ್ನು ಪಾಲಿಸುವ ಗಣಗಳಾಗಿದ್ದಾರೆ. ಪುರಾಣಗಳ ಪ್ರಕಾರ ಈ ಗಣಗಳು ಕೇವಲ ಸೇವಕರಲ್ಲ, ಇವರು ಅಮೋಘ ಶಕ್ತಿಯುಳ್ಳ ದಿವ್ಯ ಯೋಧರು. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಶಿವನ ಆಜ್ಞೆಯಂತೆ ದುಷ್ಟ ಶಿಕ್ಷಕ ಪ್ರವೃತ್ತಿಯನ್ನು ತಡೆಯುವುದು, ದೇವತೆಗಳ ಯಜ್ಞಗಳು ವಿಧಿಬದ್ಧವಾಗಿ ನಡೆಯುವಂತೆ ಮತ್ತು ಅಲ್ಲಿ ಶುದ್ಧತೆ ಕಾಯುವಂತೆ ನೋಡಿಕೊಳ್ಳುವುದು ಇವರ ಕಾರ್ಯ. ಶಿವನು ಆನಂದ ಅಥವಾ ರುದ್ರ ತಾಂಡವಾಡುವಾಗ ಈ ಗಣಗಳು ಮಂತ್ರಮುಗ್ಧರಾಗಿ ಪಾಲ್ಗೊಳ್ಳುತ್ತಾರೆ. ನಂದಿ ಮೃದಂಗ ನುಡಿಸಿದರೆ ಭೃಂಗಿಯು ನೃತ್ಯ ಗುರುವಾಗುತ್ತಾನೆ. ಉಳಿದ ಗಣಗಳು ದೇವ ಭಾಷೆಯಲ್ಲದ ಯಾರಿಗೂ ಅರ್ಥವಾಗದ ನಿಗೂಢ ಧ್ವನಿಯಲ್ಲಿ ಶಿವನ ಮಂತ್ರಗಳನ್ನು ಜಪಿಸುತ್ತಾ ವಾದ್ಯ ನುಡಿಸುತ್ತಾರೆ. ಸತ್ಯ ಹರಿಶ್ಚಂದ್ರ, ಉಪಮನ್ಯು, ಉಪಮನ್ಯು ಮುಂತಾದ ಪರಮ ಶಿವಭಕ್ತರ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಈ ಗಣಗಳನ್ನು ಕಳುಹಿಸಿ ಕ್ಲಿಷ್ಟಕರ ಪರೀಕ್ಷೆಗಳನ್ನು ಹೊಟ್ಟುವುದನ್ನು ಪುರಾಣದಲ್ಲಿ ಓದಿದ್ದೇವೆ. ಪೌರಾಣಿಕ ದೃಷ್ಟಿಕೋನದಲ್ಲಿ ಶಿವಗಣಗಳು ಎಂದರೆ ಭಗವಂತನ ನಿಷ್ಕಲ್ಮಶ ಪ್ರೇಮದ ಪ್ರತೀಕ. ಜಗತ್ತಿನ ಕಣ್ಣಿಗೆ ಭಯಾನಕ ಮತ್ತು ವಿಕೃತವಾಗಿ ಕಾಣುವ ಜೀವಿಗಳು ಸಹ ನಿಷ್ಠೆ ಮತ್ತು ಭಕ್ತಿಯಿಂದ ದೇವತೆಗಳಿಗಿಂತಲೂ ಶ್ರೇಷ್ಠವಾದ ದಿವ್ಯ ಪದವಿಯನ್ನು ಪಡೆಯಬಹುದು ಎಂಬುದನ್ನು ಈ ಶಿವಗಣಗಳು ಸಾರುತ್ತವೆ. ಬದುಕಿನಲ್ಲಿ ಕೆಲವೊಮ್ಮೆ ನಮಗೆ ನೆರವಾಗುವುದು ಅಂತಸ್ತು. ಅಧಿಕಾರ ಆಸ್ತಿಯಲ್ಲಿ ಶ್ರೀಮಂತರಾದವರಲ್ಲ, ಆದರೆ ಪ್ರಪಂಚವೆಲ್ಲ ಉದಾಸೀನದಿಂದ ನೋಡುವ ನಾವು ಕೂಡ ಕಡೆಗಣಿಸಿ ಬಿಡುವ ಕೆಲವರು. ಯಾವುದೇ ಪುಸ್ತಕವನ್ನು ಅದರ ಮುಖಪುಟದಿಂದ ಅಳೆಯಬಾರದು ಎನ್ನುತ್ತಾರೆ. ಅಂತೆಯೇ ಮನುಷ್ಯರನ್ನು ಅವರ ಗುಣಗಳಿಂದ ಗೌರವಿಸಲು ಕಲಿಯಬೇಕು. ಆಪತ್ತಿಗಾದವರೇ ನೆಂಟರು. ಪ್ರಿಯ ಕೇಳುಗರೇ, ಕೇಳುದಲ್ಲಷ್ಟೊತ್ತು ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹೇಳಿದ್ರು.
1: ಮತ್ತೆ ಅದೇ

0: ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ಸರಗೂರಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
5: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
4: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
5: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
4: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
5: ದಿವ್ಯಾಂಗ ದೀಪ್ತಿ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಕಲಚೇತನ ವ್ಯಕ್ತಿಯ ಸಮಸ್ಯೆ ಹಾಗೂ ಒಂದು ಜೀವನ ಚರಿತ್ರೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಮತ್ತು ಒಂದು ಜೀವನದ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ. ಥ್ಯಾಂಕ್ ಯು.
6: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಳ್ಳಿ ಸರ್, ನಮ್ಮ ಜನಧ್ವನಿ ಕೇಳುಗರಿಗೆ.
7: ನನ್ನ ಹೆಸರು ಪುಟ್ಟರಾಜು ಅಂತ, ಸರ್ಗೂರು 4ನೇ ವಾರ್ಡ್ ನಿವಾಸಿ.
6: ಏನ್ ಸಮಸ್ಯೆ ಇದೆ ಸರ್ ನಿಮ್ಗೆ?
7: ನಮ್ದು ಎಡಗಾಲು ಆಂಪಿಟೇಷನ್ ಆಗಿದೆ.
6: ಎಷ್ಟು ವರ್ಷಗಳಾಗಿದೆ ಸರ್?
7: 12 ವರ್ಷ ಆಗಿದೆ.
6: ಯಾವ ಕಾರಣದಿಂದ ಈ ಸಮಸ್ಯೆ ಶುರುವಾಯ್ತು ಸರ್ ನಿಮ್ಗೆ?
7: ನಮ್ ಮಂಡಿ ಸ್ವಲ್ಪ ನೋವು ಕಾಣಿಸ್ಕೊಂಡಿತ್ತು. ಮಂಡಿ ನೋವು ಕಾಣಿಸೋ ಅದು ನೋವಾಗಿ ಸ್ವಲ್ಪ ಅದು ಡಾಕ್ಟರ್ ತೋರ್ಸಂಗಂಟ ಅದು ಚೂರು ಗ್ಯಾಂಗ್ ಇನ್ಕೊಂಡಾಗ ತಪ್ಪಿಸಲ್ಲ. ಕಾಲ ಆಪರೇಷನ್ ಮಾಡ್ಬೇಕು ಅನ್ಕೊಂಡೆ.
6: ಅಂದ್ರೆ ಮುಂಚೆ ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ದಿತ್ತು?
7: ಚೆನ್ನಾಗಿದ್ದೀನಿ. ನಾನು ಸೆಕೆಂಡ್ ಪಿ ಸಿ ಓದ್ತಿದ್ದೆ. ನಾನು 2008 ಅಲ್ಲಿ ನನಗೆ ಹಿಂಗೆ ಆಪರೇಷನ್ ಮಾಡಿದ್ರು. ಅಲ್ಲಿ ಗಂಟ ಚೆನ್ನಾಗಿದ್ದೀನಿ. ನಾನು
6: ಯಾವ ವಯಸ್ಸಿನಲ್ಲಿ ಈ ತರ ಆಗಿತ್ತು?
7: ಆಗ ನನಗೆ ಒಂದು 18 ವರ್ಷ ಆಗಿತ್ತು.
6: 18 ವರ್ಷ. ಏನ್ ಶಿಕ್ಷಣ ಪಡ್ಕೊಂಡಿದ್ರಾ ಸರ್ ನೀವು?
7: ನಮ್ದು ಎಸ್ ಎಲ್ ಸಿ ಆಗಿತ್ತು. ಸೆಕೆಂಡ್ ಪಿ ಸಿ ಗಂಟ ಓದಿದ್ವಿ ನಾನು. ಆ ಟೈಮ್ನಲ್ಲಿ ಸ್ವಲ್ಪ ಹಿಂಗೆ ಆಪರೇಷನ್ ಆಯ್ತಲ್ಲ, ಓದಕ್ಕೆ.
6: ಅಂದ್ರೆ ನೀವು ಉತ್ತಮ ಶಿಕ್ಷಣವನ್ನು ಕೂಡ ಪಡ್ಕೊಂಡು ನಂತರದ ಶಿಕ್ಷಣದ ಹಂತದಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತು ಅಂತ. ದಿಢೀರ್ನಂತ ಈ ತರ ಸಮಸ್ಯೆ ಆಗೋದಕ್ಕೆ ಕಾರಣ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆ ಏನಾದ್ರು ಇತ್ತ ಸರ್?
7: ಏನು ಇತ್ತು, ನಮ್ಮ ಆರೋಗ್ಯವಾಗಿ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಅದು ಸಡನ್ ಆಗಿ ಹಂಗ ನೋವು ಕೊಟ್ಬಿಟ್ಟು ಹೋದ ಟೈಮ್ನಲ್ಲಿ ನನ್ಗೆ ಹಂಗದ್ದು ಸ್ವಲ್ಪ ನಡೆಯಕ್ ಆಯ್ತಿತ್ತಿಲ್ಲ ಜೋರಾಗಿ. ಆಮೇಲೆ ಕೆಳಗಡೆ ತೊಡ್ ಮಾಡಿಸ್ಕೊಳಕ್ಕಿಲ್ಲ ನನ್ಗೆ. ಬಹಳ ನೋವು ಕೊಡೋದು, ಪ್ರೆಷರ್ ನೋವು ಕೊಡೋದು, ನೋವು ಕೊಡೋದು. ಆಗ ನಮ್ಗೆ ಕಾಲೇಜ್ಗೆ ಹೋಗಿಲ್ಲ ಟೈಮಲ್ಲಿ. ಆಗ ಬಂದು ಸರ್ಗೂರು ವಿವೇಕಾನಂದ ಹಾಸ್ಪಿಟಲ್ ತೋರಿಸ್ತಾರೆ ಸೀತಾರಾಮ್ ಸರ್. ಅದು ಎರಡು ಮಾತ್ರೆ ಕೊಟ್ಟಿದ್ರು. ಹಂಗ ಒಂದ್ ಎರಡು ತಿಂಗಳ ಗಂಟ ನೋವು ಇತ್ತಿಲ್ಲ ಅದು. ಆಮೇಲೆ ತಿರಕುವೆ ಸ್ವಲ್ಪ ಈಗ ಸ್ಕೂಲ್ಗೆ ರಜೆ ಇಟ್ಟುವಾಗ ಸ್ವಲ್ಪ ಕೆಲಸ ಗೆಲ್ಸ ಅದು ಗಾರ ಗಿರ ಕೆಲಸ ಅಂತ ಹೋಗುತ್ತೆ ನಿಮ್ಗೆ. ಆಗ ನೋವು ಕೊಟ್ಟಿದ್ದರು. ಆಗ ಸ್ವಲ್ಪ ನೋವು ಕೊಟ್ಟಾದ್ಮೇಲೆ ನಾನು ತಿರಕ್ ಹೋಗ್ತೀನಿ ಅಂತ ಅವ್ರೊಂಚೂರು ಚೆಕಪ್ ಮಾಡಿ ಮಂಡಿಯಿಂದ ಒಂಚೂರು ಫೀಸ್ ತಗೊಂಡು ಲ್ಯಾಬ್ ಕಳಿಸಿ ಅದು ಹಿಂಗೆ ಹಿಂಗಾಗಲ್ಲ ಅನ್ಕೊಂಡು ಎನ್ಕೊಂಡು ಹೇಳಿದ್ರು. ಆಗ ಮೈಸೂರು ಲ್ಯಾಬ್ ಕರ್ಕೊಂಡು ತೋರ್ಸಂಟ ಹಿಂಗ ಹಿಂಗ ಸ್ವಲ್ಪ ಜಾನ್ರಿಂಗ್ ಈಗ ಈಗ ಅಡ್ತಾವಲ್ಲ
6: ಅಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೂಡ ನಿಮ್ಗೆ ಈ ತರ ಒಂದು ಆಪರೇಷನ್ ಆಗಿದ್ದು ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನ್ ವೃತ್ತಿ ಮಾಡ್ತಿದ್ರಿ ಸರ್?
7: ಅದೇ ಏನಿಲ್ಲ, ಓದ್ತಿದ್ದೀನಿ ನಾನು. 2008 ಸೆಕೆಂಡ್ ಪಿ ಸಿ ಓದ್ತಿದ್ವಿ. ಆಮೇಲೆ ಸ್ವಲ್ಪ ಈ ಸ್ಕೂಲ್ ಮಧ್ಯೆ ಹೊಸ ವರ್ಷದ ಪರೀಕ್ಷೆ ಅಂತ ಮಾಡ್ತಿರ್ಲ, ಆಗ ರಜೆ ಕೊಡ್ತಿರ್ತ. ಆಗ ಸ್ವಲ್ಪ ಮನಸ್ಸು ಕಾಣದೇನ ಅನ್ಬಿಟ್ಟು

0: ಕೆಲಸ ಮಾಡ್ಕೊಂಡು ಚಾನಲ್ ಅಲ್ಲಿ ಮರಳುಗಳು ಎಷ್ಟ ಟೈಮ್ ಅಲ್ಲಿ ನೋವು ಸ್ಟಾರ್ಟ್ ಬಿಟ್ಕೊಟ್ಟು ನಾನು ಮೆಟ್ಲು ಹತ್ತದು ಇಳಿಯೋದು ಹತ್ತದು ಇಳಿಯೋದು ಮಾಡ್ಬೋದು ಜಾಸ್ತಿ ನೋವು ಕೊಟ್ಬೇಕು ನನಗೆ.
1: ನಂತರದ ಚಿಕಿತ್ಸೆಗೆ ಎಲ್ಲೂ ಹೋಗ್ಲಿಲ್ವಾ ಸರ್ ನೀವು?
0: ಎಲ್ಲೂ ಹೋಗಿಲ್ಲ. ನಾವು ಈಗ ಕೆಲವರು ಹೇಳ್ತಿದ್ರು ವಾಯಿಗೆ ಗಣ್ಣು ವಾಯಿಗೆ ಇಳ್ಕೊಬಿಡ್ದ ಉಪ್ಪು ಉಪ್ಪು ಹುರಿದ್ಬಿಟ್ಟು ತುಡಿ ಮಾಡೋದ್ಬಿಟ್ಟು ತುಡಿ ಅನ್ಕೊಂಡೆಲ್ಲ ಮಾಡ್ಕೊಂಡು ಆಮೇಲೆ ಏನ್ ಮೂಢನಂಬಿಕೆಗಳವಲ್ಲ ಎಲ್ಲ ದೇವ್ರಗಳು ಅನ್ಕೊಂಡೆಲ್ಲ
1: ಹೇಳ್ತಿರಲ್ಲ
0: ಎಲ್ಲ ಓನು ಅದೇನು ನಡೀನಿಲ್ಲ. ನಾಷ್ಟಕ್ಕ ಡಾಕ್ಟರ್ ತೋರ್ಸಂಗಂಟ ಹಂಗ
1: ಹೇಗಾಯ್ತು ಸರ್ ಮುಂದಿನ? ಈಗ ಒಂದು 18 ವರ್ಷದಕ್ಕೆ ನಿಮ್ಮ ಕಾಲು ಅಂದ್ರೆ ಸಂಪೂರ್ಣವಾಗಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಂತರದ ದಿನಗಳಲ್ಲಿ ನಿಮ್ಗೆ ಜೀವನ ನಡ್ಸೋಕೆ ಎಷ್ಟ್ ಕಷ್ಟ ಆಯ್ತು?
0: ಆಗ ಬಹಳ ಕಷ್ಟ ಆಯ್ತು. ನಾನು ನಡೀತಿದ್ದವ ಈ ರೀತಿ ಸಡನ್ ಹಿಂಗ್ ಆಗ್ಬಿಡ್ತಲ್ಲ ಅಂತ ಒಂದು ವರ್ಷ 2 ವರ್ಷ ಮನೆಗೆ ಹೊರಗಡೆ ಬರ್ಲಿ. ನನಗೆ ಜೀವನವೇ ಬೇಡ ಜಾತಿ ಜೈತಿ ಈ ಓದ ವಿಚ್ನಲ್ಲಿ ಎಲ್ಲ ಚೆನ್ನಾಗಿರೋದ್ರಿಂದ ಹಿಂಗ್ ಆಯ್ತಲ್ಲ ಜೀವನ ಬೇಡ ಅನ್ಕೊಂಡು ನಾನು ತುಂಬಾ ಕುಗ್ಗೋಗ್ಬಿಟ್ಟು ನಾಲ್ಕು ಗೋಡ ಮುದ್ದೆ ಮನೆ ಒಳಗೆ ಕುಂತ್ಕೊಂಡು ಎಲ್ಲ ಓಡಾಡ್ರು ನಾನು ಸರಿ. ಆಗ ನಮ್ಮ ಸರ್ಗುರು ವಿವೇಕಾನಂದ ಹಾಸ್ಪಿಟಲ್ ಕಡೆಯಿಂದ CCST ಸ್ಥಿತಿಗೆ ರಮೇಶ್ ಸರ್ ಶ್ರೀಧರ್ ಸರ್ ಸದಾಶಿವ ಸರ್ ಅವರೆಲ್ಲ ನಮ್ಮನ್ ಗುರುತಿ ಬಂದು ನೀವು ಎದುರ್ಕೋಬೇಡಿ ಮಾಡಿ ಅನ್ಕೊಂಡಾಗ ನಮ್ಗೆ ಕೃತಕ ಕಾಲು ಏರ್ಪಾಡ್ ಮಾಡ್ತು. ಅದು ಸ್ವಲ್ಪ ನಡೆದಿಂದ ಹೆಚ್ಚಿಗೆ ನಾನು ಬೀದಿಲಿ ಸ್ವಲ್ಪ ಓಡಾಡಿ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ತಿರುಗಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ದುಡ್ಡು ಗಿಡ್ಡು ಎಲ್ಲ ಮಾಡಿಸ್ಕೊಂಡು ಎಲ್ಲ ಕೆಲಸಗಳನ್ನ ನಾನೇ ಮಾಡ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಈಗ ಸ್ವಲ್ಪ ನಾನು ಕಷ್ಟಮಟ್ಟಿಗೆ ಈಗ ಎಲ್ಲರ ಜೊತೆಗೂ ಚೆನ್ನಾಗಿದೆ.
1: ನಂತರದ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪರಿಚಯಾಗಿ ಒಂದು ನಿಮ್ಮ ಜೀವನಕ್ಕೆ ಒಂದು ದಾರಿ
0: ಆಗಿದೆ. ಹೌದು ಮೇಡಮ್, ಅವರೇ ಸಹಕಾರ ಕೊಟ್ಟು ಸಹಾಯ ಮಾಡಿದ್ರು ನಮ್ಮ ಕೃತಕ ಕಲಾಗಳಾಗ್ಲಿ ಆಮೇಲೆ ಸರ್ಕಾರದಿಂದ ಏನೇನು ಅನುದಾನಗಳು ಸವಲತ್ತುಗಳು ಯುಡಿ ಕಾರ್ಡ್ಗಳು ಅವರು ಮೇನ್ ಕಾರಣ ನಮಗೆ ಕೃತಕ ಕಾಲ ಕೊಡ್ತೀವಿ ಮೇಡಮ್ ಚೆನ್ನೈ ಕಡೆಯಿಂದ ಚಿಕ್ಕನ ಈಗ 4-5 ಬಾರಿ ಅವರೇ ಕೊಟ್ಟಿರೋದು. ಅದ್ರ ಸಹಾಯದಿಂದ ಈಗ ನಾನು ಎಲ್ಲರೂ ಸರಿ ಸಮಾನವಾಗಿ ತಿರುಗಾಡ್ಕೊಂಡು ಚೆಂದಾಗಿ ಈಗ ಜೀವನ ಮಾಡ್ತೇನೆ.
1: ಪ್ರಸ್ತುತ ಏನ್ ವೃತ್ತಿ ಮಾಡ್ತಾ ಇದ್ರ ಸರ್ ನೀವು?
0: ನಮ್ದು ಇದು ಫಾರೆಸ್ಟ್ ಆಫೀಸ್ ಹತ್ರ ಅಂಬೇಡ್ಕರ್ ಭವನ್ ಹತ್ರ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು ಜೆರಾಕ್ಸ್ ಅಂಗಡಿ ವಿವೇಕಾನಂದ ಸಂಸ್ಥೆ ಕಡೆ ರಮೇಶ್ ಸರ್ ಅವರೇ ಜೆರಾಕ್ಸ್ ಮಿಷಿನ್ ಕೊಡ್ತಾರೆ. ಅದ್ ಮಾಡ್ಕೊಂಡು ಈಗ ಮಕ್ಕಳು ಬೈಂಡು ಪೆನ್ಗಳು ಅದನ್ನೆಲ್ಲ ಮಾಡ್ಕೊಂಡು ಚಿಕ್ಕದಾಗಿ ಪೆಟ್ಟಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾರೆ.
1: ಹೇಗ್ ನಡೀತಿದೆ ಸರ್ ವ್ಯಾಪಾರ?
0: ಪರವಾಗಿಲ್ಲ ಮೇಡಮ್, ಸ್ವಲ್ಪ ಈಗ ಸೀಸನ್ ಕಮ್ಮಿ, ಈಗ ಮದುವೆಗಳು ಸ್ವಲ್ಪ ಪಕ್ಕದಲ್ಲಿ ಚೌಟೈತು ಮದುವೆ ಗಿಡಗಳು ನಡೀತಿದೆ. ಪರವಾಗಿಲ್ಲ ಸ್ವಲ್ಪ
1: ಅಂದ್ರೆ ವ್ಯಾಪಾರ ಪರವಾಗಿಲ್ಲ, ಉತ್ತಮವಾಗಿ ಜೀವನಕ್ಕೆ ದಾರಿ ಆಗೋ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅಂತ ಹೇಳ್ತೀರಿ.
0: ಮನೆಗ ಆಮೇಲೆ ಸ್ವಲ್ಪ ಮನೆಯಲ್ಲಿ ನೋಡ್ಕೊಂಡು ನಮ್ಮ ತಾಯಿಯವರು ತಾಯಿಯವರವರನ್ನ ತಾಯಿಯವರು ಕೂಲಿಗಿರಿ ಕೆಲ್ಸ ಹೋಯ್ತಾರ. ನಾನು ಅದ್ರ ಜೊತೆಲಿ ಸಿಂಪಲ್ ಆಗಿ ಸ್ವಲ್ಪ ವ್ಯಾಪಾರ ಕಡಿಮೆ 100-400 ರೂಪಾಯಿ ವ್ಯಾಪಾರ 400-500 ಆಯ್ತದ. ಅವ್ರ ಜೊತೆ ನಾನು ಸ್ವಲ್ಪ ಮನೆಗ ತರಕಾರಿ ತಂದ್ಕೊಡು ಮಾಡೋದು ಎಲ್ಲ ಮಾಡ್ತಾವೆ.
1: ಮನೇಲಿ ಯಾರೇ ಇದ್ದೀರಿ ಸರ್ ನೀವು?
0: ಮನೇಲಿ ನಮ್ದು ಅಣ್ಣರು ಇಬ್ಬರವ್ರ ಮೇಡಮ್, ಅವರು ಮದುವಾಗಿ ಸಪರೇಟ್ ಆಗೋರ ಅವರು. ಈಗ ನಾವು ನಮ್ಮ ತಾಯಿ ನಮ್ಮ ತಾಯಿಯವರು ಕೂಲಿ ಕೆಲಸ ಮಾಡ್ಕೊಂಡು ಅವ್ರಿಗೆ.
1: ಅಂದ್ರೆ ಪ್ರೀವಿಯಸ್ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಈ ತರ ಸಮಸ್ಯೆ ಇತ್ತ ಸರ್?
0: ಅದೇ ನಮ್ಗೆ ಸಡನ್ ಆಗಿ ಯಾವ್ದು ನಮ್ಗೆ ತಂದ್ರೆ ನಾನು ಕನಸು ಮನಸ್ಸಿನಲ್ಲಿ ತಿಳ್ಕೊಂಡಿದ್ದಿಲ್ಲ. ಈ ಹೋದ ಟೈಮ್ನಲ್ಲಿ ಹಿಂಗ ಹಿಂಗಾಗೋದು ಸಡನ್ ಆಗಿ ಎಂತವ್ರಿಗಾದ್ರು ಒಂದು ಬೇಜಾರು. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇತ್ತು ನಮಗೆ ಅದು ಅಂತಂದ್ರ ಸೀತಾರಾಮ್ ಡಾಕ್ಟರ್ ಸರ್ ಅದು ಶರೀರದ ಈಟ್ನಿಂದ ಹಂಗಾಗಿರೋದು ಅದು ಬಹಳ ಪ್ರಯತ್ನ ಕೊಟ್ಟರು ಅವ್ರಿಗೆ ಆಪರೇಷನ್ ಮಾಡಿ ಕೈಗೆ ಬಿಡುದು ಜೀವನ ಹುಡುಗಾಗ ಅವರು ಇಟ್ಕೊಂಡು 2 ಗಂಟೆ ಟೈಮ್ ಮಾಡಿದ್ವಿ ಆಪರೇಷನ್ ಮಾಡಿದ್ರು ಅವ್ರು ಮಾಡಿ ಸಡನ್ ಆಗಿ ಇಲ್ಲ ಇದಾಗುತ್ತದೆ
1: ಅಂದ್ರೆ ಸಾಕಷ್ಟು ರೀತಿ ಚಿಕಿತ್ಸೆಗಾಗಿ ಹಲವಾರು ರೀತಿ ಯೋಚನೆ ಮಾಡಿ ಒಂದು ಆಪರೇಷನ್ ಗೆ ನೀವು ಮುಂದಾದ್ರಿ. ಸರ್ ಈಗ ಒಂದು ವಿಶೇಷ ಚೇತನ ಅಂತಂದ್ರೆ ಸಿಕ್ಕಾಬಟ್ಟೆ ಕಷ್ಟ, ಒಂದು ಜೀವನ ಒಂದು ಸಿಕ್ಕಾಬಟ್ಟೆ ಕಷ್ಟ, ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಎದುರಾದ್ವಾ ನಿಮ್ಗೆ? ಯಾಕಂತಂದ್ರೆ ನೀವು ನಡೀತಾ ಇದ್ರಿ, ಆ ನಂತರದ ದಿನಗಳಲ್ಲಿ ನಡೀತಾ ಇರ್ಲಿಲ್ಲ, ಇದನ್ನ ಸಂಭಾಳಿಸದಾಗಿರ್ಬೋದು ಈಗ ಸುತ್ತಮುತ್ತ ಆಗಿರ್ಬೋದು, ನಿಮ್ಗೆ ಯಾವ್ದಾರ ಸಮಸ್ಯೆ ಎದುರಾದ್ವಾ? ಈಗ ಏನಾದ್ರು ಸಮಸ್ಯೆಗಳು ನಿಮ್ಗೆ ಎದುರಾದ್ವಾ ಸರ್, ಅಂದ್ರೆ ಒಂದು ವಿಶೇಷ ಜೀವನ ಕಷ್ಟ, ಈ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ?
0: ಸಮಸ್ಯೆ ಆಗಿದೆ ಮೇಡಮ್, ಸ್ವಲ್ಪ UDAD ಕಾರ್ಡ್ ಪೆನ್ಷನ್ ಅದೆಲ್ಲ ಮಾಡಿಸ್ಬೇಕು ಅಂತ ಸ್ವಲ್ಪ ಈಗ ಓಡಾಡ್ಬೇಕು, ಯಾರು ಜೊತೆ ಗೆಲ್ಪಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯ್ತು ಎಲ್ಲೆಲ್ಲಿ ಹೋಗಿ ಮಾಡಿಸ್ಬೇಕು, ಏನೇನು ದಾಖಲಾತಿಗಳು ಕೊಡ್ಬೇಕು, ಪೆನ್ಷನ್ ಆಗ್ಲಿ ಆಮೇಲೆ ಗಾಡಿದು ಟೂ ವೀಲರ್ ಗಾಡಿ ಇದಾಗ್ಲಿ UDAD ಕಾರ್ಡ್ ಆಗಲಿ ಸ್ವಲ್ಪ ಯಾರೋ ಈಗ ಇದ್ ಮಾಡ್ತಿದ್ದಿಲ್ಲ, ನಾನೇ ಹೋಗಿ ಮಾಡಿಸ್ಕೊತೀನಿ. ಸಮಸ್ಯೆ ಆಗಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು MRW ಸಹಾಯದಿಂದ ಅವ್ರೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಸಂಸ್ಥೆಯವರು ಹೇಳಿ ಮಾಡಿ
1: ಅಂದ್ರೆ ನಂತರದ ದಿನಗಳಲ್ಲಿ ಈಗ ನೀವು ಒಂದು ವಿಶೇಷ ಚೇತನರಾಗಿದ್ರಿ, ಆ ನಂತರದ ದಿನಗಳಲ್ಲಿ ನಿಮಗೆ

0: ಅಂದ್ರೆ ಸಾರ್ವಜನಿಕವಾಗಿ ಆಗಿರ್ಬೋದು, ಸುತ್ತಮುತ್ತ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬ ವರ್ಗದ ಆಗಿರ್ಬೋದು, ಏನಾದರೂ ಟೀಕೆಗಳು ಬರ್ತಾ ಇದ್ವಾ?
1: ಟೀಕೆಗಳು
0: ಅಂದ್ರೆ ವಿಶೇಷ ಅಂದ್ರೆ ಒಂದು ವಿಶೇಷ ವ್ಯಕ್ತಿ ಜೀವನದಲ್ಲಿ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ, ಈ ನಿಟ್ಟಿನಲ್ಲಿ ಅವ್ರನ್ನ ಆಡ್ಕೊಳ್ಳೋ ಜನರು ಹೆಚ್ಚಾಗಿರ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳು ಸ್ಟಾರ್ಟಿಂಗು ಇದ್ರೆ?
1: ಆತರ ಏನು ಇಲ್ಲ ಅಮ್ಮ, ಎಲ್ಲ ಹಿಂಗ ಆಗೋದ್ನಲ್ಲ, ಹಿಂಗ ಆಯ್ತಲ್ಲ, ಎಲ್ಲ ಹತ್ತು ಕಟ್ಟಲು ಹೊಟ್ಟು ಅದಕ್ಕೆ ಏನೋ ಹೇಳ್ತಿದ್ರು ಅವ್ರು ಮಾಡೋ ಕೂತೆ ಬಿಡಮ್ಮಲ್ಲಿ ಏನಾರ ಒಂದು ಜೀವನ ಒಂದು ಜೀವನ ರೂಪ ಮಾಡು ಅಂತಂದು ಹೇಳ್ಕೊಡ್ತಿರ ಅವರು.
0: ಈ ನಿಟ್ಟಲ್ಲಿ ಸಂಸ್ಥೆಯಿಂದ ನೀವು ತರಬೇತಿ ತಗೊಂಡಿದ್ದೀರಾ ಸರ್?
1: ಸಂಸ್ಥೆಯಲ್ಲಿ ನಾನು 2 ಸಲ ತರಬೇತಿ
0: ತಗೊಂಡಿದ್ದೀನಿ.
1: 2016 ತರಬೇತಿ ಟೆನ್ಷನಳ್ಳಿ ತರಬೇತಿ ಕೊಟ್ಟಿದ್ರು ರಮೇಶ್ ಸರ್, ಶ್ರೀಧರ್ ಸರ್ ಅವರೇ ಕಳಿಸಿದ್ರು. ಆಮೇಲೆ ಈಗ ಹೋದ 27ನೇ ತಾರೀಕಲ್ಲಿ ಯಾವೊಂದು ಅದು ಅದೇ ತರಬೇತಿ 2 ಸಲ ಹೋಗಿದ್ದೀನಿ ಟೆನ್ಷನಳ್ಳಿ 3 ದಿನ ಬ್ಯಾಂಕ್ ಆಮೇಲೆ ಅಲ್ಲಿ ಹೇಳ್ಕೊಟ್ಟಿದ್ರು 3 ದಿನ ತರಬೇತಿ.
0: ಹೇಗ ಅನಿಸ್ತಿದೆ ಸರ್ ತರಬೇತಿ ಜೀವನಕ್ಕೆ ಉಪಯೋಗ ಆಗ್ತಾ ಇತ್ತಾ?
1: ತರಬೇತಿ ಪಡವ ಪರವಾಗಿಲ್ಲ ಮೇಡಮ್, ಅಲ್ಲಿ ಫಸ್ಟ್ ಹೋದಾಗ ನನಗೆ ಸುಮ್ಮನೆ ಮನೇಲಿ ಏನು ದಿನ ಸಿಗ್ತೀವಿ ವೇಸ್ಟ್ ಆಗಿ ವೇಸ್ಟ್ ಆಗಿ ಎಲ್ಲೂ ಹೋಯ್ತಿತ್ತಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡ್ಕೊಂಡು ಸಾಲ ಕಳ್ಕೊಂಡು ಇರ್ತೀವಿ. ಈಗ ಅಲ್ಲಿಂದ ನೀವು ಕುಂಚಿಲ ಬಿಡಿ ಒಂದು ಅಲ್ಲಿ ಸಂಬಿ ಮಾಡಿ ನಾವು ಬ್ಯಾಂಕ್ ಕಡೆ ಸಾಲ ಲೋನ್ ಕೊಡ್ತೀನಿ, ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಮಾಡಿನಿ. ನಾನು ಅಲ್ಲಿಂದ ಬಂದಾದ್ಮೇಲೆ ನಾನು ಕುಂತ್ಕೊಂಡಿಲ್ಲ, ಆಗ ಸ್ವಲ್ಪ ಸಾಲ ಇಲ್ಲ ಮಾಡ್ತಿದ್ದೆ. ಚಿಕ್ಕದಾಗಿ ನಮ್ಮ ಅಣ್ಣ ತಂದಿರೆಲ್ಲ ಸಪೋರ್ಟ್ ಮಾಡಿ ಚಿಕ್ಕದಾಗಿ ಸೆಟ್ಟಿ ಮಾಡಿ 4-5 ವರ್ಷದಿಂದ
0: ಉದ್ಯಮಶೀಲತೆ ತರಬೇತಿನ ತಗೊಂಡ ನಂತರ ನೀವು ಅಂಗಡಿಯನ್ನ ಶುರು ಮಾಡಿ ನಂತರ ದಿನಗಳಲ್ಲಿ ಆದಾಯವನ್ನ ಗಳಿಸಿ ಜೀವನ ಸಾಗಿಸೋಕೆ SVM ಕೂಡ ನಿಮಗೆ ಸಹಕರಿಸ್ತು,
1: ಅನುಕೂಲ ಮಾಡ್ಕೊಡ್ಬೇಕು.
0: ಸರ್, ಈ ನಿಟ್ಟಿನಲ್ಲಿ ಕುಟುಂಬದ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಒಬ್ಬ ವಿಶೇಷ ವ್ಯಕ್ತಿ ತನ್ನ ಜೀವನ ನಡೆಸೋಕೆ ಕುಟುಂಬದ ಸಹಕಾರ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ನಿಮ್ಮನ್ನ ಹೇಗ್ ನೋಡ್ಕೋತಾ ಇದಾರೆ, ಹೇಗ್ ಸಹಕಾರ ಕೊಡ್ತಾ ಇದಾರೆ?
1: ನಮ್ಮ ಮನೆಯವರು ನಮ್ಮ ತಾಯಿಯವರಾಗ್ಲಿ ನಮ್ಮ ಅಂದಿರಾಗ್ಲಿ ಪರವಾಗಿಲ್ಲ, ಎಲ್ಲ ಅವರು ಸಹಕಾರ ಕೊಟ್ರು. ಏನೇ ಕೆಲಸ ಆಗ್ಬೇಕಾದ್ರು ಅವರೇ ಮಾಡೋರು. ನಮ್ಮ ತಾಯಿಯವರು ಅವರು ಕೆಲಸಕ್ಕೆ ಹೋಗ್ರಿ, ಅನ್ನೇ ಆಪರೇಷನ್ ಅನ್ನು ಮಾಡಿದ್ವಿ, ಚೆನ್ನಾಗಿ ನೋಡ್ಕೊಂಡ್ರು, ಸಹಕಾರ ಕೊಟ್ರು. ಅವರು ಎಲ್ಲಿಗಾದ್ರು ಯಾವ್ದೇ ಆಫೀಸ್ ಆಗ್ಲಿ ಕರ್ಕೊಂಡು ಏನೇ ಕೆಲಸ ಮಾಡ್ಕೊತಾರೋ ಅವರು ಮಾಡ್ರು. ಆಧಾರ್ ಕಾರ್ಡ್ ಆಗ್ಲಿ, ರೇಷನ್ ಕಾರ್ಡ್ ಆಗ್ಲಿ, ಆಮೇಲೆ ಮೈಸೂರ್ಗ ಏನಾರ ಕೆಲಸ ಆಗ್ಬೇಕಾದ್ರೆ ಅವರೇ ಎಲ್ಲ ಗಾಡಿ ಮಾಡ್ಕೊಂಡು ತುಂಬಾ ಸಹಕಾರ ಮನೆಯವ್ರ ಕಡೆಯಿಂದ ಹುಡುಕಾಡೋದ್ರಿಂದ ಒಂದು ಬೀದಿ ತಿರುಗಾಡ ಮಾಡಿ ಮಾಡ್ಬೇಕು.
0: ಅಂದ್ರೆ ಕುಟುಂಬದ ಸಹಕಾರ ಸಾಕಷ್ಟು ರೀತಿಯಲ್ಲಿ ದೊರೆತಿದ್ದು ಉತ್ತಮ ಜೀವನ ಮಾಡಕ್ಕೆ ಸಹಕಾರ ಆಗ್ತಾ ಇದೆ. ಸರಿ, ಈ ನಿಟ್ಟಿನಲ್ಲಿ ವಿಶೇಷ ವ್ಯಕ್ತಿಗಳು ಕೆಲಸ ಮಾಡದೆ 4 ಗೋಡೆ ಮಧ್ಯೆ ಏನು ಮಾಡಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಭಾವನೆಯನ್ನ ಬೆಳೆಸ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ಹಿಂಗಾಗೋಯ್ತಲ್ಲ, ನಮ್ ಜೀವನನೇ ಇಷ್ಟು ಅನ್ಕೊಂಡು ಯಾವ್ದೇ ಕಾರಣಕ್ಕೂ ಅಂದೇ ಉಂಟಾಗಲಿ ವಿಶೇಷ ಚೇತನಾಗಲಿ ಕುಟ್ಬಾರ್ದು. ಧೈರ್ಯವಾಗಿ ಎಲ್ಲರೂ ಸರಿ ಸಮಾನವಾಗಿ ಒಂದು ಅವ್ರ ಏನ್ ಸಾಧ್ಯ ಅವ್ರ ಕೆಲಸ ಏನಾಯ್ತ ದೊಡ್ಡ ಮಟ್ಟದ ಕೆಲಸ ಮಾಡೋದು, ಏನ ಒಂದು ಸಣ್ಣ ಪುಟ್ಟ ವ್ಯಾಪಾರ ಆಗಲಿ, ಹಿಂಗೇನಾರ ಒಂದು ಅಂಗಡಿ ತಂಗಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಬೇರೆಯವ್ರ ಅವಲಂಬಿಸಿರ್ಬಾರ್ದು. ನಮ್ ಸ್ವಂತ ನಮ್ ಕೆಲಸ ನಾವೇ ಮಾಡ್ಕೋಬೇಕು. ನಮ್ ಕೈಲಿ ಆಯ್ತಾ ಅದೇನೇ ಕೆಲಸ ಆಗಿದ್ರೆ ನಾವ್ ಮಾಡಿ ತೋರಿಸಿ ಅವ್ರು ಕುಟ್ಬಾರ್ದು. ಅವ್ರು ಮುಂದೆ ಬರ್ಬೇಕು, ಮುಂದೆ ಬಂದವರು ಒಳ್ಳೆ ಜೀವನ ನಡೆಸಬೇಕು ಅಂತ ನನಗೆ.
0: ಸರ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ತಗೋತಾ ಇದ್ದೀರಾ ನೀವು?
1: ಅದೇ ಮೇಡಮ್, ಇದು 1400 ರೂಪಾಯಿ ಪಿಂಚಿನ್ ಬೇಕಾಗಲ್ಲ,
0: ಪಿಂಚಿನ್ ದುಡ್ಡು ತಗೋತಾರೆ.
1: ಫ್ರೀ ವೀಲರ್ದು ಒಂದು ಬೈಕ್ ಕೊಟ್ಟಿದ್ದಾರೆ ನಾವು, ಎರಡು ಸೌಲಭ್ಯ ಎರಡೇ.
0: ಸರ್, ಈಗ ಒಬ್ಬ ವಿಶೇಷ ವ್ಯಕ್ತಿ ಅಂತಂದ್ರೆ ವ್ಯಕ್ತಿನ ಸಮಾಜದಲ್ಲಿ ಗೌರವಿಸೋದು ಮತ್ತೆ ಕಡೆಗಣಿಸೋದು ತುಂಬಾ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ನೀವೇನಾದ್ರು ಆ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ? ಈಗ
1: ಆ ತರ ಏನಿಲ್ಲ ಮೇಡಮ್, ಎಲ್ಲ ಕ್ಲೋಸ್ ಆಗಿ ಚೆನ್ನಾಗಿ ಅವ್ರು ಆ ರೀತಿ ಏನು ಯಾರು ಕಡೆಗಣಿಸಿಲ್ಲ, ಕ್ಲೋಸ್ ಆಗಿ ಚೆನ್ನಾಗಿ ತೊಂದ್ರೆ ಇಲ್ಲ, ಪರವಾಗಿಲ್ಲ ಮೇಡಮ್. ಅಕ್ಕ ಪಕ್ಕದ ಫ್ರೆಂಡ್ಸ್ ಗಳಾಗ್ಲಿ ಎಲ್ಲರೂ ಸಪೋರ್ಟ್ ಸಹಕಾರ ಕೊಡ್ತಾರ, ಮಾಡು ನೀನು ಬಿಡ ಡೈಲಿ 100 ರೂಪಾಯಿಲಿ 50 ರೂಪಾಯಿ ಸಂಪಾದನೆ ಮಾಡುವ ಸಾಲ ಕೈಬಿಡ ದೇಶದಲ್ಲಿ ತಿರುಗಾಡೋದು, ನಿಮ್ ಜೀವನ ನಿಮ್ ಮಾಡು ನೋಡು ಎಲ್ಲ ಸಹಕಾರ.
0: ಈ ನಿಟ್ಟಿನಲ್ಲಿ ವಿಶೇಷ ವ್ಯಕ್ತಿಗಳಿಗೆ ನೀವೊಬ್ಬ ಮಾದರಿ ವ್ಯಕ್ತಿಯಾಗಿ ಏನ್ ಸಂದೇಶವನ್ನ ಕೊಡ್ತೀರಾ ಸರ್? ಈಗ ಎಷ್ಟೋ ಜನ ನಮ್ಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಅನ್ನೊಬ್ರು ನಡಿಯಕ್ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಕೂತೋಗ್ಬಿಟ್ಟಿರ್ತಾರೆ. ಈ ವ್ಯಕ್ತಿಗಳಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಸರ್?
1: ನಾ ಪ್ರಯತ್ನ ಪಡ್ಬೇಕು, ಪ್ರಯತ್ನ ಕೊಟ್ಟು ಅವರು ಈಗ ಆಗದೆ ಕೆಲಸ ಈಗ ಮಾಡ್ಬೇಕು. ನನ್ಗೆ ಆಗಲ್ಲ ತಿನ್ಕೊಂಡು, ನನ್ಗೆ ಇಷ್ಟೇ ಜೀವನ, ನಾನು ಇನ್ನೇನು ಮಾಡಕ್ಕಲ್ಲ ಮುಂದಿಕ್ಕ ಯಾವತ್ತೂ.

0: ಜನರು ಬಡದು ಅವ್ರು ಏನೇ ಕೆಲ್ಸ ಇಲ್ಲ ನಾನ್ ಮಾಡ್ತೀನಿ, ನಾನು ನಾಲ್ಕಾರು ಜನಗಳ ಜೊತೆಗೆ ತಳಿತೀನಿ, ಬೇರೆಯವ್ರ ಅವಲಂಬಿತವಾಗಿ ನಾನು ಇರ್ಬಾರ್ದು, ಜೀವನ ಮಾಡ್ಕೊಂಡು ಸಾಧನೆ ಮಾಡಿ ಏನಾರ ಒಂದು ಜೀವನ ಸಂಪಾದನೆ ಮಾಡಿ ಮಾಡ್ಕೊಂಡು ಮಾಡಬೇಕು.
1: ಅಂದ್ರೆ ಪ್ರಯತ್ನವೇ ಜೀವನ, ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡೆದ ಯಾವ ಪ್ರತಿಫಲವನ್ನು ಕೂಡ ದೊರಕಲ್ಲ, ಈ ನಿಟ್ಟಿನಲ್ಲಿ ಯಾವಾಗ್ಲೂ ಪ್ರಯತ್ನ ಪಟ್ಟು ಫಲವನ್ನ ಪಡಿಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ರಿ. ಸರ್, ಈಗ ಸಂಸ್ಥೆ ನಿಮ್ಗೆ ಸಾಕಷ್ಟು ರೀತಿಯ ಬೆಂಬಲವನ್ನ ನೀಡಿದೆ, ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್?
0: ಹೆಚ್ಚು ಕೂಡ ನಮ್ಗೆ ಒಂದ 5-6 ವರ್ಷದಿಂದ ಸಂಸ್ಥೆ ಕಡೆಯಿಂದ ನಮ್ಗ ಒಳ್ಳೆ ಒಂದು ಸಂಘ ಮಾಡ್ಕೊಟ್ರು ಅವರು. ಸಂಘ ಪ್ರಾರಂಭ ಆದ್ರು 2017 ಪ್ರಾರಂಭ ಆಯ್ತು. ಅವ್ರ ಸಂಘ ಎಂ ಪಿ ರಮೇಶ್ ಸರ್, ಶ್ರೀಧರ್ ಸರ್ ಅವರೆಲ್ಲ ನಾವೆಲ್ಲ ಇಲ್ಲಿ ಸರ್ಗುಟಮ್ನಲ್ಲಿ ಎಲ್ಲ ವಾರ್ಡ್ ಅವರು ಸೇರಿ ಸಂಘ ಮಾಡಿ ನೀವು 50 ರೂಪಾಯಿ ಉಳಿತಾಯ ಕಟ್ಟಿ ನಿಮ್ ಜೀವನ ತುಂಬಿಕ್ಕೆ ಈಗ ಕಾಸು ವೇಸ್ಟ್ ಮಾಡ್ತಾ ಇರ್ತೀವಿ ವಾರ ವಾರ ಪ್ರತಿ ವಾರ ಕೊಟ್ಟಿರ್ತಾರ, ಅದು ನಿಮ್ ಜೀವನ ತುಂಬಿಕ್ಕೆ ತಂದು ಸಂಘ ಮಾಡೋದು. ಸಂಘ ಮಾಡಿ ಈಗ ಒಬ್ಬೊಬ್ಬರು ಉಳಿತಾಯ 10,000 ರೂಪಾಯಿ, ಒಬ್ಬರು ಒಂದು 9 ಸಿಟಿನಿ ಸಂಘದಲ್ಲಿ ಪರಿಸರ ಸ್ನೇಹಿ ಚೇತನ ಸ್ವಸಹಾಯ ಸಂಘ ಅಂತ ಹೇಳ್ಬೋದು. ಅದು ನಮ್ಮ ಇಷ್ಟಿ ನಮ್ಮ ಸರ್ವ ಟೌನ್ ಅಲ್ಲಿ ಎಷ್ಟು ಹರಡವ ಅಷ್ಟು ಜನಗಳು ಒಬ್ಬೊಬ್ರು ಒಬ್ಬೊಬ್ರು ಒಟ್ಟು 10 ಸಿಟಿ ಮನೆಯ 10 ಸೀಟು ಈಗ ಸಂಘ ಮಾಡ್ಕೊಂಡು 4-5 ವರ್ಷದಿಂದ ಸಂಘ ನಡ್ಕೊಂಡು ವಯಸ್ಸಾದ ತೊಂದರೆ ಆಗಿಲ್ಲ ಅವ್ರ ಸಂಘ. ಆಮೇಲೆ ಸಂಸ್ಥೆ ಕಡೆಯಿಂದ ನಾವು 7 ಅದು ಅದು ಕೊಡ್ತರು. ಆಮೇಲೆ ಕ್ಯಾಂಪ್ ಗಳು ಈ ಸೆಂಟ್ರಲ್ ಇಡಿಪಿ ಟ್ರೈನಿಂಗು ಚೇತರದ ಸಾಧನ ಸಲಕರಣೆಗಳು ಕೊಡ್ತದ್ದು ಸಂಸ್ಥೆ ಕಡೆಯಿಂದ. ಏನಾರು UDAD ಆಮೇಲೆ ನಿರಾಮ ಯೋಜನೆ ತಂದ್ಬಿಟ್ಟು ಅದೆಲ್ಲ ಮಾಡಿಸಿ ಆಮೇಲೆ ಈಗ ಸ್ವಲ್ಪ ದಿನದಲ್ಲೇ ಒಂದು 3 ನಮ್ದು ವಿಶೇಷ ಚೇತನದ್ದು ಶ್ರೀ ಚಿಕ್ಕಮ ಶಿವಮೊಗ್ಗದ್ದು ಫೋಟೋ ಅಂತ ಮಾಡ್ಕೊಂಡಿದ್ವಿ. ಆ ತಾಲೂಕಲ್ಲಿ MLA ಸರಿಸ್ಬಿಟ್ಟು ದಿನಾಚರಣೆ ಎಲ್ಲ ಬಾಲ್ಫೀಲ್ಡ್ ಆಮೇಲೆ ಅಲ್ಲಿ ಪ್ರಗತಿ ಸ್ಕೂಲ್ ಅಲ್ಲಿ 2 ಮಾಡಿದ್ವಿ ಹಂಗ ಒಕ್ಕೂಟ ಕಡೆಯಿಂದ. ಆ ವರ್ಷ ಕಡೆ ನಮ್ ವಿವೇಕಾನಂದ ಸಂಸ್ಥೆ ರಮೇಶ್ ಸರ್ ಶ್ರೀಧರ್ ಸರ್ ಅವರು ನಮ್ಗೆ ಸಪೋರ್ಟ್ ಮಾಡಿ ಮಾಡಿ ಸಂಸ್ಥೆ ನಿಮ್ಗೆ ಯಾವಾಗ್ಲೂ ಇರ್ತದೆ ಅನ್ಕೊಂಡು ಬೆನ್ನೆಲುಬಾಗಿ ನಿಮ್ಗ ಬಹಳ ಅನುಕೂಲ ಮಾಡಿ.
1: ಸಂಘದಲ್ಲಿ ನೀವು ಕೂಡ ಸದಸ್ಯರಾಗಿದ್ದೀರಾ ಸರ್? ಈಗ ನಿಮ್ಮ ಉಳಿತಾಯ ಸಂಘದಲ್ಲಿ ಏನಾದ್ರು ಅಮೌಂಟ್ ಅನ್ನ ತಗೊಂಡು ಜೀವನ ಅಥವಾ ಅಭಿವೃದ್ಧಿಯನ್ನ ಕಂಡ್ರದ್ದು ಉಂಟಾ?
0: ಹೌದು ಮೇಡಮ್, ಕೆಲವರು ಸಂಘದವರು ಒಂದು 10,000 20,000 ನಮ್ಮ ನಾವು ಬ್ಯಾಂಕ್ ನಲ್ಲಿ ತಗೊಂಡಿಲ್ಲ, ಬ್ಯಾಂಕ್ ನಲ್ಲಿ ತಗೊಂಡು ಬಡ್ಡಿ ಅಂದ್ಬಿಟ್ಟು ನಮ್ಮ ಉಳಿತಾಯನೇ 1,00,000 ದುಡ್ಡದ. ಅದರಲ್ಲಿ ಕಡಿಮೆ ಬಡ್ಡಿಲಿ ಅವ್ರು ಎಷ್ಟು ಕೇಳ್ತಾರ ಅಷ್ಟು 2 ಬಡ್ಡಿಲಿ 2 3 ರೂಪಾಯಿ ಬಡ್ಡಿಲಿ 10,000 20,000 ತಗೊಂಡು ಅವರು ಮಾಮೂಲಿ ಆಚಾರಿಕ ಮೇಲೆ ಆಟೋ ಓಡಿಸ್ತಾರ ಅದೆಲ್ಲ ಮಾಡ್ತಾರೆ. ಅದೇ ಉಳಿತಾಯ ವಾರಕ್ಕೆ 50 ರೂಪಾಯಿ ಉಳಿತಾಯ ಕಟ್ಟಬೇಕು, ಪ್ರತಿ ಭಾನುವಾರವೇ 50 ರೂಪಾಯಿ ಕಟ್ಟಿಕೊಂಡು ಈಗ ಒಬ್ಬೊಬ್ರು ಉಳಿತಾಯ 11,500 ರೂಪಾಯಿ ಉಳಿತಾಯ ಆಗಲ್ಲ. ಒಂದು ಒಬ್ರು ಕಳ್ಸೋಗ್ಬಿಟ್ರು ಪ್ರತಿ ವಾರ ನಡೆಸಿಕೊಂಡು ಸಂಘದಿಂದ ನಮ್ಮ ಸಂಘದಿಂದ ಒಬ್ಬರು 10,000 20,000 ಅಂತ ತಗೊಂಡು ತಿಂಗ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ತೀನಿ. ಎಲ್ಲ ರಮೇಶ್ ಪ್ರಾರಂಭ ಮಾಡಿ ಎಲ್ಲ ದುಡ್ಡು ತಗೊಂಡು ಕಟ್ಕೊಂಡು ಹೋಗ್ತಾರೆ.
1: ಈ ನಿಟ್ಟಿನಲ್ಲಿ ಸಂಸ್ಥೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ಸಂಸ್ಥೆ ಅವ್ರು ಪರವಾಗಿಲ್ಲ ಅಣ್ಣ, ಸಂಸ್ಥೆ ವಿವೇಕಾನಂದ ಸಂಸ್ಥೆ ಕಡೆಯಿಂದ ನಮ್ಗೆ ಬಹಳ ಅನುಕೂಲ ಆಗದ. ಸಂಘ ಮಾಡಕ್ಕಾಗ್ಲಿ, ಒಂದು ಜೀವನ ರೂಪಿಸ್ಕೊಳಕ್ಕಾಗ್ಲಿ, ನಾನು ಎಲ್ಲಿ ಎಲ್ಲೇ ಯಾವ್ದೇ ಕೆಲಸ ಮಾಡಕ್ಕಾದ್ರು ಹೇಳ್ತಾರ ಅವ್ರು ಹಿಂಗ್ ಮಾಡ್ತಾನೆ. UDAD ಕಾರ್ಡ್ ಆಗ್ಲಿ, ಒಂದ್ ಪೆನ್ಷನ್ ಆಗ್ಲಿ, ಅವರು ಹೇಳಿ ಅವರು ಸಂಸ್ಥೆ ಕಡೆಯಿಂದ ಮಾಡಿಸ್ಕೊಡ್ತಾರ. ರಮೇಶ್ ಸರ್, ಶ್ರೀಧರ್ ಸರ್, ಸದಾಶಿವ ಸರ್ ಅವರೆಲ್ಲ ಪ್ರತಿ ಹೇಳ್ತಾರ ಮೀಟಿಂಗ್ ಗಳಿಗೆಲ್ಲ ಬಂದು ತಿಂಗ ಮೀಟಿಂಗ್ ಗಳಿಗೆಲ್ಲ ಭಾಗವಹಿಸಿ ಅಲ್ಲೇ ಬರ್ತೀವಿ ಮೇಡಮ್. ಕೊಟ್ಟರವರೆಲ್ಲ ಬಂದು ಮೀಟಿಂಗ್ ಮಾಡಿಲ್ಲ ಮೇಡಮ್, ಅವರು ಸಹಕಾರ ಕೊಡ್ತಾವ್ರ ನಮ್ಗೆ ಸಪೋರ್ಟ್
1: ಮಾಡ್ತಾರೆ. ಅಂದ್ರೆ ಸಹಕಾರ ಕೊಡ್ತಾರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಕೂಡ ಹೇಳೋಕೆ ಇಷ್ಟಪಡ್ತೀರಿ ನೀವು?
0: ಹೌದು ಮೇಡಮ್, ತುಂಬಾ ಧನ್ಯವಾದಗಳು.
1: ಸರ್, ಒಟ್ಟಾರೆ ಜನತ್ವನಿ ಕೇಳೋದರಿಗೆ ನೀವೊಬ್ಬ ವಿಶೇಷ ವ್ಯಕ್ತಿಯಾಗಿ ನಿಮ್ಮ ಮಾದರಿಯ ಮಾತುಗಳನ್ನ ಹೇಳೋದಾದ್ರೆ.
0: ಹಲೋ ಸರ್, ಈಗ ಅಂಗವಿಕಲರು ಹೇಳಿ ಮೇಡಮ್.
1: ಹೇಳಿ ಸರ್. ಈಗ ಅಂಗವಿಕಲರು ಕಂಡ್ರೆ ಕೆಲವರು ಕಡೆ ಕಾಣಿಸ್ಬೋದು, ಈ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗಳಿಗೆ ನೀವೇನ ಒಬ್ಬ ವಿಶೇಷ ವ್ಯಕ್ತಿಯಾಗಿ ಅವ್ರಿಗೂ ಕೂಡ ಜೀವನ ಇದೆ.
0: ವಿಶೇಷ ಚೇತನರಾಗಿ ಯಾರು ಅದು ಶಾಪಲ್ಲ, ಅಂಗವಿಕಲ ಶಾಪಲ್ಲ, ಅವ್ರು ಪಡ್ಕೊಂಡು ಬಂದಿರೋದು ಅಲ್ಲ, ಅಸಚಿರೋ ಆಗಿರೋದು. ಅವ್ರು ಯಾರು ಕಡೆಗಣಿಸ್ಬೇಡಿ, ಯಾರು ಕಡೆಗಣಿಸ್ಬೇಡಿ. ಅವ್ರದ ನೊಯ್ಯ ಮಾತುಗಳು ಸಿದ್ಧ ಮಾತುಗಳು ಅವ್ರು ಅವರು ಸರಿ ಸಮಾನವಾಗಿ ನಮ್ಮಂಗೆ ಬಾಳಿ ಸಪೋರ್ಟ್ ಮಾಡ್ಬೇಕು ಸರ್. ಸಪೋರ್ಟ್ ಮಾಡ್ಬೇಕು ಮಾಡ್ಕೊಂಡು ಸಹಕಾರ ಸಿಕ್ಕು ಸಪೋರ್ಟ್ ಮಾಡಿ ಜೀವನ ನಡೀತಿ ಅನ್ಕೊಂಡು ಸಹಕಾರ ಕೊಡ್ಬೇಕು. ಅವ್ರನ್ನ ಒಂದು ಕಡೆಗಣಿಸೋದಾಗ್ಲಿ, ಅವ್ರ ಮನ್ಸು ನೋವಾಗ ರೀತಿ ಮಾತುಗಳಾಗಲಿ ಆಗ್ಬಾರ್ದು. ಅವ್ರು ಅವರು ಎಲ್ಲರಂತೆ ಜೀವನ ಹೇಳ್ಬೇಕು ಮೇಡಮ್.
1: ಹೌದು, ಅಂದ್ರೆ ವಿಶೇಷ ವ್ಯಕ್ತಿಗಳಿಗೂ ಕೂಡ ಉನ್ನತ ಜೀವನ ಇದೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರವನ್ನು ನೀಡಿ

0: ಪ್ರೋತ್ಸಾಹಿಸೋದು ಒಂದು ಸಮಾಜದ ಕೆಲಸ ಆಗ್ಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ತಿದ್ರಿ. ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನಿಮ್ಮ ಸಮಸ್ಯೆ ಬಗ್ಗೆ ಮತ್ತೆ ನಿಮ್ಮ ಜೀವನ ಹೇಗೆ ನಡೆಸಿ ಧನ್ಯವಾದಗಳು.
1: ನಿಮಗೂ ನನ್ನ ಕಾರ್ಯಕ್ರಮದ ಆಗುವಂತಿ ಏನೇನು ಸಮಸ್ಯೆಗಳು ಇದ್ದು ಏನೆಲ್ಲ ನಿಮಗೂ ತುಂಬಾ ಧನ್ಯವಾದಗಳು.
0: ಸರ್ ಸಂಸ್ಥೆ ಕಡೆಯಿಂದ ಇನ್ಯಾವ ತರಬೇತಿ ತಗೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ಇನ್ನೇನಾದ್ರು ನಿಮ್ಗೆ ಬಿಸ್ನೆಸ್ ಡೆವಲಪ್ ಆಗಿ ಇನ್ನೇನಾದ್ರು ನಿಮ್ಗೆ ಆಸಕ್ತಿ ಇದೆಯಾ ಮಾಡ್ಬೇಕು ಅನ್ನೋ ಒಂದು?
1: ಮಾಡ್ಬೇಕು ಮೇಡಮ್.
0: ಯಾವ ತರ ಸರ್
1: ತರಬೇತಿ ಬೇರೆ ತರಬೇತಿಗಳು ಈ ರೀತಿ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ತೀನಿ ಪರವಾಗಿಲ್ಲ. ಸಂಸ್ಥೆನೂ ಬಹಳ ಸಹಕಾರ
0: ಕೊಡ್ತಾವೆ
1: ಸಂಸ್ಥೆ ಕಡೆಯಿಂದ ಒಂದು ಕಾಲುಗಳಾಗ್ಲಿ ಎಲ್ಲ ಆಗ್ಲಿ ಶ್ರೀಧರ್ ಸರ್ ಇಲ್ಲಿಗೆ ಬರ್ತಾರ ಎಲ್ಲ ಮಾಡಿ ಮಾಡ್ಕೋಬೇಕು. ಬಹಳ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ತುಂಬಾ ಧನ್ಯವಾದಗಳು.

0: ಕೇಳುವರೆ ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ 4ನೇ ವಾರ್ಡಿನ ಶ್ರೇತಾ ಪುಟ್ಟರಾಜ್ರವರು. ಇಲ್ಲಿಗೆ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ಸರಗೂರಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರ ಜೊತೆಗಿನ ದಿವ್ಯಾಂಗದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್

0: ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
1: ಏನು ಸರ್, ನನಗೇನು ಗೊತ್ತಿಲ್ಲ.
0: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
1: ಸರ್ ದಯವಿಟ್ಟು.
2: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ.

0: ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಜಂಬದ ಕುಣಿತದ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಭಾರತದ ರಾಷ್ಟ್ರ ಪಕ್ಷಿ ನವಿಲು, ಸೌಂದರ್ಯ ಪ್ರೀತಿ ಸಮ್ಮಿಲನದ ಸಮೃದ್ಧಿ ಜೀವನದ ಸಂಕೇತ. ಇದು ತನ್ನ ಗಾಂಭೀರ್ಯದಿಂದ ಆಕರ್ಷಕ ಗರಿಗಳಿಂದ ನೋಡುಗರನ್ನ ಮಂತ್ರ ಮುಗ್ಧಗೊಳಿಸುತ್ತದೆ. ವಿಶ್ವದಲ್ಲಿ ನವಿಲಿನ ಮೂರು ಪ್ರಭೇದಗಳಿದ್ದು, ಎರಡನ್ನ ಏಷ್ಯಾದಲ್ಲೂ ಮತ್ತು ಒಂದನ್ನ ಆಫ್ರಿಕಾದಲ್ಲೂ ನೋಡಬಹುದು. ಭಾರತದ ನವಿಲು ನೀಲಿ ಬಣ್ಣದಾದರೆ ಆಗ್ನೇಷ್ಯ ಏಷ್ಯಾದ್ದು ಹಸಿರು ಬಣ್ಣಕ್ಕೂ ಮತ್ತು ಆಫ್ರಿಕಾ ನವಿಲು ಕೆಂಪು ಹಸಿರು ನೀಲಿ ಮಿಶ್ರಿತ ಬಣ್ಣಕ್ಕಿರುತ್ತದೆ. ಭಾರತದ ಉಪಖಂಡಗಳಲ್ಲಿ ಮಾತ್ರ ಕಂಡುಬರುವ ನೀಲಿ ನವಿಲು ಸಾಧಾರಣವಾಗಿ ನೆಲದ ಮೇಲೆ ಗುಂಪಾಗಿ ಓಡಾಡುವ, ಕೆಲವೊಮ್ಮೆ ಗಿಡ ಮರದ ಮೇಲೂ ಕಾಣಿಸಿಕೊಳ್ಳುವ ದೊಡ್ಡ ಗಾತ್ರದ ಹಕ್ಕಿ. ಇದನ್ನ ಕುರುಚಲು ಕಾಡು, ಉದುರಲೆ ಕಾಡು, ಒಣಬಯಲು ಪ್ರದೇಶಗಳಲ್ಲಿ, ಕೃಷಿ ಭೂಮಿಗಳಲ್ಲಿ, ಹಳ್ಳಿಗಳ ಹೊರಹೊಲಯದಲ್ಲಿ, ಕೆರೆ ಸರೋವರದ ಬಳಿಯೂ ಕಾಣಬಹುದು. ಹಿಂದೂ ಬೌದ್ಧ ಇಸ್ಲಾಮೀ ಧರ್ಮಗಳಲ್ಲಿ ಮಹತ್ತರ ಸ್ಥಾನ ಪಡೆದ ನವಿಲು ಜಾತ್ಯತೀತ ಪಕ್ಷಿಯಾಗಿ ತನ್ನನ್ನು ಗುರುತಿಸಿಕೊಂಡಿದೆ. ನಮ್ಮ ಪುರಾಣ ಕಥೆಗಳಲ್ಲಿ ಉಲ್ಲೇಖಗೊಂಡಂತೆ ಶ್ರೀಕೃಷ್ಣ ಕಿರೀಟದಲ್ಲಿ ನವಿಲುಗರಿ ಶಾಶ್ವತವಾಗಿ ನೆಲೆ ಕಂಡರೆ ಸಮರದೇವ ಕಾರ್ತಿಕೇಯನ ವಾಹನವಾಗಿ ವಿಶೇಷವಾಗಿ ಗೌರವ ಪಡೆದುಕೊಂಡಿದೆ. ಸಿಂಧೂ ನಾಗರಿಕತೆಯ ಹರಪ್ಪ ಸಮುದಾಯದವರು ಉಪಯೋಗಿಸಿದ ಮಡಿಕೆ ಹೂಚಿಗಳ ಮೇಲೆ ನವಿಲಿನ ಚಿತ್ರ ಇರುವುದು ವಿಶೇಷವಾಗಿ ದಾಖಲಿಸಬೇಕಾದ ಸಂಗತಿಯಾಗಿದೆ. ಹಾಗಾಗಿಯೇ ಸಾಂಚಿ ಸ್ತೂಪದ ಮೇಲೆ ಕುಶಾನರ ಮುದ್ರೆಯಲ್ಲಿ ಗುಪ್ತ ಸಾಮ್ರಾಜ್ಯದ ನಾಣ್ಯಗಳಲ್ಲಿ ನವಿಲಿನ ಸುಂದರ ಚಿತ್ರ ಕಂಡುಬಂದಿದೆ. ಮೊಘಲ್ ಸಾಮ್ರಾಟರ ಅರಮನೆಯಲ್ಲೆಲ್ಲ ನವಿಲಿನ ಕೆತ್ತನೆಗಳು ಚಿತ್ತಾರಗಳು ರಾರಾಜಿಸಿ ಗತವೈಭವ ಸಾರಿದ್ದಾರೆ. ಕಳೆದು ಹೋದ ಸಾಮ್ರಾಟ ಶಹಜಾನ ನವಿಲಿನ ಸಿಂಹಾಸನ ಕಣ್ಣ ಮುಂದೆ ಸರಿದಾಗ ಮನದಲ್ಲಿ ವಿವಾದ ಛಾಯೆ ಹಾದು ಹೋಗುತ್ತದೆ. ನ್ಯೂಸಿಡೋನಿಯಾದ ಮಹಾನ್ ರಾಜ ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಲು ಬಂದಾಗ ರಾಗಿ ನದಿಯ ದಡದಲ್ಲಿ ಗುಂಪಾಗಿ ಹಾರುತ್ತಿದ್ದ ನವಿಲಿನ ಹಿಂಡಿಗೆ ಮನಸ್ಸೋತು ಅದಕ್ಕೆ ಹಾನಿ ಮಾಡಿದೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದ ಮತ್ತು ತನ್ನ ದೇಶಕ್ಕೆ ಹಿಂತಿರುಗಿ ಹೋಗುವಾಗ ನೂರಾರು ನವಿಲುಗಳನ್ನು ಕೊಂಡೊಯ್ದು ತನ್ನ ದೇಶ ಮತ್ತು ವಿದೇಶದಲ್ಲಿ ಪ್ರದರ್ಶನ ಮಾಡಿದನೆಂದು ತಿಳಿದು ಬಂದಿದೆ. ಮನಮೋಹಕ ಗರಿಗಳನ್ನು ಹೊಂದಿರುವುದು ಕೇವಲ ಗಂಡು ನವಿಲು ಮಾತ್ರ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ. ಇದು ತಳತಳ ಹೊಳಿಸುವ ನೀಲಿ ಹಸಿರು ಬಣ್ಣ ಹೊಂದಿದೆ. ತಲೆಯ ಮೇಲೆ ಸಣ್ಣ ಹಸಿರು ಮಿಶ್ರಿತ ನೀಲಿ ಬಣ್ಣದ ಹೂಗುಚ್ಛದಂತಿರುವ ಕಿರೀಟ ಧರಿಸಿದ. ಇದರ ಹೊಳೆಯುವ ಅಂದದ ಕಪ್ಪು ಕಣ್ಣು, ಬಿಳಿಯ ಕೆನ್ನೆಯ ಮೇಲಿರುವ ಕಪ್ಪು ತುಟಿ, ತಲೆಯ ಎರಡೂ ಬದಿಯಲ್ಲಿರುವ ಮೆರುಗುವ ಕಡು ಹಸಿರಿನ ಪುಕ್ಕಗಳು, ಕುತ್ತಿಗೆ ಎಲ್ಲ ನವಿಲಿನ ಲಾವಣ್ಯವನ್ನು ಇಮ್ಮಡಿಗೊಳಿಸುವುದು. ಈ ಅಕ್ಕಿಯ ಹಿಂಭಾಗ ಹಸಿರು ತಾಮ್ರ ವರ್ಣಕ್ಕಿದ್ದು ಕಂದು ಹಾಗೂ ಕಪ್ಪು ಗುರುತುಗಳಿವೆ. ಅದರ ಮೇಲೆ 200ಕ್ಕೂ ಹೆಚ್ಚು ಬಾಲದ ಗರಿಗಳು ಒಪ್ಪಾಗಿ ಇಳಿದು ಬಂದಿವೆ. ಬಹುತೇಕ ಎಲ್ಲ ಗರಿಗಳಿಗೆ ಅಗಲ ಕಣ್ಣಿನ ಮಾದರಿಯ ಪುಕ್ಕಗಳಿದ್ದರೆ ಹೊರಭಾಗದ

0: ಗರಿಗಳು ಅರ್ಧ ಚಂದ್ರಾಕೃತಿಯಂತಿರುವುದು. ಆದರೆ ಹೆಣ್ಣು ನವಿಲಿಗೆ ಕಂದು ಬಣ್ಣದ ಜುಟ್ಟು, ಬೂದು ಕಂದು ಮೇಲ್ಮೈ ಬಿಳಿಯ ಕೆಳಮೈ ಇದ್ದು ಅಂದವಾದ ಉದ್ದ ಬಾಲದ ಗರಿಗಳು ಇರುವುದಿಲ್ಲ. ಈ ಅಕ್ಕಿಗಳಿಗಿರುವ ಬಲವಾದ ನೀಲ ಕಾಲುಗಳು ಓಡಾಡಲು ನೆರವಾದರೆ ತುದಿಯಲ್ಲಿರುವ ಚೂಪು ಉಗುರುಗಳು ಆಹಾರ ಇಡಿಯಲು ಸಹಾಯ ಮಾಡುತ್ತದೆ. ಸರ್ವಭಕ್ಷ್ಯಗಳಾಗಿರುವ ನವಿಲುಗಳು ಹಣ್ಣು, ಬೀಜ, ಹುಳು, ಕ್ರಿಮಿಕೀಟ, ಸಣ್ಣ ಸರೀಸೃಪಗಳನ್ನು ಕಬಳಿಸುತ್ತಾ ಹಾವಿಗೆ ಸಿಂಹ ಸ್ವಪ್ನ ಎನಿಸಿವೆ. ಇಂತಹ ಸುರ ಸುಂದರಾಂಗ ನವಿಲಿಗೆ ಸಂಗಾತಿಗಳು ಹಲವು. ಒಂದು ಗಂಡು ನವಿಲಿನ ಜೊತೆ 3-5 ಹೆಣ್ಣು ನವಿಲು ಅದರ ಮರಿಗಳನ್ನು ಎಲ್ಲವೂ ಗುಂಪಾಗಿ ಬಾಳ್ವೆ ನಡೆಸುವುದು. ಒಂದು ಗಂಡು ನವಿಲಿನ ಜೊತೆ 3-5 ಹೆಣ್ಣು ನವಿಲು ಅದರ ಮರಿಗಳು ಎಲ್ಲವೂ ಗುಂಪಾಗಿ ಬಾಳ್ವೆ ನಡೆಸುವುದು ಸಾಮಾನ್ಯ ದೃಶ್ಯವಾಗಿದೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೂ ಇದರ ಸಂತಾನ ಋತುವಾಗಿದ್ದು ಆಗ ಹೆಣ್ಣನ್ನು ಬಳಸಿಕೊಳ್ಳಲು ಆಹಾರ ಉಣಿಸುತ್ತಾ ಮೋಡ ತುಂಬಿದ ಮಳೆಯ ಮುನ್ಸೂಚನೆ ಕಾಣುತ್ತಿದ್ದ ಹಾಗೆ ಮನೆದೊಣೆಯುತ್ತಾ ನರ್ತಿಸುತ್ತದೆ. ಹಾರವಾದ ಕಾಮಲ ಬಿಲ್ಲಿನ ಗರಿಗಳನ್ನು ಮೇಲೆ ಕೆಳಗೆ ಆಡಿಸುತ್ತಾ ಅದವಾಗಿ ಕಂಪಿಸುತ್ತಾ ಹೆಣ್ಣನ್ನು ಆಕರ್ಷಿಸುವುದು ಇದರ ಕೆಲಸವಾಗಿದೆ. ಆ ಗರಿಗಳ ದೃಢತೆ ಹಾಗೂ ಅದರ ಗುಣಮಟ್ಟ ಗಂಡಿನ ಆರೋಗ್ಯವನ್ನು ಬಿಂಬಿಸುವುದರಿಂದ ಹೆಣ್ಣು ಮನಸ್ಸೋಲುವುದಂತೆ ಇಂದು ವಿಜ್ಞಾನಿಗಳು ಅಧ್ಯಯನ ಮಾಡಿಕೊಂಡಿದ್ದಾರೆ. ನಂತರ ನೆಲದ ಮೇಲೆ ಕಸ ಕಡ್ಡಿಗಳಿಂದ ಅಟ್ಟಣೆಯಂತಹ ಗೂಡು ಕಟ್ಟಿ ಎಲೆ ನಾರು ಹುಲ್ಲುಗಳಿಂದ ಮೃದುವಾಗಿಸಿ 4-7 ಮಾಸಲು ಬಿಳಿಯ ಮೊಟ್ಟೆ ಇಡುವುದು. ಸುಮಾರು 1 ತಿಂಗಳವರೆಗೆ ತಾಯಿಯ ಶಾಖ ಕೊಟ್ಟು ನಂತರ ಹುಟ್ಟುವ ಮರಿಗಳು ಸ್ವಲ್ಪ ಹೊತ್ತಿನಲ್ಲಿ ಕುಟುಂಬದವರ ಜೊತೆ ಆಹಾರ ಅರಸುತ್ತಾ ಸಾಕುತ್ತಲೇ ಇರುತ್ತವೆ. ಈ ಮರಿಗಳಿಗೆ 2 ವರ್ಷದ ನಂತರ ಸುಂದರ ಬಾಲ ಬೆಳೆದು 4 ವರ್ಷಕ್ಕೆ ಪ್ರಬುದ್ಧತೆಗೆ ಬರುವುದು. ಇಂತಹ ಚೆಲುವಾದ ನವಿಲಿನ ಗರಿಗಳಲ್ಲಿ ಯಾವುದೇ ವರ್ಣದಾತಿಗಳು ಇಲ್ಲದಿರುವುದು ಬಲು ಸೂಚಕದ ಸಂಗತಿ. ಆದರೆ ಈ ಗರಿಗಳ ಸೂಕ್ಷ್ಮ ಜೋಡಣೆಯಿಂದ ಬೆಳಕಿನ ವಿದ್ಯಮಾನ ಉಂಟಾಗಿ ಬಣ್ಣಗಳು ಗೋಚರಿಸುತ್ತವೆ. ಮುಂಜಾನೆ ಮತ್ತು ಮುಸಂಜೆಯಲ್ಲಿ ಗುಂಪಾಗಿ ವ್ಯವಹರಿಸುವ ನವಿಲುಗಳಿಗೆ ಧೂಳಿನ ಸ್ಥಾನ ಅಪ್ಯಾಮಾನ. ಕಾಡಿನಲ್ಲಿ ಅಪಾಯದ ಮುನ್ಸೂಚನೆ ಬಂದಾಗ ಜೋರಾಗಿ ಕೂಗುತ್ತಾ ಇದರ ಸಂಗಾತಿಗಳಿಗೆ ಚಿತ್ತಾವಣಿ ನೀಡುತ್ತಾ ದಾಪುಗಾಲು ಹಾಕುತ್ತಾ ಓಡಾಡಿದರೆ ಕೆಲವೊಮ್ಮೆ ಹಾರುವು ಉಂಟು. ನವಿಲಿನ ಚಿತ್ತಾಕಾಶ ಗರಿಗಳು ಸಾಹಿತ್ಯ ಜಗತ್ತಿನ ಕವಿ ಪುಂಗದವರಿಗೆ ಸ್ಫೂರ್ತಿ ನೀಡಿದೆ. ಕಲೆಗಾರ ಹಲವು ಮಾಧ್ಯಮದಲ್ಲಿ ಇದರ ಸೌಂದರ್ಯ ಸೆರೆ ಹಿಡಿದಿದ್ದಾರೆ. ಇದು ಭಾರತೀಯ ನಾರಿಯರ ಕಣ್ಮಣಿಯಾಗಿದ್ದು ಅವರು ತಮ್ಮ ವೇಷಭೂಷಣದಲ್ಲಿ ನವಿಲನ್ನು ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ನವಿಲು ಬಣ್ಣದ ಬಟ್ಟೆ, ಸೀರೆ, ನವಿಲಿನ ಅಂಚು, ಸೆರಗು, ಬೊಟ್ಟು, ನವಿಲಿನ ವಿನ್ಯಾಸದ ರವಿಕೆ, ಜುಮುಕಿ, ಬಳಿ, ಸರ, ಪದಕ, ಗರಿಯ ಲೋಲಾಕು ಇತ್ಯಾದಿಗಳು ಹೀಗೆ ನವಿಲು ನಮ್ಮ ಜೀವಮಾನದಲ್ಲಿ ಬೆರೆತು ಹೋಗಿವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ 2 ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ 2 ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ 2 ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು.

0: ಯಾವ್ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿಮ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು? ಇವೆಲ್ಲ ಬಂದವ
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು

ವಿ ಸೀತಾರಾಮಯ್ಯ. ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಣು ಒದ್ದೆ ಆಗತ್ತೆ ನನಗಂತೂ. ಅಂಥ ಹೃದಯವಂತ ಮನುಷ್ಯನ ನಾವು ನೋಡೋಕೆ ಸಾಧ್ಯ ಇಲ್ಲ. ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂಥದ್ದೇ. ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದರೂ ಅವ್ರು ಬರೆದಂಥ ಕವನದ ಹಾಡು ಹಾಡು ಎಲ್ರಿಗೂ ನೆನಪಿರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಕಳಿಸಿಕೊಡುವ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂಥ ಹಾಡು ಎಮ್ಮ ಮನೆಯ ಅಂಗಳದಿ ಬೆಳೆದೊಂದು ಹೂವನ್ನು. ಅದ್ಭುತ ಹಾಡು. ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ. ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತಂದೆ ತಾಯಿಯರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡುತ್ತದೆ. ಇದು ಕನ್ನಡ ನಾಡು ಕಂಡಂಥ ಅತ್ಯಂತ ಹೃದಯವಂತ ವಿ ಸಿ. ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರೆ ರೀ, ವಿ ಸಿ ಹೇಗಿದ್ರು ಅಂತ. ಅವ್ರು ಹೇಳ್ತಾರೆ, ಹೃದಯ ಅನ್ನೋದು ಎದೆ ಎಡಗಡೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯ ಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಇಡೀ ದೇಹವೇ ಹೃದಯ ಆಗಿರುವಂಥ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ. ಇಡೀ ದೇಹವೇ ಹೃದಯ ಅವರು. ಎಲ್ಲಿ ನೋಡಿದ್ರೆ ಹೃದಯ ಅವ್ರು ಏನು ಅಸಾಧ್ಯ ಪ್ರೀತಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಅವ್ರ ಮನೆಗೆ ಹೋದರೆ ಎಷ್ಟು ಕಾಳಜಿ ಮಾಡಬೇಕು. ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೇ ಬರಬೇಕು, ತರಕಾರಿ ಇಲ್ಲಿಂದಾನೇ ಬರಬೇಕು, ಆ ಅಡುಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕಲೇಬೇಕು. ಇಷ್ಟೆಲ್ಲ ನಷ್ಟ ನಶೆ. ಅವ್ರು ಪ್ರತಿಯೊಂದರಲ್ಲೂ ಸುಂದರತೆ ಕಾಣುವಂಥ ಮನುಷ್ಯ. ಪ್ರತಿಯೊಂದರಲ್ಲೂ ಯಾರನ್ನು ಕನಸಿನಲ್ಲಿ ಕೂಡ ನೋಯಿಸೋಕೆ ಸಾಧ್ಯ ಇಲ್ಲ ಅವರು. ಅಜಾತ ಶತ್ರು. ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ, ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದರು. ವೈದ್ಯರು ಇವರು ಎದೆ ಭಾಗ ಎಕ್ಸ್ರೇ ಮಾಡಿದ್ರಂತೆ, ಎದೆ ಭಾಗದ್ದು. ಅದೇನದು ಅಂತ ವಿ ಸಿ ಕೇಳಿದರು. ಆ ಡಾಕ್ಟರ್ ಅದನ್ನು ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ಟರಂತೆ, ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ. ಅದ್ರ ಕುತೂಹಲದಿಂದ ನೋಡಿದ್ರಂತೆ. ನೋಡಿಬಿಟ್ಟು, ಛೇ ಇದೇನು ಪ್ರಾರಬ್ಧಪ್ಪ ಇದು, ಇದೇನು ಬಣ್ಣನ, ಡೆಪ್ತ್ ಇದೆಯಾ ಇದರೊಳಗೆ? ಅವರು ಬಹಳ ಕಲಾಕೃತಿಗಳನ್ನು ಚೆಂದಾಗಿ ವಿಮರ್ಶೆ ಮಾಡೋರು. ಇದಕ್ಕೇನು ಡೆಪ್ತ್ ಇದೆಯಾ, ಫಾರಮ್ ಇದೆಯಾ, ಕಾನ್ಫಿಗರೇಷನ್ ಇದೆಯಾ, ಲೆವೆಲ್ ಇದೆಯಾ, ಯಾವುದೂ ಇಲ್ಲಲ್ರಿ. ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ. ಪಾಪ ವೈದ್ಯರ ಹಣೆ ಬರ, ಇಂಥವೇ ನೋಡ್ಕೊಂಡು ಕೂತ್ಕೋಬೇಕವರು. ನಮ್ಮ ಮೇಷ್ಟ್ರ ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು. ಕಾವ್ಯ ಓದ್ಬೋದು, ಸಂಗೀತ ಕೇಳ್ಬೋದು. ವಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು. ನಾನು ಒಂದ್ಸಲ ಸಿಕ್ಕಾಕೊಂಡು ಪಜೀತಿ ಆಗಿದ್ದೀನಿ. ಯಾವುದೋ ಕಾರ್ಯಕ್ರಮ

ಹೋಗ್ಬೇಕು ಮರುದಿವಸ ಅಂದ್ರೆ ಹೊಸ ರುಮಾಲ್ ಬೇಕದು. ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ರ ಅಲ್ಲಿ ಒಂದು ಅಂಗಡಿಗಳು ಸಾಲಿಡದ ಅಂಗಡಿ ಇದಾವೆ, ಹೋಗೋಣ ಬನ್ನಿ ಮೇಷ್ಟ್ರೆ ಅಂದ್ರೆ ಹೋದ್ವಿ. ಅವ್ರಿಗೆ 103 ಕೌಂಟಿಂದೆ ಬೇಕು, ನನ್ಗೆ ಗೊತ್ತಿರಲಿಲ್ಲ ಮೊದಲು ಕೌಂಟ್ ಅಂದ್ರೆ ಏನು ಅಂತ. ಅವ್ರು ನೋಡಿದ್ಮೇಲೆ ಗೊತ್ತಾದದ್ದು ಆ ರುಮಾಲು 103 ಕೌಂಟಿಂದ ಇರ್ಬೇಕು. ಅಂಗಡಿಗೆ ಹೋಗ್ಬೇಕು, ಇದು 104, ಇದು 3 ಅಲ್ಲ, ಅವ್ನು 3 ಏನೋ ಏನು ಗೊತ್ತಿಲ್ಲ, ಅದು 3 ಅಲ್ಲ 4, ಅದು ನನ್ನ 3 ಬೇಕು. 10 ಅಂಗಡಿ ತಿರುಗಾಡ್ಬೇಕು, ಅದೇ ಜಾತಿ ಮಲ್ ಬಟ್ಟೆ ತಗೋಬೇಕು, ಅದೇ ನಂಬರ್ ಬರಬೇಕು, ಅದನ್ನು ಮಡಚಿ ತಿಕ್ಕಿ ತಿಕ್ಕಿ ತಿಕ್ಕಿ ಅದು ರುಮಾಲ್ ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೇಕು. ನೀವು ವಿಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ, ನಿಮ್ ಲೆಕ್ಚರ್ ಚೆನ್ನಾಗಿರ್ಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀವು ಹಾಕೊಂಡದ್ ರುಮಾಲ್ ಸೊಟ್ಟಾಗಿತ್ತು ಅಂದ್ರೆ ಮಾತ್ರ ಕಷ್ಟ ಅವ್ರಿಗೆ, ಬಹಳ ಬೇಜಾರಾಗ್ಬಿಟ್ಟು ವಾರಗಟ್ಲೆ ನೋಡ್ರಿ ಹೋದ ಭಾನುವಾರ ಮಾತಾಡಿದ್ದೆ ರುಮಾಲ್ ಸರಿ ಇರ್ಲಿಲ್ಲ ಅಂದ್ಬಿಟ್ರು ಅವರು. ಅಷ್ಟು ನಸನಸೆ ಸ್ವಭಾವದ ಮನುಷ್ಯ, ಅಸಾಧ್ಯ ಮೃದು ಮನುಷ್ಯರು ಬಿಡಿ, ಒಂದು ಒಂದು ಗಿಡಕ್ಕೆ ಮರಕ್ಕೆ ನೋವಾಗೋಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ಲಾಲ್ಬಾಗ್ ಅಲ್ಲಿ ವಾಕಿಂಗ್ ಹೋಗ್ಬೇಕು, ಪ್ರತಿಯೊಂದು ಮರ ಮುಟ್ಟಿ ಮುಟ್ಟಿ ಬರಬೇಕು, ಮುಟ್ಟಿ ಮುಟ್ಟಿ ಬರಬೇಕು, ಬರೀ ನೋಡೋದಷ್ಟೇ ಅಲ್ಲ, ಯಾರು ಹೋದ ಜೊತೆಗೆ ಹೋದ್ರೆ ಒಂದ್ ಮರ ಮುಟ್ಟಿ, ಈ ಮರ ಇದೆಯಲ್ಲ ನನ್ನ 35 ವರ್ಷ ಸ್ನೇಹಿತ ನೋಡಿ ಇದು ಅಂತ ಮೆಲ್ಲಿಗೆ ಆ ತಟ್ಟೋದಂದ್ರೆ ಜೋರಾಗಿ ಹೊಡೆಯೋಂಗಿಲ್ಲ, ಅದ್ರ ಮೇಲೆ ತಲ್ಟಬೇಕು ಎಲ್ಲಿ ಪೆಟ್ಟಾಗ್ತದೋ ಅನ್ನೋ ಹಾಗೆ. ಒಂದು ಸಲ ಮಂಗಳೂರಿಂದ ಕೂಶಿ ಹರದಾಸ್ ಭಟ್ರು ಬಂದಿದ್ರು ವಿ ಸಿ ಅವ್ರನ್ನ ಯಾವುದೋ ಕಾರ್ಯಕ್ರಮ ಕರಿಬೇಕು ಅಂತ. ಅವ್ರಿಗೆ ಅನಿಸ್ತು ಅಂದ್ರೆ ವಿ ಸಿ ಬರ್ಲಿಕ್ಕಿಲ್ಲ ತಕ್ಷಣದ, ಈಗ ವಿ ಸಿ ಅವರು 1 ತಿಂಗಳು 2 ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು, ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ ಬರ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು, ಸರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದ್ರು. ಏ ಬಂದಿದ್ರೆ ಚೆನ್ನಾಗಿತ್ತು, ಬಂದೇ ಬಿಡ್ತೀನಪ್ಪ ನಾನು ಅಂದ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ, ಮುಂದಿನ ವಾರದ ಕಾರ್ಯಕ್ರಮ ಬರೋಕೆ ರೆಡಿ ಇದ್ದಾರೆ, ಇವ್ರು ಗಟ್ಟಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ, ಅಯ್ಯೋ ನೀವು ಬಂದದ್ದು ಭಾಳ ಒಳ್ಳೇದಾಯ್ತಪ್ಪ, ಕರೆದದ್ದು ಭಾಳ ಒಳ್ಳೇದಾಯ್ತು, ನಾನು ಬಂದ್ಬಿಡ್ತೀನಿ 2 ದಿವಸ ಇರಬೇಕಲ್ಲಿ ಅಂತ ಕೇಳಿದರು. ಅವ್ರು 2 ದಿವಸ ಇರಬೇಕಾಗತ್ತೆ, ಇಲ್ಲಪ್ಪ ಇನ್ನೊಂದು 2 ದಿವಸ ಸೇರಿಸಿ 4 ದಿವಸ ಇರ್ತೀನಿ ಅಂದರು. ಅವ್ರಿಗೆ ಆಶ್ಚರ್ಯ, ಕರೆದ್ರೆ ಬರೋಲ್ಲ ವಿ ಸಿ ಸಿಗೋದಿಲ್ಲ ಅಂಥದ್ದು, 4 ದಿವಸ ಬರ್ತೀನಿ ಅಂತಾರಲ್ಲ ಏನು ವಿಶೇಷ. ಹರಿದಾಸ್ ಭಟ್ರು ಕೇಳಿಬಿಟ್ರಂತೆ, ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ, 4 ದಿವಸ ಬರ್ತೀವಿ ಅಂತೀರಿ ಏನು ವಿಶೇಷ ಅಂತ. ಆಗ ವಿ ಸಿ ಹೇಳಿದ ಮಾತನ್ನು ಗಮನಿಸಿ ಸ್ನೇಹಿತರೆ, ವಿಶೇಷ ಏನಿಲ್ಲ ಭಟ್ರೆ, ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ, ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ, ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ, ಆ ಕಟ್ಟಡ ಕಟ್ಟಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ, ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನು, ಆ ಘೋರ ಕೆಲಸವನ್ನು ನನ್ನ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಯಾವುದಾದ್ರೂ ಊರಿಗೆ ಹೋಗ್ಬೇಕಂತಿದ್ದೆ, ನೀವು ಹೇಗೂ ಕರೆದಿದ್ದೀರಿ ನಿಮ್ಮ ಊರಿಗೆ ಬರ್ತೀವಿ, 4 ದಿವಸ ಇದ್ದು ಆ ಮರ ಗಿರ ಕಡಿದಾದ್ಮೇಲೆ ವಾಪಸ್ ಬರ್ತೀನಿ ನಾನು ಅಂತ. ಈ ಥರದ ಇದ್ರು ನಮ್ಮ ವಿ ಸಿ, ಸೌಂದರ್ಯದ ಮಾಧುರ್ಯದ ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ರು, ಅಂಥವ್ರು ಸಿಗ್ತಾರೆ ನಮಗೆಲ್ಲಾದರೂ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಕೇಳಿದ್ರೆ ಅಂದರೆ, ನಮ್ಮ ಸುತ್ತಮುತ್ತಲ ಅಂತ ಯಾವುದಾದ್ರೂ ಜೀವ ಇದ್ರೆ ಅದನ್ನ ಮೆಚ್ಕೋಬೇಕು, ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ, ವಿ ಸಿ ಅಂಥವ್ರು ಇದ್ರು ಅಂತ. ಅಂಥವರು ನಮ್ಮ ಸಂಸ್ಕೃತಿಗೆ ಪ್ರತೀಕರಾಗಿ ನಿಂತ್ಕೋತಾರೆ, ಸಂಸ್ಕೃತಿಯನ್ನು ಕಾಪಾಡ್ತಾರೆ, ತಾವು ಬದುಕಿರೋವರೆಗೂ ಸಂಸ್ಕೃತಿಯನ್ನು ಹರಡ್ತಾರೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು

0: ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.
0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಪುರದಕಟ್ಟೆ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ದೇವ, ಶ್ರೀಮತಿ ಭಾಗ್ಯ ಹಾಗೂ ದಾಸಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ.
5: ಕಾಸುಕಿಯ ಕುರುಬಾರು
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನೆ ಇಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಅದರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯ ನಿವಾಸಿಗರಾದ ಶ್ರೀಯುತ ದಾಸಿರವರು ಹಾಗೂ ದೇವರವರು, ಶ್ರೀಮತಿ ಭಾಗ್ಯರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಪುರದಕಟ್ಟೆ ಆಡಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ದಾಸಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ದೇವರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
0: ಭಾಗ್ಯರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
3: ನಮಸ್ಕಾರ.
0: ತಾವುಗಳು ಎಷ್ಟು ವರ್ಷಗಳಿಂದ ಈ ಆಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದೀರಾ? ಭಾಗ್ಯಮ್ಮರವರೇ, ಹೇಗಿದೆ ಜೀವನ?
3: ನಾವು ಬಂದು ಈ ಆಡಿಗ ಮದುವೆಯಾಗಿ ಬಂದು ಒಂದು 25 ವರ್ಷ ಆಗಿರ್ಬೋದು. ನಾವು ಬಂದ ತೊಟ್ಟಿಂದ ಅಂದರೆ ಮನೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಒಂದು ಟಾಯ್ಲೆಟ್ ಕೊಟ್ಟಿದ್ರು. ಆಗ ಹಳೇದು, ಈಗ ಏನು ಇಲ್ಲ. ಅದರ ಜಾಗ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್, ಜಾಗ ಇಲ್ಲ, ಜಾಗದ ಬಗ್ಗೆನೇ ಕಷ್ಟ. ಏನಕ್ಕೂ ಜಾಗ ಇಲ್ಲ ಅಲ್ಲಿ, ಒಬ್ರಿಗಿದ್ರೆ ಒಬ್ರಿಗಿಲ್ಲ. ಅದ್ರ ಬಗ್ಗೆ ಆಮೇಲೆ ನೀರು ಸಮಸ್ಯೆ, ನೀರು ಕೆಳಗೆ 3 ನೆಲಿಗೆ 4 ನೆಲಿಗೆ ಮಾತ್ರ, ಇನ್ನೂ ಈ ಕಡೆ ಬೀದಿ ಇಲ್ಲ, ಏನೂ ಇಲ್ಲ. ಇನ್ನೂ ಜಾಗ ಬೇಕು ನಮ್ಮ ಆಡಿ, ಜಾಗ ಸಮಸ್ಯೆ ಅದ ನಮ್ಮ ಆಡಿಲಿ. ಯಾಕಂದ್ರೆ ಒಬ್ರಿಗಿದ್ರು ಒಬ್ರಿಗಿಲ್ಲ, ಒಂದು ಮನೇಲಿ ಇದ್ದಿದ್ರು ವಾಸ ಮಾಡ್ತಾವೆ. ಆಮೇಲೆ ನಮ್ಮ ಟಾಯ್ಲೆಟ್ ರೂಮ್ ಇಲ್ಲ, ಅದು ಜಾಗ ಇದ್ದ ಕಾರಣಕ್ಕಾಗಿ ಅದು ಇದು ತುಂಬಿಕೊಂಡು ಅದು ಇದು ಇಟ್ಕೊಂಡು ಅವೆಲ್ಲ ಹಾಳಾಗ್ಬಿಟ್ಟವ. ಎಲ್ಲ ಹೊರಗಡೆನೆ ಹೋಗೋದು, ಜಾಗ ಇಲ್ಲ, ರೋಡ್ಗೆ ಹೋಗ್ಬೇಕು, ಬೆಟ್ಟಕ್ಕೆ ಹೋಗಿ ಆದೀಗ. ಆಮೇಲೆ ಇನ್ನೇನಂತಂದ್ರೆ ಜಾಗ, ಟಾಯ್ಲೆಟ್ ರೂಮು, ನೀರು. ಆಮೇಲೆ ನಮ್ಗೆ ಡ್ರೈನೇಜ್ ಮಾಡಿಕೊಟ್ರೂ ನಮ್ಗೆ ಡ್ರೈನೇಜ್ ಸರಿಲ್ಲ. ಯಾಕಂದ್ರೆ ನಮ್ಮ ಮುಂದಲ್ಲಿ ಬೀದಿಲೇ ನೋಡಿ, ಮೇನ್ ರೋಡಲ್ಲೇ ಮಳೆ ಬಂದ್ರೆ ಎಲ್ಲ ಮನೆ ಒಳಕ್ಕೆ ನೀರು ನುಗ್ಗತ್ತ. 2 ಮನೆಗೆ ತುಂಬ ನೀರು, ಬಚ್ಚಲೆ ಎಲ್ಲ ಒಳಕ್ಕೆ ಬರ್ತದೆ. ಅದರಿಂದ ವಸಿ ಕಷ್ಟ ನಮ್ಮ ಮನೆ ಮುಂದೆ, ಅದು ಸಮಸ್ಯೆ ನಮ್ಗೆ.
0: ಅಂದ್ರೆ ತಾವುಗಳು ಈ ಒಂದು ಪುರದಕಟ್ಟೆ ಆಡಿ ಬಂದು 25 ವರ್ಷಗಳಾಗಿದೆ, ಅದರಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳ್ತಾ
3: ಇದ್ದೀರಾ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
3: ನಮ್ಮ ಕುಟುಂಬದಲ್ಲಿ ನಾವು 3 ಜನ ಹೆಣ್ಮಕ್ಳು, ನಾವು ಗಂಡ ಇರ್ತೀವಿ. 3 ಮಕ್ಳು ಮದುವಾಗದ, 2 ಇಲ್ಲೇ ಅವರ, ಇನ್ನೊಬ್ಳು ಅಲ್ಲಿ ಬರಗಿರವಳ. ನಾವು ಈಗ 4 ಜನ ವಾಸ ಮಾಡ್ತೀವಿ. ಸರಕ್ಕೆ ಏನೂ ಇಲ್ಲ, ಎಲ್ಲ ಚೆನ್ನಾಗ್ಯದ. ಅಂದ್ರೆ ಕೂಲಿ ಮಾಡ್ತೀವಿ, ಜಮೀನಿಲ್ಲ. ನಮ್ಮ ಮಾವರದ್ದು ಜಮೀನು ಅದ ಒಂದು ಸ್ವಲ್ಪ, ಅದರಲ್ಲಿ ನಮ್ಗೊಂದಿಷ್ಟಾಗ್ಲ ಕೊಟ್ಟವ್ರೆ, ನಾವು ಅದಕ್ಕೆ ಜೋಳಗಳು ಹಾಕ್ಕೊಂಡು ಕಾಲ ಕಳಿತೇವೆ. ಕೂಲಿ ಇರಲ್ಲ. ಏನು ಅಂದ್ರೆ ಮಾಮೂಲಿ ಲೋನ್ಗಿನ ಬಗ್ಗೆ ಏನು ನಮಗೇನು ಮಾಡಿಸ್ಕೊಟ್ಟಿಲ್ಲ. ಇಲ್ಲಿ ಇಲ್ಲಿಗೆ ಬಂದು ಏನು ಸೌಕರ್ಯ ಇಲ್ಲ, ಏನು ಸೌಕರ್ಯ ಇದ್ದ ಏನೂ ಇಲ್ಲ. ಬರೀ ರೇಷನ್ ರೇಷನ್ ಕಾರ್ಡು, ಕೋಳಿ ಮಠ ರೇಷನ್ 2 ಬಿಟ್ಟರೆ ಇನ್ನೇನು ಇಲ್ಲ ನಮ್ಗೆ, ಇನ್ನೇನು ಸೌಲಭ್ಯನೇ ಇಲ್ಲ ಇಲ್ಲಿ.
0: ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀರಾ?
3: ರೇಷನ್ ಕಾರ್ಡ್ ಅಲ್ಲ,
0: ಈಗ ರೇಷನ್ ಬರ್ತಿದೆ ನಿಮಗೆ ತಿಂಗಳು
3: ಬರ್ತಾವೆ. ಈಗ ಅದೇ ಮೊಟ್ಟೆ ರೇಷನ್ ಬರಲ್ಲ, ಮಾಮೂಲಿ ಅಕ್ಕಿ ರೇಷನ್ ಬರ್ತಾವೆ ದೀಪಾವಳಿ. ಅದು ಈ ತಿಂಗಳ ನಮ್ಗೆ ಅದೇನೋ

0: ಬಿಡಲ್ಲ ಅಂತಂದ್ರು ನಮ್ಮ ಕಾರ್ಡ್ಗೆ, ನಿಮ್ಮ ಕಾರ್ಡ್ಗಿಲ್ಲ ಈ ತಿಂಗ ಬರೋ ತಿಂಗಳ ನಿಮ್ಮ ಕಾರ್ಡ್ಗೆ ಅಕ್ಕಿ ಬರೋದು ಈ ತಿಂಗ ಇಲ್ಲ ಅಂತಂದ್ರು. ಅದು ನಮ್ಗೇನಂತ ಗೊತ್ತಿಲ್ಲ, ನಾವು ಓದುವಿಲ್ಲ ಬರೋದಿಲ್ಲ.
1: ಇದು ರೇಷನ್ ಕಾರ್ಡ್ನೆಲ್ಲ ನೀವೇ ಮಾಡಿಸ್ಕೊಟ್ರ ಅಥವಾ ಬೇರೆಯವರು ಯಾರಾದರೂ ಮಾಡಿಸ್ಕೊಟ್ರು?
0: ನಮ್ಮೂರಲ್ಲಿ ಅಧ್ಯಕ್ಷ ಮಾಡ್ತ ಎಲೆಕ್ಷನಲ್ಲಿ ಗೆದ್ದು ಇದ್ರಲ್ಲ ಅವ್ರು ಮಾಡಿಸ್ಕೊಟ್ರು.
1: ದಾಸಿರವರೇ, ನೀವು ಕೂಡ ಇಷ್ಟು ವರ್ಷಗಳಿಂದ ಈ ಪುರ್ತ್ಕರಿ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ.
2: ನಾವು ಒಂದು 10-15 ವರ್ಷ ಆಗಿದೆ. ಅಂದರೆ ಇಲ್ಲಿ ಜೀವನ ಅಂದರೆ ತುಂಬ ಕಷ್ಟ, ಯಾಕಂದರೆ ಮನೆಗಳು ಸರಿಯಿಲ್ಲ, ಮತ್ತು ಮನೆಗಳು ಬಂದರೆ ಇತ್ತೀಚೆಗೆ ಮದುವೆಯಾಗಿರೋಂಥವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಕರೆಕ್ಟಾಗಿ ಪ್ರೂಫ್ ಇಲ್ಲದೆ ಅಧ್ಯಕ್ಷರುಗಳು ಇತ್ತೀಚೆಗೆ ಬಂದವರು ಕೂಡ ಏನು ಮಾಡಿಕೊಟ್ಟಿಲ್ಲ ಸರಿಯಾಗಿ. ಡ್ರೈನ್ ವ್ಯವಸ್ಥೆ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ತೊಂದರೆ, ಮತ್ತು ಮನೆ ಬಂದರೆ ಮನೆ ಕಟ್ಸ್ಕೊಳ್ಳೋಕೆ ಜಾಗ ಇರಲ್ಲ, ಮತ್ತು ಟಾಯ್ಲೆಟ್ನ ವ್ಯವಸ್ಥೆ ಕೂಡ ಇಲ್ಲ. ಅದು ಟಾಯ್ಲೆಟ್ನ ವ್ಯವಸ್ಥೆ ಅಂದರೆ ಕೂಡ ಸುಮಾರು 1.5 ಕಿಲೋಮೀಟ್ರ್ ಅಷ್ಟು ನಡ್ಕೊ ಹೋಗ್ಬೇಕು ಆ ಕಡೆ ಹೋಗಿ ಬಯಲಿಗೆ ಬರೋದು, ಮತ್ತು ಇನ್ನೂ ಕಷ್ಟ ಆಯ್ತದೆ. ಮತ್ತು ಸುಮಾರು ಜನ ಕೂಡ ಆ ಕಡೆ ಹೋಯ್ತೀನಿ ಅಂತ ಹಾವು ಕಡಿಸ್ಕೊಂಡಿದ್ದಾರೆ ನೈಟ್ ಟೈಮು. ಮತ್ತು 8-9 ಗಂಟೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಹೋದರೂ ಕೂಡ ಅವನು ಭಯ. ಮತ್ತು ಈ ಗಾಡಿ ವಾಹನಗಳು ಹೈವೇ ರೋಡಲ್ಲಿ ಆ ಸೈಡಲ್ಲೆಲ್ಲ ಹೋಗಿ ಬರ್ಬೇಕಾದ್ರೆ ಹೆಣ್ಣು ಮಕ್ಕಳಿಗಿರ್ಬೋದು, ಮತ್ತು ವಯಸ್ಸಾಗಿರೋರು ಇರ್ಬೋದು, ಅವ್ರಿಗೂ ತುಂಬ ಕಷ್ಟ ಆಯ್ತದೆ ಹೋಗೋಕ್ಕೆ. ಮತ್ತು ಮನೆಯಲ್ಲಿ ಇದಾದರೆ ಒಂದು ಮನೆಯಲ್ಲಿ ಒಂದು 2 ಫ್ಯಾಮಿಲಿ 3 ಕುಟುಂಬ ಆ ಥರ ಎಲ್ಲ ಇದ್ದಾರೆ, ತುಂಬ ಅವ್ರಿಗೆ ಕೂಡ ಕಷ್ಟ ಆಯ್ತಾ ಇದೆ.
1: ಮುಖ್ಯವಾಗಿ ತಮ್ಮ ಒಂದು ಪುರ್ತ್ಕಟ್ಟಡಿಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಜಾಸ್ತಿ ಇದೆ?
2: ಸಮಸ್ಯೆಗಳಂದರೆ ಫಸ್ಟು ನಮಗೆ ಬಾತ್ರೂಮ್ನ ಟಾಯ್ಲೆಟ್ದು ಅದ್ರ ತೊಂದರೆ, ಮತ್ತು ಮನೆಯದು, ಮತ್ತು ಜಾಗದು ಕೂಡ ತುಂಬ ತೊಂದರೆ ಆಗ್ತಿದೆ. ಮತ್ತು ಇಲ್ಲಿ ಶಾಲೆದು ಕೂಡ ತುಂಬ ತೊಂದರೆ ಆಯ್ತಿತ್ತು. ಇತ್ತೀಚೆಗೆ ಮಕ್ಕಳೆಲ್ಲ ಶಾಲೆಗೆ ಹೋಗೋಕ್ಕೂ ಅಲ್ಲಿಗೂ ಕೂಡ ಒಂದು 1.75 ಕಿಲೋಮೀಟ್ರ್ ಅಲ್ಲಿಗೆ ನಡ್ಕೊ ಹೋಗ್ತಿದ್ದಾರೆ ಮಕ್ಕಳು, ಅದೊಂದು ಸ್ವಲ್ಪ. ಮತ್ತು ಅಂಗನವಾಡಿಗೆ ಹೋಗೋಂಥ ಮಕ್ಕಳು ಕೂಡ ಇದ್ದಾರೆ, ಅದರ ಕರ್ಕೊ ಹೋಗೋಂಥವ್ರು ಯಾರೂ ಇಲ್ಲ. ಅಂದರೆ ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ಜವಾಬ್ದಾರಿ ವಹಿಸ್ಕೋಬೇಕಂತ ಕೂಡ ಅವರು ಕೂಡ ಹೇಳ್ತಾರೆ ಬಂದು, ಆದರೆ ಕರ್ಕೊ ಹೋಗಲ್ಲ. ಮತ್ತು ಇವರು ಪೋಷಕರು ಅವರು ಕೂಡ ತಂದೆ ತಾಯಿ ಇದ್ದರು ಕೂಡ ಅವರು ಕರ್ಕೊ ಹೋಗ್ಬೇಕಂತಾರೆ, ಒಂದಿನ ಬಂದು ಇವ್ರು ಕರ್ಕೊ ಹೋಯ್ತೀನಿ ಅಂತಾರೆ, ಆದರೆ ಹಿಂಜಕ್ಕೆ ಯಾರೂ ಹೋಗಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳು ಕೆರೆ ಏರಿ ಆ ಕಡೆ ಎಲ್ಲ ಹೋಗ್ಬೇಕಲ್ಲ, ಗಾಡಿಗಳೆಲ್ಲ ತುಂಬ ಜಾಸ್ತಿ, ಓಡಾಡೋಕೆ ಬರೋಕ್ಕೆಲ್ಲ ಹಿಂಸೆ ಆಯ್ತದೆ. ಅದಕ್ಕಾಗಿ ಇನ್ನು ಮುಂದಕ್ಕೆ ಇರೋ ನಮ್ಮ ಅಂಗನವಾಡಿ ಕೇಂದ್ರ ಅವರು ನಾ ಹತ್ತಿರದಲ್ಲಿದ್ದರೆ ಇನ್ನೂ ಒಳ್ಳೆಯದು, ನಮ್ಮ ಮಾಡಿ ಒಳಗಿದ್ರೆ ಇನ್ನೂ ಒಳ್ಳೆಯದು. ಯಾಕಂತಂದರೆ ನಮ್ಮ ಮಾಡಿಲಿ ಕನಿಷ್ಠ ಒಂದು 40-45 ಕುಟುಂಬನೇ ಆಗ್ಬೋದು. ಯಾಕಂದರೆ ಅದಕ್ಕಾಗಿ ಒಂದು ಅಂಗನವಾಡಿ ಇಲ್ಲ ಆದರೆ ಇನ್ನೂ ಒಂದು ಒಳ್ಳೆಯ ಉತ್ತಮ. ಮತ್ತು ನೀರೊಂದು ಕೂಡ ತುಂಬ ಅದುವಿ ಅಳ್ಬೇಕಾದ್ರೆ ನೀರು ಕರೆಕ್ಟಾಗಿ ನಮಗೆ ಬೇಸಿಗೆ ಟೈಮು ಆ ಟೈಮ್ಗೆ ಕರೆಕ್ಟಾಗಿ ಸಿಗೋಲ್ಲ. ಯಾಕಂದರೆ ಇರೋದು ಒಂದು 7 ತೊಂಬೆ, ಅದರಲ್ಲಿ ನಮ್ಮ ಕೀಳ್ಗಡಕ್ಕೆ ನೀರು ಬರ್ತದೆ, ಇಲ್ಲಿ ಮೇಲ್ಗಡಕ್ಕೆ ನೀರು ಬರಲ್ಲ. ಆಮೇಲೆ ಇರೋಂಥ ರೋಡ್ಗಳನ್ನೆಲ್ಲ ಇದು ಮಾಡ್ಬಿಡ್ತಾರೆ, ಪೈಪು ಇದೆಲ್ಲ ಕಿತ್ತಾಕಿದ್ರು.
1: ಅಂದರೆ ತಾವುಳಿ ಒಂದು ಪುರ್ತ್ಕಟ್ಟೆ ಅಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
2: ನಮ್ಮ ಜನಾಂಗದವ್ರು ಅಂದರೆಲ್ಲ
1: ಜೇನು ಕುರುಬ್ರೆ.
2: ನಮ್ಮ ಜೇನು ಕುರುಬ್ರೆ ಅಂದರೆ ದಿನಕ್ಕೆ ಕೂಲಿಗೆ ಹೋಗ್ಬೇಕು, ಕೂಲಿಗೆ ಬರಬೇಕು, ಬೇರೆ ಏನು ಕೆಲಸ ಇಲ್ಲ. ದಿನಕ್ಕೆ ಒಂದು 500 ರೂಪಾಯಿ ಕೂಲಿ ಕೊಡ್ತಾರೆ, 2 ಟೈಮ್ ಊಟ ಕೊಟ್ಟು. ಅದಕ್ಕೆ ಬೆಳಿಗ್ಗೆ ಒಂದು 8 ಗಂಟೆ ಹೋಗಿ 5:30-6 ಗಂಟೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಬೇರೆ ಕಾಡಿನ ಕೆಲಸ ಹೋಗೋಲ್ಲ ಯಾರು ಜಾಸ್ತಿ. ಮತ್ತು ಜೇನು ಕುಯ್ಯೋಕ್ಕೆ ಜೇನು ಅಳೆಯೋಕ್ಕೆಲ್ಲ ಹೋಗ್ತಾರೆ. ಅದು ನೈಟ್ ಟೈಮ್ ಹೋಗಿ ಬರಬೇಕು, ಇಲ್ಲಾಂದ್ರೆ ಹಗಲೊತ್ತು ಹೋಗಿ ಬರಬೇಕು. ಅದಕ್ಕೂ ಸರಿಯಾಗಿ ಬೆಲೆ ಅನ್ನೋದು ರೈಟ್ ಅನ್ನೋದು ಸಿಗೋಲ್ಲ, ಕೆಜಿಗೆ ಒಂದು 200 ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ. ಅದರಲ್ಲೂ ಕೂಡ ಕರೆಕ್ಟಾಗಿ ರೈಟ್ ಕೊಟ್ಟು ಮಾತಾಡಿದ್ರು ಕೂಡ ವಾಪಸ್ ಹಣ ಇಷ್ಟಂತ ಸಿಗೋಲ್ಲ, ಅದರಲ್ಲೂ ಮೋಸ ಮಾಡ್ತಾರೆ.

0: ದೇವಯ್ಯರವರೇ, ನೀವು ಕೂಡ ಈ ಒಂದು ಪುರ್ತುಕಟ್ಟೆ ಆಡಿ ಬಂದು ಎಷ್ಟು ವರ್ಷಗಳಾಯ್ತು, ಹೇಗಿದೆ ಜೀವನ?
1: ನಾವು ಬಂದಿದ್ದು ನಮಗೆ ಗೊತ್ತಿಲ್ಲ, ಇಲ್ಲಿ ಹುಟ್ಟು ಬೆಳೆದವರು. ಯಾಕಂದ್ರೆ ನಾವು ಒಂದು ಇದರಲ್ಲಿ ಚಿಕ್ಕಪಟ್ಟ ಕೂಡ್ದು ಎಲ್ಲ ಇದಾಯ್ತಿದ್ದು. ಆಗ ಈಚೀಚಿಗ ಬಂದು ನಾವು ಅಯ್ಯಕ ಮಕ್ಕಳ ದಪ್ಪಾಗಿವಿ, ನಾವು ಮದುವಾಗಿ ಆದ್ದು ಮೊದಲು ಕುಡಿತಿದ್ದು. ಈಗ ಅವನ್ನೆಲ್ಲ ಒಟ್ಟು ಬಿಟ್ಟು ಎಲ್ಲ ಭಾರಿ ಒಂದು ಸಂತೋಷವಾಗಿ ಮನೇಲಿ ಸಂಸಾರ ನಡೆಸ್ಕೊಂಡು ಚೆನ್ನಾಗಿ ಹೋಯ್ತಾನೆ. ಕೂಲಿ ಗೀಲಿ ಕಮ್ಮಿ ಮಾಡ್ಕೊಂಡು ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಸ್ವಲ್ಪ ನಮ್ಗೆ ಜಮೀನಲ್ಲಿ ಸ್ವಲ್ಪ ಜಾಗ ರೋಡು ಅದು ಬೇಕಾಗಿತ್ತು,
0: ರಸ್ತೆಗಳ
1: ಅದು ನಮ್ಗೆ ಅಲ್ಲಿ ಜನಗಳೆಲ್ಲ ಹೋದ್ರೆ ಇಂಥ ಐಕ ಮಕ್ಕಳೆಲ್ಲ ಹೋದ್ರೆ ಸತ್ತಾಸಿವರು ನಡ್ಕೊಂಡು ಅಲ್ಲಿ ದಾರಿ ಇಲ್ಲ, ಅಲ್ಲಿ ಅವ್ರ ತೇವ್ರಗಡೆ ಜಮೀನು ಕಡೆ ಹೋಗ್ಬೇಕು, ಅವ್ರು ಬಿಡ್ತೇ ಇಲ್ಲ, ಸಿಕ್ಕಪಟ್ಟ ಗಲಾಟೆ ಮಾಡ್ತಾರೆ. ಅದೊಂದು ಭಾರಿ ಸಮಸ್ಯೆ ಆಗ್ಬಿಟ್ಟದ. ಮತ್ತು ಇನ್ನು ಇಲ್ಲಿ ಊರೊಳಗೆ ನಮ್ಗೆ ಇಟ್ಕೊಳಕ ಜಾಗನೇ ಇಲ್ಲ, ಸ್ಥಳನೇ ಇಲ್ಲ. ಒಂದೊಂದು ಮನೇಲಿ ಮೂರು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಹಿಂಗವ್ರ. ಈಗ ನನ್ನ ಮನೇಲಿ ಎರಡು ಕುಟುಂಬವಿ ಹಂಗೆ.
0: ಅದರಲ್ಲಿ ನಮ್ಮ ಒಂದು ಅಡಿಗೆ ಮನೆಗಳ ಅವಶ್ಯಕತೆ ತುಂಬ ಇದೆ.
1: ಅಷ್ಟೇ ಅದೊಂದು. ಆಮೇಲೆ ಡ್ರೈನೇಜು ಇವೆಲ್ಲ ಭಾರಿ ಎಡಗಟ್ಟು.
0: ಅಂದರೆ ಈ ರೀತಿ ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಂಗೆ ಏನಾದರೂ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ನೀವು ಹೇಗೆ?
1: ಹಿಂಗೆ ನಿಮ್ಮ ಕಡೆಗೆ ಬರ್ತಾವ್ರ ಹೋಯ್ತಾವ್ರ

0: ಅದ್ಬಿಟ್ರೆ ಏನಿಲ್ಲ,
1: ಎಲ್ಲರೂ ಕೂಡ ಬಂದು ಮಾಹಿತಿನ ಪಡ್ಕೊಂಡು
0: ಮಾಹಿತಿ ಪಡ್ಕೊಂಡು
1: ಹೋಗ್ತಾರೆ.
0: ಅದರಿಂದ ಸೌಲಭ್ಯ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಬಂದೇ ಇಲ್ಲ.
1: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ರ?
0: ನಾವು ಒಟ್ಟು 4 ಕುಟುಂಬ, ಈಗ 4 ಜನ ಹೆಣ್ಣು, ಒಟ್ಟು 6 ಸೀಟಲ್ಲಿ. ಅವರೆಲ್ಲ ಮದುವಾಗಿ ಬೇರೆ ಬೇರೆ ಮಕ್ಕಳು, ಈಗಿರೋರು ನಾವು 4 ಆಳು.
1: ಈಗ ಮೊದಲು ದಾಸಿಯವರು ಕೂಡ ಮಾತಾಡ್ತಿದ್ರು, ಇಲ್ಲೂ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಇವಾಗ ಚರಂಡಿ ಸಮಸ್ಯೆ ತುಂಬಾ ಸಮಸ್ಯೆ ಇದೆ, ಚರಂಡಿಗಳ ಸಮಸ್ಯೆನೂ ಕೂಡ ತುಂಬಾ ಇದೆ ಅಂತ ಹೇಳ್ತಿದ್ರು. ಅದನ್ನ ಬಿಟ್ಟು ಬೇರೆ ಏನೆಲ್ಲ ಸಮಸ್ಯೆಗಳಿದೆ ನೀವು ಮಾಡಿ ತಾವೇನು ಹೇಳ್ತೀರಾ?
0: ಬೇರೆ ಅಂದ್ರೆ ಅಂಗ್ಲೋಡಿ ಬೇಕು, ಅಂಗ್ಲೋಡಿ ಸಮಸ್ಯೆ ಇಲ್ಲ. ಮಕ್ಕಳೆಲ್ಲ ದೂರ ಹೋಗ್ತಾರೆ, ಅಲ್ಲಿ ಕೆರೆ ನೀರು ತುಂಬಿಕೊಂಡ್ರೆ ಭಾರಿ ಹಿಂಸೆ ಇದ್ದಷ್ಟಿವಿ. ಅದರಿಂದ ಅದೊಂದು, ಮತ್ತೆ ಡ್ರೈನೇಜು ತೊಂಬಲ್ಲಿ ನೀರಿನದು ಭಾರಿ ತೊಂದರೆ ಆ ಥರವಾಗಿ. ಅದ
1: ರೇಷನ್ ಬರ್ತಿದೆಯಾ?
0: ರೇಷನ್ ಏನಿಲ್ಲ, ಮೊಟ್ಟ ರೇಷನ್ ಎಲ್ಲ ಖಾಲಿ. ಇನ್ನೇನೋ ಮಾಮೂಲಿ ಇದು ಮಾತ್ರ ದೀಪಾವಳಿ.
1: ಈಗ ಮೊಟ್ಟ ರೇಷನಲ್ಲಿ ನೀವು ಇಟ್ಕೊಳ್ತೀರಾ ಅಥವಾ ಯಾರಿಗಾದ್ರೂ ಮಾರಾಟ ಮಾಡ್ತೀರಾ?
0: ಇಲ್ಲ ಇಲ್ಲ ಇಲ್ಲ, ಎಲ್ಲ ನಾವೆಲ್ಲ ಭಾವಿಸ್ತೀವಿ.
1: ಎಷ್ಟು ಕೊಡ್ತಾ ಇದ್ದಾರೆ ತಿಂಗಳಲ್ಲಿ
0: ಮೊಟ್ಟ ರೇಷನ? ಏ ಮಾಮೂಲಿ ಒಂದು ಕುಟುಂಬಕ್ಕೆ ಏನು
1: ಕೊಟ್ಟರೆ ಎಷ್ಟು ಕೊಡ್ತಾ ಇದ್ದಾರೆ?
0: ತುಪ್ಪ, ಎಣ್ಣೆ, ಅಕ್ಕಿ ಇವೆಲ್ಲ ಕೊಡ್ತಿರು. ಕೊಟ್ಟರೆ ಕಾಳು ಕಡ್ಡಿ.
1: ಈಗ ಆಧಾರ್ ಕಾರ್ಡು, ವೋಟರ್ ಐ ಡಿ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ ನೀವು?
0: ಎಲ್ಲ ಎಲ್ಲ
1: ಎಲ್ಲ ಇದೆ. ದಾಸಿಯವರು ಮೊದಲು ತಗೊಳ್ಳಿ ಮಾತಾಡ್ತಿದ್ರಿ, ಈಗ ಶಿಕ್ಷಣದ ವ್ಯವಸ್ಥೆ ಬಗ್ಗೆ. ತಮ್ಮ ಅಡಿಯಲ್ಲಿ ಮಕ್ಕಳೆಲ್ಲ ಅಂಗನವಾಡಿಗೆ ಹೋಗಿ ತುಂಬಾ ದೂರದ ಊರಿಗೆ ಹೋಗ್ತಾ ಇದ್ದಾರೆ ಅಂತ ತಗೊಳ್ಳಿ. ನಿಮ್ಮ ತಮ್ಮ ಅಡಿಯಲ್ಲಿ ಎಷ್ಟನೇ ತರಗತಿವರೆಗೆ ಮಕ್ಕಳು ಶಾಲೆಗೆ ಹೋಗಿದ್ದಾರೆ?
2: ಇಲ್ಲಿ ಒಂದು PUC ಡಿಗ್ರಿ ಗಂಟೆಲ್ಲ ಹೋಗಿದ್ದಾರೆ, ಆದರೆ ಓದಿರೋಂಥ ಮಕ್ಕಳಿಗೆ ಸರಿಯಾಗಿ ಕೆಲಸ ಇಲ್ಲ. ಮತ್ತು SLC ಕೂಡ ಮಾಡಿದರೆ ಅಂದರೆ ಅದರಿಂದಾಗಿ ಕೆಲಸ ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ ಮಕ್ಕಳಿಗೆ. ಆಮೇಲೆ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾರೆ ತೊಂದರೆ. ಆಮೇಲೆ ಇಲ್ಲಿ ಅಂಗನವಾಡಿ ಇದ್ದರೆ ಇನ್ನೂ ಒಂದು ಅನುಕೂಲ, ಯಾಕಂದರೆ ಮಕ್ಕಳು ಇಲ್ಲಿ ಸಣ್ಣ ಮಕ್ಕಳು ಬೆಳೆದು ಅಂಗನವಾಡಿ ಕಲಿತು ಅಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾರೆ ಇನ್ನೂ ಒಂದು ಒಳ್ಳೆ ಉತ್ತಮ ಆಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ನಾ ಅಂಗನವಾಡಿ ಇದ್ಬಿಟ್ರೆ ಇನ್ನೂ ಒಂದು ಒಳ್ಳೇದಾಯ್ತು.
1: ಅಂದ್ರೆ ತಮ್ಮ ಕುಟುಂಬದಲ್ಲಿ ತಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾ ಇದ್ದೀರಾ?
2: ಹಾ, ಕಳಿಸ್ತಾ ಇದ್ದೀವಿ.
1: ಎಷ್ಟನೇ ತರಗತಿ ಓದ್ತಿದ್ರೆ ಮಕ್ಕಳು?
2: ಒಬ್ಬರು ಸ್ನೇಹ ಅಂತ 2ನೇ ಕ್ಲಾಸು, ಮತ್ತೆ ಪುನೀತ್ ಅಂತ 4ನೇ ಕ್ಲಾಸು ಓದ್ತಿದ್ದಾರೆ. ಇಲ್ಲಿ ಪುರ್ತಕಟಲೆ ಓದ್ತಿದ್ದಾರೆ.
1: ಪುರ್ತಕಟಲೆ?
2: ಹಾ.
1: ಏನಾದರೂ ನೀವು ಮಾಡಿಲಿ ಜಾಸ್ತಿ ಓದಿರೋಂಥ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ರೆ ಹೇಗೆ?
2: ಯಾರೂ ಸೇರಿಲ್ಲ, ಯಾಕಂದರೆ ಇವಾಗ ಬೆಂಗಳೂರು ಅಂತ ಒಬ್ಬರು ಓದಿದ್ರೆ ಶ್ವೇತಾ ಅಂತ, ಅವ್ರ ತಂದೆ ಹೆಸರು ಪುಟ್ರಾಜು, ತಾಯಿ ಹೆಸರು ರತ್ನಬಂತ. ಅವರು ಹೊಸಳಿಗೂ ಅಲ್ಲಿ ಹಾಸ್ಟೆಲ್ಗೆ ಹಾಕಿ ಅಲ್ಲಿಂದ ನಿಮ್ಮ ಸಂಸ್ಥೆ ಕಡೆಯಿಂದನೇ ಹೆಲ್ಪ್ ಮಾಡಿ ಶ್ವೇತಾ ಅಂತ PUC ಮಾಡ್ತಾ ಇದ್ದಾಳೆ. ಅದು ಬಿಟ್ಟರೆ ಮಕ್ಕಳು ಇನ್ನೂ ಇಲ್ಲಿ ಕೆಬ್ಬಿಪುರ ಹಾಸ್ಟೆಲ್ ಇದೆ, ಅಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಿದ್ದಾರೆ. ಅಲ್ಲಿ ಒಂದು 8 ಗಂಟೆ ಹೋಗ್ತಿದ್ದಾರೆ ಮಕ್ಕಳು ಹಾಸ್ಟೆಲ್ಗೆ. ಅದು ಬಿಟ್ಟರೆ ಇನ್ನೂ ನಮ್ಮ ಪುರ್ತಕಟ್ಟೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಿದ್ದಾರೆ ಅಷ್ಟೇ.
1: ಇವಾಗ ನಿಮಗೂ ಗೊತ್ತು ಮಕ್ಕಳಿಗೆ ಶಿಕ್ಷಣ ಎನ್ನುವುದು ಎಷ್ಟು ಮುಖ್ಯ ಅಂತ. ಈಗ ಕೆಲವು ಹಾಡಿಗಳು ನೋಡ್ತಾ ಇರ್ತೀವಿ, ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಕೂಲಿ ಬಂತು ಹೋದಾಗ ಇವಾಗ ಕೇರಳಗಾಗಿರ್ಬೋದು, ಕೊಡಗಾಗಿರ್ಬೋದು, ಮಕ್ಕಳನ್ನ ಜೊತೆಗೆ ಕರ್ಕುವಂಥ ಸನ್ನಿವೇಶಗಳನ್ನು ಕೂಡ ಕೆಲವು ಹಾಡಿಗಳು ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬ ವಂಚಿತರ ಗೊತ್ತಿರೋ ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಕುರಿತು ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ?
2: ಅದಾದರೆ ಮಕ್ಕಳು ಆ ಥರ ಕರ್ಕೋಬಾರ್ದು ನಿಜ, ಯಾಕಂದರೆ ಇಲ್ಲಿ ಇರೋಂಥ ಪರಿಸ್ಥಿತಿ ನೋಡಿದ್ರೆ ಅವರು ಕರೆಕ್ಟಾಗಿ ಮನೆ ವ್ಯವಸ್ಥೆ ಇಲ್ಲದಕ್ಕೆ, ಮತ್ತು ರೇಷನ್ ವ್ಯವಸ್ಥೆ ಇತ್ತೀಚೆಗೆ ಈಗ ಹೊಸದಾಗಿ ಬಂದಿರೋರಿಗೆ ಅವ್ರು ಕರೆಕ್ಟಾಗಿ ರೇಷನ್ ಕಾರ್ಡ್ ಇಲ್ಲದಕ್ಕೆ ಇಲ್ಲಿ ಸಾಲ ಅನ್ನೋದು ಮಾಡಿರ್ತಾರೆ. ಅದಕ್ಕಾಗಿ ಅವ್ರ ತಂದೆ ತಾಯಿ ಮತ್ತು ಮಕ್ಕಳನ್ನೆಲ್ಲ ಸಹ ಕೊಡುಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಆ ಥರ ಕರ್ಕೋಬಾರ್ದು, ಇಲ್ಲಿ ಆದಷ್ಟು ಓದಿಸ್ರೆ ಇನ್ನೊಂದು ಒಳ್ಳೆಯದಾಗಿ ಉತ್ತಮ. ಯಾಕಂದರೆ ಇಲ್ಲಿ ಅವರಿಗೆ ಕರೆಕ್ಟಾಗಿ ಮೂಲಭೂತ ಸೌಕರ್ಯಗಳು ಸಿಗದಕ್ಕೆ ಕೊಡಗು ಕೇರಳ ಅಂತ ಹೋಗ್ತಿರ್ತಾರೆ. ಇಲ್ಲಿ ಕೂಲಿಗಳು ಕಡಿಮೆ, ಮತ್ತು ಒಂದು 500 ರೂಪಾಯಿ ಸಿಕ್ಕಿದ್ರೆ ಅದರಲ್ಲಿ ಮನೆಗೆ ಮಾಡೋದ ಬೇರೆ ಇದಕ್ಕೆ ಮಾಡೋದ ಅಂತ ತೊಂದರೆ ಆಗ್ತಿದೆ. ಆಮೇಲೆ ಮಕ್ಕಳನ್ನ ಕೂಡ ಓದ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಅವ್ರಿಗೆ ನೋಟ್ ಬೈಂಡ್ಗಳು ಇದೆಲ್ಲ ತಗೊಡ್ಬೇಕಲ್ಲ, ಅದಕ್ಕಾಗಿ ಕಷ್ಟ.
1: ಹಣಕಾಸಿನ ಸಮಸ್ಯೆಯಿಂದ ಓದಿಸೋಕ್ಕೆ ತುಂಬ ಕಷ್ಟ ಅಂತ,
2: ತುಂಬ ಕಷ್ಟ ಆಗ್ತಿದೆ.
1: ಏನಾದರೂ ಈ ರೀತಿ ನಿಮ್ಮ ಮಕ್ಕಳಿಗೆ ಈಗ ಪಠ್ಯ ಪುಸ್ತಕಗಳು ಕೊಡಿಸೋದು ಕೂಡ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅಂತ ಹೇಳ್ತಿದ್ರಿ, ಈಗ ಯಾರಾದರೂ ದಾನಿಗಳು ಬಂದ ರೀತಿ ಮಕ್ಕಳಿಗೆ ಅಂದರೆ ಪುಸ್ತಕಗಳನ್ನು ಕೊಟ್ಟಿರೋದು ಏನಾದರೂ ಆ ಥರ ಇದೆಯಾ?
2: ಆ ಥರ ಏನಿಲ್ಲ, ಯಾಕಂದರೆ ಕಳೆದ ಒಂದು 15-20 ವರ್ಷದಿಂದ ಸಹ ನಾವಿಲ್ಲಿ ಇದ್ದರೂ ಕೂಡ ಆ ಥರ ಸಹಾಯ ಮಾಡೋಕ್ಕೆ ಯಾರೂ ಬಂದಿರಲಿಲ್ಲ. ಯಾಕಂದರೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಈ ಥರ ಬರ್ತಾಯಿದ್ರು, ಒಂದಷ್ಟು ಅರಿವು ಅನ್ನೋದು ಮೂಡಿಸ್ತಾಯಿದ್ರು, ಓದಿದ್ರೆ ಈ ಥರ ಆಗ್ಬೋದು ಅಂತ. ಒಂದಷ್ಟು ಪ್ರೋಗ್ರಾಮ್ಗಳು ಸುಮಾರು ಒಂದು 5-6 ವರ್ಷದಿಂದ ಆ ಥರ ಮಾಡ್ತಾಯಿದ್ರು. ಈಗ ಇತ್ತೀಚೆಗೆ ಯಾರೂ ಬರ್ತಾ ಇಲ್ಲ, ಈಗ ನೀವು ಬಂದು ಒಂದು ಸ್ವಲ್ಪ ಈಗ ಈ ಥರ ಜನಧ್ವನಿ ಅನ್ನೋದು ಕಳೆದ ವಾರ ತಿಂಗಳಿಂದ ನೀವು ಬಂದು ಒಂದು ಸ್ವಲ್ಪ ನೀವಿಲ್ಲಿ ಏನು ಕಷ್ಟ ಇದೆ ಅಂತ ಹೇಳಿದ್ರೆ, ಅದರ ಬಗ್ಗೆ ನೀವು ಏನೇನು ಕಷ್ಟ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಪ್ರಚಾರ ಮಾಡ್ತೀವಿ ಅಂತ ನೀವು ಬಂದು ನಮ್ಗೆ ತಿಳಿಸ್ಕೊಟ್ಟದಕ್ಕೆ ಒಂದಷ್ಟು ಜನ ಬಂದು ಇವಾಗ ನಾವು ಮಾತಾಡೋಕ್ಕೆ ಒಂದು ಸ್ವಲ್ಪ ಭಯ ಪಡ್ತಿದ್ರು, ಇವಾಗ ಒಂದು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತೀವಿ.
1: ಅದು ಖಂಡಿತ ದಾಸಿರವ್ರು, ಯಾಕಂದ್ರೆ ನಾವು ಕೆಲವೊಂದು ಹಾಡಿಗಳಲ್ಲಿ ಜಾಸ್ತಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆನೇ ಇದೆ. ಸೊ ಇದ್ರ ಸಂಬಂಧಪಟ್ಟಿಗೆ ನಾವು ಹೊಸದಾಗಿ ಇವಾಗ ಪ್ರತಿಯೊಂದು ಹಾಡಿಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿಸಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ನಾವು ನಮ್ಮ ಒಂದು ಕಚೇರಿಗೆ ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅದ್ರ ಕುರಿತು ಅವರು ಕೂಡ ನೇರವಾಗಿ ನಿಮ್ಮ ಹಾಡಿಗೆ ಭೇಟಿ ನೀಡಿ ಅವರು ಕೂಡ ನಿಮ್ಮ ಜೊತೆ ನೇರವಾಗಿ ಮಾತಾಡಿ

0: ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಕೂಡ ಚರ್ಚಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ದಾಸಿಲ್ ಅವರೇ.
1: ಓಕೆ ಸರ್, ಮಾಡ್ಕೊಡಿ.
0: ಹಾಗೆ ತಮ್ಮ ಅಡಿಯಲ್ಲಿ ಯಾರಾದರೂ ಅಂಗವಿಕಲತೆ ಹೊಂದಿರುವಂಥ ವ್ಯಕ್ತಿಗಳು ಅಥವಾ ಮಕ್ಕಳಿದ್ದಾರೆ ನಿಮ್ಮ ಅಡಿಯಲ್ಲಿ?
1: ಅಂಗವಿಕಲತೆ ಅವರು ಈ ಒಂದು 3 ಸೀಟ್ ಇದ್ದಾರೆ.
0: 3 ಸೀಟ್ ಇದ್ದಾರೆ. ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆಯಾ?
1: ಅವರಿಗೆ ಏನೇ ಇದಿಲ್ಲ, ಮತ್ತೆ ತಿಂಗಳಿಗೆ ಏನಂತ ಸಂಬಳ ಅಂತ ಬರ್ತಾ ಇದೆ ಅಷ್ಟೇ. ಆಮೇಲೆ ಅವ್ರಿಗೆ ನಮ್ಮ ಹೇಳ್ಬೇಕಾದ್ರೆ ನಮ್ಮ ಜನಕರೊಬ್ಬರು ಜಾಸ್ತಿ ಓದಿದ್ದಕ್ಕೆ ಮತ್ತೆ ಬೇರೆ ಕಡೆ ಜಾಸ್ತಿ ಸಂಪರ್ಕ ಅನ್ನೋದಂದರೆ ಬೇರೆ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾಹಿತಿ ಅದು ಇದು ಏನು ಗೊತ್ತಿಲ್ಲದಕ್ಕೆ ಒಬ್ಬರು ಕ್ಲಿನಿಕ್ಗಳನ್ನು ಮಾತು ಬರಲ್ಲ, ಆ ಥರ ಇದ್ದಾರೆ, ಓಡಾಡ್ತಾರೆ. ಇವಾಗ ಒಂದು ಹೆಣ್ಣು ಬಂದಿಲ್ಲ, ಅವರು ಏನು ಮಾಡಿಸ್ಬೇಕು, ಅದಕ್ಕೆ ಏನೇನು ಪ್ರೂಫ್ ಕೊಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಮತ್ತು ಅವ್ರಿಗೆ ಆಧಾರ್ ಕಾರ್ಡು ಎಲ್ಲಿ ಮಾಡಿಸ್ಬೇಕು, ಅದು ಏನೇನು ಪ್ರೂಫ್ ಕೊಟ್ಟರೆ ಮಾಡಿಕೊಡ್ತಾರೆ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ.
0: ಏನು ಸಮಸ್ಯೆ ಇದೆ ಅವ್ರಿಗೆ?
1: ಅವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ.
0: ಅದೇ ಒಟ್ಟು ತಮ್ಮ ಅಡಿಲಿ 3 ಜನ ಅಂಗವಿಕಲತೆ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ರಿ, ಅವ್ರು 3 ಜನ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ?
1: ಒಬ್ಬರು ಇದು ಮಂಡಿ ಇದಾಗಿದೆ, ಅವರು ನಡೆಯೋಕ್ಕಾಗಲ್ಲ ಸರಿಯಾಗಿ, ಮತ್ತು ಇನ್ನೊಬ್ಬರು ಮಾತು ಬರಲ್ಲ, ಮತ್ತು ಒಂದು ಜ್ಞಾನ ಸರಿಯಾಗಿಲ್ಲ, ಎಲ್ಲಿ ಸಿಗುತ್ತೆ ಆ ಕಡೆ ಓಡಾಡೋದು ಆ ಥರ ಜ್ಞಾನ ಇದಾಗಿದೆ.
0: ಹಾಗೇನೆ ಏನಾದರೂ ಬೇರೆ ಕಡೆಗಳಿಂದ ಯಾವುದಾದ್ರೂ ಒಂದು ಸಂಘಗಳು ಮಾಡಿಕೊಂಡು ಒಂದು ಆರ್ಥಿಕ ಕಷ್ಟಕ್ಕೆ ಏನಾದರೂ ನೆರವಾಗ್ತಿದ್ದಾವೆ ಕೆಲವು ಸಂಘಗಳು?
1: ಸಂಘಗಳು ಮಾಡಿದ್ದಾರೆ, ಇವರು ದೇವಯ್ಯರು ಅಂದಿರಲ್ಲ, ಅವ್ರದ್ದು ಒಂದು ಸಂಘ ಇದೆ, ಅವರು ಕೂಡ ಮಾಡ್ತಾಯಿದ್ರು, ಅದರಿಂದ ಕೂಡ ಒಂದು ಸ್ವಲ್ಪ ಸಹಾಯ ಮಾಡ್ಬೇಕಂತ ಮಾಡಿದರು. ಎಲ್ರಿಗೂ ಒಂದು ಸ್ವಲ್ಪ ನಕಾಸು ಎಷ್ಟು ಬೇಕಿದೆ ಅದರ ವ್ಯವಸ್ಥೆ ಕೂಡ ಮಾಡಿಕೊಟ್ರು, ಬಟ್ ಅದು ಬಿಟ್ಟರೆ ಇನ್ನು ಯಾವುದೂ ಮಾಡಿಕೊಟ್ಟಿಲ್ಲ. ಅದು ಹೆಲ್ಪ್ ಮಾಡ್ತೀನಿ ಅಂತ ಬತ್ತಿದವ್ರಿಗೂ ಸಹ ಅವರು ಕೂಡ ಈಗ ಯಾರೂ ಮುಖನೇ ಆಗ್ತಿಲ್ಲ, ಯಾಕಂದರೆ ಒಂದು 5-6 ತಿಂಗಳೇನೇ ಆಯಿತು ನಮ್ಮ ಆಡಿ ಕಡೆ ಯಾರೂ ಬರಲ್ಲ. ಏನಂದರೆ ಇತ್ತೀಚೆಗೆ ನೀವು ಮಾತ್ರ ಹೇಳ್ಬೇಕಾದ್ರೆ 26ನೇ ಸಾಲಿನ ನೀವೇ ಬಂದಿರೋದು, ನೀವು ಬಿಟ್ಟರೆ ಇನ್ನು ಯಾರೂ ಬಂದಿಲ್ಲ, ಅಧಿಕಾರಿಗಳಾಗಲಿ ಯಾರಾಗಲಿ ಯಾರೂ ಬಂತೇನ.
0: ಖಂಡಿತವಾಗಿ ನಾವು ಬಂದಿರೋದು ಉದ್ದೇಶ ಅಂತಂದ್ರೆ ಈಗ ಕೆಲವು ಆಡಿಗಳನ್ನು ಮೊದಲು ಮಾತಾಡ್ದಂಗೆ ತುಂಬ ಮೂಲಭೂತ ಸೌಕರ್ಯ ಸಮಸ್ಯೆನೇ ಇದೆ. ಸೊ ಅದ್ರ ಕುರಿತು ನಾವು ಮಾತಾಡೋಕೆ ನೀವು ಆದಷ್ಟು ನಿಮ್ಮ ಸರ್ಕಾರದಿಂದ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಕಲ್ಪಿಸಿಕೊಡೋಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ದಾಸಿರ.
1: ಸರಿ ಮಾಡಿಕೊಡಿ. ಆಮೇಲೆ ನಮಗೆ ಒಂದು ಸ್ವಲ್ಪ ಬೀದಿ ಲೈಟ್ಗಳು ಅದರ ಸಮಸ್ಯೆ ಇದೆ, ಬೀದಿ ಲೈಟ್ಗಳು ಕೂಡ ಸರಿಯಾಗಿಲ್ಲ, ಯಾಕಂದರೆ ವಯಸ್ಸಾದವರವರಿದ್ದಾರೆ ಮತ್ತು ಅಂಗವಿಕಲತವರಿದ್ದಾರೆ, ಅವರೆಲ್ಲ ತಿರುಗಾಡ್ಬೇಕಾದ್ರೆ ನೈಟ್ ಟೈಮು ತುಂಬ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಇತ್ತೀಚೆಗೆ ಹುಲಿ ಭಯಬರಿ ಅಂತ ಹೇಳ್ತಿದ್ದಾರೆ, ಅದು ಇನ್ನು ಹೆಚ್ಚಾಗಿ ನಮ್ಮ ಆಡಿಗೆ ತುಂಬ ತೊಂದರೆ ಆಗ್ತಾಯಿದೆ.
0: ಸಂಜೆ ವೇಳೆ ತಿರುಗಾಡೋದಕ್ಕೆ ವಿದ್ಯುತ್ನ ಸೌಲಭ್ಯ ತುಂಬ ಸಮಸ್ಯೆ ಇರೋದ್ರಿಂದ ಅವಳು ಒಂದು ವಿದ್ಯುತ್ತನ್ನು ಕಲ್ಪಿಸ್ಕೊಡಿ ಅಂತ ಹೇಳ್ತಿದ್ದೆ.
1: ಯಾಕಂದರೆ ಕುರುಣೇಗಾಲ ಮತ್ತು ಕೆಬ್ಬಿಪುರ ಚಿಕ್ಕಬರಿ ಆ ಸೈಡೆಲ್ಲ ಸೋಲಾರ್ನ ವ್ಯವಸ್ಥೆ ಮಾಡಿಕೊಡಿದ್ರೆ ನಿಮ್ಮ ವಿವೇಕಾನಂದವರೇ, ನಮ್ಮ ಆಡಿಗೆ ಕೂಡ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೇವೆ.
0: ಅಂದರೆ ಮನೆಗೆಲ್ಲ ಕರೆಂಟನ್ನು ಎಳಿಸ್ಕೊಂಡಿದ್ದೀರಾ?
1: ಇಲ್ಲ ಸರ್, ಕರೆಕ್ಟಾಗಿ ನಮಗೆ ಕರೆಂಟ್ ವ್ಯವಸ್ಥೆ ಅನ್ನೋದು ಸುಮಾರು ಒಂದು ಹೊಸದಾಗಿ ಯಾರೂ ಕೂಡ ಕರೆಂಟ್ ವ್ಯವಸ್ಥೆ ಯಾರೂ ಮಾಡಿಕೊಟ್ಟಿಲ್ಲ ಇತ್ತೀಚೆಗೆ. ಅಂದರೆ ಅವರು ಒಂದು 5-6 ವರ್ಷದಿಂದ ಅವರು ಮಾಡಿಕೊಟ್ಟಿದ್ದಾರೆ ಲಾಸ್ಟು, ಅದು ಬಿಟ್ಟರೆ ಏನು ಮಾಡಿಕೊಟ್ಟಿಲ್ಲ. ಆಮೇಲೆ ಇತ್ತೀಚೆಗೆ ಮದುವಾಗಿರೋರು ಕೂಡ ಒಂದು ಐಡೆಂಟಿ ಕಾರ್ಡು ಆಧಾರ್ ಕಾರ್ಡು ಕ್ಯಾಶ್ ಇನ್ಕಮ್ ಇದು ಕೂಡ ಯಾರೂ ಮಾಡಿಕೊಟ್ಟಿಲ್ಲ. ಗೊತ್ತಿರೋರು ಮಾಡಿಸ್ಕೊತಾರೆ, ಗೊತ್ತಿಲ್ಲದವರು ಸುಮ್ಮನೆ ಇರ್ತಾರೆ.
0: ಈಗ ಜಮೀನುಗಳೆಲ್ಲ ಸಿಕ್ಕಿದೆ ನಿಮ್ಮ ಅಡಿಗೆ?
1: ಜಮೀನುಗಳು ಏನು ಸಿಗಿಲ್ಲ, ಅದು ಕನಿಷ್ಠ ಒಂದು 30 ವರ್ಷನೇ ಆಯಿತು ಅನ್ಬೇಕು ಅನ್ಸುತ್ತೆ. ಯಾಕಂದರೆ ಅದು ನಟೆಗ ಅವ್ರ ತಂದೆ ತಾಯಿ ಹೆಸರಲ್ಲೇ ಮಗನ ಹೆಸರಲ್ಲೇ ಜಮೀನುಗಳನ್ನದೇ ಇಲ್ಲ. ಯಾರಿಗೂ ಜಮೀನು ಅಂದರೆ ಒಂದು 2-3 ಸೀಟ್ಗೆ ಜಮೀನು ಇದೆ, ಅದಾದರೆ ಅವ್ರ ತಂದೆ ಹೆಸರಲ್ಲಿರೋದು, ಮಕ್ಕಳ ಹೆಸರಲ್ಲಿ ಯಾರೋ ಹೆಸರಲ್ಲಿಲ್ಲ. ಅದು ಬಂದು ಎಲ್ಲ ಮುಂಟಿ ಸೈಡು, ಅದರಲ್ಲಿ ಸರಿಯಾಗಿ ಹೋಸಲ್ ಹಾಕಿದಂಥ ಫಸಲುಗಳು ಈ ಸಲ ಬರಲ್ಲ, ಮಳೆಯಿಂದಾಗಿ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಮತ್ತು ಬೇರೆ ಕಡೆಯಿಂದನೂ ಸಹಾಯ ಅನ್ನೋದು ಯಾರ್ದು ಇಲ್ಲ. ಅಲ್ಲೇ ಕೂಲಿ ಕೆಲಸ ಮಾಡಿ ಜಮೀನಿಗೆ ಅಂತ ಮಾಡಿದ್ರೆ ಜಮೀನಿಂದ ಕರೆಕ್ಟಾಗಿ ನಮಗೆ ಆದಾಯ ಅನ್ನೋದು, ಮತ್ತು ಯಾವುದೇ ಸರ್ಕಾರದಿಂದ ಕೂಡ ನಮಗೆ ಜಮೀನು ಅನ್ನೋದು ಸಿಕ್ಕಿಲ್ಲ.
0: ಅಂದರೆ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಈ ಪುರ್ತ್ ಕಟ್ಟೆ ಅಡಿಯಲ್ಲಿ?
1: ಇಲ್ಲಿ ಒಂದು 35-40 ಕುಟುಂಬಷ್ಟು ವಾಸ ಮಾಡ್ತಾಯಿದ್ದೀವಿ. ಅಂದರೆ ಅವ್ರಿಗೆ ಬೇಕಾದಂಥ ಸೌಕರ್ಯಗಳೆಲ್ಲ ಮನೆ ಇಲ್ಲ, ಕರೆಕ್ಟಾಗಿ ಜಾಗಗಳದೇ ತುಂಬ ತೊಂದರೆ ಆಗಿರೋದು, ಜಾಗಗಳಿಲ್ಲ, ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅದರಿಂದಾಗಿ ತುಂಬ ತೊಂದರೆ.

0: ಅಂದ್ರೆ ಜಲ ಜೀವನ ಮಿಷನ್ ಅಂದ್ರೆ ಮನೆ ಮನೆ ಗಂಗೆ ಅಂತ ಕೆಲವು ನೀರಿನ ಸೌಲಭ್ಯ ಕೂಡ ಬಂದಿದೆ, ಅದು ನಿಮ್ಮ ಆಡಿಗಾಗಿದೆ. ಅದಕ್ಕೆ
1: ಆಗಿದೆ ಬಂದು ರೋಡ್ನೆಲ್ಲ ಕಾಂಕ್ರೀಟ್ ರೋಡ್ ಕೊಟ್ಟಿದ್ನೆಲ್ಲ ಕಟ್ ಮಾಡಿ ಪೈಪ್ಗಳನ್ನೆಲ್ಲ ಎಳೆದು ಇದು ಒಂದು 7-8 ತಿಂಗಳೇನಾಯ್ತು, ಏನೂ ಇದಿಲ್ಲ. ಅದರಿಂದಾಗಿ ಇನ್ನೂ ತೊಂದರೆ ಅನುಭವಿಸ್ತಾ ಇದ್ದಾರೆ.
0: ಅಂದ್ರೆ ತುಂಬಾನೇ ತಮ್ಮ ಒಂದು ಹಾಡಿಯಲ್ಲಿ ಮೂಲಭೂತ ಸೌಕರ್ಯಗಳು ಸಮಸ್ಯೆ ಇದೆ.
1: ಸಮಸ್ಯೆ
0: ಕುಡಿಯುವ ನೀರು ಸೌಲಭ್ಯ ಆಗಿರ್ಬೋದು, ಮನೆಗಳಾಗಿರ್ಬೋದು, ಮತ್ತೆ ಜಾಗಗಳಾಗಿರ್ಬೋದು, ಜಮೀನ್ ಆಗಿರ್ಬೋದು, ತುಂಬಾ ಸಮಸ್ಯೆಗಳಿಂದ ಬಳಲ್ತಾ ಇದೀರ. ಎಷ್ಟು ಮನೆಗಳಿಗೆ ಜಮೀನ್ ಇದೆ ನೀವು ಮಾಡಿದ್ದೀರಿ?
1: ಒಂದು 3 ಮನೆಗಳಿಗೆ ಇರೋದು ಅಷ್ಟೇ.
0: 3 ಮನೆಗಳಿಗೆ,
1: ಅದು ಬಿಟ್ರೆ ಇನ್ನು ಬೇರೆ ನಮ್ಮ ಎಕ್ಸ್ಟ್ರಾ ಅನ್ನೋದು ಯಾರಿದ್ದಾರೆ, ಯಾವ ಫಸ್ಟ್ ಯಾರು ಸ್ಟಾರ್ಟಿಂಗ್ ಇದ್ರು ಅವ್ರಿಗೆ ಮಾತ್ರ ಜಮೀನ್ ಇರೋದು, ಬರೀ 3 ಮನೆಗೆ. ಅದು ಬಿಟ್ರೆ ಇನ್ನು ಯಾರಿಗೂ ಜಮೀನ್ ಇಲ್ಲ. ಒಂದು ರೇಷನ್ ಕಾರ್ಡ್ ಇದೆ ಅನ್ನೋದು ಏನಿಲ್ಲ.
0: ಈಗ ಸರ್ಕಾರದಿಂದ ಫುಡ್ ಎಲ್ಲ ಬರ್ತಾ ಇದೆಯಾ ನಿಮಗೆ?

0: ಆದ್ರೆ ಒಂದ ಈ ವರ್ಷದಲ್ಲಿ ಒಂದ್ ಎರಡು ತಿಂಗಳೇನೋ ಕೊಟ್ಟರು, ಅದ್ ಬಿಟ್ರೆ ಏನು ಕೊಟ್ಟಿಲ್ಲ.
1: ಈಗ ನಿಲ್ಸ್ಬಿಟ್ಟಿದ್ರೆ? ಇವಾಗ
0: ನಿಲ್ಸ್ಬಿಟ್ಟಿದ್ದಾರೆ.
1: ಎಷ್ಟು ದಿನ ಆಯ್ತು ನಿಲ್ಸಿ?
0: ನಿಲ್ಸಿ ಒಂದ 3-4 ತಿಂಗಳಾಗಿದೆ.
1: ಮತ್ತೆ ಈಗ ತಮ್ಮ ಒಂದು ಮನೆಯ ಜೀವನಕ್ಕೆ ಕಷ್ಟ ಅಂತ ಅನಿಸ್ತಿಲ್ಲ? ಈಗ
0: ಕಷ್ಟ ಅನಿಸ್ತದೆ, ಯಾಕಂದ್ರೆ ಅದು ಬಂದಿದ್ರೆ ನಮ್ಗೆ ಎಲ್ಲ ಒಂದ್ ಸ್ವಲ್ಪ ಖರ್ಚುಗಳು ಕಡಿಮೆ ಬೀಳ್ತಿತ್ತು. ಇವಾಗ ಒಂದ್ ಲೀಟರ್ ಎಣ್ಣೆ ತಗತ್ತೀನಿ ಅಂದ್ರೆ 75 ರೂಪಾಯಿ 60 ರೂಪಾಯಿ ಆ ತರ ಎಲ್ಲ ಹೇಳ್ತಿದ್ರೆ, ನಾವು 500 ರೂಪಾಯಿ ಕೂಲಿ ಕೆಲ್ಸಕ್ಕೆ ಹೋದ್ರು. ಈ ಕಡೆ ಮನೆಗೆ ಮಾಡೋದ, ಈ ಕಡೆ ರೇಷನ್ ತಗೊಳ್ಳೋದ, ಮತ್ತೆ ಮಕ್ಕಳನ್ನ ಸ್ಕೂಲ್ಗೆ ಓದಿಸೋದ, ಮತ್ತೆ ಒಂದಷ್ಟು ಮಕ್ಕಳಿಗೆ ಬುಕ್ಸ್ ತಗೊಡೋದು, ಅದಕ್ಕೆಲ್ಲ ತುಂಬ ತೊಂದರೆ.
1: ಒಂದು ತಮ್ಮ ಅಡಿಯಲ್ಲಿ ಕೆಲವು 3 ಮನೆಗಳಿಗೆ ಜಮೀನು ಅಂತ ಹೇಳ್ತಿದ್ವಿ, ಆ ಜಮೀನಿಗೆಲ್ಲ ಏನೆಲ್ಲ ಬೆಳೆಗಳನ್ನ ಬೆಳ್ಕೊಂಡು ಹೋಗ್ತಾ ಇದ್ದೀರಾ?
0: ಅದರಲ್ಲಿ ನಿಮ್ಮ ಸಂಸ್ಥೆಯಿಂದ ಒಂದು 2 ವರ್ಷದಿಂದ ಹತ್ತಿ ಬೀಜ ಮತ್ತು ಇದೆಲ್ಲ ಕೊಡ್ತಾ ಇದ್ರು. ಈಗ 2 ವರ್ಷದಿಂದ ಹತ್ತಿ ಬೀಜ, ಜೋಳ ಏನೂ ಕೊಡ್ತಾ ಇಲ್ಲ. ಅದರಿಂದಾಗಿ ನಾವು ಕೆಲಸ ಮಾಡಿದಂಥದ್ದು ಸೇರಿಸಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಈಗ ಕೊಡಗಂತಂದ್ರಲ್ಲಿ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ತಂದು ಜಮೀನಿಗೆ ನಾವು ಹಾಕ್ಬೇಕು. ಯಾಕಂದ್ರೆ ಈ ವರ್ಷ ಮಳೆ ಇಲ್ಲದಾಗಿ ಇನ್ನೂ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ.
1: ಬಹಳ ಸಂತೋಷ ದಾಸಿರ್ ಅವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಇದೇ ರೀತಿ ಬೇರೆ ಹಾಡಿಗಳಿರುವಂತಹ ಮೂಲಭೂತ ಸೌಕರ್ಯ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಬೇರೆ ಹಾಡಿ ಅವ್ರಿಗೆ ಏನೇಳಕ್ಕೆ ಇಷ್ಟಪಡ್ತಿರೋ ತಾವುಗಳು?
0: ಬೇರೆ ಹಾಡಿಗಳು ಕೂಡ ನಮ್ಮ ಈ ಥರ ನಮ್ಮ ಈ ಪುರುದ್ಗಡ್ಡೆ ಹಾಡಿಲಿ ಏನೇನು ಸಮಸ್ಯೆ ಇದೆ ಅಂತ ಅಂತಂದರೆ, ಇನ್ನು ಮುಂದೆ ಹಾಡಿಗಳು ಕೂಡ ಈ ಥರ ಸಮಸ್ಯೆ ಆಗಬಾರ್ದು. ಯಾಕಂದರೆ ಹತ್ತಿರದಲ್ಲಿರೋಂಥ ಹಾಡಿಗಳಿರ್ಬೋದು, ದೂರದಲ್ಲಿರೋಂಥ ಹಾಡಿಗಳಿರ್ಬೋದು, ಕಾಡಿನ ಹತ್ರ ಇರೋಂಥ ಹಾಡಿಗಳಿರ್ಬೋದು, ಎಲ್ಲಕ್ಕೂ ಕೂಡ ಬೇಕಾದಂಥ ಸೌಲಭ್ಯಗಳನ್ನ ನಮ್ಮ ಈ ಬಾನುಲಿ ಕೇಂದ್ರದಿಂದ ಒಂದು ಒದಗಿಸ್ಕೊಳ್ಳಿ. ಇನ್ನೂ ಸಹ ನಮ್ಮ ಜನ ನಮ್ಮ ಜೇನುಕುರುಬ್ರು ಎಲ್ಲರೂ ಕೂಡ ಈ ಸಂಸ್ಥೆ ಕಡೆಗೆ ನಾವು ಒಂದು ಸಹಾಯ ಹೆಲ್ಪ್ ಅನ್ನೋದು ನಾವು ಅವ್ರು ಬಂದ ತಕ್ಷಣ ಒಂದು ಗೌರವ ಅನ್ನೋದು ನಾವು ಕೊಡಬೇಕು, ಮತ್ತು ಅವರು ಮಾತಾಡೋಂಥದ್ದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು, ಮತ್ತು ಇದರಿಂದಾಗಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು, ಇದರಿಂದಾಗಿ ಒಂದು ಒಳ್ಳೆಯದಾಗಿ ಸೌಕರ್ಯ ಎಲ್ಲ ಹಾಡಿಗಳಿಗೂ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ.
1: ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಪುರುತ್ಕಟ್ಟೆ ಹಾಡಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಪ್ರಿಯ ಕೇಳುಗರೇ, ಕೇಳ್ತಿದ್ರಿ ತತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುರುದಕಟ್ಟೆ ಹಾಡಿಯಲ್ಲಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಶ್ರೀಯುತ ದಾಸಿರವರು, ಶ್ರೀಮತಿ ಭಾಗ್ಯರವರು ಹಾಗೂ ದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ಕಾಸುಕಿಯ ಕುರುಬಾರು
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಪುರದಕಟ್ಟೆ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ದೇವ, ಶ್ರೀಮತಿ ಭಾಗ್ಯ ಹಾಗೂ ದಾಸಿರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧ.

0: ಜಾತಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ? ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: URL ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ ಇನ್ಸ್ಟಾಗ್ರಾಮ್

0: ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: 2-factor ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು.

0: ಪಾನ್ ಪರಕು ಗುಟ್ಗ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
7: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅನೇಕ ಕಾಮನೆಗಳಿಂದ ಯಾರ ಜ್ಞಾನ ನಷ್ಟವಾಗಿದೆಯೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನ ಆಶ್ರಯ ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹೀಗಂದ್ರೆ ಅರ್ಥ ಏನು? ಸ್ವಲ್ಪ ನಮಗೆಲ್ಲೋ ಈ ಒಂದು ಶ್ಲೋಕದ ಅರ್ಥವನ್ನ ಗಮನಿಸಿದಾಗ ಕೊಂಚ ಸಂಶಯಗಳು, ಕುತೂಹಲಗಳು, ಜಿಜ್ಞಾಸೆಗಳು ಏಳ್ಬಹುದು. ಇಲ್ಲಿ ಕೃಷ್ಣ ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗ್ತಾರೆ ಅಂತ ಕೇಳ್ತಾ ಇದ್ದಾನಲ್ಲ ಅಂಥೇಳಿ ಅನ್ನಿಸ್ಬಹುದು. ಇದನ್ನ ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರೂ ವಾಸುದೇವನೇ ಸರ್ವಸ್ವ ಎಂಬ ಗುರಿಯ ಕಡೆಗೆ ಹೋಗದೇ ಇರುವುದಕ್ಕೆ ಇಲ್ಲಿ ಕೃಷ್ಣ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಯಾಕಂದ್ರೆ ಅದಕ್ಕೆ ಮೂಲ ಕಾರಣ ಮನುಷ್ಯರಲ್ಲಿ ಇರುವಂತಹ ಹಲವು ಕಾಮನೆಗಳು, ಅಂದರೆ ಆಸೆಗಳು. ಅವುಗಳನ್ನೆಲ್ಲ ತೃಪ್ತಿಪಡಿಸಿಕೊಳ್ಳಬೇಕೆಂಬ ಆಸೆ ಇದೆ. ಅದನ್ನೆಲ್ಲ ಬಿಟ್ಟು ದೇವರೆಡೆಗೆ ಹೋಗಿ ಅಂತಂದರೆ ಅವರು ಕೇಳೋದಿಲ್ಲ, ಅನುಭವಿಸಿಯೇ ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಅವರು ಬೇರೆ ಬೇರೆ ದೇವರುಗಳಿಗೆ ಹೋಗ್ತಾರೆ. ಯಾವುದೋ ಒಂದು ದೊಡ್ಡ ಕೆಲಸ ಹಿಡಿದಿರ್ತಾನೆ, ಅದು ಸುಸೂತ್ರವಾಗಿ ನಡೆಯಬೇಕಾದ್ರೆ ವಿನಾಯಕನ ವರ ಬೇಕು ಅಂಥೇಳಿ ತಿಳಿತಾನೆ. ಯಾಕಂದ್ರೆ ಅವನು ಎಲ್ಲ ವಿಘ್ನಗಳಿಗೂ ಒಡೆಯ, ಎಲ್ಲ ವಿಘ್ನಗಳು ತಲೆಬಾಗುವುದು ಅವನಿಗೆ ಮಾತ್ರ. ಅದಕ್ಕಾಗಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ, ಹರಕೆ ಹೊರ್ತಾರೆ, ಸಂಕಷ್ಟಹರ ಚತುರ್ಥಿ ಅಂಥೇಳಿ ಉಪವಾಸ ಇರ್ತಾರೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಇನ್ನು ಮತ್ತೊಬ್ಬರಿಗೆ ವಿದ್ಯೆ ಬೇಕಾಗಿದೆ. ಈ ವಿದ್ಯೆಗೆ ಅಧಿದೇವತೆ ಸರಸ್ವತಿ, ಶಾರದೆ, ಹಾಗಾಗಿ ಅವಳ ಉಪಾಸನೆಯನ್ನ ಮಾಡ್ತಾರೆ. ಅವಳ ವರ ಪಡೆದು ಪ್ರಖ್ಯಾತ ಪಂಡಿತನಾಗಿ ಕವಿಯಾಗಿ ಇರಬೇಕೆಂಬುದು ಆಸೆ. ಇನ್ನು ಮತ್ತೊಬ್ಬನಿಗೆ ಐಶ್ವರ್ಯದ ಮೇಲೆ ಇಚ್ಛೆ, ಅದಕ್ಕಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತಹ ವ್ರತವನ್ನ ಕೂಡ ಕೈಗೊಳ್ತಾನೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮುಂತಾದವುಗಳನ್ನೆಲ್ಲ ಮಾಡ್ತಾನೆ. ಹಾಗಾಗಿ ಒಬ್ಬನಿಗೆ ಜಯ ಬೇಕು, ಹಾಗಾಗಿ ಅವನು ದುರ್ಗೆಯನ್ನ, ಚಾಮುಂಡಿಯನ್ನ ಪೂಜಿಸ್ತಾನೆ. ಹೀಗೆ ಮನುಷ್ಯರಲ್ಲಿ ಹಲವು ಆಸೆ ಕಾಮನೆಗಳಿದ್ದಾವೆ. ಆ ಕಾಮನೆಗಳನ್ನ ಈಡೇರಿಸುವುದಕ್ಕಾಗಿ ಹಲವು ದೇವತೆಗಳ

0: ಪೂಜಿಸ್ತಾರೆ. ಈ ಆಸೆ ಇರುವಂಥವರು ಆಯಾ ದೇವತೆಗಳಲ್ಲಿಯೇ ಶರಣಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಮನುಷ್ಯನ ಬುದ್ಧಿಯನ್ನ ಮಂಕುಗೊಳಿಸುವುದು ನಾನಾ ರೀತಿಯ ಬಯಕೆಗಳೇ. ಅಂತಹ ಅವಿವೇಕಿಯು ಆತ್ಮನ ಕಡೆಗೆ ತಿರುಗುವಂಥದ್ದು ಅಸಾಧ್ಯವೇ ಹೌದು. ಈ ದೇವತೆ ಎಂದರೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲು ಶಕ್ತಿಯನ್ನು ಒದಗಿಸುವಂತಹ ಅವ್ಯಕ್ತ ಶಕ್ತಿ ಎಂಬುದನ್ನು ಈ ಹಿಂದೆಯೇ ನಾವು ನೋಡಿದ್ದೇವೆ. ಈ ಶ್ಲೋಕವನ್ನು ಓದುವುದಾದರೆ ಇಲ್ಲಿ ಅನ್ಯ ದೇವತೆಗಳು ಎಂಬ ಶಬ್ದಕ್ಕೆ ವಿಷಯ ಪ್ರಪಂಚದಿಂದ ಸಿಗುವ ಸುಖ ಎಂದು ಅರ್ಥವಾಯಿತು. ಇನ್ನು ವಿಷಯ ಪ್ರಪಂಚದ ವಿಷಯಗಳ ಹಿಂದೆ ಮನಸ್ಸು ಬೆನ್ನಟ್ಟಿ ಓಡಿದಾಗ ಅದಕ್ಕೆ ಆ ಮೂಲಕ ಸ್ವಲ್ಪ ಸುಖ ಸಿಗುತ್ತದೆ ಎಂಬುದು ಸತ್ಯ. ಆದರೆ ಮನಸ್ಸಿನಲ್ಲಿ ಏಳುವ ಕಾಮದ ಅಲೆಗಳು ಮನಸ್ಸನ್ನ ಸಂಪೂರ್ಣವಾಗಿ ಕಲುಷಿತಗೊಳಿಸುತ್ತವೆ. ತತ್ಪರಿಣಾಮವಾಗಿ ಆತ್ಮನ ಸ್ವರೂಪವು ಅಲ್ಲಿ ಛಿದ್ರ ಛಿದ್ರವಾಗಿ ಬಿಡುತ್ತದೆ. ಮನಸ್ಸು ಹೀಗೆ ಕಲುಷಿತಗೊಂಡಾಗ ಬುದ್ಧಿಯ ವಿವೇಕ ಶಕ್ತಿಯು ಕುಂಠಿತವಾಗುತ್ತದೆ. ಹಾಗಾಗಿ ವ್ಯಕ್ತಿಯು ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನು ನಿರ್ಧರಿಸುವಲ್ಲಿ ಅಸಮರ್ಥನಾಗುತ್ತಾನೆ. ಬುದ್ಧಿಯು ಹೀಗೆ ಕಾಮತೃಷ್ಣೆಯಿಂದ ಅಂದರೆ ಕಾಮ್ಯದ ಆಸೆಗಳ ಬಲೆಗೆ ಮಂಕಾದಾಗ ಕೆಟ್ಟ ವಿಚಾರಗಳು ಎಂಬ ಯೋಚನೆಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಹೀಗೆ ಬಯಕೆಗಳು ಮನಸ್ಸಿನಲ್ಲಿ ಏಳುವುದರಿಂದ ಮಾತ್ರ ಮನುಷ್ಯನು ಪತನ ಹೊಂದುವುದಿಲ್ಲ. ಆದರೆ ಹೇಗೆ ಅಂತಂದರೆ ಮನಸ್ಸಿನಲ್ಲಿ ಬಯಕೆಗಳು ಸದಾಕಾಲ ಏಳ್ತಾನೇ ಇರುತ್ತೆ, ಬರ್ತಲೇ ಇರುತ್ತೆ. ಈ ಸಮುದ್ರದಲ್ಲಿ ಅಲೆಗಳು ಏಳ್ತಾ ಇರ್ತಾವಲ್ಲ, ಹಾಗೆ ಸಮುದ್ರದಲ್ಲೂ ಅಲೆಗಳು ಏಳೋ ಹಾಗೆ ಮನಸ್ಸಿನಲ್ಲಿ ಬಯಕೆಗಳು ಆಸೆಗಳು ಹುಟ್ಟುತ್ತಲೇ ಇರುತ್ತೆ. ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮನುಷ್ಯನು ಯಾವಾಗ ಆ ಬಯಕೆಗಳೊಂದಿಗೆ ಒಂದಾಗಿ ಬಿಡ್ತಾನೋ ಅಲ್ಲಿಂದ ಅವನ ಸಂಸಾರದ ಒಂದು ಸಂಕಷ್ಟದ ಎಲ್ಲ ಆರಂಭಗಳು ಸ್ತುತಿಸುತ್ತವೆ. ಒಂದು ಸಲ ಮನಸ್ಸಿನ ಬಯಕೆಗಳ ಜೊತೆ ಅವನು ಸೇರಿಬಿಟ್ನ ಅಂತಂದ್ರೆ ಆಮೇಲೆ ಆ ಬಯಕೆಗಳೇ ಅವನನ್ನ ನೆಲಸಮ ಮಾಡಿಬಿಡ್ತವೆ. ಮನಸ್ಸಿನಲ್ಲಿ ಏಳುವ ಯಾವುದೇ ಬಯಕೆಯಾಗಲಿ ಅದು ಸ್ವರೂಪದಲ್ಲಿ ಜಡವಾಗಿರುತ್ತೆ. ಯಾಕಂದ್ರೆ ಮನಸ್ಸಿನಲ್ಲಿ ಏಳುವಂತಹ ಎಲ್ಲ ಅಲೆಗಳು ನಾವು ತಿಂದಿರುವ ಆಹಾರದ ಸೂಕ್ಷ್ಮ ರೂಪವೇ. ಈ ಬಯಕೆಯ ಅಲೆಗಳು ಆತ್ಮನಿಂದ ಶಕ್ತಿಯನ್ನು ಪಡೆದು ಬಲಗೊಳ್ಳುತ್ತೆ. ಈ ಅಲೆಗಳಿಗೆ ಸರಿಯಾಗಿ ನಮ್ಮ ಕರ್ಮಗಳಿರ್ತವೆ. ಬುದ್ಧಿಯು ಕಾಮದ ಅಲೆಗಳಿಂದಾಗಿ ಮಂಕಾದಾಗ ಅಂತಹ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೇನೆ ಎಂಬುವಂಥದ್ದೇ ತಿಳಿಯೋದಿಲ್ಲ. ತಾನು ಹೋಗುತ್ತಿರುವಂತಹ ಮೂಲಕವೇ ಇವತ್ತಲ್ಲ ನಾಳೆ ಪೂರ್ಣ ಸುಖವನ್ನ ಪಡಿಬಹುದೇನೋ ಅಂಥೇಳಿ ನಂಬಿ ಆ ಸುಖವನ್ನ ಸಂತೋಷವನ್ನ ಪಡೆಯುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾನಾ ಬಯಕೆಗಳು ಬಂದಾಗ, ನಾನಾ ರೀತಿಯ ಆಸೆಗಳು ಎದ್ದಾಗ ಅದಕ್ಕೆ ತಕ್ಕ ಹಾಗೆ ಪ್ರೇರೇಪಿಸುವಂತೆ ನಾವು ಹಲವಾರು ಮಾರ್ಗಗಳನ್ನು ಹಲವಾರು ಧ್ಯೇಯಗಳನ್ನು ಇಟ್ಕೊಂಡು ಸಾಕ್ತಾ ಹೋಗ್ತೇವೆ. ಆದರೆ ಕೃಷ್ಣ ಇಲ್ಲಿ ಬೇರೆ ಬೇರೆ ನೆಲೆಗೆ ನೀನು ದೈವದ ಸ್ವರೂಪಕ್ಕೆ ನೀನು ಶರಣಾಗ್ತೀಯ ಅಂತಂದರೆ ನೀನು ಬೇರೆ ಬೇರೆ ದೇವರಿಗೆ ಕೈ ಮುಗಿತೀಯ ಅಂತಲ್ಲ. ನಾವು ನಮ್ಮ ಏಕೈಕ ಗುರಿ ಅನ್ನೋದೇನಿದೆ ಆ ಗುರಿಯನ್ನು ನಿಶ್ಚಯಿಸಿಕೊಂಡ ಮೇಲೆ ಆ ಗುರಿಯನ್ನೇ ನಾವು ದೃಷ್ಟಿ ನೆಟ್ಟು ಸಾಗಬೇಕು. ಆದರೆ ಹೋಗುವ ದಾರಿಯಲ್ಲಿ ನಮಗೆ ಆ ಕಡೆ ಈ ಕಡೆ ಯಾವುದೋ ಆಸೆಯ ಕಾಮನೆಗಳು ಬಂದು ಸಿಕ್ಕಿದಾಗ ಆ ಡೈವರ್ಷನ್ ಅಥವಾ ತಿರುವು ಏನಿರುತ್ತೆ ಆ ತಿರುವಿಗೆ ತಿರುವುಗೊಳ್ಳದೆ ನೇರ ಗುರಿಗೆ ಹೋಗಿ ಸಾಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು. ಅದನ್ನೇ ಕೃಷ್ಣ ತಮ್ ತಮ್ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತಾ ಸ್ವಯ ಅಂತೇಳಿ ಅಂದರೆ ಮನಸ್ಸಿನ ಬಯಕೆಗಳ ಪೂರೈಕೆಗಾಗಿಯೇ ನೀನು ಅಲ್ಲಿ ಇಲ್ಲಿ ತಿರುವುಗಳನ್ನು ಪಡೆದೆ ನೇರ ಗುರಿಯನ್ನೇ ಹೋಗಿ ಮುಟ್ಟಬೇಕು ಅನ್ನುವಂಥ ಅಂಶದ ಮೂಲಕ ಇಲ್ಲಿ ಕೃಷ್ಣ ತಿಳಿಸ್ತಾರೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ

0: ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ 2 ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ, ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದಕ್ಕಾಗಿ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ, ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕು, ಅದು ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ 500 ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರಿಗೆ ಸಾಕಾಗುವಷ್ಟು ನೀರು ಇದೆ, ಆಗಸ್ಟ್ ವರೆಗೆ ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು, ಬರದಿಲ್ಲಾದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಸೂಪರ್ ಎಲ್ನಿನೋ 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೇ ನಾವು ಮೋಡ ಬಿತ್ತನೆಯನ್ನ ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ಎಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನ ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 2025-26ನೇ ಸಾಲಿನಲ್ಲಿ ಬಾಕಿ ಇರುವ 2186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು ಕೂಡಲೇ ರಾಜ್ಯದ ಗ್ರಾಮ

0: ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ July 1 ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ಧಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬು ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
5: ಆರೋಗ್ಯದಿಂದಲೇ

0: ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
0: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
0: ಮಹಿಳೆಯರು,
1: ಮಕ್ಕಳು,
0: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
0: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನ ನಾವು ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನು ತಿಳಿಯಲು ಮುಂದಾಗಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್,
3: ಧನ್ಯವಾದಗಳು.
2: ಸೊ ಮೊದಲನೇದಾಗಿ ಈ ಋತುಚಕ್ರ ನೈರ್ಮಲ್ಯದ ಬಗ್ಗೆ ನಾವು ಮಾತಾಡಲು ಮುಂದಾಗಿದ್ದೇವೆ. ಹಾಗಿದ್ರೆ ಈ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಮತ್ತೆ ಯಾಕೆ ಆಚರಿಸಲಾಗುತ್ತೆ ಅನ್ನೋದನ್ನ ತಿಳಿಸ್ಬೋದಾ ಮೇಡಮ್?
3: ಸೊ ಋತು ನೈರ್ಮಲ್ಯ ದಿನವನ್ನು ನಾವು 2014 ಆಚರಿಸ್ತಾ ಇರೋದು. ಸೊ ಪ್ರತಿ ವರ್ಷ ಮೇ 28 ಇದನ್ನು ಆಚರಿಸಲಾಗುತ್ತಿದೆ. ಸೊ ಏನಕ್ಕೆ ಮೇ 28 ಅಂತಲೇ ಕೇಳಿದ್ರೆ ನೀವು ನನಗೆ, ಯೂಶುವಲ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಋತುಚಕ್ರ ಬರೋದು 28 ದಿನಗಳಿಗೊಮ್ಮೆ. ಸೊ ಅದು ಬಂದಾಗ 5 ಸರಾಸರಿ ಸ್ರಾವ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರ ಸೈಕಲ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಸೊ ನಾವು ಪ್ರತಿ ವರ್ಷ ಮೇ 28 2014 ಋತು ನೈರ್ಮಲ್ಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸೊ ಇನ್ನು ನೀವು ಏನಕ್ಕೆ ಅದನ್ನು ನಾವು ಗುರುತಿಸಿ ಅದಕ್ಕೂ ಒಂದಿನ ಇಡಬೇಕು ಅಂತ ಏನಕ್ಕೆ ಅಂತ ಕೇಳ್ತೀರಾ ಅನ್ನೋದಾದರೆ, ಸೊ ಒಂದು ಹಿಂದಿನ ಕಾಲದಿಂದನೂ ಕೂಡ ಋತು ನೈರ್ಮಲ್ಯ ಬಗ್ಗೆ ಹಿಂಜರಿಕೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಥವಾ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ನನಗೆ ಪಿರಿಯಡ್ಸ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ. ಸೊ ಆ ಮುಜುಗರ ಇಲ್ಲದೆ ಒಂದು ಎಲ್ಲರ ಜೊತೆಗೂ ಕೂಡ ಸಾಮರಸ್ಯದಿಂದ ಇರೋದಕ್ಕಾಗಿ ಬಂದು ಆ್ಯಂಡ್ ಅದರಿಂದ ಸ್ವಚ್ಛತೆ ಕಾಪಾಡಲು, ಇನ್ ದ ಸೆನ್ಸ್ ಕೆಲವೊಬ್ಬರಿಗೆ ಹೇಗೆ ಪ್ಯಾಡ್ಸ್ ಹಾಕೋಬೇಕು ಅಂತ ಗೊತ್ತಿರಲ್ಲ, ಅವರಿಗೆ ಬಟ್ಟೆನೇ ಕೆಲವರು ಇನ್ನೂ ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಹೊರಗಡೆ ಹೋದರೆ ಲೀಕಿಂಗ್ ಆಗೋ ಟೆನ್ಷನ್ಸಲ್ಲಿ ಇರ್ತಾರೆ. ಸೊ ಬಟ್ಟೆನಲ್ಲಿ ಕಾಣಿಸ್ತಾ ಇದ್ರೆ ಅಂತ ಹೆದರ್ಕೋತಾರೆ, ಅದರಿಂದಾಗಿ ಕೆಲವು ಮಕ್ಕಳು ಸ್ಕೂಲ್ಗೂ ಬರೋದಿರಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಕಂಡುಹಿಡಿದು ಸೊ ಚಿಕ್ಕ ಮಕ್ಕಳಿಗೂ ಕೂಡ ಪ್ರೋತ್ಸಾಹಿಸೋದಕ್ಕೆ, ಚಿಕ್ಕ ಮಕ್ಕಳು ಅಂತಂದರೆ ಅಡಾಲಸೆಂಟ್ ಗರ್ಲ್ಸ್, ಸೊ ಒಂದು 11 ಅಥವಾ 12 ಯೂಶುವಲ್ ಆಗಿ ಆಗುತ್ತೆ. ಸೊ ಅಂಥ ಹೆಣ್ಮಕ್ಳಿಗೆ ಧೈರ್ಯ ತುಂಬೋಕ್ಕೆ ಹಾಗೂ ಅವರಿಗೆ ಹೇಗೆ ಇರಬೇಕು ಅಥವಾ ಯಾವುದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಕೊಳ್ಳೋದಕ್ಕಿರಬಹುದು. ಮತ್ತೆ ಇನ್ನೊಂದು ಹೇಳಬೇಕು ಅಂತ ಅಂದರೆ, ಋತುಸ್ರಾವ ಆಗಬೇಕಾದಾಗ ಅದನ್ನು ಹೇಗೆ ನೀಟ್ ಮಾಡ್ಕೋಬೇಕು ಅಥವಾ ಅವ್ರ ಪರ್ಸನಲ್ ಹೈಜಿನ್ ಹೇಗಿರಬೇಕು, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರಲ್ಲಿ ಮುಂದಂತೆ ಆಗುವಂತಹ ಏನೋ ಒಂದು ಸೋಂಕು ಇರಬಹುದು ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ವೆಜೈನಲ್ ಇನ್ಫೆಕ್ಷನ್ಸ್ ಇರಬಹುದು. ಸೊ ಕೆಲವೊಮ್ಮೆ ಅದು ಪ್ರೆಗ್ನೆನ್ಸಿ ಲಾಸ್ಗೂ ಕೂಡ ಲೀಡ್ ಆಗುತ್ತೆ. ಅಂತಂದರೆ ಅವರಿಂದಾಗಿ ಗರ್ಭಪಾತ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅಂಥದನ್ನೆಲ್ಲ ತಡೆಗಟ್ಟೋದಕ್ಕೆ ಋತು ನೈರ್ಮಲ್ಯವನ್ನು ನಾವು ಎಲ್ಲರಿಗೂ ಕೂಡ ತಿಳಿಸಿಕೊಡ್ಬೇಕಾಗತ್ತೆ. ಹಾಗೆ ಒಂದು ಜಾಗೃತಿ ಮೂಡಿಸ್ಬೇಕು ಎಲ್ಲರಲ್ಲೂ ಕೂಡ. ಋತು ಆದಾಗ ಅವ್ರನ್ನ ಅಂದ್ರೆ ಲೈಕ್ ಲೀವ್ ಹಾಕಿಸ್ಬಿಟ್ಟು ಮನೆಯಲ್ಲಿ ಇರಿಸೋರು ಇರ್ತಾರೆ. ಸೊ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅವರದೇ ಆದಂತಹ ಶಕ್ತಿ ಇರುತ್ತೆ. ಸೊ ಒಂದು ಹೆಣ್ಮಗು ಇದ್ದಂಗೆ ಇನ್ನೊಂದು ಹೆಣ್ಮಗು ಇರ್ಲಿಕ್ಕಾಗಲ್ಲ. ಸೊ ಅಂಥವ್ರಲ್ಲಿ ಅಂದರೆ ಎಲ್ಲರಿಗೂ ಕಂಪಲ್ಸರಿ ಬರಲೇಬೇಕು ಅಥವಾ ಕಂಪಲ್ಸರಿ ನೀವು ಈ ಕೆಲಸ ಮಾಡಲೇಬೇಕು, ಈ ಕೆಲಸ ಮಾಡಬಾರ್ದು, ಸೊ ಇವೆಲ್ಲವೂ ಕೂಡ ಆ ಥರ ಹೇಳ್ತಾ ಇರ್ತಾರೆ. ಸೊ ಬಟ್ ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ಯಾರಿಗೂ ಇನ್ಫಾರ್ಮೇಷನ್ ಇರಲ್ಲ. ಅವ್ರಿಗೆ ಎಂಥ ಕೆಲಸ ಮಾಡ್ಬೋದು, ಎಂಥ ಕೆಲಸ ಮಾಡಲಿಕ್ಕಾಗಲ್ಲ, ಯಾವಾಗ ರೆಸ್ಟ್ ತೊಗೋಬೇಕು, ಎಷ್ಟು ರೆಸ್ಟ್ ತೊಗೋಬೇಕು ಅಥವಾ ಅವ್ರಿಗೋಸ್ಕರನೇ ಅವ್ರ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ಮುಂದೆ ಆಗುವಂತಹ ಇನ್ಫೆಕ್ಟಿವ್ಸಿಂದ ಇರಬಹುದು ಅಥವಾ ಅವರಲ್ಲಿರೋ ಶಕ್ತಿನ ಅಥವಾ ಕುಂದುಕೊರತೆನ ಒಂದು ಆಹಾರ ಮೂಲಕ ಇರಬಹುದು ಅಥವಾ ಒಂದು ವ್ಯಾಯಾಮ ಮೂಲಕ ಇರಬಹುದು, ಹೇಗೆಲ್ಲ ನರಿಶ್ಮೆಂಟ್ ತೊಗೋಬೇಕು ಅನ್ನೋದನ್ನು ಅವರಿಗೂ ಕೂಡ ಎಜುಕೇಟ್ ಮಾಡೋದಕ್ಕೆ ನಾವು ಈ ಋತು ನೈರ್ಮಲ್ಯ ದಿನಾನ ಆಯೋಜಿಸಲಾಗಿರೋದು ಮತ್ತು ಆಚರಣೆಗೆ ಒಳಗೊಂಡಿರೋದು.
2: ಸೊ ಎಷ್ಟೊತ್ತು ಏನಕ್ಕಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮ್ಯಾಮ್. ಈಗ ಋತುಚಕ್ರ ಅಂದ್ರೇನು ಮತ್ತು ಅದನ್ನು ಸರಳವಾಗಿ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್?

0: ಋತುಚಕ್ರ ಅಂತ ಅಂದರೆ, ಸೊ ಅದೊಂದು ಫಿಸಿಯೋಲಾಜಿಕಲ್ ಅಂತಂತಂದರೆ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲಿ ಆಗುವಂತಹ ಒಂದು ಜೈವಿಕ ಪ್ರಕ್ರಿಯೆ. ಅದು ಹೇಗೆ ಆಗುತ್ತೆ ಇದು ಅಂತಂದರೆ, ಪ್ರತಿ ಒಂದು ಅಡಾಲಸೆಂಟ್ ಹುಡುಗಿ ಅಂದರೆ ಟೀನೇಜರ್ಸ್ ಹುಡುಗಿಗೆ ಒಂದು ಅವರ ಓವರೀಸ್ ಅಂತ ಏನು ಕರಿತೀವಲ್ಲ ಅಥವಾ ಅಂಡಾಂಶದಿಂದ ಒಂದೊಂದು ಓವರಿ ಅಥವಾ ಒಂದು ಅಂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇದು ರಿಲೀಸ್ ಆಗೋದು ಮುಂದೆ ಗರ್ಭಧಾರಣೆಗೆ ಅಂತ ಇರುತ್ತೆ. ಸೊ ಯಾವಾಗ ಅದು ಆಗೋದಿಲ್ಲವೋ ಹಾಗೇನೆ ನಮ್ಮದು ಯುಟ್ರೈನ್ ಒಳಗಡೆ ಅಂತಂದರೆ ನಮ್ಮ ಗರ್ಭಕೋಶದಲ್ಲಿ ಕೂಡ ಎಂಡೋಮೆಟ್ರಿಯಮ್ ಅಂತ ಒಂದಿರುತ್ತೆ. ಸೊ ಅದು ಕೂಡ ರಕ್ತದ ಕಣಗಳಿಂದ ಕೂಡಿರುತ್ತೆ. ಸೊ ಯಾವಾಗ ಅದು ಗರ್ಭಧಾರಣೆ ಆಗೋದಿಲ್ಲ ಆಗ ನಮ್ಮದು ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಅಂತ ಏನು ಕರಿತೀವಲ್ಲ ಅಥವಾ ಒಂದು ಹಾರ್ಮೋನ್ಸ್ಗಳಿಂದ ಆಗಿರಬಹುದು. ಸೊ ಅದು ಆಗದೇ ಇದ್ದಾಗ ಆ ಅಂಡಾಂಶದ ಜೊತೆಗೆ ನಮ್ಮ ಗರ್ಭದ ಒಳಪದರವು ಕೂಡ ಯೋನಿ ಮಾರ್ಗದಲ್ಲಿ ರಕ್ತಸ್ರಾವವಾಗಿ ಹೋಗೋದಕ್ಕೆ ನಾವು ಋತುಕ್ರಿಯೆ ಅಥವಾ ಋತುಚಕ್ರ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ಪ್ರತಿ ತಿಂಗಳ 28 ಅವಧಿಯಲ್ಲಿ ಅಂತಂದರೆ ಮೊದಲ 5 ದಿನ ಸ್ರಾವ ಆಗುತ್ತೆ, ನಂತರ ಒಂದು 14 ದಿನ ಅದೇ ಆಗಲೇ ಹೇಳ್ದಂಗೆ ಗರ್ಭಧಾರಣೆಗೆ ಅದು ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಲ್ಲ ನಾವು ಅಥವಾ ಒಳಪದರ ಅಂತ ಕರಿತೀವಲ್ಲ ಅದು ಡೆವಲಪ್ ಆಗುತ್ತೆ. ಸೊ 14 ದಿನ ಅಂಡಾಂಶದಿಂದ ಒಂದು ಅಂಡ ಒಂದು ರಿಲೀಸ್ ಆಗಿ ಬರುತ್ತೆ. ಸೊ ಅದು ಅಲ್ಲಿ ಕೇವಲ ಒಂದು 24-48 ಗಂಟೆಗಳ ಕಾಲ ಇರುತ್ತೆ. ಸೊ ಅದಾದ ಆಗಲಿಲ್ಲ ಅಂತಂದಾಗ ಅದು ಮತ್ತೆ ವಾಪಸ್ ಸ್ರಾವ ಆಗಿ ಹೋಗ್ಬಿಡುತ್ತೆ. ಸೊ ಇದನ್ನು ನಾವು ಋತುಚಕ್ರ ಅಂತ ಕರಿತೀವಿ.
1: ಇದುವರೆಗೂ ಋತುಚಕ್ರ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಋತುಚಕ್ರದ ಸಮಯದಲ್ಲಿ ನೈರ್ಮಲ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್?
0: ಸೊ ನೈರ್ಮಲ್ಯತನ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತ ಅಂದ್ರೆ, ಸೊ ಋತುಚಕ್ರ ಆಗ್ತಾ ಇರಬೇಕಾದಾಗ ನಮ್ಮ ಆರೋಗ್ಯನು ಕೂಡ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತ ಬಂತು ಅಂತಂದ್ರೆ, ಅಥವಾ ಅದನ್ನ ಕಾಪಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದ್ರೆ, ಒಂದು ಸೋಂಕು ಹರಡೋದನ್ನ ತಡೆಯೋದಕ್ಕೆ, ಬಿಕಾಸ್ ನಮ್ಮ ದೇಹದಲ್ಲಿ ಸೋಂಕು ಹರಡೋದಕ್ಕೆ ಹಲವಾರು ದಾರಿಗಳಿದೆ. ಒಂದು ಊಟದ ಮೂಲಕ ಇರ್ಬೋದು, ಇನ್ನೊಂದು ಗಾಳಿ ಮೂಲಕ ಇರ್ಬೋದು. ಹಾಗೇನೆ ಹೆಣ್ಣು ಮಕ್ಕಳು ಅಂತ ಬಂದಾಗ ಸ್ರಾವ ಆಗ್ತಾ ಇರಬೇಕಾದಾಗ ಅವರು ಪ್ಯಾಡ್ಸ್ ಹಾಕೊಂಡಿರ್ಬೋದು. ಸೊ ಆ ಪ್ಯಾಡ್ಸ್ ಜಾಸ್ತಿ ಹೊತ್ತು ಅಲ್ಲೇ ಇದ್ದಲ್ಲಿ ಅಲ್ಲೇ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಸೊ ಅವುಗಳು ಕೂಡ ಮತ್ತೆ ವಾಪಸ್ ಅಲ್ಲೇ ಗ್ರೋತ್ ಆಗಿ ಅವುಗಳು ವಾಪಸ್ ಮೇಲೆ ಹರಿದು ಸೊ ಸೋಂಕನ್ನು ತರುವ ಸಾಧ್ಯತೆ ಇರುತ್ತೆ. ಸೊ ಅದರಿಂದಾಗಿ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂತ ಹೇಳೋದು ನಾವು ರೆಗ್ಯುಲರ್ ಇಂಟರ್ವಲ್ಸ್ ಆಗಿ. ಸೊ ಒಂದು ಸೋಂಕು ತಡೆಯೋದಕ್ಕೆ ಹೈಜಿನ್ ಇಂಪಾರ್ಟೆಂಟ್ ಬರುತ್ತೆ. ಇನ್ನೊಂದು ಮುಂಜಾಗರೂಕತೆ ಅಂತಾದರೂ ಅನ್ಕೋಬಹುದು. ಇದರಿಂದ ನಾವು ಮುಂದೊಂದು ಕಾಲ ಅಬಾರ್ಷನ್ ಆಗಬಹುದು ಅಥವಾ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ಗಳನ್ನ ತಡಿಬಹುದು ಅವರಲ್ಲಿ, ಹಾಗೂ ಚರ್ಮದ ಸಮಸ್ಯೆಗಳು ಅಂತ ಬರುತ್ತೆ. ಬಿಕಾಸ್ ಒಂದು ಸಲ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ ಅಥವಾ ಶಿಲೇಂದ್ರಗಳು ಅಂತ ಕರಿತೀವಿ, ಅಂದರೆ ಈಗ ಕ್ಯಾಂಡಿಡಿಯಾ ಆಲ್ಬಿಕನ್ಸ್ ಜಾಸ್ತಿ ಬರುತ್ತೆ. ಸೊ ಇದು ಹೇಗೆ ಅಂತ ಅಂದರೆ ನಮ್ಮ ತೊಡೆಸಂದಿಯಲ್ಲಿ ಕೆರೆತ ಬರುತ್ತೆ ಅಂತ ಹೇಳಬಹುದು. ಇಲ್ಲ ಆದರೆ ಯೂರಿನ್ ಪಾಸ್ ಮಾಡಬೇಕಾದಾಗ ಉರಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಅದನ್ನು ಹಾಕೊಂಡಿದ್ದಾಗ ಉರಿ ಇಲ್ಲಾಂತಂದರೆ ವೈಟ್ ಡಿಸ್ಚಾರ್ಜಸ್. ಸೊ ಈ ಥರ ಕಂಪ್ಲೇಂಟ್ಸ್ ಕಾಮನ್ ಆಗಿ ಬರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಯಾವಾಗ ತೇವ ಇರುವ ಅಂಶ ಬಟ್ಟೆ ಹಾಕೊಂಡಾಗ ಅಂತಂದರೆ ವಾಶ್ ಮಾಡಿರ್ತೀವಿ, ಬಟ್ ಅದಿನ್ನು ಡ್ರೈ ಆಗಿರಲ್ಲ. ಸೊ ಅಂತ ಕ್ಲಾತ್ ಉಪಯೋಗಿಸ್ತಾ ಇದ್ದಾಗ ನಮ್ಗೆ ಈ ತರ ಬರೋದು ಚಾನ್ಸಸ್ ಹೈಯರ್ ಇರುತ್ತೆ. ಸೊ ಈ ತರದನ್ನೆಲ್ಲ ಪ್ರಿವೆಂಟಿವ್ ಆಗಿ ಮಾಡೋದಕ್ಕೆ ನಾವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗೆ ಕ್ಲೀನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಏನಕ್ಕೆ ಅಂತ ಕೇಳಿದ್ರೆ, ಅಗೇನ್ ಅಲ್ಲಿ ವಾಪಸ್ ಬ್ಯಾಕ್ಟೀರಿಯಾಸ್ ಏನಿರ್ ಉಳ್ಕೊಂಡಿರುತ್ತಲ್ಲ ಅಥವಾ ಫಂಗಲ್ ಆಗ್ಲೇ ಹೇಳ್ದಂಗೆ ಶಿಲೇಂದ್ರಗಳು ಏನಿರುತ್ತಲ್ಲ ಅದನ್ನೆಲ್ಲ ಕೂಡ ನಾವು ನೀಟಾಗಿ ನೀರಲ್ಲಿ ವಾಶ್ ಔಟ್ ಮಾಡಿದಾಗ ಸೊ ಅಲ್ಲಿರೋದೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ. ಸೊ ನೀರಲ್ಲಿ ಅದನ್ನ ವಾಶ್ ಮಾಡಿದ ನಂತರ ನಾವು ಒಂದು ಒಣ ಬಟ್ಟೆ ತಗೋಬೇಕು. ಸೊ ಅದು ಒಣ ಬಟ್ಟೆ ಯೂಶುವಲ್ ಆಗಿ ಕಾಟನ್ ಇದ್ರೆ ನಾವು ಪ್ರಿಫರ್ ಮಾಡ್ತೀವಿ. ವೈ? ಬಿಕಾಸ್ ಅದು ನೀರನ್ನ ಅಬ್ಸಾರ್ಬ್ ಜಾಸ್ತಿ ಮಾಡ್ಕೊಳ್ಳುತ್ತೆ. ಸೊ ದಟ್ ಅಲ್ಲಿ ಜಾಸ್ತಿ ಡ್ರೈನೆಸ್ ಇರಬಾರ್ದು, ಹಾಗಂತ ವೆಟ್ನೆಸ್ ಇರಬಾರ್ದು. ಸೊ ಹಾಗಾಗಿ ಅಲ್ಲಿರುವಂತಹ ನೀರಿನ ಅಂಶ ಹೋದಾಗ ಅದು ಡ್ರೈ ಕಂಪ್ಲೀಟ್ ಆಯಿತು ಅಂತಂದಾಗ ನೆಕ್ಸ್ಟ್ ಕ್ಲಾತ್ ವೇರ್ ಮಾಡಬೇಕಾದಾಗ ಅವ್ರಿಗೆ ಡಿಸ್ಕಂಫರ್ಟ್ಸ್ ಇರಲ್ಲ, ಅಂತಂದರೆ ಅವ್ರಿಗೂ ಕೂಡ ಒಂದು ಆರಾಮ್ ಅಂತ ಅನಿಸುತ್ತೆ. ಸೊ ಅದೊಂದು. ಮತ್ತು ಇನ್ನು ಚಿಕ್ಕ ಮಕ್ಕಳು ಅಂತ ಬಂತು ಅಂತಂದಾಗ ನಾವು ಅವ್ರದ್ದು ಸ್ಕೂಲ್ ಇದ್ರೊಳಗಡೆಗೆ ಕೆಲವೊಬ್ರಿಗೆ ಅಲ್ಲಿ ಚೇಂಜ್ ಮಾಡಿಸೋದಕ್ಕೆ ಕಂಫರ್ಟ್ ಇರೋದಿಲ್ಲ, ಅದಕ್ಕೋಸ್ಕರ ಅಂತ ಅವ್ರು ಗೈರು ಹಾಜರಿ ಆಗ್ತಾರೆ. ಇಲ್ಲ ಅಂತಂದರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಗೈರು ಹಾಜರಾಗ್ತಾರೆ. ಇಲ್ಲ ಅಂತಂದರೆ ನನಗೆ ಜಾಸ್ತಿ ರಜೆ ಹೋಗ್ತಾ ಇದೆ, ಅದು ನನಗೆ ಬಟ್ಟೆಗೆಲ್ಲ ಅಂಟುತ್ತೆ, ಸೊ ಅದನ್ನ ನೋಡಿದ್ರೆ ಇನ್ನೊಬ್ರು ಏನೋ ಅನ್ಕೋತಾರೆ ಅಂತ ಹೇಳಿ ರಜೆ ಹಾಕ್ತಾರೆ. ಸೊ ಇದರದ್ದೆಲ್ಲ ಎಜುಕೇಷನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಸೌಲಭ್ಯಗಳು ಸೌಕರ್ಯಗಳು ನಮಗೆ ಶಾಲೆಯಲ್ಲೂ ದೊರೆಯಬೇಕು, ಹಾಗೆ ನಾವು

0: ವರ್ಕ್ ಮಾಡುವಂತಹ ಏರಿಯಾದಲ್ಲೂ ಕೂಡ ದೊರಿಬೇಕು. ಆಗ ಫೀಮೇಲ್ಸಿಗೆ ಒಂದು ಆಕ್ಟಿವಿಟೀಸಿಗೆ ಧೈರ್ಯನೂ ಸಿಗುತ್ತೆ, ಆ್ಯಂಡ್ ಅವರು ಕಂಫರ್ಟಬಲ್ ಆಗಿರ್ತಾರೆ, ಆ್ಯಂಡ್ ಬಂದು ಎಲ್ಲ ಥರದ ಕೆಲಸನೂ ಮಾಡೋದಕ್ಕೆ ಉತ್ಸಾಹಕರಾಗಿರ್ತಾರೆ.
1: ಖಂಡಿತ ಮೇಡಮ್, ಈಗ ನೈರ್ಮಲ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಋತುಚಕ್ರದ ಬಗ್ಗೆ ಸಮಾಜದಲ್ಲಿ ಇರುವ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್.
0: ಓಕೆ, ಋತುಸ್ರಾವ ಆದಾಗ ಸೊ ನಮ್ಮಲ್ಲಿ ಹೇಳಿದ್ದಂಗೆ ಆಗ ಫೀಮೇಲ್ಸಿಗೆ ಅಂದರೆ ಹೆಂಗಸರಿಗೆ ಋತುಸ್ರಾವದಿಂದಾಗಿ ಅವ್ರದ್ದು ಕಾಂಟ್ರಾಕ್ಷನ್ಸ್ ಅಂತೇನು ಕರಿತೀವಲ್ಲ, ಸೊ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಅಂತಂದರೆ ಸಂಕೋಚಗಳು ಅಂತಂದರೆ ನಮ್ಮಲ್ಲಿ ಹೊಟ್ಟೆ ಎಲ್ಲಿರುವಂಥ ಅಂದರೆ ಗರ್ಭಕೋಶದಲ್ಲಿರುವಂತಹ ಎಲ್ಲ ಸ್ನಾಯುಗಳು ಸಂಕೋಚಗೊಂಡಾಗ ಈ ಋತುಸ್ರಾವ ಯೋನಿ ಮಾರ್ಗದಿಂದ ಹೋಗುತ್ತೆ. ಸೊ ಕೆಲವೊಮ್ಮೆ ಈ ಸಂಕೋಚಗಳು ಜಾಸ್ತಿ ಆದಾಗ ಹೆಣ್ಣು ಮಕ್ಕಳಲ್ಲಿ ನೋವು ಕಂಡುಬರುವುದು ಸಹಜ. ಕೆಲವೊಬ್ಬರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಸೊ ಋತುಸ್ರಾವ ಆದಾಗ ಹೆಣ್ಣು ಮಕ್ಕಳಿಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಇದೊಂದು ವಿಚಾರಕ್ಕೋಸ್ಕರ, ಅಂದರೆ ಸಂಕೋಚಗಳು ಜಾಸ್ತಿ ಆಗಿರುತ್ತೆ, ಸೊ ಅವರಿಗೆ ಆರಾಮದಾಯಕವಾಗಿರಲಿ ಅಂತ ಹೇಳಿ. ಹಾಗಂತ ಹೆಣ್ಣು ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗಬೇಡಿ, ಅಡುಗೆ ಮನೆಗೆ ಹೋಗಬೇಡಿ, ಮನೆಯಲ್ಲಿ ಓಡಾಡಬೇಡಿ ಜಾಸ್ತಿ, ಒಂದು ಮೂಲೆ ಗುಂಪು ಮಾಡೋದಕ್ಕೆ ಅಂತ ಇರೋದಿಲ್ಲ. ಅದು ಕೇವಲ ಆ ಸಂದರ್ಭ ಇರೋದು ಅವರಿಗೋಸ್ಕರ ರೆಸ್ಟ್ ಮಾಡಿ ಅಂತ. ಬಟ್ ನಮ್ಮ ಜನಾಂಗದಲ್ಲಿ ಅಂದ್ಕೊಳ್ಳೋದು ಅಂತ ಅಂದರೆ ಅವರಿಗೆ ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡೋ ಹಾಗಿಲ್ಲ, ಅಡುಗೆ ಮನೆಯಲ್ಲಿ ಸುತ್ತಾಡೋ ಹಾಗಿಲ್ಲ, ಮನೆ ಅಂಗಳದಲ್ಲಿ ಓಡಾಡಬೇಡ. ಸೊ ಇವೆಲ್ಲವೂ ತಪ್ಪು ಕಲ್ಪನೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳಿ ಅನ್ನೋ ಮೂಲಕ ಹೇಳಿರೋದೆ ವಿನಃ ಇದರಲ್ಲಿ ಅವರಿಗೆ ಈ ಕೆಲಸ ಆಗೋದಿಲ್ಲ ಅಥವಾ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ. ಸೊ ಅದಕ್ಕೆ ಎಲ್ಲೂ ದೇವ್ರ ಮನೆಗೆ ಹೋಗಬಾರ್ದು ಆ ಥರ ಇರಬಾರ್ದು ಅಂತ ಹೇಳಿ ಎಲ್ಲೂ ಆ ಥರ ನೀತಿ ನಿಯಮಗಳು ಇಲ್ಲ, ಅದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲ. ಸೊ ಕೇವಲ ಅವರು ಸ್ವಲ್ಪ ರೆಸ್ಟ್ ಮಾಡಲಿ, ಸೊ ಎಲ್ಲ ಕೆಲಸದಿಂದ ಒಂದೆರಡು ದಿನ ಆದ್ರೂ ಅವರಿಗೆ ಒಂದು ವಿಶ್ರಾಂತಿ ಸಿಗಲಿ ಅಂತ ಹೇಳಿ ಇರೋದು. ಸೊ ಹಾಗೇನೆ ಇನ್ನು ಋತುಸ್ರಾವದ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ ಮನೆಯಲ್ಲೇ ಮಾತಾಡೋದಕ್ಕೆ ಸಂಕೋಚ ಪಟ್ಕೋತಾರೆ. ಲೈಕ್ ಗಂಡನ್ ಐ ಮೀನ್ ಮದುವೆ ಆಗಿರೋ ಹೆಣ್ಮಕ್ಳು ಅವ್ರ ಗಂಡಂದಿರ್ಗೆ ಹೇಳ್ಕೊಳ್ಳೋದಕ್ಕೂ ಮುಜುಗರ ಪಟ್ಕೋತಾರೆ, ಪ್ಯಾಟ್ಸ್ ತಗೋಬನ್ನಿ ಅಂತ ಹೇಳಿ. ಇನ್ನು ಕೆಲವರು ತಂದೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ, ಎಲ್ಲನೂ ಅವ್ರ ತಾಯಿ ಹತ್ರ ಹೇಳ್ಕೊತಾ ಇರ್ತಾರೆ. ಇನ್ನು ಹೇಳಬೇಕು ಅಂದರೆ ಕೆಲವು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಕ್ಕೆ. ಲೈಕ್ ಅಂದರೆ ಇದು ಟಾಪಿಕ್ ತುಂಬ ಓವರಾಗೂ ಮಾತಾಡೋಕೆ ಹೋಗ್ಬಾರ್ದು, ಹಾಗಂತ ಚಿಂತನೆಗೂ ಬರದೇ ಇರೋ ಥರ ಇರಬಾರ್ದು. ಸೊ ಇಟ್ಸ್ ಅ ನಾರ್ಮಲ್ ಪ್ರೊಸೀಜರ್ ಅಥವಾ ನಾರ್ಮಲ್ ಪ್ರೋಸೆಸ್, ಅದನ್ನು ಹಾಗೇ ತಗೋಬೇಕು, ಅದರಲ್ಲಿ ಯಾವುದೇ ರೀತಿ ಮುಜುಗರ ಇಲ್ಲ, ನಾಚಿಕೆ ಇಲ್ಲ. ಸೊ ಅದನ್ನು ಹೇಗಿದೆ ಹಾಗೆ ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ತುಂಬ ಅತಿಯಾಗಿ ಚಿಂತಿಸಬಾರ್ದು ಅಥವಾ ಅತಿಯಾಗಿ ಕೂಡ ಅದು ತಪ್ಪು ಅದನ್ನ ಬಗ್ಗೆ ಮಾತಾಡಿದ್ರೆ ಏನೂ ಇಲ್ಲ ಅವರಿಗೆ ಅಂತ ಅನ್ಕೊಳ್ಳೋದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಸೊ ಅದು ಕೂಡ ಒಂದು ಮಿಥ್ಯೆ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೋಬಿಡ್ತಾರೆ. ಇಟ್ಸ್ ಜಸ್ಟ್ ಕ್ಯಾಶುವಲ್, ಅದು ಒಂದು ಬಯಾಲಾಜಿಕಲ್ ಪ್ರೋಸೆಸ್, ಅದು ಜೈವಿಕ, ಅದು ನಮ್ಮ ದೇಹದಲ್ಲಾಗುವಂತಹ ಒಂದು ಕ್ರಿಯೆ. ಸೊ ಅದನ್ನ ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಮತ್ತೆ ಕೆಲವೊಬ್ರು ಹೇಳ್ತಾರೆ ಋತುಸ್ರಾವ ಆಗ್ತಿರ್ಬೇಕಾದಾಗ ತಲೆ ಸ್ನಾನ ಮಾಡಬಾರ್ದು, ಇಲ್ಲಾಂತಂತಂದ್ರೆ ಅತಿ ಹೆಚ್ಚು ತಲೆ ಸ್ನಾನ ಮಾಡಿಸ್ತಾರೆ. ಆಲ್ರೆಡಿ ಅವರಿಗೆ ಸಂಕೋಚಗಳಿಂದಾಗಿ ನೋವು ಜಾಸ್ತಿ ಇರುತ್ತೆ, ತಲೆ ಸ್ನಾನನೇ ಮಾಡಿ ಮೊದಲನೇ ದಿನನೇ ಅಂತ ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ. ಬಿಕಾಸ್ ಆ ವ್ಯಕ್ತಿದು ಸ್ಟ್ರೆಂತ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅವರಿಗೆ ಯಾವಾಗ ರಿಲ್ಯಾಕ್ಸ್ ಆಗುತ್ತೋ ಅವಾಗ ತಲೆ ಸ್ನಾನ ಮಾಡಿದ್ರು ನಡೆಯುತ್ತೆ. ಬಟ್ ಸ್ನಾನ ಮಾಡೋದೇನಕ್ಕೆ ಅಂತಂದ್ರೆ ಅವ್ರ ಹೈಜಿನ್ ನೀಟಾಗಿರ್ಲಿ ಅಂತ ಹೇಳಿ, ಅಥವಾ ಅವರ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇರೋದು. ಹಾಗಂತ ಮೊದಲನೇ ದಿನನೇ ತಲೆ ಸ್ನಾನ ಮಾಡಬೇಕು ಅಥವಾ ಅದು ಮುಕ್ತಾಯ ಆದಮೇಲೆ ತಲೆ ಸ್ನಾನ ಮಾಡಬೇಕು ಅನ್ನೋದಕ್ಕೂ ಕೂಡ ಏನೂ ಇಲ್ಲ, ಅದೊಂಥರ ಪರಂಪರೆಯಾಗಿ ಬಂದುಬಿಟ್ಟಿದೆ ಅದು ಒಂದು. ಹಾಗೆ ಈ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಆದವರಲ್ಲೂ ಕೂಡ ಎಕ್ಸಸೈಸ್ ಮಾಡಬೇಡಿ, ಫುಲ್ ರೆಸ್ಟ್ ಮಾಡಿ, ಫುಲ್ ಮಲ್ಕೊಂಡಂಗೆ ಇರಿ ಅಂತಲೂ ಹೇಳ್ತಾರೆ. ಹೌದು, ಮಲ್ಕೊಳ್ಳೋದು ಉತ್ತಮನೇ, ಬಟ್ ತುಂಬ ವಿಗೋರಸ್ ಆಗಿ ಎಕ್ಸಸೈಸ್ ಮಾಡೋದು ಬೇಡ. ಅಂದರೆ ಭಾರತ್ ಎತ್ತಿದೆ, ಜಂಪಿಂಗ್ ಮಾಡಿದೆ, ಸೊ ಇವೆಲ್ಲ ಬೇಡ. ಲೈಟಾಗಿ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಭದ್ರಾಸನ ಇರಬಹುದು ಅಥವಾ ಶಶಾಂಕಾಸನ ಇರಬಹುದು, ಸೊ ಅಲ್ಲೇ ಲೈಟಾಗಿ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿದ್ರೆ ಅಂದರೆ ಅವ್ರಿಗೂ ಕೂಡ ನೋವಿಂದು ಕಡಿಮೆ ಅನಿಸುತ್ತೆ. ಬಿಕಾಸ್ ಕಾಂಟ್ರಾಕ್ಷನ್ಸ್ ಅಂತ ಅನ್ನಲ್ಲ ಹಾಗೆ ಸಂಕೋಚತೆಗಳು, ಸೊ ಇದು ಬಿಗಿತ ಆದಾಗ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸಿಂಗ್ ಬೇಕಾಗುತ್ತೆ. ಸೊ ಅದಕ್ಕೆ ಲೈಟಾಗಿ ಎಕ್ಸಸೈಸ್ ಮಾಡಿದ್ರೆ ಉತ್ತಮ. ಸೊ ಹಾಗೆ ಖಾಲಿ ಕೂರೋದ್ರಿಂದಾಗಿ ಅಥವಾ ಮನೆಯಲ್ಲಿ ಓಡಾಡದೆ ಇರೋದ್ರಿಂದಾಗಿ ನೋವು ಕಮ್ಮಿ ಆಗೋದಿಲ್ಲ. ಆ್ಯಂಡ್ ಆಗಲೇ ಹೇಳ್ದಂಗೆನೆ ಅವರಿಗೆ ಫ್ರೀಡಮ್ ಇರಬೇಕು, ಅದು ಆಗಲಿ ಆಗದೆ ಇರಲಿ, ಅದಾದಾಗ್ಲೂ ಸಹ ಅದು ಆಗದೆ ಇದ್ರೂ ಸಹ ಅದು ನಾವು

0: ಒಂದು ಏನದು ಮುಜುಗರ ಸಂಗತಿ ಅಂತ ಎಲ್ಲೂ ಕೂಡ ಯಾರು ಅನ್ಕೋಬಾರ್ದು.
1: ಸೊ ಸಾಕಷ್ಟು ಸ್ವವಿವರವಾಗಿ ಆ ಸಮಾಜದಲ್ಲಿ ಇರುವಂತಹ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಅದರಲ್ಲೂ ಈ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಗತ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್?
0: ಹಾಗೆ ಆಗ್ಲೇ ಹೇಳ್ದಂಗೆ ಮೊದಲನೇ ಬಾರಿ ಮುಟ್ಟಾಗುವಂತಹ ಹೆಣ್ಣು ಮಕ್ಕಳಲ್ಲಿ ಕೆಲವೊಬ್ಬರಿಗೆ ಅರ್ಲಿ ಏಜಲ್ಲೇ ಆಗ್ಬಿಡ್ತಾರೆ, ಅಂದರೆ 12 ಇಯರ್ಸಿಗೆ. ಸೊ 12 ಇಯರ್ಸ್ ಅಂತ ಬಂತು ಅಂತಂದ್ರೆ ಅವರಿಗೆ ಅವ್ರ ದೇಹ ಅಥವಾ ಅವ್ರದ್ದು ಬಗ್ಗೆನೆ ಅವರಿಗೆ ಇನ್ನೂ ಗೊತ್ತಿರಲ್ಲ. ಸೊ ಅಂಥ ಮೂಮೆಂಟಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಹೇಗೆ ಇದು ಅಂತ ಹೇಳಿ ಮನೆಯಲ್ಲೇ ಅವರಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಡಬೇಕಾಗತ್ತೆ. ಅಂದರೆ ಅವರೇ ಗಾಬರಿಗೊಂಡಿರ್ತಾರೆ ಮಕ್ಕಳು. ಸೊ ಮಕ್ಕಳಿಗೆ ಇನ್ನಷ್ಟು ಗಾಬರಿ ಮಾಡಿಸ್ದೇನೆ ಇದೊಂದು ಸಹಜ ಪ್ರಕ್ರಿಯೆ ಇದು ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಮತ್ತು ಸಾಂತ್ವನ ನೀಡಬೇಕು. ಸೊ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ತುಂಬ ನಮ್ಮಲ್ಲಿ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ. ಅವತ್ತಿಂದನೇ ಸ್ಕೂಲಿಗೆ ಚಕ್ಕರ್ ಹಾಕ್ಸೋದು, ಮನೆಯಲ್ಲೇ ಇರಿಸಿ ಒಂದು ಕಡೆ. ಸೊ ಅದೆಲ್ಲ ಮಾಡೋದಕ್ಕಿಂತ ಹಿಂಗೆ ಅವರಿಗೆ ಮುಂಚೆನೇ ಹೇಳಿರಬೇಕು ಈ ಥರ ಆಗುತ್ತೆ. ಸೊ ಹಿಂಗಿರುತ್ತೆ ಸಿಚುವೇಶನ್ಸ್ಗಳು. ಸೊ ಇದೊಂದು ಸಹಜವಾದದ್ದು ಅಂತ ಹೇಳಿ ಮಗುಗೆ ಧೈರ್ಯ ತುಂಬಬೇಕು. ಸೊ ಅವರಿಗೆ ಇನ್ನಷ್ಟು ಸಂಕೋಚ ಬರ್ಸೋದಿರಬಾರ್ದು ಅದರೊಳಗಡೆಗೆ. ಆ್ಯಂಡ್ ಆದಾಗ ಯಾವುದನ್ನ ಹೇಗೆ ಉಪಯೋಗಿಸಬೇಕು ಅಂತಂದ್ರೆ ಪ್ಯಾಡ್ಸ್ ಹಾಕೋತಾರೆ ಅನ್ನೋದಾದರೆ ಪ್ಯಾಡ್ಸನ್ನೆಲ್ಲ ಹೇಗೆ ಹಾಕಬೇಕು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅವರಿಗೆ ಏನು ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಆ ಮೊಮೆಂಟಲ್ಲಿ. ಸೊ ಅವರಿಗೆ ಯಾವುದನ್ನು ತುಂಬ ಗಾಬರಿ ಪಡಿಸ್ದಂತೆ ಹೇಗಿದನ್ನೆಲ್ಲ ನೋಡ್ಕೋಬೇಕು, ನಾವು ಹೇಗಿರಬೇಕು ನಮ್ಮ ಮನಸ್ಥಿತಿಯ ತರ್ಕದಲ್ಲಿ, ಅದನ್ನೆಲ್ಲ ನಾವು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ನಡೆಸಿ. ಸೊ ಇನ್ನೊಂದು ಕ್ಲೀನ್ನಿಂದಾಗಿ ಅವರಿಗೆ ಜಾಸ್ತಿ ಸೋಂಕುಗಳು ಹರಡದಂತೆ ಹೇಗೆಲ್ಲ ನೋಡ್ಕೋಬಹುದು ಅದನ್ನು ಕೂಡ, ಚೇಂಜ್ ಯಾವಾಗ ಮಾಡಬೇಕು, ಯಾವ ಥರ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿದ್ದನ್ನು ಹೆಂಗೆ ಡಿಸ್ಪೋಸ್ ಮಾಡಬೇಕು, ಸೊ ಅವುಗಳನ್ನು ಕೂಡ ಮಕ್ಕಳಿಗೆ ಹೇಳ್ಕೊಟ್ಟಿರಬೇಕು. ಸೊ ಇನ್ನೊಂದು, ಅವರಲ್ಲಿ ಕೂಡ ಕೆಲವೊಂದು ಮಕ್ಕಳಿಗೆ ಮೆಂಟಲ್ ಪ್ರಿಪ್ರೇಷನ್ಸ್ ಇರೋದಿಲ್ಲ, ನಂಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಸೊ ಆವಾಗ್ಲೂ ಅಷ್ಟೇ, ಅವರಿಗೆ ಒಂದು ಸ್ನೇಹಪರ ವಾತಾವರಣದಲ್ಲಿ ನಾವು ಹೀಗೆಲ್ಲ ಆಗುತ್ತೆ, ಸೊ ನೀನು ಧೈರ್ಯದಿಂದ ಇರಬೇಕು ಅಂತ ಹೇಳಿ ಮಾನಸಿಕವಾಗಿಯೂ ಕೂಡ ಹಾಗೂ ದೈಹಿಕವಾಗಿಯೂ ಕೂಡ ಅವರಿಗೆ ಸಪೋರ್ಟ್ ಕೊಡಬೇಕು. ಆ್ಯಂಡ್ ಹಾಗೆ ಅವರಲ್ಲೂ ಕೂಡ ಪಿರಿಯಡ್ಸ್ ಆದ ಒಂದು ಈಗ 12 ವರ್ಷದಲ್ಲಿ ಆಗಿದ್ದಾರೆ ಅಂತ ಅಂದರೆ ಒಂದು 2-3 ವರ್ಷದ ತನಕ ಅವ್ರಿಗೆ ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಆಗೋದಿಲ್ಲ, ಅಂದರೆ ಪ್ರತಿ ತಿಂಗಳು ಋತುಚಕ್ರಗಳು ಇರ್ತಾ ಇರಲ್ಲ ಅವರಿಗೆ. ಸೊ ಅದನ್ನ ತಪ್ಪು ಅಂತ ಮಾಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದು, ಸೊ ಅಥವಾ ಅದಾಗ್ತಾ ಇಲ್ಲ ಕರೆಕ್ಟಾಗಿ, ಅಥವಾ ಇವರಿನ್ನ ಆಗೇ ಇಲ್ವಾ ಅಂತ ಅನ್ಕೊಳ್ಳೋದು, ಸೊ ಇದನ್ನೆಲ್ಲ ತಪ್ಪು ಕಲ್ಪನೆಗಳು. ಎಗೇನ್, ಸೊ ಸ್ಟಾರ್ಟಿಂಗ್ 2 ಇಯರ್ 2 to 3 ಇಯರ್ಸ್ ಇರ್ರೆಗ್ಯುಲಾರಿಟೀಸ್ ಇದ್ದೇ ಇರುತ್ತೆ ಅದು. ಸೊ ಅದಾದ್ಮೇಲೆ ಸೈಕಲ್ಸ್ ಮತ್ತೆ ಕರೆಕ್ಟ್ ಆಗುತ್ತೆ. ಸೊ ಒಂದು 20 ವರ್ಷ ದಾಟಿದ ಮೇಲೂ ಕೂಡ ಋತುಚಕ್ರ ಕರೆಕ್ಟಾಗಿ ಆಗ್ತಾ ಇಲ್ಲ ಪ್ರತಿ ತಿಂಗಳು ಅಂತ ಅನ್ನೋದಾದ್ರೆ ಆಗ ಕರ್ಕೊಂಡು ಬಂದು ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ಸ್ ತೊಗೋಬೇಕು. ಸೊ ಆ್ಯಂಡ್ ಅವರಿಗೆ ಸಪೋರ್ಟಿವ್ ಆಗಿರಬೇಕು ನಾವು, ಅಂದರೆ ಅವ್ರಿಗೆ ಕೆಲವೊಂದು ಮಕ್ಕಳುಗಳು ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕೆಲವೊಂದು ಮಕ್ಕಳುಗಳು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ. ಸೊ ಅವರು ಋತುಚಕ್ರ ಅಚೀವ್ ಮಾಡಿದ್ದಾರೆ ಅಂದ ತಕ್ಷಣ ಅವ್ರನ್ನ ಸ್ಪೋರ್ಟ್ಸಿಂದ ಡಿನೈ ಮಾಡೋದಿರಬಹುದು, ಅಂದರೆ ಇನ್ನು ಮುಂದೆ ಆಟ ಆಡೋಕೆ ಹೋಗ್ಬೇಡ ನೀನು ಅಂತ ಹೇಳದೆ ಇರೋದು. ಸೊ ಈ ಥರದನ್ನೆಲ್ಲ ನಾವು ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ಥರ ಚಿಕ್ಕ ಮಕ್ಳಿಗೂ, ಐ ಮೀನ್ ಆ ಮಕ್ಕಳಿಗೂ ಕೂಡ ಹೇಳಿರಬೇಕು. ಸೊ ಇದರಿಂದಾಗಿ ನಿನಗೆ ಏನೂ ಆಗೋದಿಲ್ಲ, ಇದೊಂದು ಜೈವಿಕ ಪ್ರೋಸೆಸ್ ಇದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಮತ್ತೆ ವಾಪಸ್ ನಾವು ಎಂದಿನಂತೆ ಇರಬಹುದು ಅಂತ ಹೇಳಬೇಕು. ಹಾಗಂತ ಅವ್ರು ಇಷ್ಟಪಡೋದನ್ನು ನಾವು ದೂರನೂ ಮಾಡಬಾರ್ದು. ಸೊ ಅವರಿಗೆ ಮಾನಸಿಕವಾಗಿ ಧೈರ್ಯನೂ ಕೊಡಬೇಕು.
1: ಸೊ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಹೇಗೆ ಮೂಡಿಸ್ಬೇಕು ಮತ್ತು ಎಷ್ಟು ಅಗತ್ಯ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಋತುಚಕ್ರದ ಸಮಯದಲ್ಲಿ ಯಾವ ನೈರ್ಮಲ್ಯ ಕ್ರಮವನ್ನು ನಾವು ಪಾಲಿಸಬೇಕಾಗುತ್ತೆ ಮೇಡಮ್?
0: ಅಷ್ಟೊತ್ತಿಂದ ನಾವು ಹೇಳಿದ್ದಂಗೆನೆ ಋತು ನೈರ್ಮಲ್ಯ ಬಂದು ಹೈಜಿನಿಕ್ ಆಗಿರಬೇಕು. ಸೊ ಅದನ್ನು ನಾವು ಕ್ಲೀನಾಗಿರಬೇಕು. ಸೊ ಪ್ರತಿಯೊಂದರಲ್ಲೂ ಕ್ಲೀನ್ ಕ್ಲೀನ್ ಕ್ಲೀನ್ ಅಂತ ಹೇಳಿದ್ರು. ಸೊ ಇವಾಗ ಹೇಳೋದಾಯಿತು ಅಂತಂದರೆ ನಾವು ಋತುಚಕ್ರ ಬಂದಾಗ ನಮಗೆ ಆಪ್ಷನ್ಸ್ ಇರುತ್ತೆ. ಅದು ಬಂದಾಗ ಯಾವ ಥರ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಬೋದು ನಿಟ್ಟಿನಲ್ಲಿ, ಕೆಲವರು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಬಹುದು, ಕೆಲವೊಬ್ಬರಿಗೆ ಟ್ಯಾಂಪಾನ್ಸ್ ಇಷ್ಟ ಆಗಿರುತ್ತೆ ಅಥವಾ ಬಳಸೋದಕ್ಕೆ ಉಪಯೋಗ ಅವ್ರಿಗೆ ಕಂಫರ್ಟ್ ಸಿಗುತ್ತೆ ಅದರಿಂದಾಗಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಮೆನ್ಸ್ಟ್ರುವಲ್ ಕಪ್ಸ್ ಬಳಕೆ ಮಾಡ್ತಾರೆ. ಇನ್ನು ಹಳೆ ಪದ್ಧತಿಯ ಪ್ರಕಾರ ಬಟ್ಟೆಗಳನ್ನು ಯೂಸ್ ಮಾಡೋರಿದ್ದಾರೆ. ಸೊ ನಾವೇನಾದರೂ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಕೂಡ ನಮಗೆ ಇವಾಗ ಎಷ್ಟು ಬ್ಲೀಡ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಯೂಶ್ವಲಾಗಿ ಸ್ಯಾನಿಟರಿ ಪ್ಯಾಡ್ಸನ್ನು ನಾವು 4-6 ಗಂಟೆಗಳ ಒಳಗಡೆ ಚೇಂಜ್ ಮಾಡಬೇಕು. ಸೊ ಹೆಚ್ಚು ಬ್ಲೀಡ್ ಆಗ್ತಾ ಇದೆ ನಮಗೆ ಅಂತ ಅಂದರೆ

0: ಅದನ್ನು ನಾವು ಒಂದು 2-4 ಗಂಟೆ ಒಳಗಡೆ ಕೂಡ ಚೇಂಜ್ ಮಾಡ್ಕೋಬಹುದು. ಆದರೆ ಅದು ಪೂರ್ತಿ ಆಗಲಿ ಅನ್ನೋ ತನಕ ಕಾಯೋ ಹಾಗಿಲ್ಲ. ಸೊ ಅದು ಆಗ್ತಾ ಇದೆ ಅಂತಂದಾಗ್ಲೇ ಬದಲಾಯಿಸಿದ್ರೆ ಒಳ್ಳೇದು. ಹಾಗೆ ಒಂದೇ ಪ್ಯಾಡಲ್ಲಿ ದಿನ ಪೂರ್ತಿ ಇರೋದು ಕೂಡ ತಪ್ಪಾಗುತ್ತೆ. ವೈ? ಬಿಕಾಸ್ ಅದರಲ್ಲೂ ಕೂಡ ಮೆಟೀರಿಯಲ್ ಸಿಂಥೆಟಿಕ್ ಇರುತ್ತೆ, ಕೆಲವೊಮ್ಮೆ ಕಾಟನ್ ಮಿಕ್ಸ್ಡ್ ಇರುತ್ತೆ. ಆ್ಯಂಡ್ ಅಲ್ಲೂ ಕೂಡ ರೆಸ್ಪಿರೇಷನ್ ಅಂತಂದರೆ ಅಲ್ಲಿ ಗಾಳಿ ಹೋಗಿ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆ ಟೈಟ್ ಡ್ರೆಸ್ಸಸ್ ಒಳಗಡೆ ಇರೋದ್ರಿಂದಾಗಿ ಸೋಂಕುಗಳು ಹರಡುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಾವು ಪ್ಯಾಡ್ಸನ್ನು ಒಂದು 4-6 ಅವರ್ಸ್ ತನಕ ಹಾಕ್ಕೊಂಡು ಅದನ್ನು ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಅದು ತುಂಬಲಿ ತುಂಬದೇ ಇರಲಿ. ಸೊ ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೆನ್ಸ್ಟ್ರುವಲ್ ಕಪ್ಸಿಗೆ ಬಂತು ಅಂತ ಅಂದರೆ ನಾವು ಅದನ್ನು ಹಾಕ್ಕೊಳ್ಳೋ ಮುಂಚೆನೂ ಕೂಡ ಅಥವಾ ಅದನ್ನು ಹಾಕಿ ಡಿಸ್ಕಾರ್ಡ್ ಆದಮೇಲೆ ಒಂದು 8-12 ಗಂಟೆಗಳ ತನಕ ಬಿಸಿ ನೀರಲ್ಲಿ ಕುದಿಸ್ಬೇಕು ಅದನ್ನು. ಸೊ ಅದು ಕುದಿಯೋದ್ರಿಂದಾಗಿ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಲ್ಸ್ ಇರಬಹುದು ಅಥವಾ ಅದನ್ನು ಹೈಜಿನಿಕ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಪೀರಿಯಡ್ಸ್ ಟೈಮ್ಗೆ ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಯಾವುದನ್ನೇ ಆಗಲಿ, ತೆಗೆಯೋ ಮುಂಚೆ ಆಗಲಿ ಅಥವಾ ಹಾಕ್ಕೊಳ್ಳೋ ಮುಂಚೆ ಆಗಲಿ, ಸೊ ಅವಾಗ್ಲೂ ಕೂಡ ನಮ್ಮದು ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಂಡಿರಬೇಕು. ಆ್ಯಂಡ್ ಮತ್ತೆ ವಾಪಸ್ ಹೊಸ್ದು ಹಾಕ್ಕೊಂಡಿದ್ಮೇಲೂ ಕೂಡ ನಾವು ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ನೀಟಾಗಿ. ಆ್ಯಂಡ್ ತೆಗೆದ ಮೇಲೆ ಪ್ಯಾಡ್ಸನ್ನೆಲ್ಲ ನಾವು ಇನ್ಸಿನರೇಷನ್ ಅಂತ ಕರಿತೀವಿ, ಅಂತಂದರೆ ಸುಡಬೇಕು. ಇಲ್ಲವಾದಲ್ಲಿ ಅದನ್ನು ನೀಟಾಗಿ ಒಂದು ಪೇಪರಲ್ಲಿ ಸುತ್ತಿ ಅದನ್ನು ನೀಟಾಗಿ ಡಿಸ್ಕಾರ್ಡ್ ಮಾಡಬೇಕು, ಅಂತಂದರೆ ಒಂದು ಕಸದ ಬುಟ್ಟಿಗೆ ಹಾಕಬೇಕು. ಸೊ ನೆಕ್ಸ್ಟ್ ಒಂದು ಒಳ ಉಡುಪು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಆದಷ್ಟು ಕಾಟನ್ ಒಳ ಉಡುಪನ್ನ ಹಾಕೊಳ್ಳೋಕ್ಕೆ ಪ್ರೇರೇಪಿಸಬೇಕಾಗುತ್ತೆ ಎಲ್ಲರಲ್ಲೂ. ಇಲ್ಲವಾದಲ್ಲಿ ಟೈಟ್ ಡ್ರೆಸ್ಸಸ್ ಅಂತೂ ಹಾಕೋ ಹಾಕಿಲ್ಲ, ಅಂದರೆ ಅವರಿಗೆ ಕೊರೆಯುವಂಥದ್ದು ಅಥವಾ ತುಂಬ ಸಿಕ್ಕಾಕೊಳ್ಳಂಗಾಗುವಂಥದ್ದು, ಆ ಕೊರೆತದಿಂದನೇ ಅರ್ಧ ಮತ್ತೆ ವಾಪಸ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ ಆ್ಯಂಡ್ ಚರ್ಮ ಸುಟ್ಟೋಗೋ ಥರ ಆಗ್ತಾ ಇರುತ್ತೆ. ಸೊ ಅವುಗಳು ಮತ್ತೆ ಆದಷ್ಟು ಒಳ ಉಡುಪನ್ನ ಕೂಡ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಚೇಂಜ್ ಮಾಡಿದ್ರೆ ಒಳ್ಳೇದು. ಅಂದ್ರೆ ಲೈಕ್ ಒಂದ್ರಲ್ಲಿ ಇರೋದಕ್ಕಿಂತ ಒಂದ್ಸಲ ಚೇಂಜ್ ಮಾಡಿ ಉಪಯೋಗಿಸೋದು ಕೂಡ ಉತ್ತಮವಾಗಿರುತ್ತೆ. ಆ್ಯಂಡ್ ಪ್ರತಿದಿನ ಅಂತೂ ಸ್ನಾನ ಮಾಡಲೇಬೇಕು. ಅದು ತಲೆ ಸ್ನಾನ ಮಾಡಿದ್ರೆ ಅದು ಅವ್ರ ಸ್ಟ್ರೆಂತ್ ಮೇಲೆ ಇರುತ್ತೆ, ಅದು ಮಾಡಿದ್ರು ಒಳ್ಳೇದು. ಅಥವಾ ಮಾಡದೇ ಇದ್ರು ಕೂಡ ಅಟ್ ದ ಎಂಡ್ ಮಾಡಿದ್ರು ಸಾಕು, ಅವ್ರದ್ದು ಯಾವಾಗ ಹುಷಾರಾಗ್ತಾರಲ್ಲ ಅವಾಗ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂತಂದ್ರೆ, ವಾಷಿಂಗ್ ಅಂತ ಬಂದಾಗ ಸೊ ನಾವು ಬರೀ ನಮ್ಮದು ಯೋನಿ ಮಾರ್ಗ ಅಷ್ಟೇ ವಾಶ್ ಮಾಡಿದ್ರೆ ಸಾಕು ಅನ್ನೋ ಹಾಗಿಲ್ಲ. ಸೊ ನಮ್ಮದು ಮೂತ್ರ ಮಾರ್ಗ ಏನಿದೆ ಅದು, ಹಾಗೂ ನಮ್ಮದು ಯೋನಿ ಮಾರ್ಗ, ಹಾಗೂ ನಮ್ಮದು ಗುದ ಮಾರ್ಗ, ಸೊ ಅದು ಅಷ್ಟನ್ನು ಕೂಡ ನಾವು ಹೈಜಿನಿಕ್ ಆಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ವೈ? ಬಿಕಾಸ್ ಹೇಗೆ ನಮ್ಮದು ಇನ್ಫೆಕ್ಷನ್ ಯಾವ ವೇಯಿಂದ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ಪೂರ್ತಿ ನಾವು ಒಂದು ಕ್ಲೀನ್ ಮಾಡಿ ಬಿಸಿ ನೀರನ್ನು ಉಪಯೋಗಿಸಿದ್ರೆ ಬೆಟರ್, ಇಲ್ಲಾದರೆ ಅಟ್ಲೀಸ್ಟ್ ಉಗುರು ಬೆಚ್ಚಗಿರೋ ನೀರನ್ನಾದರೂ ಉಪಯೋಗಿಸ್ಬೇಕು. ಆ್ಯಂಡ್ ಅದಾದಮೇಲೆ ಒಂದು ನೀಟಾಗಿ ಒಣಗಿರುವಂತಹ ಬಟ್ಟೆನಲ್ಲಿ ವಾಶ್ ಮಾಡಿ ಅಂದರೆ ಒರೆಸಿ ಅದಕ್ಕೆ ನೆಕ್ಸ್ಟ್ ಪ್ಯಾಡ್ಸ್ ಹಾಕ್ಕೊಂಡ್ರೂ ಆಗುತ್ತೆ. ಸೊ ಹಾಗೆ ಈ ಟೈಮಲ್ಲಿ ಹೆಚ್ಚು ನೀರನ್ನು ಕುಡಿಬೇಕು, ಇಲ್ಲಾಂತಂದರೆ ಅವರಿಗೆ ಸುಸ್ತಾಗುವ ಚಾನ್ಸಸ್ಗಳು ಹೈಗಿರುತ್ತೆ. ಸೊ ಇದಷ್ಟಂತೂ ಪಾಲಿಸಲೇಬೇಕು.
1: ಸೊ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದು ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನೀವು ತಿಳಿಸಿದ್ದೀರಿ ಮೇಡಮ್. ಹಾಗಿದ್ರೆ ಈ ಶಾಲೆಗಳಲ್ಲಿ ಋತುಚಕ್ರದ ಶಿಕ್ಷಣದ ಅಗತ್ಯತೆ ಹೇಗಿದೆ?
0: ಶಾಲೆಯಲ್ಲೂ ಕೂಡ ಎಲ್ಲ ಹೆಣ್ಮಗು ಕೂಡ ಬರೀ ಹೆಣ್ಣು ಮಕ್ಕಳ ಶಾಲೆಗೆ ಹೋಗೋದಿರೋದಿಲ್ಲ. ಸೊ ಕೆಲವೊಂದು ಹೆಣ್ಣು ಮಕ್ಕಳು ಕೂಡ ಕೋವಿಡ್ ಎಜುಕೇಷನ್ಸ್ ತಗೋತಾ ಇರ್ತಾರೆ. ಸೊ ಹಾಗಾಗಿ ಆಗಲೇ ಹೇಳ್ದಂಗೆ ಕೂಡ ಟೀನೇಜರ್ಸ್ ಅಂತ ಬಂತು ಅಂತಂದಾಗ ಅವರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಸಾಕಷ್ಟು ಗೊತ್ತಿರೋದಿಲ್ಲ. ಸೊ ಅದು ಬಂದಾಗ ಅವ್ರಿಗೂ ಕೂಡ ತುಂಬ ಗೊಂದಲಗಳಿರುತ್ತೆ, ಭಯ ಇರುತ್ತೆ, ಹೇಗೆ ಹೇಗಾಗತ್ತೆ, ಇದರಿಂದಾಗಿ ಮುಂದೇನಾದ್ರು ನಾನು ಶಾಲೆಗೆ ಹೋಗೋದನ್ನು ತಪ್ಪಿಸ್ಬೇಕಾಗತ್ತಾ ಅನ್ನೋದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ಅಂಥ ಮಕ್ಕಳಿಗೆ ಅಂತಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅಂದರೆ 12 ವರ್ಷ ದಾಟಿರೋರಲ್ಲಿ ಅವರಿಗೆ ಮೆನ್ಸ್ಟ್ರುಯೇಷನ್ ಅಂದರೆ ಮೆನಾರ್ಕೆ ಅಂದರೆ ಮೊದಲ ಋತು ಆಗಿರಲಿ ಆಗಿಲ್ಲದೆ ಇರಲಿ ಅವರಿಗೆ ಒಂದು ಋತುಚಕ್ರದ ಬಗ್ಗೆ ಎಜುಕೇಷನ್ ಆಗಲೇಬೇಕು, ಅಥವಾ ಅಂದರೆ ಅದ್ರ ಬಗ್ಗೆ ಮಾಹಿತಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ದೊರಕಿರಬೇಕು. ಆ್ಯಂಡ್ ಅದರ ಸಲುವಾಗಿ ಬರೀ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಸಾಕ ಅಂತ ನೀವು ಕೇಳ್ಬೋದು, ಬಟ್ ಅದಲ್ಲದನ್ನೇ ಇವಾಗಂದು ಈ ಜನ್ರೇಷನ್ ಏನು ನೋಡ್ತೀವಲ್ಲ ಅದರಲ್ಲಿ ಗಂಡು ಮಕ್ಕಳಿಗೂ ಕೂಡ ಗೊತ್ತಿರಬೇಕು ಅವ್ರಿಗೆ ಮೆನ್ಸ್ಟ್ರುವಲ್ ಅಂತ ಒಂದು ಪ್ರೋಸೆಸ್ ಇರುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳಿ. ಸೊ ಅವಾಗ ಹೆಣ್ಣು ಮಕ್ಕಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಕಷ್ಟಗಳಿರುತ್ತೆ ಅಥವಾ ಲೈಕ್ ಅವ್ರಿಗೂ ಮುಜುಗರ ಇರುತ್ತೆ. ಸೊ ಅದನ್ನು ನಾವು ಅವರು ಕೂಡ ತುಂಬ ಎಕ್ಸಾಗ್ರೇಟ್ ಮಾಡ್ದೇನೆ ಅಂತಂದರೆ ಅದನ್ನು ಅವರು ಆಡ್ಕೊಳ್ಳದೇ ಇರೋ ಥರನೇ, ನಿಂಗೆ ಹುಷಾರಿಲ್ಲ, ನಿಂಗೆ ಇದು

0: ಮಾಡೋವಾಗಿಲ್ಲ ಅದು ಮಾಡೋವಾಗ ಸೊ ಅದನ್ನೆಲ್ಲ ರೇಗಿಸ್ದಂತೆ ಅವರು ಕೂಡ ಪ್ರತಿಯೊಂದು ಹೆಣ್ಣು ಮಗುನ ಅಂತ ಸಂದರ್ಭದಲ್ಲಿ ಗೌರವ ತಂದ್ಕೊಡೋದಿರ್ಬೋದು ಅಥವಾ ಅವ್ರಿಗೇನ್ ಕಷ್ಟ ಆಗ್ತಾ ಇದೆ ಅವ್ರಿಗೆ ಇವ್ರು ನೆರವಾಗದಿರ್ಬಹುದು. ಸೊ ಈ ಥರದನ್ನೆಲ್ಲ ನಾವು ಪಾಲಿಸ್ಬೇಕಾಗುತ್ತೆ, ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಲ್ಲಿ. ಸೊ ಅಲ್ಲಿ ಹುಡುಗರದು ತಪ್ಪಿದೆ ಅಂತನೂ ಅಲ್ಲ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಷ್ಟೆ. ಸೊ ಹಾಗಾಗಿ ಪ್ರತಿಯೊಂದು ಶಾಲೆನಲ್ಲೂ ಕೂಡ ಬರೀ ಹುಡುಗಿರಿಗಷ್ಟೇ ಹೇಳ್ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಇರಲ್ಲ. ಸೊ ಈವನ್ ಹುಡುಗರಿಗೂ ಕೂಡ ಅದರಿಂದ ಏನಾಗ್ತಾ ಇರುತ್ತೆ, ಅವ್ರ ಬಯಾಲಾಜಿಕಲಲ್ಲಿ ದೇಹದಲ್ಲಿ ಯಾವ ಥರ ಪರಿವರ್ತನೆ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇನ್ನೊಂದು ಅವರಿಗೆ ಪರ್ಸನಲ್ ಹೈಜಿನ್. ಸೊ ಇದು ಹೆಣ್ಮಕ್ಳಿಗೆ ಆಗಲೇ ಹೇಳ್ದಂಗೆ ಪ್ಯಾಡ್ಸನ್ನು ಹೇಗೆ ಚೇಂಜ್ ಮಾಡಬೇಕು, ಅದನ್ನು ಹೇಗೆ ಡಿಸ್ಕಾರ್ಡ್ ಮಾಡಬೇಕು ಅಂದರೆ ಎಸಿಬೇಕು, ಹಾಗೆ ಮೆನ್ಸ್ಟ್ರುವಲ್ ಕಪ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಮುಂಚೆ ಹೇಗೆ ನೋಡ್ಕೋಬೇಕು ಅದನ್ನು, ಅಂದರೆ ಬಾಯ್ಲ್ ಮಾಡಿಡಬೇಕಾ ಇಲ್ಲವಾ ಅಂತ ಅದನ್ನು ಹೇಳಿರಬೇಕು. ಹಾಗೆ ತರಕಾರಿಗಳು ತಿನ್ನೋದ್ರ ಬಗ್ಗೆ ಇರ್ಬೋದು, ಅಂದರೆ ಅವ್ರ ಹೆಲ್ತ್ ರಿಲೇಟೆಡ್ ಆಗಿ ಜಾಸ್ತಿ ನೀರು ಕುಡಿಬೇಕು, ಆ್ಯಂಡ್ ಹಾಗೆ ಕ್ಲೀನ್ ಹೇಗೆ ಇಟ್ಕೋಬೇಕು, ಯಾವ ಥರ ಡ್ರೆಸ್ಸಸ್ ಹಾಕೋಬೇಕು, ಸೊ ಅನ್ನೋದೆಲ್ಲ ಕೂಡ ಅವರಿಗೆ ಒಂದು ಎಜುಕೇಟೆಡ್ ಆಗಿ ಅಥವಾ ತಾಳ್ಮೆಯಿಂದಾಗಿ ಶಿಕ್ಷಕರು ಶಿಕ್ಷಣದಲ್ಲೂ ಕೂಡ ಒಂದು ಹೇಳ್ಕೊಡ್ಬೇಕಾಗತ್ತೆ. ಸೊ ಇದು ಕೂಡ ಅದು ಅವರ ಕಾರ್ಯ ಆಗಿರುತ್ತೆ. ಇದಿಷ್ಟು ಹೇಳಬಲ್ಲೆ.
1: ಸೊ ಯುವತಿಯರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಅಥವಾ ಸಮಾಜಕ್ಕೆ ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೇ, ಹೇಳ್ತಾ ಇದ್ರಿ ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೇ, ಇದುವರೆಗೂ ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಯುತ ನವೀನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಷಿಯನ್, ಹೋಮ್ ಅಪ್ಲೈನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವಂತಹ ಶ್ರೀಯುತ ನವೀನ್ರವರು. ಇವರು ತಮ್ಮ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ ಈ ತರಬೇತಿಯನ್ನು ಪಡೆದು ತಮ್ಮದೇ ಆದಂಥ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ತರಬೇತಿಯ ಒಟ್ಟಾರೆ ಅನುಭವ ಹಾಗೂ ಪ್ರಸ್ತುತ ಯುವ ಪೀಳಿಗೆ ಈ ತರಬೇತಿಯ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ತಮ್ಮ ಒಂದು ಸ್ವಉದ್ಯೋಗವನ್ನು ಯಾವ ರೀತಿಯೆಲ್ಲ ಕಂಡುಕೋಬೋದು ಅನ್ನೋ ಕುರಿತು ಅವರ ಅನುಭವದ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ನವೀನ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ನವೀನ್ ಅಂತ ಹೇಳಿ. ನನ್ನ ಎಜುಕೇಶನ್ ಬಂದು SLC ಅಷ್ಟೇ ಆಗಿರೋದು ಸರ್. ನಾನು ಹೋಮ್ ಅಪ್ಲೈನ್ಸಸ್ ಮತ್ತೆ ಮೋಟಾರ್ ರಿಪೇರಿ ಎಲ್ಲ ಕಲಿಯೋಕೋಸ್ಕರ ಕೆಂಚಿನಲ್ಲಿ ಬಂದಿದ್ದೆ ಸರ್. ಕುಟುಂಬದಲ್ಲಿ ಇರೋದು ಫ್ಯಾಮಿಲಿ ಅಂತ ಅಂದಾಗ

0: ನಮ್ಮ ಅಪ್ಪ ಅಮ್ಮ ಅವ್ರು ಬೇರೆ ಇದಾರೆ, ನಾನಿರೋದು ನಮ್ಮ ಅಜ್ಜಿ ಅವ್ರ ಮನೇಲಿ. ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾವ, ನಮ್ಮ ಅತ್ತೆ ಮತ್ತೆ ಮಾವನ ಮಕ್ಕಳು ಅಷ್ಟೇ ಇರೋದು ನಾವಿಲ್ಲಿ.
1: ತಾವು ಕೇವಲ SSLC ತನಕ ಮಾತ್ರ ಶಿಕ್ಷಣವನ್ನ ಮುಗಿಸಿದ್ರಿ?
0: ಹಾ ಸರ್, SSLC ಅಷ್ಟೇ ಹೋಗಕ್ಕಾಗಿದ್ದು, ಮನೆ ಜವಾಬ್ದಾರಿ ಸ್ವಲ್ಪ ಇತ್ತು, ಹಾಗಾಗಿ ಅಪ್ಪನ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಕಾಯಿ ವ್ಯಾಪಾರ ಮಾಡ್ತಿದ್ದು ಮೊದ್ಲು.
1: ಹಾಗಿದ್ರೆ ಈ ತರಬೇತಿ ಬರಕ್ಕೂ ಮುಂಚೆ ಹಿಂದಿನ ಜೀವನ ಆಗಿರ್ಬೋದು ಅಥವಾ ನಿಮ್ಮ SSLC ಶಿಕ್ಷಣ ಮುಗಿದ ನಂತರದ ಜೀವನ ಆಗಿರ್ಬೋದು, ಹೇಗಿತ್ತು ಅದರ ಅನುಭವವನ್ನು ಹಂಚ್ಕೊಳ್ಳಿ.
0: ಸರ್, SSLC ಮುಗಿದ್ಮೇಲೆ ದನ ಮೇಯಿಸ್ತಿದ್ದೆ ಮತ್ತೆ ಕುರಿ ಮೇಯಿಸ್ತಿದ್ದೆ. SSLC ಆದ್ಮೇಲೆ ಸ್ವಲ್ಪ PUC ಅನ್ನೋ ಇದಕ್ ಬಂದಾಗ ಸ್ವಲ್ಪ ಕರೆಸ್ಪಾಂಡೆನ್ಸ್ ಕಟ್ಟಿ PUC ನಾದ್ರೂ ಪಾಸ್ ಮಾಡ್ಬೇಕು ಅನ್ನೋದಿತ್ತು. ಮನೆ ಜವಾಬ್ದಾರಿಗಳಿಂದ ಆಗಲ್ಲ, ಏನೋ ಒಂದು ಈಗ ವೈಯಕ್ತಿಕವಾಗಿ ನೋಡಕ್ ಹೋದ್ರೆ ಮನೇಲಿ ಯಾರು ಕೆಲಸ ಮಾಡೋರು ಇರ್ಲಿಲ್ಲ. ಅಣ್ಣ ಮತ್ತೆ ತಮ್ಮ ಎಜುಕೇಶನ್ ಅಲ್ಲಿ ಇದ್ರು, ಮನೆ ಹತ್ರ ಯಾರು ಕೆಲಸ ಮಾಡೋರು ಇಲ್ಲ ಅಂತ ಅನ್ಬಿಟ್ಟು ನಾನು ಸ್ಕೂಲ್ ಕಾಲೇಜ್ಗೆ ಹೋಗೋದನ್ನ ಬಿಟ್ಟು ದನ ಮತ್ತೆ ಕಾಯಿ ವ್ಯಾಪಾರ ಮಾಡ್ಕೊಂಡು ದನಗಳು ನೋಡ್ಕೊಂಡು ಮನೆ ಹತ್ರ ಇದ್ದೆ. ಅದಾದ್ಮೇಲೆ ನಮ್ಮ ಮಾವರು ಇದೇ ತರ ವೈಯರಿಂಗ್ ಕೆಲಸ ಮಾಡ್ತಿದ್ರು, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ. ಅವ್ರ ಜೊತೆನು ಹೋಗಿ ಸ್ವಲ್ಪ ಆದಷ್ಟು ನನ್ಗೆ ಏನ್ ಬರುತ್ತೆ ಅದನ್ನ ಮಾಡ್ತಿದ್ದೆ, ಅಷ್ಟು ಗೊತ್ತಿರ್ಲಿಲ್ಲ. ಏನು ಅಮ್ಮಮ್ಮ ಅಂತ ಅಂದ್ರೆ ಅವಾಗ ಒಂದ್ 400-500 ರೂಪಾಯಿ 600 ರೂಪಾಯಿ ತನಕ ಸಂಪಾದನೆ ಮಾಡ್ತಿದ್ದು ಅಷ್ಟೇ. ಕಮ್ಮಿ ಅಂತ ಅಂದ್ರೆ ಒಂದ್ 8 ವರ್ಷ ಕೆಲಸ ಮಾಡಿದ್ದೀನಿ ಸರ್. 8 ವರ್ಷ ಅನುಭವದಲ್ಲಿ ಏನಂದ್ರೆ ನಮ್ಮನ್ನ ರೂಪಿಸ್ಕೋಬೇಕು, ಏನೋ ಒಂದ್ ಮಾಡ್ಬೇಕು, ಬರೀ ಇಷ್ಟೇ ಅಲ್ಲ ಜೀವನ, ನಾನು ಏನಾದ್ರೂ ಜನಗಳಿಗೆ ಗುರುತಿಸ್ಕೋಬೇಕು ಅನ್ನೋದನ್ನ ಆಸೆ ಪಡ್ತಿದ್ದೆ. ಅದಾದ ನಂತರ ಇಲ್ಲಿ ಲೋಕಲ್ ಅಲ್ಲಿ ಬಂದಂತ ಮಾಹಿತಿಗಳ ಪ್ರಕಾರ ನಮ್ಮ ಮಾವರೇ ರೇಷ್ಮೆ ಇಲಾಖೆಗೆ ಏನೋ ಹೋಗಿದ್ರು ಟ್ರೈನಿಂಗ್ಗೆ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ದೇವರಾಜ್ ಸರ್ ಅಂತ ಇದ್ರು, ಅವ್ರು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಈ ತರ ಮೋಟಾರ್ ರಿಪೇರಿ ಮತ್ತೆ ಮನೆ ವೈರಿಂಗ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ, ಕಲ್ತ್ಕೋಬಹುದು ಅಂತೆಲ್ಲ ಹೇಳದ್ಮೇಲೆ ಇನ್ಫಾರ್ಮೇಶನ್ ಕೊಟ್ಮೇಲೆ ಹೋಗ್ಬೇಕು, ನಾನು ಕಲಿಬೇಕು, ನಾನು ಮಾಡ್ತಾ ಇದ್ದೀನಲ್ಲ, ಇದು ಸ್ವಲ್ಪ ಸ್ವಲ್ಪ ಗೊತ್ತಲ್ಲ, ಇನ್ನ ಚೆನ್ನಾಗ್ ಗೊತ್ತಾದ್ರೆ ನಾನು ಇನ್ನ ಏನೋ ಒಂದ್ ಮಾಡ್ಬೋದು ಅನ್ನೋದೆಲ್ಲ ಇತ್ತು ಸರ್.
1: ನಿಮ್ದು ಮೂಲತಃ ಕೃಷಿ ಕುಟುಂಬನಾ?
0: ಹಾ ಸರ್, ಹೊಗೆ ಸೊಪ್ಪು ಮತ್ತೆ ಜೋಳ ರಾಗಿ ಇದನ್ನೇ ಬೆಳೆಗಳಾಗಿ ಮಾಡ್ಕೊಂಡೈತಿದ್ದ ಸರ್.
1: ಅಂದ್ರೆ ಕೃಷಿನಲ್ಲಿ ತೊಡಸ್ಕೊಳ್ಳಕ್ಕೆ ನಿಮ್ಗೆ ಆಸಕ್ತಿ ಇತ್ತು
0: ಸರ್? ಕೃಷಿ ಅಂತ ಅಂದ್ರೆ ಕೃಷಿಲಿ ಈಗ 1 ವರ್ಷ ಆಯ್ತದೆ, 1 ವರ್ಷ ಹೋಯ್ತದೆ, ಕೃಷಿನೇ ನಂಬಿ ಬದುಕಕ್ ಆಗಲ್ವಲ್ಲ ಅನ್ನೋದು ನಮ್ಮ ಇದ್ರಲ್ಲಿ ಇತ್ತು. ಇವಾಗ ಕೃಷಿ ಅಂತ ಅಂದ್ರೆ ಏನೋ ಒಂದ್ ಮಾಡ್ತಾನೆ, ಎಲ್ರು ತರ ಇವನು ಆರಂಭ ಮಾಡ್ತಾನೆ ಅನ್ನಿಸ್ಕೋಬಾರ್ದು, ಇವನು ಪರವಾಗಿಲ್ಲ, ಈ ಹುಡುಗ ಗುರುತಿಸ್ಕೋತಾವ್ನೆ, ನಾಳೆ ದಿನ ಹೆಸರು ಮಾಡ್ಬೋದು ಅನ್ನೋದು ಏನಾದ್ರು ಒಂದ್ ಮಾಡ್ಬೇಕಲ್ಲ ನಾನು ಅಂತ ಅನ್ನೋದಿತ್ತು ಸರ್.
1: ತಮ್ಗೆ ಆಗಿದ್ರೆ ಈ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಸಿಗ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳ ಬಗ್ಗೆ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ತಮ್ಗೆ ಏನನ್ನಿಸ್ತು, ಈ ತರಬೇತಿಗೆ ನಾನು ಹೋಗ್ಬೇಕು, ಇದರಿಂದ ನನ್ನ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಭವಿಷ್ಯವನ್ನ ರೂಪಿಸ್ಕೋಬಹುದು ಅಂತ ಅನ್ನಿಸ್ತಾ
0: ಸರ್? ಹಾಗ ಅನ್ಸಿದ್ಕೇನೆ ನಾನೇ ಹೋಗಿ ದೇವರಾಜ್ ಸರ್ ಹೇಳದ್ಮೇಲೆ ಹುಣಸೂರ್ಗ್ ಹೋದೆ. ಹುಣಸೂರಲ್ಲಿ ಆಫೀಸ್ ಐತೆ ಅಂತ ಹೇಳಿದ್ರು. ಹುಣಸೂರಲ್ಲಿ ರಾಜು ಸರ್ ಮೀಟ್ ಮಾಡ್ದೆ. ರಾಜು ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರು. ಹೇಗೆ ಅಂದ್ರೆ, ಈಗ ನೋಡಪ್ಪ ಈ ತರ ಮಾಡ್ತಿದ್ದೀರಾ, ಅಲ್ಲಿ ಹೋದ್ಮೇಲೆ ಇನ್ನ ಚೆನ್ನಾಗಿ ಕಲಿತೀರಾ, ಈಗ ಬೇರೆಯವರು ನಿಮ್ಮನ್ನ ನೋಡಿ ಕಲ್ತಿರ್ತಾರೆ ಅಥವಾ ಬೇರೆ ಯಾರಾದ್ರೂ ಟ್ರೈನಿಂಗ್ ತಗೊಂಡಿರೋರ್ನ ಮೀಟ್ ಮಾಡಿ ಈ ತರ ಮಾತಾಡಿ ನೋಡಿ, ಅಲ್ಲಿ ಅನುಭವ ಹೇಗಿರುತ್ತೆ ನೋಡ್ಕೊಂಡು ಕಲ್ತ್ಕೊಳ್ಳಿ, ನೀವು ಈ ತರ ಜೀವನ ರೂಪಿಸ್ಕೋಬಹುದು, ನೀವು ಮುಂದೆ ನಿಮ್ಗೊಂದು ಅನುಕೂಲ ಆಯ್ತದೆ, ಯಾವ್ದೇ ರೀತಿ ಫ್ಯೂಸ್ ಇಲ್ಲ ಏನಿಲ್ಲ, ನಿಮ್ಗೆ ಫ್ರೀ ಕಾಸ್ಟ್ ಅಲ್ಲಿ ಎಲ್ಲಾ ಇದ್ ಮಾಡ್ಕೊಡ್ತೀವಿ, ಕಲ್ಸ್ಕೊಡ್ತೀವಿ. ನಮ್ಮ ಜೀವನಾಧಾರಿತ ಕೇಂದ್ರದ ಕಡೆಯಿಂದ ಈ ತರ ಹೊಸ ಹೊಸ ಯುವಕರುಗಳಿಗೆ ದಾರಿ ಮಾಡ್ಕೊಡ್ತೀವಿ, ಜೀವನ ರೂಪಿಸ್ಕೋಬೇಕು ಅಂತ ಹೇಳ್ತೀವಿ, ಟ್ರೈನಿಂಗ್ ಕೊಡ್ತಾರೆ, ಈ ತರ ಸರ್ ಇದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್, ಮೊಬೈಲ್ ರಿಪೇರ್ ಐತೆ, ಎಲೆಕ್ಟ್ರಿಷಿಯನ್ ಐತೆ, ಪ್ಲಮ್ಮಿಂಗ್ ಐತೆ, ಮತ್ತೆ ನರ್ಸು ಟ್ರೈನಿಂಗ್ ಐತೆ, ಎಲ್ಲಾ ತರದ್ದು ಐತೆ, ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ, ಹೊಲಿಗೆ ಟ್ರೈನಿಂಗು, ಬ್ಯೂಟಿಷಿಯನ್ನು, ಪ್ರತಿಯೊಂದು ಐತೆ. ನಿಮ್ಗೆ ಈ ತರ ಇರೋದ್ರಿಂದ ನೀವು ಎಲೆಕ್ಟ್ರಿಷಿಯನ್ ಚೂಸ್ ಮಾಡ್ಕೊಂಡಿದ್ದೀರಿ, ಹೋಗಿ ಟ್ರೈನಿಂಗ್ ಮಾಡಿ, ಟ್ರೈನಿಂಗ್ ಆದ್ಮೇಲೆ ಹೇಳಿ ಅಂತೆಲ್ಲ ಹೇಳಿದ್ರು ಸರ್. ಅಲ್ಲಿ ಹೋಗಿದ್ದು ಅನುಕೂಲ ಆಯ್ತು. ಅಂಡ್ ವಸ್ತ್ರಲ್ ಹೋದಾಗ ಏನನ್ನಿಸ್ತು ಅಂದ್ರೆ, ಅಯ್ಯೋ ಏನೋ 4 ಹುಡುಗರು ಕಟ್ಕೊಂಡು ಇವ್ರದೇ ಆದಂತ ಸಂಸ್ಥೆಗಳಲ್ಲಿ ಹೆಸರು ಮಾಡೋಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಸ್ಟಾರ್ಟಿಂಗ್ ಹೋದಾಗ ನನ್ಗೆ ಏನನ್ನಿಸ್ತು ಅಂದ್ರೆ, ಈಗ 4 ಹುಡುಗರು ಅಲ್ಲೊಂದ್ 4 ಇಲ್ಲೊಂದ್ 4 ಎತ್ಕೊಂಡ್ ಬಂದಿರ್ತಾರೆ, ಏನೋ ಇವ್ರು ಕಾಟಾಚಾರಕ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದೆ. ಆದ್ರೆ ಸರ್, ಅಲ್ಲಿ ನಿಜವಾಗ್ಲೂ ಗೊತ್ತಾಯ್ತು, ನಮ್ಮಂತವ್ರಿಗೆ 3 ವಿದ್ಯೆ ಬುದ್ಧಿ ಅನ್ನೋದನ್ನ ತುಂಬ್ತಾರೆ, ಗೊತ್ತಿಲ್ಲದೆ ಇರೋದನ್ನ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಗೊತ್ತಾಯ್ತು ಸರ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ, ಇವಾಗ ಟ್ರೈನಿಂಗ್ ಅಂದ್ರೆ ಏನೋ ಒಂದು ಅಲ್ಲಿ ಹೇಳ್ತಾವ್ರೆ, ಕೇಳ್ತಾ ಇದೀವಿ, ಈಗ ಎಷ್ಟೋ ದಿನಗಳಾಗಿತ್ತು ಕಾಲೇಜಲ್ಲೆಲ್ಲ ಕೂತು ಪಾಠಗಳನ್ನ ಕೇಳೋದು, ಈಗ ಥಿಯರಿ ಅಂದ್ರೆ ಏನು, ನಮ್ಗೆ ಪ್ರಾಕ್ಟಿಕಲ್ ಅಂದ್ರೆ ಏನು, ಒಂದಕ್ಕೊಂದು ಸಂಬಂಧನೆ ಗೊತ್ತಿಲ್ಲ ಸರ್. ಅಂತ ವ್ಯಕ್ತಿಗಳನ್ನ ಈ ತರ ತಿದ್ದಿ ತಾವೇ ಸ್ವಯಜಿತವಾಗಿ ಮೋಟಾರ್ ರಿಪೇರಿ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಕೆಲಸಗಳೆಲ್ಲಾನು ಹೇಳ್ಕೊಟ್ಟು ನಮ್ಗೆ ಜೀವನ ಅಂದ್ರೆ ಏನು, ಮುಂದೆ ಯಾವ ತರ ಸಂಪಾದನೆ ಮಾಡ್ಬೇಕು, ಇವಾಗ ಮೋಟರ್ ಏನ್

0: ಇರುತ್ತೆ ಎಲ್ಲ ಹೇಳ್ಕೊಟ್ರೆ ಸರ್. ಕಲಿಕೆ ಅನ್ನೋದು ತುಂಬಾ ಜೀವನಕ್ಕೆ ಮುಂದೆ ಅನುಕೂಲ ಆಗುವಂತದ್ದು ಆಯ್ತು ಸರ್ ಅಲ್ಲಿ ಹೋದ್ಮೇಲೆ.
1: ಇದಕ್ಕೂ ಮುಂಚೆ ಈ ರೀತಿಯ ವಿವಿಧ ರೀತಿಯ ತರಬೇತಿಗಳನ್ನ ಪಡ್ಕೊಂಡಂತ ಯುವಕರನ್ನ ತಾವು ಭೇಟಿ ಮಾಡಿದ್ರ, ಅವರ ಪ್ರಸ್ತುತ ಜೀವನ ಶೈಲಿ ಹೇಗ್ ಬದಲಾಗಿದೆ ಅಂತ ಏನಾದ್ರು ವಿಚಾರಿಸಿದ್ರ?
0: ಹಾ ಸರ್, ಆ ಟ್ರೈನಿಂಗ್ ಅಲ್ಲಿ ಇದ್ದಾಗ ಕರ್ಕೊಂಡು ಹೋಗಿದ್ರು. ಅವಾಗ ನನ್ಗೆ ಏನನ್ನಿಸ್ತು ಅಂದ್ರೆ, ಅದೇ ಯಾರೋ ನಾಲ್ಕ್ ಜನಕ್ಕೆ ಕಲ್ತಿರ್ತಾರೆ, ಅದಕ್ಕೋಸ್ಕರ ಈ ತರ ಹೇಳ್ಬೋದೇನೋ ಅಂತ ಅನ್ಕೋತಿದ್ದೆ. ಆಮೇಲೆ ನಾನ್ ಕಲ್ತ್ಮೇಲೆ ನನ್ಗೂ ಒಂದು

0: ಕೆಲಸ ಕಾರ್ಯಗಳನ್ನು ತಮ್ಮ ಕುಟುಂಬದವರ ಸಹಕಾರದೊಂದಿಗೆ ಮಾಡ್ತಾ ಇದ್ರಿ. ಈ ರೀತಿ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿ ಉಚಿತವಾಗಿ ನಮಗೆ ಸಿಗ್ತಾ ಇದೆ. ಇದರಿಂದ ನಮ್ಮದೊಂದು ಕೌಶಲ್ಯ ಹೆಚ್ಚಾಗಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೋದು ಅನ್ನೋದ್ರ ಕುರಿತು ತಮ್ಮ ಕುಟುಂಬದವ್ರ ಜೊತೆ ಯಾವ ರೀತಿ ಚರ್ಚೆ ಮಾಡಿ ಅದಕ್ಕೆ ಹೋಗ್ಲಿಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡ್ರಿ
1: ಸರ್? ಅಂದ್ರೆ ಮೊದ್ಲೇ ಸ್ವಲ್ಪ ಎಲೆಕ್ಟ್ರಿಷಿಯನ್ ಬಗ್ಗೆ ಗೊತ್ತಿತ್ತಲ್ಲ ಸರ್, ಹಾಗಾಗಿ ಈ ತರ ಮೋಟಾರ್ ರಿಪೇರಿ ಅಂತ ಐತೆ, ಅಲ್ಲಿಗೆ ಹೋಗ್ಬೇಕು ಮತ್ತೆ ಮನೇಲಿ ಕೆಲ್ಸಗಳೆಲ್ಲ ಇತ್ತು. ಆದ್ರೆ ನಾನು ಅದೇ ಟೈಮ್ ಅಲ್ಲಿ ಏನಾಯ್ತಂತಂದ್ರೆ ನನ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು, ತಿರ್ಗಾಡಕ್ ಆಗ್ಲಿಲ್ಲ. ಅವಾಗ ಹೇಗೂ ಕೆಲ್ಸ ಮಾಡಲ್ಲ ಮನೇಲಿ ಹೇಗೂ ಕೆಲ್ಸ ಮಾಡಲ್ಲ, ನಾವ್ ಏನೋ ಒಂದ್ ಕಲಿಬೇಕು ಅನ್ಕೊಂಡಿದೀವಿ, ಈ ಟೈಮ್ ಅಲ್ಲಿ ಆದ್ರೂ ಏನಾದ್ರೂ ಒಂದ್ ಕಲಿಬೇಕು ಮಾಡ್ಬೇಕು. ಇವಾಗ ಸುಮ್ನೆ ಕೂತ್ಕೊಂಡ್ರೆ ಏನೂ ಆಗಲ್ಲ, ಅಲ್ಲಾದ್ರೂ ಕೂತ್ಕೊಂಡ್ ಕೇಳದಲ್ವಾ, ಕಲಿಯೋದಲ್ವಾ, ಅಲ್ಲಿ ಹೋದ್ಮೇಲೆ ಏನ್ ಮಾಡದ ನೋಡದ ಕಲಿಬೇಕು ಅನ್ನೋ ಆಸಕ್ತಿ ಇಲ್ಲ ಸರ್. ಆ ಟೈಮ್ ಅಲ್ಲಿ ಕಾಲ್ ಏಟ್ ಆದ್ರೂನು ನಾನ್ ಕಲಿಬೇಕು ಅನ್ನೋ ಆಸಕ್ತಿಯಾಗಿ ಹೋಗಿದೆ ಸರ್. ಮನೇಲೂ ಪರವಾಗಿಲ್ಲ, ಹೋಗಿದ್ ಬಾ, ಕಲ್ತ್ಕೊಂಡ್ರೆ ಇವಾಗ ಮುಂದೆ ಜೀವನ ಚೆನ್ನಾಗಿರ್ತದೆ. ಈಗ ಯಾರೋ ಇನ್ನೊಬ್ರು 100 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದ್ರೆ ನಾವು 100 ರೂಪಾಯಿ ಸಂಪಾದನೆ ಮಾಡೋ ದಾರಿನ ನೋಡ್ಬೇಕು, ಹೋಗಿ ಕಲಿ ಅಂತ ಹೇಳಿದ್ರು ಸರ್.
0: ಒಟ್ಟು ಎಷ್ಟು ದಿನಗಳ ಕಾಲ ಈ ತರಬೇತಿ ಅವಧಿ ಇತ್ತು, ಮತ್ತೆ ನೀವು ಎಚ್ಡಿ ಕೋಟೆ ಕ್ಯಾಂಚಿನಲ್ಲಿ ಬಂದು ಉಳ್ಕೊಳ್ಳಕ್ಕೆ ಇಲ್ಲಿನ ಊಟ ವಸತಿಯ ವ್ಯವಸ್ಥೆ ಆಗಿತ್ತು ಅಥವಾ ಊರಿಂದನೇ ಬಂದು ಹೋಗ್ತಾ ಇದ್ರ, ಇದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ.
1: ಸ್ಟಾರ್ಟಿಂಗು ಬಂದಾಗ ನೋಡ್ದು ಏನು ಸರ್ ಈ ತರ ಬಂದಿಲ್ಲೇ ಉಳ್ಕೊಬೇಕು, ನಾನು ಅಪ್ ಅಂಡ್ ಡೌನ್ ಮಾಡ್ತೀನಿ, ನನ್ನ ಕಾಲ್ ಏಟ್ ಆಗೈತೆ, ನಾನು ಇರಕ್ಕಾಗಲ್ಲ ಅಂತ ಹೇಳ್ದಾಗ, ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ, ಇಲ್ಲಿ ಎಲ್ಲಾ ಡಾಕ್ಟರ್ ಸ್ಪೆಷಾಲಿಟಿ ಐತೆ, ನಿಮ್ಗೇನೆ ಒಂದು ಊಟ ವಸತಿ ಪ್ರತಿಯೊಂದು ಐತೆ, ಇಲ್ಲಿ ಉಳ್ಕೊಳ್ಳಿ ಅಂತ ಅಂದಾಗ ಸ್ಟಾರ್ಟಿಂಗ್ ಏನಾಯ್ತಂತಂದ್ರೆ ನಾನು ಹೋಗಿ ಅಲ್ಲಿ ಒಂದಿನ ಇದ್ದಂತ ಕಾಲದಲ್ಲಿ ನಮ್ಗೆ ಹೊರಗಡೆ ಎಲ್ಲೂ ಉಳ್ಕೊಂಡ್ ಅಭ್ಯಾಸ ಇಲ್ಲ. ಹೆಂಗೋ ಏನೋ ನಮ್ಗೆ ಇಲ್ಲಿ ವ್ಯವಸ್ಥೆ ಸರಿ ಐತಾ ಇಲ್ವಾ ಅಂತ ಅನ್ಕೋತಿದ್ದೋ. ಅಲ್ಲಿ ಹೋದ್ಮೇಲೆ ಸರ್ ಗೊತ್ತಾಯ್ತು, ನಾವು ಹೆಂಗೆ ಒಂದು ಮನೇಲಿ ನಮ್ಮ ಅಣ್ಣ ತಮ್ಮ ಆತರ ನೋಡ್ಕೋತಾರೆ ಅದೇ ತರಾನೇ ಅಲ್ಲೂ ನೋಡ್ಕೊಂಡ್ರು ಸರ್. 3 ಟೈಮ್ ಊಟ, 2 ಟೈಮ್ ಕಾಫಿ, ಎಲ್ಲ ಪ್ರತಿಯೊಂದು ಇದಾಯ್ತು ಸರ್, ಅನುಕೂಲ ಆಯ್ತು ಅಲ್ಲಿ.
0: ಒಟ್ಟು ಎಷ್ಟು ದಿನಗಳ ಕಾಲ ತರಬೇತಿ ಅವಧಿಯಲ್ಲಿ ಇದ್ರಿ
1: ಸರ್? 30 ದಿನ ಸರ್.
0: 30 ದಿನಗಳ ತರಬೇತಿ ಆಗಿತ್ತು. 30 ದಿನದ ತರಬೇತಿ ಅವಧಿಯಲ್ಲಿ ಮೊದಲನೇ ದಿನದಿಂದ ಹಿಡಿದು 30ನೇ ದಿನದವರೆಗೆ ನಿಮಗೆ ಪ್ರತಿದಿನ ಯಾವ್ಯಾವ ರೀತಿಯ ತರಬೇತಿಗಳನ್ನ ಅಥವಾ ತರಗತಿಗಳನ್ನ ತೆಗೆದುಕೊಳ್ಳಾಗ್ತಾ ಇತ್ತು? ಒಟ್ಟು 30 ದಿನಗಳ ಕಾಲ ತಮ್ಗೆ ಯಾವ ರೀತಿಯಾದ ಒಂದು ಶಿಕ್ಷಣವನ್ನ ಅಥವಾ ಒಂದು ತರಬೇತಿಯನ್ನ ಕೊಡಲಾಗುತ್ತೆ
1: ಸರ್? ಅಲ್ಲಿ ಮೊದಲನೇ ದಿನ ಅಂತ ಬಂದಾಗ ನಮ್ಗೆ ಒಂದು ಹೋಮ್ ಅಪ್ಲಯನ್ಸಸ್ ಆಗ್ಲಿ ಅಥವಾ ಮನೆ ವೈರಿಂಗ್ ಬಗ್ಗೆ ಆಗ್ಲಿ ಏನು ಗೊತ್ತಿರಲ್ಲ ಸರ್. ಗೊತ್ತಿಲ್ಲ ಅಂದಿದ್ನ ಯಾವ ತರ ಹೇಳ್ಕೊಡ್ತಾರೆ ಅಂತಂದ್ರೆ, ಈಗ ಮಕ್ಳಿಗೆ 1ನೇ ತರಗತಿಯಿಂದ ಯಾವ ತರ ಸ್ಟಾರ್ಟ್ ಮಾಡ್ತಾರೆ, ಈಗ 1-2 ಸ್ಟಾರ್ಟ್ ಮಾಡಿದಾಗ ಹೆಂಗಿರುತ್ತೆ ಆ ತರ ಅನುಭವದಲ್ಲಿ ಸರ್. ಈಗ ಫೇಸ್ ಅಂದ್ರೇನು, ನ್ಯೂಟ್ರಲ್ ಅಂದ್ರೇನು, ಒಂದು ಮನೆ ವೈರಿಂಗ್ ಯಾವ ತರ ಪ್ಲಾನಿಂಗ್ ಮಾಡ್ಬೇಕು, ಒಂದ್ ಸ್ವಿಚ್ ಬೋರ್ಡ್ ಯಾವ ತರ, ಸ್ವಿಚ್ ಅಂದ್ರೇನು, ಪ್ಲಗ್ ಅಂದ್ರೇನು, ಒಂದ್ ಹೋಲ್ಡರ್ ಅಂದ್ರೇನು, ಅವೆಲ್ಲ ಹೆಸರುಗಳೇ ಗೊತ್ತಿಲ್ಲ ಸರ್ ಕರೆಕ್ಟ್ ಆಗಿ, ಅದೆಲ್ಲ ನೀಟ್ ಆಗಿ ಹೇಳ್ಕೊಡ್ತಾರೆ. ಆಮೇಲೆ ನನ್ಗೆ ಇಂಡಕ್ಷನ್ ಮೋಟರ್ ಅಂದ್ರೇನು, ಸಬ್ಮರ್ಸಿಬಲ್ ಅಂದ್ರೇನು, ಓಪನ್ ವೀಲ್ ಅಂದ್ರೇನು, ಯಾವ್ದು ಗೊತ್ತಿಲ್ಲ ಸರ್. ಮಿಕ್ಸಿ ಐತೆ, ಯಾವ್ದೋ ಒಂದ್ ಕರೆಂಟ್ ಪಾಸ್ ಆಯ್ತದೆ, ಅದ ಹೋಗಿರ್ತದೆ, ಅದನ್ನ ಕನೆಕ್ಟ್ ಮಾಡ್ಬೇಕು, ಅದ ಅಷ್ಟೇ ಗೊತ್ತಿದ್ರು ಸರ್. ಅಂದ್ರೆ ಒಳಗಡೆ ಏನ್ ಪಾರ್ಟ್ಸ್ ಇರ್ತದೆ, ಯಾವ ತರ ಏನು, ಅದೇನು ಗೊತ್ತಿಲ್ಲ ಸರ್. ಏನೋ ಮನೆ ವೈರಿಂಗ್ ಅಂತ ಅಂದ್ರೆ ನ್ಯೂಟ್ರಲ್ ಫೇಸ್ ಇರ್ತದೆ, ಫೇಸ್ ನ್ಯೂಟ್ರಲ್ ಜಾಯಿಂಟ್ ಹಾಕ್ಬಿಟ್ರೆ ಲೈಟ್ ಹತ್ ಬಿಡ್ತದೆ ಅನ್ನೋದೊಂದು ಮನ್ಸಲ್ಲಿತ್ತು. ಅಲ್ಲಿಗೆ ಹೋದ್ಮೇಲೆ ಯಾವ ತರ, ಈಗ ಫೇಸ್ ಅಂದ್ರೇನು, ನ್ಯೂಟ್ರಲ್ ಅಂದ್ರೇನು, ಅರ್ಥಿಂಗ್ ಅಂದ್ರೇನು, ಅರ್ಥಿಂಗ್ ಯಾವ ತರ ಮಾಡ್ಬೇಕು, ಫೇಸ್ ಯಾವ ತರ ಕನೆಕ್ಟ್ ಆಗ್ಬೇಕು, ಎಲ್ಲಿಂದ ಎಲ್ಲಿಗೆ ಇದ್ ಮಾಡ್ಬೇಕು, ಯಾವ ತರ ಸ್ವಿಚ್ ಗಳನ್ನ ಫಿಟ್ಟಿಂಗ್ ಮಾಡ್ಬೇಕು, ಪ್ಲಾನಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಸ್ವಲ್ಪ ಅನುಭವ ಬಂತು ಸರ್ ಅಲ್ಲಿ.

0: ಈಗ ತಾವು ಓದಿದ್ದು SSLC ಶಿಕ್ಷಣ ಮಾತ್ರ, ಈ ತರಬೇತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳಾಗಿರ್ಬೋದು, ಕೆಲವೊಂದು ಅಂಶಗಳಾಗಿರ್ಬೋದು, ಇದು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಓದಿರೋದೇ ಕೇವಲ SSLC, ನನಗೆ ಇದು ಯಾಕೋ ತಿಳಿತಾ ಇಲ್ಲ ಅಂತ ಅನಿಸಿದ್ದುಂಟ
1: ಸರ್? ಅನ್ಸಿದೆ ಸರ್, ಅನ್ಸಿದೆ ಸರ್. ಬಗೆಹರಿಸ್ಕೊಳ್ಳೋದು ಅಂತ ಅಂದಾಗ ಕೇಳಿ ತಿಳ್ಕೊತಿದೆ ಸರ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಕೆಲವೊಂದು ಸರ್ ಅದ ಹಂಗಂದ್ರೆ ಏನು ಅರ್ಥ ಆಗ್ತಿಲ್ಲ, ಅದನ್ನ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡಿ ನಮ್ಗೆ. ಈಗ ಅಷ್ಟಾಗಿ ನನ್ಗೆ ಇಂಗ್ಲಿಷ್ ಇವಾಗ್ಲೂ ಬರಲ್ಲ, ಕೆಲವೊಂದನ್ನ ನಾನೇ ಕೇಳಿ ತಿಳ್ಕೊತಿದೆ ಸರ್.
0: ಕನಿಷ್ಠ ಯಾವ ಶಿಕ್ಷಣ ಪಡೆದಿದ್ರು ಈ ತರಬೇತಿಯನ್ನ ಪಡ್ಕೊಂಡು ಒಂದು ಉತ್ತಮವಾದ ಜೀವನವನ್ನ ರೂಪಿಸ್ಕೋಬಹುದು
1: ಸರ್? ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಯ್ತದೆ ಸರ್. ಎಜುಕೇಶನ್ ಬೇಕಿಲ್ಲ ಸರ್ ಇದಕ್ಕೆ, ಎಲ್ಲ ಕಲಿಯೋ ಆಸಕ್ತಿ ಒಂದಿರ್ಬೇಕು ಸರ್ ಅಷ್ಟೇ.
0: ಹೌದು. ಈಗ ಒಂದು ತಿಂಗಳ ಕಾಲ ತಾವು ಎಚ್ಡಿಕುಡ ತಾಲೂಕಿನ ಕೆಂಚಿನಹಳ್ಳಿ ಗ್ರಾಮದಲ್ಲಿರುವಂತಹ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಸ್ವತಃ ತಾವು ಅಲ್ಲೇ ಇದ್ದು ಊಟ ವಸತಿಯೊಂದಿಗೆ ಈ ಒಂದು ತಿಂಗಳ ತರಬೇತಿಯನ್ನು ಪಡ್ಕೊಂಡಲ್ಲ
1: ಸರ್,
0: ಅಲ್ಲಿನ ಪರಿಸರ ಆಗಿರ್ಬೋದು, ಊಟ ವಸತಿ ಇದೆಲ್ಲ ನಿಮ್ಗೆ ಹೇಗಿತ್ತು
1: ಸರ್? ಸ್ಟಾರ್ಟಿಂಗ್ ಹೋದಾಗ ಹೊರಗಡೆ ಹೋಗಂಗಿಲ್ಲ,

0: ಅದೊಂದು ನಮ್ಗೇನಂತ ಅಂದ್ರೆ ಇವಾಗ ಊರು ಅಂತ ಅಂತ ಅಂದಾಗ ಹೊರಗಡೆ ಎಲ್ಲ ಸುತ್ತಿ ಅಭ್ಯಾಸ, ಆಚೆಗೆ ಹೋಗ್ಬೇಕು, ಏನೋ ಒಂದು ಇಲ್ಲಿ ತಿರ್ಗಾಡ್ಬೇಕು ಆತರ ಮನೋಭಾವದಲ್ಲಿ ಇದ್ದು, ಅಲ್ಲಿಗೆ ಹೋದಾಗ ನಾವು ಯಾವ್ದೇ ರೀತಿ ಇವ್ರಿಗೆ ಹಾನಿ ಆಗ್ಬಾರ್ದು ಅಥವಾ ಯಾವ್ದೇ ರೀತಿ ತೊಂದರೆಗಳಾಗ್ಬಾರ್ದು, ನಾವೇ ಪ್ರತಿಯೊಂದು ಇಲ್ಲೇ ಊಟ ಟೀ ಕಾಫಿ ಮಲ್ಕೊಳಕ್ಕೆ ಪ್ರತಿಯೊಂದು ಕೊಡ್ತಿದ್ವಲ್ಲ, ಸುಮ್ನೆ ಏನಕ್ಕೆ ಆಚೆಗೆ ಅಂತ ಅಂದಾಗ ಏನೋ ಒಂಥರ ಜೈಲ್ಗೆ ತಂದೆ ಹಾಕ್ತರ ಅನ್ನಿಸ್ತಿತ್ತಲ್ಲಪ್ಪ ಅಂತ ಅನ್ನಿಸ್ತಿತ್ತು ಸರ್. ಆಮೇಲೆ ಲಾಸ್ಟ್ ದಿನ ಬರ್ಬೇಕಾದ್ರೆ ಅನ್ನಿಸ್ತು, ಜೈಲ್ ಅಲ್ಲ ಇದು ದೇವ್ರ ಮನೆ, ಹುಟ್ಟೋಗ್ಬೇಕಾದ್ರೆ ಮನ್ಸೆ ಬತ್ತಿರ್ಲಿಲ್ಲ ಸರ್, ಆ ತರ ಅನ್ನಿಸ್ತಿತ್ತು. ಅಲ್ಲಿ ಅಲ್ಲಿದ್ದಂತ ಸರ್ಗಳು, ನಮ್ಮ ನಾಗರಾಜ್ ಸರ್ ಆಗಿರ್ಬೋದು, ನಮ್ಮ ರವಿಕುಮಾರ್ ಸರ್ ಎಲೆಕ್ಟ್ರಿಷಿಯನ್ ತರಬೇತಿ ಅವರು, ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ಪಿ ಡಿ ನಾಯಕ್ ಸರ್, ಅಲ್ಲಿದ್ದಂತ ವ್ಯವಸ್ಥೆ ಪ್ರತಿಯೊಂದು ಸರ್ ಭಾರಿ ಖುಷಿ ಅನ್ನಿಸ್ತು ಸರ್. ಫಸ್ಟ್ ಹೋದಾಗ ಕಷ್ಟ ಅನ್ನಿಸ್ತು, ಯಾಕೆಂದ್ರೆ ಅನುಭವ ಆತರ ಇರ್ಲಿಲ್ವಲ್ಲ ಸರ್ ನಮ್ಗೆ, ಹಂಗಾಗಿ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ನಾವು, ಏನೋ ಒಂದು ತಿಂಗಳು ಇಲ್ಲಿ ಇದ್ವಲ್ಲ, ನಮ್ಗೇನೋ ಒಂದು ಬಾಂಡಿಂಗ್ ಇತ್ತಲ್ಲ ಇಲ್ಲಿ ಅಂತ ಅನ್ನಿಸ್ತು ಸರ್ ಲಾಸ್ಟ್.
1: ಈಗ ತಾವು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಮತ್ತು ಮೋಟರ್ ರಿಪೇರಿ ತರಬೇತಿಯನ್ನು ಒಂದು ತಿಂಗಳ ಕಾಲಗಳ ಪಡ್ಕೋತೀರಾ. ಇದರಿಂದ ತಮ್ಮ ಒಂದು ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಂಡು ಪ್ರಸ್ತುತ ಕಳೆದ 6 ತಿಂಗಳಿಂದ ತಾವು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಒಂದು ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದೀರಾ, ಇದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
0: ಅಲ್ಲಿಂದ ಬಂದಾಗ ಸ್ಟಾರ್ಟಿಂಗು ನಾನು ಒಂದು ಮಿಕ್ಸಿ ರಿಪೇರಿ ಮಾಡಿದೆ, ಅವಾಗ ಯಾರೋ ಒಬ್ರು ಇವನು ಏನೋ ಒಂದು ಮಾಡ್ತಿದ್ದ, ಎಲ್ಲೋ ಇದ್ದ, ಏನೋ ಒಂದು ಮಾಡ್ತಿದ್ದ, ಗೋಡೆ ಹೊಡೆಯೋಕೆಲ್ಲ ಹೋಯ್ತಿದ್ದ. ಮನೆ ವೈರಿಂಗ್ ಅಂತ ಅಂದಾಗ ಬರೀ ಗೋಡೆ ಹೊಡೆಯೋದು ಸ್ವಲ್ಪ ಗೊತ್ತಿತ್ತು, ಅದ್ ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿರ್ಲಿಲ್ಲ, ಮಿಕ್ಸಿ ಅಂದ್ರೇನು ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ರಿಪೇರಿ ಮಾಡ್ದಂತ ಕಾಲದಲ್ಲಿ ಇವ್ರಿಗೆ ಗೊತ್ತಿಲ್ವಲ್ಲ, ಹೊಸದಾಗಿ ಟ್ರೈನಿಂಗ್ ತಗೊಂಡಿದೀನಿ ಈ ತರ ಮಾಡಿದೀನಿ ಅಂತ ಜನಗಳಲ್ಲಿ ಗೊತ್ತಿರ್ಲಿಲ್ವಲ್ಲ. ಈ ಹೊಸ ಅನುಭವ ಅವನ್ಗೆ ಯಾಕೆ ಕೊಡ್ತೀಯ, ಅವ್ನ ಎಲ್ಲೋ ಏನೋ ಮಾಡ್ಬಿಡ್ತಾನೆ ಅಂತ ಅನ್ನೋದಿತ್ತು ಸರ್ ಸ್ಟಾರ್ಟಿಂಗು. ಅಲ್ಲಿಂದ ಬಂದ್ಮೇಲೆ ರಿಪೇರಿ ಮಾಡ್ದೆ, ಆಗ 4 ಜನ ಗುರ್ತಿಸ್ ಮೇಲೆ ಓ ಮಾಡ್ತಾವ್ನೆ ಇವನು, ಮಿಕ್ಸಿ ಮಾಡ್ತಾವ್ನೆ ಅಥವಾ ಮೋಟ್ರ್ ವೈಂಡಿಂಗ್ ಮಾಡ್ತಾವ್ನೆ ಅಂತ ಗುರ್ತಿಸ್ಕೊಂಡೆ ಸರ್. ಅದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್, ಇವಾಗ್ಲೂ ಮಾಡ್ತಾ ಇದೀನಿ ಅಂಗಡಿ ತರ ಮಾಡಿ, ಮನೆ ಹತ್ರನೆ ಟೂಲ್ಸ್ ಎಲ್ಲ ಎತ್ಕೊಂಡ್ಬಂದು ಮನೆ ಹತ್ರನೇ ಎಲ್ಲ ರಿಪೇರಿ ಮಾಡಿ ಕೊಡಿಸ್ತೀನಿ.
1: ಯಾವ್ಯಾವ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಈಗ ತಾವು ಪ್ರಸ್ತುತ ರಿಪೇರಿ ಮಾಡೋದನ್ನ ಕಲ್ತಿದ್ದೀರಾ
0: ಸರ್? ಫ್ಯಾನು, ಮಿಕ್ಸಿ, ಹಂಗಾಗಿ ನಾನು ಸಬ್ಮರ್ಸಿಬಲ್ ಮೋಟರ್ ಜಾಸ್ತಿ ವೈಂಡಿಂಗ್ ಮಾಡ್ತಾ ಇದೀನಿ ಸರ್ ಮನೆ ಹತ್ರನೇ, ಪಂಪು ಮತ್ತೆ ಮೋಟರು ಎಲ್ಲ ಬೋರ್ವೆಲ್.
1: ಈಗ ಈ ತರಬೇತಿ ಪಡ್ಕೊಂಡು ಬಂದಾಗ್ಲಿಂದ ಈ ಒಂದು ಸ್ವಉದ್ಯೋಗನ ಮಾಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಉತ್ತಮವಾದ ವೃತ್ತಿಯನ್ನ ಮಾಡ್ತಾ ಇರೋದು ಗಮನಿಸಿದಂತ ನಿಮ್ಮ ಕುಟುಂಬದವರಿಗೆ ಎಷ್ಟು ಖುಷಿ ಆಗಿದೆ, ಅವರು ಯಾವ ರೀತಿ ನಿಮ್ ಜೊತೆ ಪ್ರತಿಕ್ರಿಯಿಸಿದ್ರು
0: ಸರ್? ಅವ್ರಿಗೂ ತುಂಬಾ ಖುಷಿ ಆಗ್ತಿದೆ. ಮೊದ್ಲೇ ಹೇಳ್ದಂಗೆ ನಿಮ್ಗೆ 400 ರಿಂದ 500 ರೂಪಾಯಿ ಸಂಪಾದನೆ ಮಾಡ್ತಿದ್ರು, ಇವಾಗ ಮನೆ ಹತ್ರನೆ ಮೋಟರ್ ಎಲ್ಲ ವೈಂಡಿಂಗ್ ಮಾಡೋದ್ರಿಂದ 1,000, 1.5 ಈ ತರ ಎಲ್ಲ ಆಗ್ತಿರೋದ್ರಿಂದ ಏನೋ ಒಂದು ಸರ್ ಮನೆಗೆಲ್ಲ ಹೆಲ್ಪ್ ಆಗ್ತಿದೆ. ಮನೆ ಸಮಸ್ಯೆಗಳು, ಈಗ ಕೃಷಿಗೆ ಅಮೌಂಟ್ ಎಲ್ಲ ಮ್ಯಾನೇಜ್ ಆಗ್ತಿದೆ ಸರ್.
1: ಈಗ ತಾವು SSLC ಶಿಕ್ಷಣವನ್ನ ಮಾತ್ರ ಮುಗಿಸಿ ಒಂದು ಸಣ್ಣ ಪುಟ್ಟ ವೃತ್ತಿಯನ್ನ ಮಾಡಿಕೊಂಡು ಜೊತೆಗೆ ವ್ಯವಸಾಯದಲ್ಲಿ ತಮ್ಮ ಕುಟುಂಬದವರಿಗೆ ಸಹಕಾರವನ್ನು ನೀಡಿಕೊಂಡು ಹೇಗೋ ಒಂದು ಜೀವನವನ್ನ ಸಾಗಿಸ್ತಾ ಇದ್ರಿ. ಈಗ ಪ್ರಸ್ತುತ 1 ತಿಂಗಳ ಕಾಲ ಈ ಒಂದು ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ವೃತ್ತಿಪರ ತರಬೇತಿಯನ್ನು ಪಡ್ಕೊಂಡು ಈಗ ತಾವೇ ಒಂದು ಸ್ವಉದ್ಯೋಗವನ್ನ ಮಾಡ್ಕೊಳ್ತಾ ಯುವ ಪೀಳಿಗೆ ಯಾವ ರೀತಿಯಾದ ಒಂದು ಜೀವನವನ್ನ ನಡೆಸಬೇಕು ಅಂತ ಒಂದು ಮಾದರಿಯಾಗಿ ಜೀವನವನ್ನ ಮಾಡ್ತಾ ಇದ್ದೀರಾ. ಈ ತರಬೇತಿಯ ಹಿಂದಿನ ಜೀವನಕ್ಕೂ ಈ ತರಬೇತಿಯ ನಂತರದ ಜೀವನಕ್ಕೂ ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ಇದು ಕಂಡು ನಿಮ್ಗೆ ಎಷ್ಟು ಖುಷಿ ಆಗಿದೆ
0: ಸರ್? ಮೊದ್ಲು ಏನೋ ಒಂದು ವಾಲ್ ವರ್ಕ್ ಅಂತ ಹೋದಾಗ ಧೂಳು ಆಯ್ತಿತ್ತು, ಅದನ್ನೆಲ್ಲ ನೋಡಿದ್ರೆ ಬೇರೆ ಯಾವನ ಹತ್ರನೋ ಹೋಗಿ ಕೂಲಿ ಮಾಡ್ಬಿಟ್ಟು ಬರ್ತಾವ್ರೆ ಅವ್ನ್ ಕೊಡೋದು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 trillion ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ

0: ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜಿ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು 15%ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು 15% ಹಾಗೂ ಸೇವಾ ರಫ್ತು 10%-11%ರಷ್ಟು ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನ ಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ

0: ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಿಗೆ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಿಎಆರ್ಸಿ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ ಬಿಎಆರ್ಸಿ ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000 ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಯುಐಡಿಎಐ ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ ಜುಲೈ 1 ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ತಿಂಗಳವರೆಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ, ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬಿಎಟಿ, ಬಿಎಂಎಸ್, ಐಪೋಕ್ಲಿ ಅಯಾನ್ ಮತ್ತು ಲಾಸೇಜಿ ಎಂಬ 3 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32 ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲೆಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪೆರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕೈ ಚಾಚ್ತಾರೆ ಅಂತ ಅನ್ನೋದೆಲ್ಲ ಮನೋಭಾವ ಕೆಟ್ಟಾಗಿ ತಿಳ್ಕೊಂಡಿದ್ರು. ಇವಾಗ ನಾನೇ ಒಂದು ಇದ್ರಲ್ಲಿ ಕೆಲಸ ಮಾಡ್ತಿದ್ದಾಗ ಪರವಾಗಿಲ್ಲ, ಈ ಹುಡುಗ ಅಷ್ಟ ದಿನ ಕಷ್ಟ ಪಟ್ಟಿದ್ಕುನು ಪರವಾಗಿಲ್ಲ ಅಂತ ಹೆಸರು ತಗೊಂಡಿದೀವಿ ಸರ್. ಚೆನ್ನಾಗಿ ಮಾಡ್ತಿದ್ದಾರೆ, ಮನೆ ಹತ್ರನೇ ಈಗ ಎಲ್ಲೂ ಹೋಗಲ್ವಲ್ಲ ಸರ್, ಹೊರಗಡೆ ಎಲ್ಲೂ ಹೋಗಿಲ್ಲ, ಮನೆ ಹತ್ರನೇ ಗುರುತಿಸ್ಕೊಂಡಿರೋದ್ರಿಂದ ಪರವಾಗಿಲ್ಲ, ಮನೆ ಹತ್ರನೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ನೋ ಮನೋಭಾವ ಇದೆ ಸರ್ ಎಲ್ಲ ಜನಗಳಲ್ಲೂ. ಒಂದು ಹೆಸರು ಅನ್ನೋದು ಗುರುತಿಸ್ಕೊಂಡಿದ್ವಿ.
2: ಈಗ ತಾವು ಮನಸ್ಸು ಮಾಡಿದ್ರೆ ಬೇಕಿದ್ರೆ ಯಾವ್ದಾದ್ರು ನಗರ ಪ್ರದೇಶ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲಾದರೂ ಒಂದು ಕಾರ್ಖಾನೆ ಎಲ್ಲೋ ಅಥವಾ ಯಾವ್ದಾದ್ರು ಒಂದು ಕಂಪ್ನಿ ಎಲ್ಲೋ ಕೆಲಸ ಮಾಡಿಕೊಂಡು ತಿಂಗಳಿಗೆ ಒಂದಷ್ಟು ಸಂಬಳವನ್ನು ತಗೊಂಡು ಇರ್ಬೋದಾಗಿತ್ತು. ಆದರೆ ಪ್ರಸ್ತುತ ಈಗ ತರಬೇತಿಯನ್ನು ಪಡ್ಕೊಂಡು ನಿಮ್ಮ ಊರಿನಲ್ಲೇ ಎತ್ಕೊಂಡು ಒಂದು ಸ್ವಉದ್ಯೋಗ

0: ಮಾಡ್ತಾ ಕುಟುಂಬದವರೊಂದಿಗೆ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಆ ಜೀವನಕ್ಕೂ ಈ ಜೀವನಕ್ಕೂ ಎಷ್ಟು ಅನುಕೂಲ ಅನ್ಸುತ್ತೆ.
1: ಸರ್, ಹೊರಗಡೆ ಇದ್ಕೊಂಡು ಇವಾಗ ಒಂದ್ ತಿಂಗಳು ಟ್ರೈನಿಂಗ್ ತಗೊಂಡು ಅಂತ ಮಾತ್ರಕ್ಕೆ ಇವನೇನೋ ಕಲ್ತವನೆ ಅಂತ ಮನೇಲೇನೋ ಅಂತಿದ್ರು. ಇವಾಗ ಕಣ್ ಮುಂದ್ಗಡೆನೆ ಕೆಲಸ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ, ಒಂದ್ ತಿಂಗಳು ಟ್ರೈನಿಂಗ್ ತಗೊಂಡ್ರು ಕಣ್ ಮುಂದೆ ಕೆಲಸ ಮಾಡ್ತಾವನೆ, ಏನೋ ಒಂದು ಹೆಸರು ಪಡ್ಕೊಂಡವನೆ, ಕೆಲ್ಸ ಕಲ್ತವನೆ ಅನ್ನೋ ಖುಷಿ ಮನೆಯವ್ರಿಗೂ ಇರ್ತದೆ. ನಾವ್ ಎಲ್ಲೋ ಹೋಗಿ ಹೊರಗಡೆ ಏನೋ ಒಂದ್ ಮಾಡ್ತಿದೀವಿ, ತಿಂಗಳಿಗೆ ಒಂದ್ ಏನಿಲ್ಲ ಅಂತ ಅಂದ್ರು ಒಂದ್ 15-20 ಸಾವಿರ ಸಂಪಾದನೆ ಮಾಡ್ತಿದೀವಿ ಅಂದ್ರೆ ಅವ್ರ ಏನು ನಂಬ್ಕೊಳ್ಳೋದ ಸರ್? ಅದೇ ಕಣ್ ಮುಂದ್ಗಡೆನೆ ನಾವು 100 ರೂಪಾಯಿ ದುಡಿದ್ರು ಖುಷಿಯಿಂದ ದುಡಿತಾವನೆ, ಪರವಾಗಿಲ್ಲ ಮನೆ ಹತ್ರನೆ ಕೆಲಸ ಮಾಡ್ಕೊಂಡು ಖುಷಿಯಿಂದ ಅವನೆ. ಆಮೇಲೆ ಸರ್ ಏನಂತಂದ್ರೆ, ಈಗ ಕೆಲಸ ಇದ್ದ ಟೈಮಲ್ಲಿ ಕೆಲಸನ ಮಾಡ್ಕೊಂಡು ಅಥವಾ ಕೃಷಿ ಇದ್ದಾಗ ಕೃಷಿ ಕಡೆ ನೋಡ್ಕೊಂಡು ಹೊಲದ ಕಡೆ ಕೆಲಸಗಳು ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀವಿ ಸರ್. ಇಲ್ಲಿ ಹೊರಗಡೆ ಹೋಗುವಂತ ಮನಸ್ಥಿತಿ ಇಲ್ಲ ಸರ್ ನಮ್ಗೆ, ಇಲ್ಲೇ ಊರಲ್ಲೇ ಒಳ್ಳೆ ಒಪಿನಿಯನ್ ಇರೋದ್ರಿಂದ ಇಲ್ಲೇ ಇದೀನಿ ಸರ್.
0: ಹಾಗೇನೆ ಪ್ರಸ್ತುತ ಯುವ ಪೀಳಿಗೆಯಲ್ಲಿ ನೋಡ್ತು ಅಂದ್ರೆ ಕೆಲವೊಂದು ಮನೆ ಜವಾಬ್ದಾರಿ ಆಗಿರ್ಬೋದು ಅಥವಾ ಈ ತರ ಒಂದು ಸಮಸ್ಯೆಗಳಿಂದ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಸಿರ್ತಾರೆ, ಯಾವ್ದಾದ್ರು ಒಂದು ಕಾರ್ಖಾನೆಗಳಲ್ಲಿ ಮತ್ತಿತರ ನಗರಗಳಲ್ಲಿ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ, ಕುಟುಂಬ ಒಂದು ಕಡೆ ಇದ್ರೆ ತಾಯ ಒಂದು ಕಡೆ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ. ಅಂತ ಯುವ ಪೀಳಿಗೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂತಹ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅವರ ಜೀವನ ಶೈಲಿ ಮತ್ತು ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿರ್ತೀವಿ ಅನ್ನೋದು ಕುರಿತು ತಮ್ಮ ಮಾತುಗಳನ್ನ ಕೇಳ್ತಿರುವಂತಹ ಯುವ ಪೀಳಿಗೆಗೆ ತಾವು ಏನ್ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
1: ಸಲಹೆ ಅಂತಂದ್ರೆ, ಈಗ ನನ್ಗೆ ಅವ್ರು ಹೇಳಿದಾಗ ದೇವರಾಜ್ ಸರ್ ಹೇಳಿದ್ರು ಮತ್ತೆ ರಾಜು ಸರ್ ಎಲ್ಲ ಹೇಳಿದ್ರು, ಟ್ರೈನಿಂಗ್ ಐತೆಪ್ಪ ಕೆಂಚನಹಳ್ಳಿಲಿ, ಈ ತರ ಜೀವನ ರೂಪಿಸ್ಕೋಬಹುದು, ಹೋಗು ಕಲ್ತ್ಕೋಬಹುದು ಅಂತೆಲ್ಲ ಹೇಳಿದ್ರು ಸರ್. ಅವಾಗ ನಾನೇನಾದ್ರು ನಾನ್ ಬರಲ್ಲ ಸರ್, ನನ್ಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಆತರ ಅಂದಿದ್ರೆ, ನಾನು ಇವತ್ತು ದನ ಮೇಯಿಸ್ಕೊಂಡು ಅಥವಾ ಇನ್ನೊಂದು ಕುರಿ ಈ ತರದ ಇದ್ರಲ್ಲೇ ಇರ್ಬೇಕಿತ್ತು ಸರ್. ಜನಗಳ ಹತ್ರ ನಾನು ಈ ತರ ಕೆಲಸ ಮಾಡ್ತಾ ಇದೀನಿ, ನಾನು ಈ ತರ ಕೆಲಸ ಕಲ್ತಿದೀನಿ ಅಂತ ಗುರುತಿಸ್ಕೊಳಕ್ ಆಯ್ತಿರ್ಲಿಲ್ಲ. ಓ ಎಲ್ರು ತರನು 4 ಜನ ಈಗ ಹಳ್ಳಿಗಳಲ್ಲಿ ಅಂತ ಅಂದಾಗ 4 ಜನ ಓ ಅವನ ದನ ಮೇಯಿಸ್ತಾವನೆ, ಅವನ ಕುರಿ ಮೇಯಿಸ್ತಾವನೆ ಅಂತ ಅಂತಾರಲ್ಲ, ಅದೇ ತರ ಅನ್ನಿಸ್ಕೊಂಡಿರ್ಬೇಕಿತ್ತು ಸರ್. ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತಂದ್ರೆ ಪರವಾಗಿಲ್ಲ, ನಾನು 4 ಜನದ ಹತ್ರ ನಾನು ಎಲೆಕ್ಟ್ರಿಷಿಯನ್ನು, ನಾನು ಮೋಟಾರ್ ರಿಪೇರಿ ಮಾಡ್ತೀನಿ ಅಂತ ತೋರಿಸ್ಕೋಬೋದಲ್ಲ, ಒಂದ್ ಗುರುತು ಅನ್ನೋದನ್ನ ಇಟ್ಕೋಬೋದಲ್ಲ, ಇದರಿಂದ ನಮ್ಗೆ ಒಂದು ಐಡೆಂಟಿಟಿ ಸಿಕ್ತಲ್ಲ ಅಂತ ಅನ್ನೋದೊಂದು ಖುಷಿ ಆಯ್ತದೆ ಸರ್. ಈ ನಾನು ಟ್ರೈನಿಂಗೆ ತಗೊಂಡಿಲ್ಲ, ಈ ತರ ಟ್ರೈನಿಂಗೇ ಮಾಡಿಲ್ಲ ಅಂದಿದ್ರೆ ಬೇರೆ ಯಾರ ಹತ್ರನೂ ಹೋಗಿ ಕೈ ಚಾಚ್ಕೊಂಡು ಕೆಲಸ ಮಾಡ್ಬೇಕಿತ್ತು ಸರ್. ಅದೇ ಇವಾಗ ಅಲ್ಲಿಗೆ ಬಂದು ಟ್ರೈನಿಂಗ್ ತಗೊಂಡ ನಂತರ ಈಗ ಸ್ವಂತ ಉದ್ಯೋಗ ಮಾಡ್ತಾ ಇದೀನಿ. ಅದೇ ತರ ನನ್ನನ್ನ ನೋಡ್ದಂತ ಯುವಕರು ಮುಂದೆ ಈ ಅಣ್ಣ ಈ ತರ ಮಾಡಿತ್ತು, ಈ ಹೋಗಿತ್ತು, ಈ ತರ ನಾನು ಮಾಡ್ಬೇಕಲ್ಲ ಅನ್ನೋದು ಅವರಲ್ಲೂ ಬರ್ಬೇಕು ಸರ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್.
0: ಮೊದಲನೇದಾಗಿ ಅವ್ರಿಗೆ ಆಸಕ್ತಿ ಇರ್ಬೇಕು, ಏನಾದ್ರೂ ನಾನು ಒಂದು ಕೌಶಲ್ಯವಾಗಿ ಉದ್ಯೋಗ ಮಾಡ್ಬೇಕು ಅಂತ.
1: ಹಾ ಸರ್, ಎಲ್ರಿಗೂ ಬರಲ್ಲ ಸರ್ ಆಸಕ್ತಿ. ಆಸಕ್ತಿ ಅನ್ನೋದಕ್ಕೆ ನಾವು ಸರ್ ನಾವು ಸ್ಫೂರ್ತಿಯಾಗಿರ್ಬೇಕು ಸರ್. ಅದೇ ತರ ಹೇಳ್ಕೊಡ್ಬೇಕು, ನಾವ್ ನೋಡ್ರಪ್ಪ ನಾವ್ ಈ ತರ ಇದ್ದು ಈ ತರ ಹೋಗಿ ಮಾಡಿ ನಮ್ ತರನೇ ಗುರುತಿಸ್ಕೋಬೋದಲ್ಲ ಅನ್ನೋದನ್ನೊಂದ ಹೇಳ್ಕೊಡ್ಬೋದು ಸರ್.
0: ಬಹಳ ಸಂತೋಷ ನವೀನ್ ಅವರ, ಸಾಕಷ್ಟು ವಿಚಾರಗಳನ್ನ ತಮ್ಮ ಜೀವನದ ಅನುಭವವನ್ನ ಕುರಿತು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
1: ಕಿವಿ ಮಾತೇನಿಲ್ಲ, ಒಂದು ಸ್ವಯೋದ್ಯೋಗ ಅನ್ನೋದನ್ನ ಕಲ್ತ್ರೆ ಜೀವನ ರೂಪಿಸ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಮನೋಭಾವ ಇರುತ್ತೆ ಸರ್. ಮುಂದೆ ಯಾವ್ದೇ ರೀತಿ ತೊಂದರೆಗಳಾಗಲ್ಲ. ಈಗ ಯಾರ ಹತ್ರನೂ ಹೋಗಿ ಅವ್ರ ಕೈ ಕೆಳಗಡೆ ಅವ್ರು ಕೊಟ್ಟಂತ ಅಮೌಂಟ್ ನ ಇಸ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇರೋದ್ಕಿನ ನಾವೇ ಒಂದ್ ಸ್ವಯೋದ್ಯೋಗ ಕಲ್ತ್ರೆ ಯಾವ ತರ ಬದುಕ್ಬೋದು ಅನ್ನೋದನ್ನ ರೂಪಿಸ್ಕೋಬೋದಲ್ಲ ಸರ್.
0: ಹೌದು
1: ಸರ್, ಕೆಂಚಿನಲ್ಲಿ ವಿವೇಕ ಜೀವನಾಧಾರಿತ ಕೇಂದ್ರ ಅನುಕೂಲವಾಗಿದೆ ಅಂತ ಅಂದ್ರೆ ನಮ್ಮಂತ ಎಷ್ಟೋ ಯುವಕರಿಗೆ ಏನು ಗೊತ್ತಿಲ್ಲ ಅನ್ನೋರ್ನ ಜೀವನ ರೂಪಿಸಿ ಮುಂದೊಂದು ದಿನ ನಿನ್ ಜೀವನ ಮಾಡ್ಬೋದಪ್ಪ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಸರ್.
0: ಬಹಳ ಸಂತೋಷ ನವೀನ್ ಅವರ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ತಮ್ಮ ಒಂದು ಕೌಶಲ್ಯವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಿಕೊಂಡು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕುರಿತು, ಈ ತರಬೇತಿಗೆ ಬರಲಿಕ್ಕೆ ಮುಂಚೆ ತಮ್ಮ ಒಂದು ಜೀವನ ಶೈಲಿ ಹೇಗಿತ್ತು, ತಮ್ಮ ಶಿಕ್ಷಣವನ್ನು ಎಲ್ಲಿಗೆ ನಿಲ್ಲಿಸಿದ್ರಿ, ಅದರ ನಂತರ ತಮ್ಮ ಒಂದು ವೃತ್ತಿ ಹೇಗಿತ್ತು, ಪ್ರಸ್ತುತ ಈ ತರಬೇತಿಗೆ ತಾವು ಸೇರ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ತಮ್ಮ ಒಂದು ಕೌಶಲ್ಯದಲ್ಲಿ ಎಷ್ಟೆಲ್ಲ ಪ್ರಗತಿಯನ್ನು ಕಂಡಿದ್ದೀರಾ, ಇದರಿಂದ ಒಂದು ಸ್ವ ಉದ್ಯೋಗ ಮಾಡಿಕೊಂಡು ಒಬ್ಬ ಯುವ ಪೀಳಿಗೆ ತನ್ನ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತನ್ನ ಒಂದು ಜೀವನವನ್ನು ನಿರ್ವಹಿಸ್ತಾ ಒಂದು ಕುಟುಂಬಕ್ಕೆ ಯಾವ ರೀತಿಯೆಲ್ಲ ಒಂದು ಆಧಾರವಾಗಿ ನಿಂತಿದ್ದಾನೆ ಅನ್ನೋದು ಕುರಿತು ತಮ್ಮ ಒಟ್ಟಾರೆ ಒಂದು ಈ ತರಬೇತಿಯ ಅನುಭವ ಮತ್ತು ಸ್ವಉದ್ಯೋಗದ ಒಂದು ಒಟ್ಟಾರೆ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನವೀನ್ ಅವರೇ.
1: ಥ್ಯಾಂಕ್ ಯು ಸರ್.
0: ಪ್ರಿಯ

ಆದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್, ಹೋಮ್ ಅಪ್ಲೈನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿಯನ್ನು ಪಡೆದು ತಮ್ಮದೇ ಆದ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮದೇ ಆದ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ತರಬೇತಿ ತಮ್ಮ ಒಂದು ಕುಟುಂಬಕ್ಕೆ ಎಷ್ಟೆಲ್ಲ ಒಂದು ಆಧಾರವನ್ನಾಗಿ ಮಾಡಿಕೊಟ್ಟಿದೆ ಅನ್ನೋದು ಕುರಿತು ಭಾಳಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡಂಥವರು ಶ್ರೀಯುತ ನವೀನ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಯುತ ನವೀನ್ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ. ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನ ಅಂದರೆ ನ್ಯಾಷನಲ್ ಡಾಕ್ಟರ್ಸ್ ಡೇಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ವೈದ್ಯರ ದಣಿವರಿಯದ ಪ್ರಯತ್ನಗಳು ಹಾಗೂ ಸಹಾನುಭೂತಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ತಮ್ಮ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಅಚಲ ಬದ್ಧತೆಯಿಂದ ನಮ್ಮ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ನಮ್ಮ ವೈದ್ಯರಿಗೆ ಅನಂತ ಕೋಟಿ ನಮನಗಳು. ಹೌದು, ಈ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆಯಾಗಿರ್ಬೋದು, ಯಾವಾಗಲಿಂದ ಇದನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ, ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ಸೇವೆಯಲ್ಲಿ ಆಗುವಂತಹ ತ್ಯಾಗ ಆಗಿರ್ಬೋದು, ಮತ್ತು ಸಾರ್ವಜನಿಕ ಹಾಗೂ ಸಮುದಾಯದೊಂದಿಗೆ ಅವರ ಒಂದು ಅವಿನಾವ ಸಂಬಂಧ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರೋಹನ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ತುಂಬ ಧನ್ಯವಾದಗಳು. ನಂದು ಇದೇ ಥರ ಪ್ರೋಗ್ರಾಮ್ ಅಟೆಂಡ್ ಆಗಿರೋದು ಫಸ್ಟ್ ಟೈಮ್, ಸೊ ನಿಮ್ಮ ಜೊತೆ ನಿಮ್ಮ ಪ್ರೋಗ್ರಾಮ್ಸ್ ಕೇಳ್ತಿದ್ದೆ. ಎಷ್ಟು ದಿನ ಯೂಟ್ಯೂಬಲ್ಲಿ ಬರ್ತಿತ್ತು ನಮ್ಮ ಫೆಲೋ ಕೊಲೀಗ್ಸ್

0: ಸೊ ಡಾಕ್ಟರ್ಸ್ ಎಲ್ಲ ಅವ್ರ ಪ್ರೋಗ್ರಾಮ್ಸ್ ನೋಡ್ತಿದ್ದೆ. ಸೊ ನನಗೆ ಬಂದು ಈ ಥರ ಪ್ರೋಗ್ರಾಮ್ ಒಂದು ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು
1: ಸರ್. ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ಥ್ಯಾಂಕ್ ಯು ವೆರಿ ಮಚ್
1: ಸರ್. ನಾವು ವರ್ಷದಾದ್ಯಂತ ಹಲವಾರು ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ದಿನಾಚರಣೆಗಳಾಗಿರ್ಬೋದು. ಆದರೆ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅನ್ನೋದು ಬಹಳ ಬಹಳ ಪ್ರಮುಖವಾದಂಥ ದಿನ ಸರ್. ಹಾಗೆಯೇ ವೈದ್ಯ ವೃತ್ತಿಗೆ ಹಾಗೂ ವೈದ್ಯರಿಗೆ ಒಂದು ನಾವು ಸಲ್ಲಿಸುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ ಸರ್. ಆ ನಿಟ್ಟಿನಲ್ಲಿ ಗಮನಿಸ್ತು ಅಂದರೆ ಸರ್, ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಆಚರಣೆಯ ಜಾರಿಯ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
0: ಖಂಡಿತ. ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನೋದು ಅಂದರೆ ನ್ಯಾಷನಲ್ ಅಂದರೆ ನಮ್ಮ ಭಾರತದಲ್ಲಿ ಆಚರಿಸ್ತೀವಿ, ಬಟ್ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಅವರ ಪ್ರಾಮುಖ್ಯ ಡಾಕ್ಟರ್ ಯಾರಾದರೂ ಒಬ್ಬರು ಸ್ಫೂರ್ತಿಯಾಗಿರ್ತಾರಲ್ಲ ಅವರ ಸ್ಮರಿಸೋದಕ್ಕೋಸ್ಕರ ಬೇರೆ ಬೇರೆ ದಿನ ಆಚರಿಸ್ತಾರೆ. ಅದೇ ನಮ್ಮ ದೇಶದಲ್ಲಿ ಜುಲೈ 1 ಡಾಕ್ಟರ್ಸ್ ಡೇ ಅಂತ ಆಚರಿಸ್ತಾರೆ. ಅದು ಜಾರಿಗೆ ಬಂದಿದ್ದು ಸ್ಟಾರ್ಟಿಂಗ್ ವರ್ಷ 1991. ಜುಲೈ 1 ಏನಕ್ಕೆ ಆಚರಿಸ್ತಾರೆ ಅಂದರೆ, ಇದು ಬಿಧನ್ ಚಂದ್ರ ರಾಯ್ ಅಂತ ತುಂಬ ಪ್ರಾಮುಖ್ಯವಾದ ಫಿಸಿಷಿಯನ್ ಮತ್ತು ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದು ಒಂದು ವೈದ್ಯರು, ಜೊತೆಗೆ ಪಶ್ಚಿಮ ಬಂಗಾಳದ CMO ಆಗಿ ನಮ್ಮ ಭಾರತದ ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯಕ್ಕೆ ತುಂಬ ಕೊಡುಗೆ ನೀಡಿದ್ದಾರೆ. ತುಂಬ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಂಥವೆಲ್ಲ ಸ್ಥಾಪಿಸ್ತಿದ್ದಾರೆ. ನಮ್ಮ ವೈದ್ಯರಿಗೆಲ್ಲ ಉತ್ತಮ ಕೆಲಸ ಮಾಡೋದಕ್ಕೋಸ್ಕರ ಒಂದು ಸ್ಫೂರ್ತಿಯಾಗಿ ಇದ್ದಾರೆ. ಅವರ ಸ್ಮಾರಕವಾಗಿ ಈ ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಪ್ರತಿ ವರ್ಷ ಆಚರಿಸಲಾಗುತ್ತೆ.
1: ಏನಾದರೂ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಲಾಯಿತು ಸರ್?
0: ಮುಖ್ಯವಾಗಿ ಏನಂದರೆ, ಈಗ ನಮ್ಮ ಸಮಾಜದಲ್ಲಿ ಕೆಲಸ ಮಾಡುವ ಕೆಲವು ವೈದ್ಯರು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಬರೀ ಪೇಷಂಟ್ ನೋಡಿ ಚಿಕಿತ್ಸೆ ಕೊಡೋದಕ್ಕಿಂತ ಮೀರಿ ನಮ್ಮದು ಸುಮಾರು ಬೇರೆ ಕರ್ತವ್ಯಗಳಿರುತ್ತೆ. ಈ ಕರ್ತವ್ಯದಲ್ಲಿ ಉನ್ನತ ಸಾಧನೆ ಮಾಡಿರ್ತಾರಲ್ಲ, ಅಂಥ ವೈದ್ಯರನ್ನು ಗೌರವಿಸೋದಕ್ಕೋಸ್ಕರ. ಮತ್ತು ಇನ್ನೂ ಒಂದು ಉದ್ದೇಶ ಏನಂದರೆ, ಡಾಕ್ಟರ್ಸ್ ಆಗಿ ವೈದ್ಯರು ಅವರ ದಿನನಿತ್ಯದ ಸೇವೆಯಲ್ಲಿ ಏನೇನು ಚಾಲೆಂಜಸ್, ಏನೇನು ತೊಂದರೆಗಳು, ಕಷ್ಟಗಳು ಫೇಸ್ ಮಾಡ್ತಾರೆ, ಅದರದ್ದು ಒಂದು ಅರಿವು ಮೂಡಿಸೋದಕ್ಕೆ ಒಂದು ಗುರಿ ಇದೆ. ಮತ್ತು ಇನ್ನೊಂದು ಏನಂದರೆ, ಹೊಸದಾಗಿ ವೈದ್ಯ ವೃತ್ತಿಗೆ ಯಾರು ಬಂದಿರ್ತಾರೆ, ಹೊಸ ಡಾಕ್ಟರ್ಸ್, ಅವ್ರಿಗೆಲ್ಲ ಒಂದು ಉತ್ತಮ ಸೇವೆ ನೀಡಿರೋ ಡಾಕ್ಟರ್ಸ್ನ ಒಂದು ಮಾದರಿಯನ್ನಾಗಿ ತೋರಿಸಿ ಅವ್ರಿಗೂ ಒಂದು ಸ್ಫೂರ್ತಿ ಬಂದು ಅವರು ಆ ಥರ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಈ ದಿನನ ಆಚರಿಸಲಾಗುತ್ತೆ.
1: ಸರ್, ಹಾಗಿದ್ರೆ ಜುಲೈ 1 ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡಲಿಕ್ಕೆ ಕಾರಣ ಏನಾದರೂ ಇದೆಯಾ? ಆ ದಿನಾಂಕದಿಂದ ಏನಾದರೂ ವಿಶೇಷತೆ ಇದೆಯಾ?
0: ಜುಲೈ 1 ವಿಶೇಷತೆ ಏನಂದರೆ, ಅದು ಡಾಕ್ಟರ್ BC ರಾಯ್, ಬಿಧನ್ ಚಂದ್ರ ರಾಯ್ ಅಂತ, ಅವರ ಜನ್ಮದಿನನೂ ಹಾಗೂ ಅವರ ಮರಣ ದಿನನೂ. ಅವರು 1882 ಬಂಕಿಪುರ ಅನ್ನೋ ಜಾಗ ಪಟ್ಟಣದಲ್ಲಿ ಹುಟ್ಟಿದ್ದು, ಮತ್ತು ಅದೇ ದಿನ 80 ನಂತರ 1962 ಅವರು ನಿಧನರಾದರು. ಅವರ ಕಾಂಟ್ರಿಬ್ಯೂಷನ್ಸನ್ನು ಸ್ಮರಿಸೋದಕ್ಕೋಸ್ಕರ ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
1: ಸೊ ತಾವು ಆರಂಭದಲ್ಲೇ ಹೇಳಿದ್ರಿ, ಡಾಕ್ಟರ್ ಬಿಧನ್ ಚಂದ್ರ ರಾಯರವರು ಆರೋಗ್ಯ ಕ್ಷೇತ್ರದಲ್ಲಿ ತಂದಂಥ ಕೊಡುಗೆಗಳಾಗಿರ್ಬೋದು ಮತ್ತು ಕೆಲವೊಂದು ಸುಧಾರಣೆಗಳಾಗಿರ್ಬೋದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು, ವೈದ್ಯರಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ಇವರು ತೋರಿಸ್ಕೊಟ್ರು ಅಂತ ಹೇಳಿದ್ರಿ ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಧನ್ ಚಂದ್ರ ರಾಯರವರ ಆರೋಗ್ಯ ಕ್ಷೇತ್ರದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್?
0: ಬಿಧನ್ ಚಂದ್ರ ರಾಯ್ ಅವರು ಶಾರ್ಟ್ ಆಗಿ BC ರಾಯ್ ಅಂತ ಕರೀತಾರೆ, ನಾನು ಹಾಗೆ ರೆಫರ್ ಮಾಡ್ತೀನಿ. ಈಗ ಅವರು ಕಲ್ಕಟ್ಟಾ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದ್ರು. ಅದು ಮುಗಿಸಿದ ನಂತರ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಫಾರಿನ್ ದೇಶದಲ್ಲಿ ಹೋಗೋದಕ್ಕೆ ನೋಡಿದ್ರು. ಅವರು ಸೇಂಟ್ ಬಾರ್ಥೋಲೋಮಿಯೋ ಹಾಸ್ಪಿಟಲ್ ಅಂತ ಲಂಡನ್ನಲ್ಲಿರುವ ಒಂದು ಹಾಸ್ಪಿಟಲ್ ಮತ್ತು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗಲೂ ಆ್ಯಕ್ಚುಲಿ ಫಸ್ಟ್ ರಿಜೆಕ್ಟ್ ಆದರು, ಬಟ್ ಆದರೂ ಅವರು ಅಲ್ಲಿಗೆ ಬಿಡಲಿಲ್ಲ, ಇನ್ನು ಮತ್ತೆ ರಿಪೀಟ್ ಆಗಿ ಅಪ್ಲಿಕೇಶನ್ ಹಾಕಿಬಿಟ್ಟು ಅಕ್ಸೆಪ್ಟ್ ಆಗೋವರೆಗೂ ಟ್ರೈ ಮಾಡಿದ್ರು. ಆಮೇಲೆ ಸೇರಾದಮೇಲೆ 2 ಕೋರ್ಸ್ಗಳು, FCRS ಮತ್ತು MRCP ಅಂತ ಬರುತ್ತೆ, ಸರ್ಜನ್ ಮತ್ತು ಫಿಸಿಷಿಯನ್ ಆಗೋದಕ್ಕೆ ಇದು ಮಾಡುವ ಕೋರ್ಸ್. ಇದನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರು ಈ ಕೋರ್ಸ್ನ. ಮಾಮೂಲಿಯಾಗಿ ಅದು ಇಷ್ಟು ಬೇಗ ಮುಗಿಸಿರೋಂಥದ್ದು ಅದುವರೆಗೂ ಯಾರೂ ಇರಲಿಲ್ಲ. ಸೊ ಇವ್ರದೇ ಒಂದು ಹೊಸ ರೆಕಾರ್ಡ್ ಸೆಟ್ ಮಾಡಿದ್ದಾಯಿತು. ಅದಾದಮೇಲೆ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಪುನಃ ವಾಪಸ್ ಭಾರತಕ್ಕೆ ಬಂದರು. 1911 ವಾಪಸ್ ಬಂದು ಅವರು ಮೊದಲು ಓದಿದ್ದ ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲೇ ವಾಪಸ್ ಹೋಗಿ ಅಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಂಡ್ರು. ಅವರಿಂದ ಇನ್ನೂ ಹೊಸ ಡಾಕ್ಟರ್ಸ್ಗೆಲ್ಲ ಶಿಕ್ಷಣ

0: ನೀಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಅವ್ರದ್ದು ಹಂಗೆ ಕೆಲಸ ಮಾಡ್ತಿದ್ದಾಗೇನೆ ಅವರು ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯ ಅದರ ಇಂಟ್ರೆಸ್ಟ್ನಲ್ಲಿ ಇದ್ದದ್ರಿಂದ ರಾಜಕೀಯಕ್ಕೆ ಹೋದರೆ ಇನ್ನೂ ಜಾಸ್ತಿ ಉತ್ತಮ ಸೇವೆ ನೀಡ್ಬೋದು ಅನ್ನೋ ಒಂದು ದೃಷ್ಟಿ ಇತ್ತು. ಅವರ ಅನಿಸಿಕೆ ಏನಿತ್ತು ಅಂದರೆ ಭಾರತ ಒಂದು ಸ್ವರಾಜ್ಯ ಆಗಬೇಕು, ಅಂದರೆ ಭಾರತೀಯರೆಲ್ಲರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು, ಇಲ್ಲಾಂದರೆ ಸ್ವರಾಜ್ಯವಾಗಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರ ಅನಿಸಿಕೆ ಇತ್ತು. ಇದಾದ ನಂತರ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿಕೊಂಡ್ರು. ಹಂಗೆ ಅಲ್ಲಿ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸುತ್ತಾ ಕೊನೆಗೆ ಒಂದು ಸ್ವಾತಂತ್ರ್ಯ ಪಡೆದಿದ್ದು ಒಂದು ವರ್ಷದ ನಂತರ 1948 ಪಶ್ಚಿಮ ಬಂಗಾಳದ ಎರಡನೇ ಮುಖ್ಯಮಂತ್ರಿಯಾಗಿ ಅಲ್ಲಿ 14 ಸೇವೆ ಸಲ್ಲಿಸಿದ್ರು 1948 ರಿಂದ 1962 ವರೆಗೆ. ಈ ಸೇವೆಯಲ್ಲಿ ಅವರು ಮಾಮೂಲಿ ಬೇರೆ ಕಾಂಟ್ರಿಬ್ಯೂಷನ್ಸ್ ಬಿಟ್ಟು ಸ್ಪೆಸಿಫಿಕ್ ಆಗಿ ಆರೋಗ್ಯ ಮತ್ತು ವೈದ್ಯಕೀಯ ದೃಷ್ಟಿಯಲ್ಲಿ ಏನೇನು ಸಾಧನೆಗಳಿತ್ತಂದರೆ ಅವ್ರ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇವಾಗ ಏನು ಹೇಳ್ತಾರೆ ಅದನ್ನು ಸ್ಥಾಪಿಸೋದ್ರಲ್ಲಿ ಅವ್ರದ್ದೊಂದು ಪ್ರಮುಖ ಪಾತ್ರ ಇತ್ತು. ಈ ಸಂಸ್ಥೆಗಳು ಭಾರತದ ವೈದ್ಯಕೀಯ ವೃತ್ತಿಯಲ್ಲಿರುವವರ ಎಲ್ಲರನ್ನು ಸ್ಟ್ಯಾಂಡರ್ಡ್ಸ್ ಮತ್ತು ಎಥಿಕ್ಸನ್ನು ನಿರ್ಮಾಣ ಮಾಡುವುದರಲ್ಲಿ ಇವೆರಡು ಪ್ರಾಮುಖ್ಯವಾದ ಸಂಸ್ಥೆಗಳಾಗಿರುತ್ತದೆ. ಮತ್ತು ಭಾರತದ ಮೊಟ್ಟ ಮೊದಲನೇ IIT ಸಂಸ್ಥೆ ಖರಗ್ಪುರಲ್ಲಿ 1950 ಇವರಿಂದ ಸ್ಥಾಪನೆ ಆಯಿತು. ಇದೆಲ್ಲ ಅವರ ಅಚೀವ್ಮೆಂಟ್ಸ್ಗಾಗಿ 1961 ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಭಾರತ ರತ್ನ ಸಿಕ್ಕಿದ ಒಂದು ವರ್ಷದ ನಂತರನವೇ ಅವರು ನಿಧನಗೊಂಡಿದ್ದು. ಆದರೆ 1991 ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಘೋಷಣೆಯ ಮೇಲೆ ಈಗ ಪ್ರತಿ ವರ್ಷ July 1 ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
1: ಸರ್, ಹಾಗೇ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಅಂದರೆ ಥೀಮನ್ನು ಇಟ್ಕೊಂಡು ಈ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಈ ವರ್ಷ 2026 ಘೋಷವಾಕ್ಯ ಏನು ಸರ್?
0: ಈ ವರ್ಷದ ಘೋಷವಾಕ್ಯ ಏನಂದರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್ ಅಂತ. ಹಾಗಂದ್ರೆ ಏನು ಹೂ ಹೀಲ್ಸ್ ದ ಹೀಲರ್ಸ್ ಅಂದರೆ ಗುಣ ಮಾಡುವವರನ್ನು ಗುಣಪಡಿಸುವವರು ಯಾರು ಅಂತ. ಸೊ ಇದು ಏನಕ್ಕೆ ಈ ವರ್ಷದ ಘೋಷಣೆ ಅಂದರೆ ವೈದ್ಯರು ಅವರ ಕೆಲಸದಲ್ಲಿ ಅನುಭವಿಸುವಂಥ ಭಾವಿಕವಾದ ಮಾನಸಿಕವಾದ ಮತ್ತು ದೈಹಿಕವಾದ ಏನೇನು ತೊಂದರೆಗಳಿರುತ್ತೆ, ಡಾಕ್ಟರ್ಸ್ ಸ್ವತಃ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಏನೇನು ತೊಂದರೆಗಳು ಏನೇನು ಚಾಲೆಂಜಸ್ ಇರ್ತವೆ ಅದಕ್ಕೊಂದು ಅರಿವು ಮೂಡಿಸಬೇಕು ಅನ್ನೋದಕ್ಕೋಸ್ಕರ ಈ ವರ್ಷದ ಈ ಘೋಷವಾಕ್ಯ ಆಗಿದೆ. ಯಾಕಂದರೆ ಡಾಕ್ಟರ್ ಆಗಿ ಅಂದರೆ ಬರೀ ಪೇಷಂಟನ್ನು ನೋಡಿ ಏನು ಕಾಯಿಲೆ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಔಷಧಿ ಬರ್ಕೊಡೋದು ಅಥವಾ ಏನು ಆಪರೇಷನ್ ಮಾಡೋದು ಅಷ್ಟೇ ಅಲ್ಲ, ಅವರು ಡಾಕ್ಟರ್ಸ್ ಅವರ ಕೌಶಲ್ಯಕ್ಕಿಂತ ಮೀರಿ ಅವರ ಸಮಯ ಬೇಕಾಗುತ್ತೆ. ಯಾಕಂದರೆ ಲಾಂಗ್ ಅವರ್ಸ್ ಡ್ಯೂಟಿ ಮಾಡ್ತಾರೆ, ನಮಗೆ ಬೇರೆ ಆಫೀಸ್ಗಳ ಥರ ಇಷ್ಟು ಸಮಯದಿಂದ ಇಷ್ಟು ಸಮಯ ಆದಮೇಲೆ ನಮ್ಮ ಕೆಲಸ ಮುಗೀತು ಆ ಥರ ಇರುವುದಿಲ್ಲ. ದಿನನಿತ್ಯ ನಮ್ಮ ಕೆಲಸದಲ್ಲಿ ಪೇಷಂಟ್ಸ್ ಎಲ್ಲ ನರಳೋದನ್ನು ನಾವು ನೋಡ್ತಾ ಇರ್ತೀವಲ್ಲ, ಅದರಿಂದ ನಮಗೆ ಭಾವಿಕವಾಗಿ ಪರಿಣಾಮ ಬೀಳುತ್ತೆ. ಮತ್ತು ಬರೀ ಟ್ರೀಟ್ಮೆಂಟ್ ಕೊಡೋದಲ್ಲದೆ ಪೇಷಂಟ್ಸ್ ಎಲ್ಲ ಅವ್ರವ್ರದ್ದು ಏನು ತೊಂದರೆ ಇರುತ್ತೆ ಅದರಿಂದ ಅವು ಪೇಷಂಟ್ಸುನುವೆ ತುಂಬ ನರಳ್ತಿರ್ತಾರೆ. ಅವ್ರಿಗೆ ಅರ್ಥ ಆಗಂಗೆ ಅವ್ರಿಗೆ ಸಮಾಧಾನವಾಗುವಂಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಮತ್ತು ಈ ಥರ ಹೈ ಪ್ರೆಷರ್ ಸಿಚುವೇಶನ್ಸ್ ಏನಾದರೂ ಇಮರ್ಜೆನ್ಸಿ ಬಂದಾಗ ಇದರಲ್ಲಿ ನಾವು ತಾಳ್ಮೆಯಿಂದಿದ್ದು ಬೇರೆಯವ್ರಿಗೆಲ್ಲ ಧೈರ್ಯ ಹೇಳುವಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲದರ ಮೂಲಕ ಏನು ಪರಿಣಾಮ ಬೀಳುತ್ತೆ ಡಾಕ್ಟರ್ಸ್ ಮೇಲೆ ಅದಕ್ಕೋಸ್ಕರ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಈ ವರ್ಷ ಈ ಘೋಷವಾಕ್ಯ ಆಗಿದೆ. ಬೇಸಿಕಲಿ ಏನಂದರೆ ಡಾಕ್ಟರ್ ದೇವ್ರ ಥರ ಅಂತ ಮಾತಾಡ್ತಾರೆ, ಬಟ್ ಅದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂದರೆ ನಾವು ಡಾಕ್ಟರ್ಸನ್ನು ನಿಮ್ಮ ಥರ ಮನುಷ್ಯರೇ, ನಿಮಗೆ ಏನೇನು ತೊಂದರೆಗಳಾಗುತ್ತೆ ಅದೇ ತೊಂದರೆಗಳು ನಮಗೂ ಇರ್ತವೆ, ಅದಕ್ಕೋಸ್ಕರ ಒಂದು ಇದರ ಅರಿವು ಜನರಿಗೆ ಬರಲಿ ಅಂತ ಈ ವರ್ಷದ ಇದೊಂದು ಘೋಷವಾಕ್ಯ ಆಗಿದೆ.
1: ಸರ್, ಆಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ ಆಗಿರ್ಬೋದು ಅದರ ಪ್ರಾಮುಖ್ಯತೆಯ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಮೊದಲನೇದಾಗಿ ಇದು ಡಾಕ್ಟರ್ಸನ್ನ ಬರೀ ಅದೇ ಪೇಷಂಟ್ ಕೇರ್ ಬಿಟ್ಟು ಪಬ್ಲಿಕ್ ಹೆಲ್ತ್ ಅಲ್ಲಿ ಬರೀ ಕಾಯಿಲೆ ಬಂದಮೇಲೆ ಗುಣ ಮಾಡಿಸೋದು ಮಾತ್ರ ಅಲ್ಲ, ಕಾಯಿಲೆ ಬರದೇ ಇರುವಂಗೆ ಏನು ಮಾಡಬೇಕು ಅಂತ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಮತ್ತು ಬರೀ ಕಾಯಿಲೆ ಅಷ್ಟೇ ಬಿಟ್ಟು ಶಿಕ್ಷಣದಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಮತ್ತು ಎಲ್ಲ ರಿಸರ್ಚ್ ಹೊಸ ಟ್ರೀಟ್ಮೆಂಟ್ಸ್ ಪ್ರೊಸೀಜರ್ಸು

0: ಬಗ್ಗೆ ಎಲ್ಲ ರಿಸರ್ಚ್ ನಡೆಸ್ತಾ ಇರ್ತಾರೆ. ಜೊತೆಗೆ ಪಾಲಿಸಿ ಮೇಕರ್ಸ್ ಯಾರು ರಾಜಕೀಯದಲ್ಲಿರ್ತಾರೆ ಅವ್ರಿಗೆ ಹೊಸ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಏನು ತೊಂದರೆಗಳಿದೆ ಅದರಿಂದ ಹೆಂಗೆ ಪರಿಹರಿಸ್ಬೋದು ಅಂತ ಸಲಹೆ ನೀಡ್ತಾ ಇರ್ತಾರೆ. ಜೊತೆಗೆ ಈಗ ರೀಸೆಂಟಾಗಿ ನಾವು ಗಮನಿಸಿದ್ದು COVID-19 ಪ್ಯಾಂಡಮಿಕ್ಕಲ್ಲಿ ನಮ್ಮ ಕೊಲೀಗ್ಸನ್ನೇ ನಾವು ನೋಡಿದ್ದೀವಿ, ಸುಮಾರು ಜನ ಅವರ ಫ್ಯಾಮಿಲಿ ಜೊತೆ ಇರೋಕ್ಕಾಗದೇನೆ ಯಾಕಂದರೆ ಇವ್ರಿಗೆ ಇರೋ ಕಾಯಿಲೆ ಅವ್ರಿಗೆ ತಟ್ಟಿಸ್ಬಾರ್ದು ಅಂತ ಒಂಟಿಯಾಗಿದ್ದು ಒಂದು 2 ವರ್ಷ ಕೆಲಸ ಮಾಡಿರ್ತಾರೆ, ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇಲ್ಲದೇನೆ ದಿನನಿತ್ಯ ಇನ್ಫೆಕ್ಷನ್ ರಿಸ್ಕ್ ತಗೊಂಡು ಪೇಷಂಟ್ಸನ್ನು ನೋಡ್ತಿರ್ತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸುಮಾರು ಜನ ಕಾಯಿಲೆ ಬಂದು ನರಳಿದ್ದು ನೋಡಿದ್ದೀವಿ, ಕೆಲವು ಜನ ಜೀವ ಕಳ್ಕೊಂಡಿದ್ದು ನೋಡಿದ್ದೀವಿ. ಅದಾದ್ರೂ ನಾನು ಮಾಡಲ್ಲ ಅಂತ ಯಾರನ್ನು ಹೇಳಿದೆ, ಪ್ರತಿಯೊಬ್ಬರೂ ಒಂದು 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಇಂಥದನ್ನೆಲ್ಲ ಗಮನಿಸೋದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ದಿನ ಆಗುತ್ತೆ. ಯಾಕಂದರೆ ಬರೀ ಆರೋಗ್ಯವಷ್ಟೇ ಬಿಟ್ಟು ಬೇರೆ ದೃಷ್ಟಿ ಎಳೆದು ನಿಮಗೆ ಅಂದರೆ ಜನರಿಗೆ ಅವರು ಕಣ್ಣಾರೆ ನೋಡಿರೋದಿಲ್ಲ, ಬಟ್ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಡಾಕ್ಟರ್ಸ್ದು ಇನ್ನೂ ರೋಲ್ಸ್ ಎಲ್ಲ ಇರುತ್ತೆ. ಸೊ ಅದರದೊಂದು ಅರಿವನ್ನು ಮೂಡಿಸೋದಕ್ಕೆ ಇನ್ನೂ ಈ ಡಾಕ್ಟರ್ಸ್ ಡೇ ಅನ್ನೋದು ಒಂದು ಎಸೆನ್ಷಿಯಲ್ ದಿನ ಆಗುತ್ತೆ.
1: ಸರ್, ಆಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಹೀಗೆ ಆಚರಣೆ ಮಾಡಬೇಕು, ಅದೇನಾದರೂ ಸರ್ಕಾರದಿಂದ ಸುತ್ತುವರಿ ಆಗಿರ್ಬೋದು ಅಥವಾ ಸಮುದಾಯ ಮಟ್ಟದಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನಾದರೂ ವಿಶೇಷವಾಗಿ ಆಚರಣೆ ಮಾಡೋದುಂಟ ಸರ್?
0: ವಿಶೇಷವಾಗಿ ಹೀಗೆ ಮಾಡಬೇಕು ಅಂತ ಏನಿಲ್ಲ, ಯೂಶಲಿ ಇದು ಡಾಕ್ಟರ್ಸ್ ಫ್ರೆಟರ್ನಿಟಿ ಮಧ್ಯದಲ್ಲೇ ಅವರವರಲ್ಲೇ ಏನಾದ್ರು ಕಾನ್ಫರೆನ್ಸು ವರ್ಕ್ಶಾಪ್ಸ್ ಆ ಥರ ಆಗುತ್ತೆ, ಮತ್ತು ಯಾರಾದರೂ ಇದು ಉತ್ತಮ ಕಾರ್ಯ ಯಾರಾದರೂ ಮಾಡಿರ್ತಾರೆ ಅಥವಾ ಏನಾದರೂ ಆ ವರ್ಷದಲ್ಲಿ ಏನಾದರೂ ಸಾಧನೆ ಮಾಡಿರ್ತಾರೆ ಅಂದರೆ ಅವ್ರನ್ನ ಗೌರವಿಸಿ ಒಂದು ಸನ್ಮಾನ ಮಾಡುವುದಕ್ಕೆ ಎಲ್ಲ ಆಗುತ್ತೆ. ಮತ್ತು ಕೆಲವು ಕಡೆ ಉಚಿತವಾಗಿ ಹೆಲ್ತ್ ಚೆಕಪ್ ಹೆಲ್ತ್ ಕ್ಯಾಂಪ್ಸ್ ಆ ಥರ ಎಲ್ಲ ಮಾಡುತ್ತೆ. ಈ ಥರ ಯಾವುದೋ ಅಫಿಷಿಯಲ್ ಆಗಿ ಹೀಗೆ ಆಚರಿಸ್ಬೇಕು ಅಂತಿಲ್ಲ, ಅದೊಂಥರ ನಮ್ಮ ಪೇಷಂಟ್ಸ್ಬಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಮ್ಮ ಡಾಕ್ಟರ್ಸ್ ಮಧ್ಯದಲ್ಲೇ ಯೂಶಲಿ ಒಂದು ಸಣ್ಣ ಸೆಲೆಬ್ರೇಷನ್ ಅಂತ ಆಗೋದು ಮಾಮೂಲಾಗಿ. ಆ್ಯಕ್ಚುಲಿ ನಾನು ಈಗ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ನನಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನಾವೇನು ಗಮನಿಸೋದಂದರೆ ಈ ದಿನನಿತ್ಯ ನಾವು ಪೇಷಂಟ್ನ ನೋಡ್ತಿರ್ತೀವಲ್ಲ, ಒಬ್ಬರು ಈ ಥರ ಬಂದು ತೊಂದರೆ ಇರ್ತಾರೆ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ, ಮುಂದಿನ ಸತಿ ಏನಾದರೂ ಆದರೆ ನಮ್ಮ ಹತ್ರನೇ ಬರ್ತಾರೆ, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ತೊಂದರೆ ಆಯಿತು ಅಂದರೆ ಅವರು ಇವ್ರು ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ನಮ್ಮ ಹತ್ರನೇ ಕಳಿಸ್ಕೊಡ್ತಾರಲ್ಲ. ನಮ್ಮ ಡಾಕ್ಟರಾಗಿ ನಮಗೆ ಅಷ್ಟೇ ನಾವು ಬಯಸೋದು ನಮ್ಮ ಪೇಷಂಟ್ಸಿಂದ, ಮತ್ತು ನಾವು ಹೇಳೋ ಏನು ಸಲಹೆ ಕೇಳ್ಕೊಡ್ತೀವಿ, ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಆ ಥರ ಏನು ಸಜೆಸ್ಟ್ ಮಾಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಡಾಕ್ಟರ್ಸ್ಗೆ ಅದಕ್ಕಿಂತ ಥ್ಯಾಂಕ್ಸ್ ಯಾವುದು ಬೇಕಾಗಿಲ್ಲ.
1: ಸರ್, ತಾವು ಕೂಡ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ, ತಮಗೆ ಹಲವಾರು ದಿನಗಳಿಂದ ಈ ಕೆಲಸವನ್ನು ಮಾಡ್ತಾರದಿಂದ ಈ ಕರ್ತವ್ಯದಲ್ಲಿ ತಮಗೆ ಹಲವಾರು ದಿನಗಳೊಂದಷ್ಟು ಅನುಭವ ಆಗಿರ್ಬೋದು, ಇಲ್ಲಿನ ಒಂದಷ್ಟು ಕಲಿಕೆ ಆಗಿರ್ಬೋದು, ತಮ್ಮ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತೆ ಸರ್. ಸ್ವತಃ ತಾವು ವೈದ್ಯರಾಗಿ ಈ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿರಾಗಿರ್ಬೋದು, ಈ ವೃತ್ತಿಯನ್ನು ತಾವು ಆಯ್ಕೆ ಮಾಡಿಕೊಂಡು ಈ ವೃತ್ತಿ ಮುಖಾಂತರ ಒಂದು ಸಮುದಾಯದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಿರೋಂಥದ್ದು ತಮಗೆ ಎಷ್ಟು ಖುಷಿಯಾಗಿದೆ ಸರ್? ಸಮುದಾಯದಲ್ಲಿ ತಮಗೆ ಯಾವ ಥರ ಎಲ್ಲ ಅನುಭವ ಆಗ್ತಾ ಇದೆ ಸರ್?
0: ಓದುವ ಟೈಮಲ್ಲಿ ಏನು ಟೆಕ್ಸ್ಟ್ ಬುಕ್ಕನ್ನು ನೋಡಿರ್ತೀವಿ ಅದೇ ಬೇರೆ ಜಗತ್ತು, ಇಲ್ಲಿ ಬಂದು ಕೆಲಸ ಮಾಡೋದು ನೋಡಿದಾಗಲೇ ಬೇರೆ ಜಗತ್ತಿರುತ್ತೆ. ನಾವು ಮೇನ್ಲಿ ಇದು ಡಾಕ್ಟರಾಗಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಪಡ್ಕೋತೀವಿ, ಯಾಕಂದರೆ ನಾವು ಇಷ್ಟೊಂದು ಗಂಟೆಗಳ ಕಾಲ ಕೆಲಸ ಮಾಡಿರ್ತೀವಿ, ಅಷ್ಟು ದೂರದಿಂದ ಬಂದು ಕೆಲಸ ಮಾಡ್ತೀವಿ ಅಥವಾ ಏನಾದರೂ ಇಮರ್ಜೆನ್ಸಿ ಬಂತು ಅಂತ ಓವರ್ ಟೈಮ್ ಇರ್ತೀವಿ, ನೈಟ್ ಡ್ಯೂಟೀಸ್ ಎಲ್ಲ ಮಾಡ್ತಿರ್ತೀವಿ, ಆ ಮೂಮೆಂಟ್ನಲ್ಲಿ ನಮಗೊಂಥರ ಅನಿಸುತ್ತೆ ಅಯ್ಯೋ ಇಷ್ಟೊಂದೆಲ್ಲ ಕೆಲಸ ಇದೆ ಅಂತ, ಬಟ್ ಅದು ಮುಂದೆ ಒಂದು ಅದೇ ಪೇಷಂಟು ಗುಣವಾಗಿ ವಾಪಸ್ ಬಂದು ನಮ್ಮನ್ನು ನೋಡ್ತಾರೆ, ಅಥವಾ ಈ ಥರ ಕೆಲಸ ಒಂದು ಚೆನ್ನಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಪ್ರೊಸೀಜರ್ ಆಗುತ್ತೆ, ಒಂದು ಒಳ್ಳೆ ಆಪರೇಷನ್ ಆಗುತ್ತೆ, ಒಂದು ಕ್ರಿಟಿಕಲ್ ಆಗಿರೋ ಬಂದು ಕೇಸು ಗುಣವಾಗಿ ವಾಪಸ್ ನಡ್ಕೊಂಡು ಹೋಗ್ತಾರೆ ಮನೆಗೆ ಅಂಥದ್ದು ನೋಡಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತಲ್ಲ, ಅದು ಬೇರೆ ಯಾವ ಫೀಲ್ಡಲ್ಲೂ ಆ ಥರ ಸಿಗಲ್ಲ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದೇನೆಂದರೆ ಈ ಥರ ರಿಮೋಟ್ ಏರಿಯಾ ಇಲ್ಲಿ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಇದು ಎಸ್ಪೆಷಲಿ ಈ ಥರ ರಿಮೋಟ್ ಏರಿಯಾಸಲ್ಲಿ ಹಾಡಿಗಳು ಅಂಥವೆಲ್ಲ ಜಾಗದಲ್ಲಿ ಎಷ್ಟು ಕಷ್ಟಗಳು ಅನುಭವಿಸ್ತಾರೆ ಇದನ್ನೆಲ್ಲ ನೋಡಿ ಅಂದರೆ ಜನರಿಗೆ ಇನ್ನೂ ಇದರ ಇಷ್ಟೊಂದು ಅರಿವು ಇರೋದಿಲ್ಲ, ಯಾಕಂದರೆ ನಾನು ಈ ವೃತ್ತಿಗೆ ಬಂದು ಇಲ್ಲಿ ಕೆಲಸ ಮಾಡುವವರೆಗೂ ನನಗೂ ಅಷ್ಟೊಂದು ಅರ್ಥ ಆಗಿರಲಿಲ್ಲ ಇಲ್ಲೆಲ್ಲ ಎಷ್ಟೊಂದು ತೊಂದರೆಗಳಿರುತ್ತಂತ. ಸೊ ಅದಕ್ಕೋಸ್ಕರ ಈ ಇವ್ರ ತೊಂದರೆಗಳದ್ದು ಒಂದು ಜನರಿಗೆ ಅರಿವು ಬರಲಿ ಅಂತ ಅದೊಂದು ನಂದು ಬಯಕೆ, ಯಾಕಂದರೆ ಕೆಲವು ಕಡೆ ನೋಡ್ತೇವೆ ನಾವು ರೋಡ್ಗಳು ತುಂಬ ಕೆಟ್ಟದಾಗಿರುತ್ತೆ, ಅವರ ಊರಿಗೆ ಹೋಗುವ ದಾರಿನಲ್ಲೇ ಒಂದು ಹೊಳೆ ಆ ಥರ ಹರಿತಾ ಇರುತ್ತೆ, ಹಿಂದಿನ ದಿನ ಜೋರಾಗಿ ಮಳೆ ಬಂದುಬಿಡ್ತು ಅಂದರೆ ಗಾಡಿನೂ ಹೋಗೋಕ್ಕಾಗಲ್ಲ, ಮನುಷ್ಯರೂ ಸುಮಾರು ಒಂದು ಮಂಡಿಯಷ್ಟು ಎತ್ತರ ನೀರು ಅಥವಾ ಅದಕ್ಕಿಂತ ಮೇಲೂ ಬರುತ್ತೆ, ಅದರಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ ಊರಿಂದ ಅವ್ರಿಗೆ ಆಚೆ ಬರಬೇಕು ಅಂದರೆ. ಇಂಥ ಜಾಗಗಳಲ್ಲಿ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ,

0: ರೋಡ್ಗಳ ವ್ಯವಸ್ಥೆ ಇರಲ್ಲ. ಸೊ ಇಂಥದನ್ನೆಲ್ಲ ಒಂದು ಅರಿವು ಮೂಡಿಸಿ ಇವ್ರದ್ದು ಆರೋಗ್ಯ ಚೆನ್ನಾಗಿ ಬರೀ ಅವ್ರ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಅದರಲ್ಲಿ ಬರೀ ಆರೋಗ್ಯ ಪತ್ತೆ ಹಚ್ಚೋದು ಮತ್ತು ಆರ್ಥಿಕ ಸಹಾಯ ನೀಡುವುದಲ್ಲದೆ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ರೋಡ್ ಆಕ್ಸೆಸ್ ಆಗಲಿ, ಇಂಥದ್ರದ್ದು ಮತ್ತು ವಿದ್ಯುತ್ ಮತ್ತು ನೀರು ಇಂಥದ್ರದ್ದೆಲ್ಲ ಸಹಾಯ ದೊರಕ್ತು ಅಂದರೆ ಇವರ ಆರೋಗ್ಯಕ್ಕೆ ತುಂಬ ದೊಡ್ಡ ಪ್ರಭಾವ ಬೀರುತ್ತೆ ಅಂತ. ಅದೊಂದು ನಾನು ಇಲ್ಲಿ ಬಂದಮೇಲೆ ನನಗೆ ಅರಿವು ಆಗಿರೋದು ಮತ್ತು ಜನರಿಗೂ ಇದೊಂದು ತಿಳುವಳಿಕೆ ಇರಲಿ ಅಂತ ಅದೊಂದು ನಾನು ಬಯಸ್ತೀನಿ.
1: ಸರ್, ತಾವು ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಸರಗೂರು ತಾಲೂಕಿನಲ್ಲಿ ಅದರಲ್ಲೂ ಕಾಡಂಚಿನ ಗ್ರಾಮಗಳಿರುವಂಥ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದ ಸಾರ್ವಜನಿಕರು ಬರೋದಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು ನಿಮ್ಮ ಸಮುದಾಯ ಕೇಂದ್ರಕ್ಕೆ ಬಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ತಮ್ಮ ಹೇಗೆ ಈ ಭಾಗದಲ್ಲಿ ಏನಾದರೂ ಈ ಋತುವಿನ ಸೆಲ್ಸೋ ಟೈಮಲ್ಲಿ ಏನಾದರೂ ಸವಾಲುಗಳು ಎದುರಾಗಿದ್ದುಂಟ ಅಥವಾ ಸಾರ್ವಜನಿಕರಿಗೆ ಏನಾದರೂ ಸವಾಲಾಗಿ ಎದುರಾಗಿದ್ದುಂಟ ಅದನ್ನು ಯಾವ ರೀತಿಯೆಲ್ಲ ಬಗೆಹರಿಸ್ಕೊಂಡು ಈ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಾ ಸರ್?
0: ನನ್ನ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾವುದೋ ಆ ಥರ ತೊಂದರೆಗಳಾಗಿಲ್ಲ. ಬಟ್ ಈ ಥರ ದಿನನಿತ್ಯದಲ್ಲಿ ನಮ್ಮದು ಒಂದು ಸಣ್ಣ ಎಕ್ಸ್ಪೀರಿಯೆನ್ಸಲ್ಲಿ ನಾನೇನು ಕಲ್ತಿರೋದು ಮತ್ತು ನಮ್ಮ ಬೇರೆಯವ್ರಿಗೆ ಬರೋರಿಗೂ ಏನು ಈ ಥರ ಅಡ್ವೈಸ್ ಕೊಡ್ತೀನಿ ಅಂದರೆ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀವಿ ಅದೇ ಇಲ್ಲಿ ಫಾಲೋ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಂಗೂ ಇಲ್ಲಿಗೆ ಸೇರಿದ ಮೇಲೆ ನಮ್ಗೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಓದುವಾಗ ಈ ಥರ ಕಾಯಿಲೆಗೆ ಹೀಗೆ ಹೀಗೆ ಚಿಕಿತ್ಸೆ ಕೊಡಬೇಕು, ಈ ಥರ ಔಷಧಿ ಹಾಕಬೇಕು, ಈ ಥರ ಸಪೋರ್ಟ್ ಸ್ಪ್ಲಿಂಟ್ ಕೊಡಬೇಕು, ಈ ಥರ ಆಪರೇಷನ್ ಮಾಡಬೇಕು ಅಂತೆಲ್ಲ ಓದಿರ್ತೀವಿ. ನಾವು ಓದುವಾಗ ಅಲ್ಲಿ ದೊಡ್ಡ ಆಸ್ಪತ್ರೆಯಲ್ಲೆಲ್ಲ ಈ ಥರ ಪ್ರೊಸೀಜರ್ಸ್ ಮಾಡಿರ್ತೀವಿ. ಬಟ್ ಈ ಥರ ರಿಮೋಟ್ ಏರಿಯಾಸ್ ಬಂದು ಇಲ್ಲಿ ಕೆಲಸ ಮಾಡುವಾಗ ಒಂದು ಬೇಸರ ಆಗುತ್ತೆ. ಯಾಕಂದರೆ ನಾವು ಏನು ಓದಿರ್ತೀವಿ ಆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ನಮ್ಮಲ್ಲಿ ಸೌಲಭ್ಯ ಇರುವುದಿಲ್ಲ, ಅದರಿಂದ ಒಂಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಸೊ ಅದರದೊಂದು ಚಾಲೆಂಜ್ ಫೇಸ್ ಮಾಡಿದ್ದೀನಿ ಒಂದು ಪರ್ಸ್ನಲ್ ಲೆವೆಲಲ್ಲಿ. ಅದು ಬಿಟ್ಟರೆ ನಮ್ಮ ಇನ್ನೊಂದು ಕಲ್ತಿರೋದೇನೆಂದರೆ, ನಾ ಪೇಷಂಟು ಒಂದು ಕೇಸ್ ಏನು ನೋಡಿರ್ತೀವಿ ಅದನ್ನೇ ತಕ್ಕಂಗೆ ಇದು ಈಗಿದ್ರೆ ಈ ಥರ ಕೊಡಬೇಕು ಅಂತ ಬುಕ್ ನೋಡಿಕೊಂಡು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಮೇಲೆ ನಾವೇನು ಕಲಿತೀವಿ, ಒಬ್ಬೊಬ್ಬರು ಪೇಷಂಟನ್ನು ಅವರವ್ರದ್ದೇ ಒಂದು ಇಂಡಿವಿಜುವಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರದ್ದೇ ಇಂಡಿವಿಜುವಲ್ ರೆಸ್ಪಾನ್ಸ್ ಇರುತ್ತೆ. ಇದರ ಚಿಕಿತ್ಸೆಯ ರೆಸ್ಪಾನ್ಸ್ ಆಗಿರ್ಬೋದು, ನಾವು ನಡವಳಿಕೆ ಮತ್ತು ಏನು ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ ಅದು ಆ ಥರ ರೆಸ್ಪಾನ್ಸನ್ನು ನೀವು ಅದು ಹಿಂಗೆ ಉಪಯೋಗಿಸ್ಕೋಬೇಕು ಅದನ್ನೆಲ್ಲ ಕಲಿಬೇಕಾಗುತ್ತೆ. ಮೇನ್ಲಿ ಅದು ಪೇಷಂಟ್ ಕಮ್ಯುನಿಕೇಷನ್ ಆ ಥರ ಮಾಡಬೇಕು. ಪ್ರತಿಯೊಬ್ಬ ಪರ್ಸನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಯುನಿಕ್ ಕೇಸಾಗಿ ನೋಡಬೇಕಾಗತ್ತೆ. ಸೊ ನಾವು ಎಲ್ಲರಿಗೂ ಒಂದೇ ಥರ ನೋಡ್ತೀವಿ ಅಂತ ಆ ಥರ ಫಾಲೋ ಮಾಡೋದಕ್ಕಾಗಲ್ಲ. ಇದೊಂದು ನಾನು ಬಂದಾಗ ಇಲ್ಲಿ ಬಂದು ಕಲ್ತಿರೋದು.
1: ಸರ್, ಹಾಗೆ ಪ್ರಸ್ತುತ ದಿನಗಳಲ್ಲಿ ಈಗ ಶಿಕ್ಷಣವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಭಾಳಷ್ಟು ಜನ ತಾನು ವೈದ್ಯರಾಗಬೇಕು, ವೈದ್ಯರಾಗಿ ಸಮುದಾಯದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ಸಲ್ಲಿಸಬೇಕು, ನನ್ನದೇ ಆದಂಥ ಒಂದಷ್ಟು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಭಾಳಷ್ಟು ಯುವ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕಟ್ಕೊಂಡಿರ್ತಾರೆ. ಸರ್, ತಾವು ಕೂಡ ಒಬ್ಬ ಯುವ ವೈದ್ಯರಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸರ್, ಈ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವೈದ್ಯ ಕ್ಷೇತ್ರವನ್ನು ಆರಿಸ್ಕೊಳ್ಳೋ ನಿಟ್ಟಲ್ಲಾಗಿರ್ಬೋದು, ವೈದ್ಯರಾಗಿ ಒಂದು ವೃತ್ತಿಯನ್ನು ಮಾಡೋ ನಿಟ್ಟಲ್ಲಾಗಿರ್ಬೋದು, ಅವರಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನೆಲ್ಲ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್?
0: ಈ ಫೀಲ್ಡಲ್ಲಿ ನೀವು ನೋಡುವಂಥ ತೊಂದರೆಗಳು ಬೇರೆ ಎಲ್ಲೂ ನೋಡೋದಿಲ್ಲ, ಮತ್ತು ಈ ಫೀಲ್ಡ್ನಲ್ಲಿ ನಿಮಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ ಫೀಲ್ಡ್ನಲ್ಲೂ ತೃಪ್ತಿ ನಿಮಗೆ ಯಾವುದು ಬೇರೆ ಫೀಲ್ಡಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದು ನಮ್ಮ ಸೆಲ್ಫ್ ಇಂಟ್ರೆಸ್ಟಿಂದ ಮಾಡುವಂಥದ್ದು, ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ನ ಇರಬೇಕು. ಯಾಕಂದರೆ ಇದು ನಾವು ಒಂದು ಹೇಳ್ತಾರೆ ಬೀಯಿಂಗ್ ಎ ಡಾಕ್ಟರ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಅಂದರೆ ಪೇಷಂಟ್ಸು ಅವರ ಕಷ್ಟದಲ್ಲಿರ್ತಾರೆ, ಅವ್ರು ನರಳುತ್ತಿರ್ತಾರೆ. ಸೊ ಅವರಿಂದ ನಾವು ಸ್ಪೆಷಲ್ ಟ್ರೀಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿ ಇರುತ್ತೆ. ನೀವು ಡಾಕ್ಟರ್ ಡ್ಯೂಟಿ ಸೇರೋದಕ್ಕೆ ಮುಂಚೆ ಇದೊಂದು ನೋಬಲ್ ಕೆಲಸ, ನಮ್ದು ಅಷ್ಟು ಡಾಕ್ಟರ್ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಒಂಥರ ಒಳ್ಳೆ ಕರ್ಮ ಇರುತ್ತೆ, ಒಳ್ಳೆ ಪುಣ್ಯ ಇರುತ್ತೆ, ಆ ದೃಷ್ಟಿಲಿ ಬರ್ತಿರಲ್ಲ. ಅದು ಇರುತ್ತೆ ಹೌದು, ಬಟ್ ಅದಕ್ಕೋಸ್ಕರ ನಾವು ಅಷ್ಟೇ ಶ್ರಮನೂ ಪಡಬೇಕಾಗತ್ತೆ. ಸೊ ಅದೊಂದು ಆ ಶ್ರಮನ ಹಾಕಿ ಫಲವನ್ನು ಪಡೆಯುವಂಥ ಮನಸ್ಸನ್ನು ಇಟ್ಕೊಂಡು ಈ ಫೀಲ್ಡಿಗೆ ಬಂದರೆ ನೀವು ತುಂಬ ಖುಷಿಯಾಗಿರ್ತೀರ ಅಂತ ಹೇಳ್ತೀನಿ.
1: ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಕುರಿತು ಹಾಗೆ ವೈದ್ಯ ವೃತ್ತಿಯ ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಸಮುದಾಯದ ಜನತೆಗೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ದಿನ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಅದೇ ಮೇನ್ ಸಂದೇಶ ನಾನು ಕೊಡುವುದೇನೆಂದರೆ, ಅದರ ಡಾಕ್ಟರ್ಸ್ ಆಗಿ ನಾವು ಮಾಮೂಲಿ ಒಬ್ಬ ಮನುಷ್ಯನಿಗೆ ಏನೇನು ತೊಂದರೆಗಳಿರ್ತವೆ, ನಮಗೂ ಹುಷಾರು ತಪ್ಪುತ್ತೆ,

0: ನಮಗೂ ಹೊಟ್ಟೆ ಹಸಿವಾಗುತ್ತೆ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ನಮಗೂ ಇರುತ್ತಲ್ಲ. ಅದು ಆ ದೃಷ್ಟಿ ಅಂದರೆ ಪೇಷಂಟ್ಸ್ ಅವ್ರ ತೊಂದರೆಯಲ್ಲಿ ನಡ್ಕೊಂಡು ಬರ್ತಿರ್ತಾರೆ, ಆ ಟೈಮ್ನಲ್ಲಿ ಅವ್ರಿಗೂ ಈ ಥರ ಯೋಚನೆ ಮಾಡುವ ಮನಸ್ಸಿರೋದಿಲ್ಲ. ಸೊ ಇದರದೊಂದು ದೃಷ್ಟಿ ಇಟ್ಕೊಂಡಿರಲಿ ಅಂತ ಈ ವರ್ಷದ ಘೋಷವಾಕ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಮೆಸೇಜ್ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಏನೇ ತೊಂದರೆ ಅಂದ್ಕೊಂಡು ನಮ್ಮ ಹತ್ರ ಬರ್ತೀರಾ ಅಂದರು ನಾವು ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ನಮ್ಮ ಹತ್ರ ಯಾಕೆ ಬರ್ತೀರಾ ಅಂತ ನಾವು ಯಾವತ್ತೂ ಬೇಸರ ಇರಲ್ಲ. ಯಾಕಂದರೆ ಯಾರಾದರೂ ಪೇಷಂಟ್ ತೊಂದರೆ ಇದೆ ಇವ್ರ ಹತ್ರನೇ ಹೋಗ್ತೀನಿ ಅಂದ್ಕೊಂಡು ನಮ್ಮ ಹತ್ರ ಬಂದರೆ ನಮ್ಗೆ ಖುಷಿ ಆಗುತ್ತೆ. ಸೊ ನೀವೇನಾದ್ರು ಈ ಥರ ತೊಂದರೆ ಇದೆ ಡಾಕ್ಟ್ರ್ ಏನು ಅಂದ್ಕೋತಾರೆ ಅಥವಾ ಅವ್ರು ನೋಡಿ ಏನು ಅಂದ್ಕೋತಾರೆ ಅಥವಾ ಈ ಥರ ಒಂದು ಭಯ ಅಥವಾ ಮುಜುಗರ ಇಲ್ಲದೆ ನಮ್ಮ ಹತ್ರ ಬನ್ನಿ, ನಾ ಏನೇ ತೊಂದರೆ ಇದ್ರೂ ನೋಡ್ತೀವಿ, ನಮ್ಮ ಕೈಲಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಮುಜುಗರ ಪಟ್ಕೊಂಡು ಅಥವಾ ಭಯ ಪಟ್ಕೊಂಡು ತೋರಿಸ್ತೇನೆ, ಒಂದು ಸಮಸ್ಯೆ ಹಂಗೆ ಬೆಳೀತಾ ಬೆಳೀತಾ ಇನ್ನೂ ದೊಡ್ಡ ಸಮಸ್ಯೆ ಆಗೋವರೆಗೂ ಬಿಡಬೇಡಿ ಅಂತ ಅದೊಂದು ಕೋರಿಕೆ ಕೇಳ್ತೀನಿ ಅಷ್ಟೇ ನಮ್ಮ ಪಬ್ಲಿಕ್ಕಿಂದ.
1: ಸರ್ ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದನ್ನು ಯಾವಾಗಲಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆ ಜುಲೈ 1ರಂದೇ ಈ ರಾಷ್ಟ್ರೀಯ ದಿನಾಚರಣೆಯನ್ನು ಏಕೆ ಮಾಡ್ತಾ ಬರ್ತಾ ಇದ್ದೀವಿ, ವೈದ್ಯರಾಗಿ ಹಾಗೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಥವಾ BC ರಾಯ್ರವರ ಒಂದು ಆರೋಗ್ಯ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು, ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ, ಇದರ ಪ್ರಾಮುಖ್ಯತೆ ಆಗಿರ್ಬೋದು, ಈ ವರ್ಷದ ಘೋಷವಾಕ್ಯ, ಸ್ವತಃ ತಾವು ವೈದ್ಯರಾಗಿ ಈ ವೈದ್ಯ ವೃತ್ತಿಯಲ್ಲಿನ ಸೇವೆಯ ಅನುಭವ ಆಗಿರ್ಬೋದು, ಇಲ್ಲಿ ಇದರಾಗುವಂಥ ಸವಾಲುಗಳನ್ನು ತಾವು ಯಾವ ರೀತಿಯಲ್ಲಿ ಎದುರಿಸ್ಕೊಂಡು ವೃತ್ತಿಯಲ್ಲಿ ಒಂದು ತೃಪ್ತಿಯನ್ನು ಕಾಣ್ತಾ ಬರ್ತಾ ಇದ್ರು ಅನ್ನೋದು ಕುರಿತು, ಮುಂಬರುವಂಥ ಯುವ ವೈದ್ಯರುಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸ್ತೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಈ ವೈದ್ಯ ವೃತ್ತಿಯನ್ನು ಒಂದು ಸುಲಭವಾಗಿ ನಾವು ಮಾಡಬಹುದು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನಿಂದನೂ ಒಂದು ಫೈನಲ್ ನೋಟ್, ನಿಮ್ಮ ಸಂಸ್ಥೆಯಿಂದ ವಿವೇಕಾನಂದ ಆಸ್ಪತ್ರೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಆಗಿರ್ಬೋದು, ನೀವು ನೀಡುವ ಸೇವೆಯನ್ನು ನಾವು ಡಾಕ್ಟರ್ ಆಗಿ ನೋಡಿದ್ದೀನಿ, ಜೊತೆಗೆ ಪೇಷಂಟ್ ಆಗಿನೂ ನೋಡಿದ್ದೀನಿ. ಇಷ್ಟೊಂದು ಉತ್ತಮ ಸೇವೆ ನೀಡುವುದು ನೀವು ಬೇರೆ ಯಾವ ಇನ್ಸ್ಟಿಟ್ಯೂಷನ್ನು ಬೇರೆ ಯಾವ ಸಂಸ್ಥೆಗಳಲ್ಲೂ ಈ ಥರ ನೋಡಿಲ್ಲ, ಇಂಥ ಕೆಲಸ ನಾನು ಎಲ್ಲೂ ನೋಡಿಲ್ಲ, ಇಟ್ಸ್ 1 in a million ಆ ಥರ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಕೆಲಸ ನಿಮ್ಮ ಸಂಸ್ಥೆ ಮೇಲೆ ಹೆಮ್ಮೆಯಿಂದ ಹೀಗೆ ಕಂಟಿನ್ಯೂ ಮಾಡಿ, ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ಒಂದು ಫೈನಲ್ ಒಂದು ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ.
1: ನಮ್ಮ ತಾಲೂಕಿನ ಈ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ನಿಮ್ಮ ಈ ಸೇವೆ ಮುಂದುವರಲಿ ಸರ್, ನಿಮಗೆ ಈ ಕ್ಷೇತ್ರದಲ್ಲಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್.
0: ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೆ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ದಿನದ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ವೈದ್ಯ ವೃತ್ತಿಯಲ್ಲಿನ ಒಂದು ಸೇವೆ ಮನೋಭಾವ ಹಾಗೂ ತೃಪ್ತಿ, ಈ ಎಲ್ಲ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಾಗೂ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರೋಹನ್ ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ರವರ ಜೊತೆಗಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಸಂದರ್ಶನಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ.

0: ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ

0: ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.